ಸಮಸ್ತ ಜನಧ್ವನಿ ಕೇಳುವರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಒಂಬತ್ತು ಸಂಗೀತ ಹರಿಕತೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವ ಸೈ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಸರ್ ಸಿ ವಿ ರಾಮನ್ ರವರು ನಮ್ಮ ಭಾರತ ಕಂಡಂತಹ ಪ್ರಪಂಚ ಕಂಡಂತಹ ಅಪರೂಪದ ವಿಜ್ಞಾನಿ, ಅತ್ಯಂತ ಸೃಜನಶೀಲವಾದ ಮನಸ್ಸು, ಮಕ್ಕಳ ಮೇಲೆ ಬಹಳ ಪ್ರೀತಿ, ಅವರಿಗೆ ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಆಸಕ್ತಿ, ಅವರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಸುಂದರವಾದ ಘಟನೆ ಇದೆ. ರಾಮನ್ ಅವರು

ಒಂದ್ಸಲ ಬೇಸಿಗೆಯಲ್ಲಿ ಈ ಮೇ ತಿಂಗಳಲ್ಲಿ ಈ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಿದ್ರಂತೆ ಕಾರ್ ತಗೊಂಡು. ನೀವು ನೋಡಿದ್ದೀರಿ ಕೇಳಿದ್ರೆ, ಈ ಬೇಸಿಗೆಯಲ್ಲಿ ಒಂದು ಮಳೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಾವಿರಾರು ದೀಪದ ಹುಳ ಬರ್ತಾವೆ, ನೋಡಿದ್ದೀರಾ? ಹೆಲಿಕಾಪ್ಟರ್ ಥರ ಓಡಾಡಿಕೊಂಡು ದೀಪಕ್ಕೆ ಬಂದು ದೀಪಕ್ಕೆ ಹೊಡೆದು ಹೊಡೆದು ಹೊಡೆದು ಬಿದ್ದು ಕೆಳಗೆ ಹೋಗ್ತವೆ, ರೆಕ್ಕೆ ಕಳ್ಕೊಂಡು ಸತ್ತು ಹೋಗ್ತವೆ. ಅವು ಎಲ್ಲಿಂದ ಬರ್ತಾವೆ? ಸಾವಿರಾರು ಹುಳ ಬಂದುಬಿಡ್ತವೆ. ಇವ್ರು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗುವಾಗ ನೋಡ್ತಾರೆ, ಮಳೆ ಬಂದು ನಿಂತಿದೆ, ಆ ಪಕ್ಕದಲ್ಲಿ ಹಾಕಿ ದೀಪ ಹಾಕಿದಾರಲ್ಲ ರಸ್ತೆಯ ಪಕ್ಕದಲ್ಲಿ, ಆ ದೀಪಗಳಿಗೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾವೆ, ಸಾವಿರಾರು ಹುಳ ಬಂದಿದ್ದಾರೆ. ಇವ್ರು ತಮ್ಮ ಕಾರ್ ನಿಲ್ಲಿಸಿದ್ರು, ನಿಲ್ಲಿಸ್ಬಿಟ್ಟು ತಾವು ಹೋಗಿ ರಸ್ತೆ ಮೇಲೆ ಹೋದರು. ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಗ್ಗೆ ಕೂತ್ಕೊಂಡು ಏನೋ ಹುಡುಕ್ತಾ ಇದ್ರಂತೆ. ಇದಾಗುವಾಗ ಒಂದು 2 ನಿಮಿಷದ ನಂತರ ಹಿಂದೆ ಇನ್ನೊಂದು ಕಾರ್ ಬಂತು. ಇಲ್ಲಿ ನಮ್ಮ ದೊಡ್ಡ ಬಹುದೊಡ್ಡ ವಿಜ್ಞಾನಿ, ಭಾರತದ ವಿಜ್ಞಾನಿ ಅವರೂ, ಅವಳು ಇಂಡಿಯನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದವರು, ಅದೇ ದಾರಿಯಲ್ಲಿ ಕಾರಲ್ಲಿ ಬರ್ತಾ ಇದ್ರು. ನೋಡಿದ್ರು ಯುವಕರ್ಮ, ರಾಮನ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಹುಡುಕ್ತಾ ಇದ್ದಾರೆ, ಪಾಪ ಪರ್ಸ್ ಬೆಳೆಸ್ಕೊಂಡಿದ್ದಾರೇನೋ, ಸಹಾಯ ಮಾಡಬೇಕು ಅಂತ ಆತ ಕಾರಿದ್ದ ಇಳಿದು, ಸರ್ ನಾ ಬರ್ತೀನಿ ನಡಿ, ಹುಡುಕ್ಬೇಡಿ, ಏನು ಬೇಕು ಅಂತ ಕೇಳ್ದ. ಇವ್ರು ಜೋರಾಗಿ ಕೂಗಿದ್ದು, ಬರಬೇಡ ಇಲ್ಲಿ, ಹಿಂಗೆ ಬಾ ಫುಟ್ಪಾತ್ ಮೇಲೆ ಬಾ ನೀನು ಅಂದರು. ಆತ ಫುಟ್ಪಾತ್ ಮೇಲೆ ಬಂದ. ಆತ ಬಗ್ಗೆ ನೋಡ್ತಾನೆ ಶಿಷ್ಯ, ಏನು ಮಾಡ್ತಿದ್ದಾರೆ ರಾಮನ್ ಅಂತ. ಏನು ಮಾಡ್ತಾರೆ ಗೊತ್ತಾ, ತಮ್ಮ ವಸ್ತ್ರ ತೆಗೆದಿದ್ದಾರೆ, ಆ ಹುಳುಗಳು ಸತ್ತು ಬಿದ್ದಿದ್ದಾವಲ್ಲ, ಆ ಹುಳುಗಳು ರೆಕ್ಕೆಗಳಿದ್ದಾವಲ್ಲ, ಆ ರೆಕ್ಕೆ ಆರಿಸ್ಕೊಂಡು ಹಾಕೋತಿದ್ದಾರೆ ವಸ್ತ್ರದಲ್ಲಿ. ಆತ ಅಂದ, ನೊಬೆಲ್ ಪ್ರಶಸ್ತಿ ಬಂದರೆ ಏನಾಯಿತು, ವಯಸ್ಸೇ ತಾನೇ, ಹೀಗೆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಹಸಿಯಾದ್ನೆಲ್ಲ ಆದ್ರು ಏನು ರೆಕ್ಕೆ ಆರಿಸ್ಕೋತಾರಲ್ಲ ಅಂತ ಮತಿಭ್ರಮಣೆ ಆಗಿರಬೇಕು ಅಂದ್ಕೊಂಡು, ಯಾಕೆ ಸರ್ ರೆಕ್ಕೆ ಆರಿಸ್ಕೋತಾ ಇದ್ದೀರಿ ಅಂತ. ಮಾತಾಡಬೇಡ ಕೂತ್ಕೊ, ನೀನು ಒಂದಿಷ್ಟು ಆರಿಸು ಅಂದರು. ಅವನು ಕೂತೊಂದಿಷ್ಟು ಆರಿಸಿದ್ರು, ಒಂದಿಷ್ಟು ನೋಡಿದ್ರು ವಸ್ತ್ರದಲ್ಲಿ, ಸಾಕಷ್ಟು ಆಯಿತು ಅಂದಮೇಲೆ ಆಯ್ತು ಹೋಗಿನ ಅಂದರು. ನಾನು ಹೋಗ್ತೀನಿ ಸರ್, ಈ ರೆಕ್ಕೆ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಿದ್ರು ವಿಜ್ಞಾನಿ. ಆಗ ರಾಮನ್ ಹೇಳಿದಂಥ ಮಾತು ಅದ್ಭುತವಾದ ಮಾತು. ಆತ ಹೇಳಿದರು, ನೋಡಪ್ಪ ನಾಳೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಕಿನ ವಕ್ರೀಭವನದ ಬಗ್ಗೆ ಉಪನ್ಯಾಸ ಕೊಡಬೇಕಾಗಿದೆ ನನಗೆ. ಬೆಳಕು ಹೇಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಹೇಗೆ ತನ್ನ ಗತಿಯನ್ನು ಬದಲಾಯಿಸ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಡಿಫ್ರಾಕ್ಷನ್ ಗ್ರೇಟಿಂಗ್ ಅಂತ ಒಂದು ಉಪಕರಣ ಇರ್ತದೆ, ತುಂಬ ಬೆಲೆ ಬಾಳುವಂಥದ್ದು. ಪಾಪ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿರ್ತದೆ ಅದು, ನಿನಗೆ ಗೊತ್ತೇನೋ? ಆ ವಿಜ್ಞಾನಿ ಕೇಳ್ತಾರೆ ರಾಮನು, ಈ ಹುಳದ ರೆಕ್ಕೆ ಇದಾವಲ್ಲ ಪಾರದರ್ಶಕ ರೆಕ್ಕೆಗಳು, ಇದು ಗ್ರೇಟಿಂಗ್ ನಂಗೆ ಕೆಲಸ ಮಾಡುತ್ತೆ. ನಾಳೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ರೆಕ್ಕೆ ಕೊಡ್ತೀನಿ, ಅದರ ಮೂಲಕ ಬೆಳಕು ನೋಡೋಕೆ ಹೇಳ್ತೀನಿ, ಆ ನಂತರ ವಕ್ರೀಭವನ ಕ್ರಿಯೆಯನ್ನು ವಿವರಿಸ್ತೇನೆ ಅಂದ್ರಂತೆ. ವಿಜ್ಞಾನಿಗೆ ಆಶ್ಚರ್ಯ ಆಗೋಯ್ತು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಒಬ್ಬ ನೊಬೆಲ್ ಪ್ರಶಸ್ತಿ ಬಂದಂಥ ವಿಜ್ಞಾನಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ತಾಸಿನ ಉಪನ್ಯಾಸಕ್ಕಾಗಿ ಎಷ್ಟೊಂದು ತಯಾರಿ ಮಾಡೋದಾದರೆ, ಕಲಿಸೋದನ್ನೇ ವೃತ್ತಿಯಾಗಿಟ್ಕೊಂಡಂಥ ನಮ್ಮ ಶಿಕ್ಷಕರು ಎಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ. ಹಾಗೆ ತಯಾರಿ ಮಾಡ್ಕೊಂಡು ತರಗತಿ ಹೋದರೆ ಎಷ್ಟು ಆಕರ್ಷಕವಾಗಿರುತ್ತೆ ನಮ್ಮ ತರಬೇತಿ. ತರಗತಿಗಳು ಮಕ್ಕಳು ಕಾಯ್ತಾ ಇರ್ತಾರೆ, ಆಗ ಶಿಕ್ಷಣ ಶಿಕ್ಷೆ ಆಗೋದಿಲ್ಲ. ಒಂದೇ ತಿಳಿಸ್ಬೇಕು, ನೀವು ಯಾವ ಮಟ್ಟದಲ್ಲಿ ಇದ್ದೀರೋ ಗೊತ್ತಿಲ್ಲ, ಯಾವ ಕೆಲಸವೂ ಉಡಾಫೆ ಮಾಡೋ ಹಾಗಿಲ್ಲ, ಒಂದು ಯಾವುದೋ ಲೆಕ್ಚರು ಏನೋ ಮಾತಾಡಿ ಬರೋಣ ಅಂತಿಲ್ಲ. ಈ ಬ್ರಾಹ್ಮಣರ ಮಾದರಿ ನಮಗಾಗಬೇಕು. ಕರ್ತವ್ಯ ಪರತೆ ಅಂದರೆ ಇದು, ಯಾವುದೇ ಒಂದು ಲೆಕ್ಚರ್ ತೊಗೊಂಡ್ರು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಶಿಕ್ಷಕರು ನಮ್ಮೆಲ್ಲ ಸಹೃದಯರು ಕಂಡುಕೊಂಡ್ರೆ ಬದುಕೆಷ್ಟು ಹಸನ ಆಗ್ತದೆ ಅನ್ಸುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ

0: ಮತ್ತೆ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ತುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1 ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಪರ್ಯಾಯ ಗೊಬ್ಬರಗಳಿದ್ದಾವೆ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬೆಳೆಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವ್ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
0: ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ FTTH ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು BSNL ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಒತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಅಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ಧತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1,665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಡಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದ್ರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
3: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ 1 ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ಧ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSEA ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡ ಒಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ VBG ರಾಮಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ ನಾಳೆ July 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60

0: ತೊಂದರೆ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ನಂಟು ತಂಟೆಗಳ
5: ಗಂಟಿ ಬ್ರಹ್ಮ ಭಂಡಾರ
4: ಅಂಟಿಲ್ಲವೆನಗಿದರುಳ್
5: ಎನ್ನದಿರದೆಂದುಂ
4: ಒಂಟಿ ನೀನೊಳ ಜಗಕ್ಕೆ
5: ಭಂಟ ಹೊರ ಜಗಕ್ಕಾಗಿ
4: ಒಂಟಿಸಿಕೋ ಜೀವನವ ಮಂಕುತಿಮ್ಮ.
3: ಸೊ ಈ ಇಡೀ ವಿಶ್ವ ನಡೀತಾ ಇರೋಂಥದ್ದೇನೆ ಅನ್ಯೋನ್ಯ ಸಂಬಂಧಗಳಿಂದಾಗಿ, ಇಂಟ್ರಿಕೇಟ್ ಇಂಟರ್ಡಿಪೆಂಡೆನ್ಸ್. ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತನಾಗಿದೆ, ಪ್ರತಿಯೊಂದು ಜೀವಿಯು ನಿರ್ಜೀವ ವಸ್ತುಗಳ ಮೇಲೆಯೂ ಕೂಡ ಅವಲಂಬಿತವಾಗಿದೆ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಅದರ ಸಂಕೀರ್ಣತೆ ಎಷ್ಟಿದೆಯಪ್ಪ ಅಂತಂದರೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ, ಅದು ವಿಪರೀತ ಗೋಜಲಾಗಿರುವಂಥ ಒಂದು ವಿಚಾರ. ಸೊ ಹಾಗೆ ಈ ಬ್ರಹ್ಮ ಭಂಡಾರ ಸೃಷ್ಟಿ, ಇಡೀ ಸೃಷ್ಟಿ ವಿಶ್ವ ನಾವು ನೋಡಿದಾಗ ಎಲ್ಲ ಕಡೆ ಈ ನಂಟುಗಳು ಕಾಣಿಸದೆ ಹೋದರೂ ಕೂಡ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟೋ ಸರ್ತಿ ಅದು ಕಾಣಿಸಲ್ಲ ನಮಗೆ. ಅದರಲ್ಲಿ ನನಗೆ ಗೊತ್ತಿರೋದು ಸ್ವಲ್ಪವಾದರೂ ಕೂಡ ಉಳಿದದರ ಬಗ್ಗೆ ನನಗೆ ಗೌರವ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಎಷ್ಟೋ ಸರ್ತಿ ಈ ರೀತಿಯ ನಂಟುಗಳು ನಮಗೆ ನೇರ ಕಾಣಿಸಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಈ ಬಗ್ಗೆ ಅನೇಕ ಸಂಶೋಧನೆಗಳಾಗಿವೆ. ಒಂದಕ್ಕೊಂದು ಹೇಗೆ ನಂಟು ಇರುತ್ತೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಸಂಶೋಧನೆಯ ಕಥೆಯನ್ನು ನಾವು ಕೇಳೋಣ. ನಮಗೆ ನಾವೆಲ್ಲರೂ DDT ಅನ್ನೋ ಹೆಸರನ್ನು ಕೇಳಿದ್ದೀವಿ. DDT ಇದು ಕ್ರಿಮಿನಾಶಕ ಅಲ್ವಾ? ಅಲ್ಲೆಲ್ಲೋ ಏನೋ ಒಂದು ಔಷಧಿ ಹೊಡಿಬೇಕು ಅಂತಂದರೆ ಏನು ಹೊಡಿತೀರಿ ಅಂದರೆ ಅದೊಂದು ಕಾಲದಲ್ಲಿ DDT ಹೊಡೆಯೋಣ, DDT ಹೊಡೆಸ್ಬಿಡಿ ಅಂತ ಹೇಳೋವಂಥದ್ದು ವಾಡಿಕೆ ಇತ್ತು. ಈಗ ನಮ್ಮ ಸೌಭಾಗ್ಯ ಅದನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ಈ DDT ಬಂದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಈ DDT ಬಹಳ ಫೇಮಸ್ ಆಗೋಯಿತು. ಯಾಕೆ? ಯಾವ ಬೆಳೆಗಾದರೂ ಕೂಡ ಬರಬಹುದಾದಂಥ ಬೆಳೆಯನ್ನು ಹಾನಿ ಮಾಡುವ ಕ್ರಿಮಿಗಳನ್ನು ಇದು ನಾಶ ಮಾಡ್ತಿತ್ತು. ಸೊ ಹಾಗಾಗಿ ರೈತರಿಗೆಲ್ಲ ಬಹಳ ಖುಷಿ, ಈಗೆಲ್ಲ ಹುಳುಗಳನ್ನು ಎಲ್ಲ ಕೀಟಗಳನ್ನು ನಾನು ನಾಶ ಮಾಡಿಬಿಡ್ಬಲ್ಲೆ, ಹಾಗಾಗಿ ಭೂಮಿ ಕೊಟ್ಟಂಥ ಫಲವೆಲ್ಲ ನನಗೆ ಅನ್ನೋಂಥ ದುರಾಸೆ. ಸೊ ಹಾಗಾಗಿ ಅಮೆರಿಕ ದೇಶದಲ್ಲಿ ಇದು ಪ್ರಾರಂಭ ಆದಾಗ 1,000 ಎಕರೆ ಭೂಮಿಗೆ DDT ಬಳಸಿ ಸಿಂಪಡಣೆ ಮಾಡಿ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಭಾಳ ಚೆನ್ನಾಗಾಯಿತು. ನಮ್ಮಲ್ಲೂ ಹಾಗೆ ಆಗುತ್ತೆ, ನಮ್ಮಲ್ಲೂ ಕ್ರಿಮಿ ನಾಶಕಗಳನ್ನು ಯಥೇಚ್ಛವಾಗಿ ಈಗ ಬಳಸ್ತಾ ಇದ್ದೀವಿ. ಅದಕ್ಕೆ ಈ ಎಚ್ಚರಿಕೆ ಗಂಟೆಯನ್ನು ನಾನು ಬಾರಿಸೋಣ ಅಂಥೇಳಿ ಈ ವಿಷಯನ ಹೇಳ್ತಾ ಇದ್ದೀನಿ. ಆಗ ರೈತರಿಗೆ ಯಾಕೆ ಖುಷಿಯಾಯಿತು ಅಂತಂದರೆ ಅವರ ಕಣ್ಣಿಗೆ ಕಂಡಂತಹ ಕ್ರಿಮಿಗಳು DDT ಹೊಡೆದ ತಕ್ಷಣ ಸಾಯ್ತಾ ಇದ್ವು. ಸೊ ಅವರಿಗೆ ನೇರವಾಗಿ ಇದ್ದಂಥ ಒಂದು ನಂಟು ಯಾವುದ್ರ ಜೊತೆ? ತಮ್ಮ ಬೆಳೆ ಮತ್ತು ಕ್ರಿಮಿ. ಆ ಕ್ರಿಮಿಯಿಂದಾಗಿ ಬೆಳೆ ನಾಶ, ಕ್ರಿಮಿ ನಾಶವಾದರೆ ಬೆಳೆ ನನಗೆ, ಇದಿಷ್ಟೇ ನಂಟು ಅವರಿಗೆ ಕಾಣಿಸ್ತಾ ಇದ್ದದ್ದು.

ಆದರೆ ಈ ನಂಟಿನ ಗಂಟು ನಮ್ಮ ಕಣ್ಣು ಕಾಣದೇ ಇರುವಂಥ ಕೆಲವು ಭಾಗಗಳನ್ನು ಇಟ್ಕೊಂಡಿರುತ್ತೆ ಅನ್ನೋದು ಗೋಚರವಾಗ್ತಾ ಬಂತು. ಆ ರಹಸ್ಯ ಗೋಚರವಾದಂಥದ್ದು ಒಂದು ರೀತಿಯಲ್ಲಿ ಮೈ ನವಿರೇಳಿಸುವಂಥ ಒಂದು ರಿಸರ್ಚ್ ಕತೆ, ಸಂಶೋಧನೆ ಕತೆ. ಅಮೆರಿಕ ದೇಶದ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ ಅಂತ, ಬಾಲ್ಡ್ ಹೆಡೆಡ್ ಈಗಲ್ ಒಂದು ಹದ್ದು, ಅದು ಅಲ್ಲಿನ ರಾಷ್ಟ್ರ ಪಕ್ಷಿ. ಆ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ಲಿನ ಸಂಖ್ಯೆ ಕಡಿಮೆ ಆಗ್ತಾ ಬಂತಂತೆ, ಪಕ್ಷಿಯ ಸಂಖ್ಯೆ. ಮೊದಲು ಎಲ್ಲ ಕಡೆ ಹಾರಾಡ್ತಾ ಇದ್ದಂತಹ ಬಾಲ್ಡ್ ಹೆಡೆಡ್ ಈಗಲ್ ಕ್ರಮೇಣ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಬಂತು. ನೋಡಿದ್ರೆ ಎಲ್ಲೂ ಇಲ್ಲ. ಯಾಕೆ ಹೀಗೆ ಅನ್ನುವಂಥ ಒಂದು ಯೋಚನೆ, ಚಿಂತೆ ಪ್ರಾರಂಭ ಆಯಿತು ದೇಶದಲ್ಲಿ, ವಿಜ್ಞಾನಿಗಳಲ್ಲಿ. ಇದು ಯಾಕಪ್ಪ ಅಂತ ನೋಡೋಣ, ಸಂಶೋಧನೆ ಮಾಡಿ ಅಂಥೇಳಿ ಒಂದು ದೊಡ್ಡ ಕೂಗು ಬಂತು. ಸೊ ವಿಜ್ಞಾನಿಗಳು, ಪರಿಸರವಾದಿಗಳು ಅದೆಲ್ಲ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡ್ತಾರೆ, ಬಾಲ್ಡ್ ಹೆಡೆಡ್ ಈಗಲ್ಲಿನ ಮೊಟ್ಟೆ ಪಕ್ವವಾಗಕ್ಕೆ ಮುಂಚೆನೆ ಮರಿ ಅದರಿಂದ ಹೊರಗೆ ಬರ್ತಾ ಇದೆ. ನಮ್ಮಲ್ಲಿ ಏನು ಪ್ರೀಮೆಚ್ಯೂರ್ ಡೆಲಿವರಿ ಅಂತೀವಲ್ಲ, 9 ತಿಂಗಳು ತುಂಬಿದ ನಂತರ ಹೆರಿಗೆಯಾದರೆ ಮಗು ಬದುಕುತ್ತೆ. 6 ತಿಂಗಳಿಗೆ ಮಗು ಹುಟ್ಟುಬಿಟ್ರೆ ಬದುಕೋ ಸಾಧ್ಯತೆ ಕಡಿಮೆ. ಸೊ ಹಾಗೆ ಪ್ರೀಮೆಚ್ಯೂರ್ ಡೆಲಿವರಿ ಆಗ್ತಾ ಇತ್ತು ಬಾಲ್ಡ್ ಹೆಡೆಡ್ ಈಗಲ್ಸ್ದು. ಮೊಟ್ಟೆ ಇಟ್ಟಿದೆ ತಾಯಿ ಪಕ್ಷಿ, ಇಷ್ಟು ದಿನ ಕಾವು ಕೊಟ್ಟಮೇಲೆ ಅದು ಹೊರಗೆ ಬರಬೇಕು ಮರಿ, ಆವಾಗ ಅದು ಬಲ್ತಿರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಅಕಾಲಿಕವಾಗಿ ಪ್ರೀಮೆಚ್ಯೂರ್ ಆಗಿ ಮೊಟ್ಟೆ ಒಡೆದು ಪಕ್ಷಿಯ ಮರಿ ಆಚೆ ಬರ್ತಿತ್ತು. ಆಚೆ ಬಂದು ಅದರಲ್ಲಿ ಯಾವ ಒಂದು ಬೆಳವಣಿಗೆಯ ಶಕ್ತಿಯೂ ಇರ್ತಾ ಇರಲಿಲ್ಲ. ಹಾಗಾಗಿ ಹೇಗೆ ಒಂದು ಬೇಗನೆ ಹುಟ್ಟಿದ ಮಾನವ ಮಗು ಉಳಿಯಲ್ವೋ, ಹಾಗೆ ಈ ಪಕ್ಷಿಯ ಮರಿ ಕೂಡ ಸತ್ತು ಹೋಗ್ತಾ ಇತ್ತು. ಸೊ ಅದು ಗೊತ್ತಾಯಿತು, ಪಕ್ಷಿ ಈ ಥರ ಆಗಿರೋದ್ರಿಂದ ಪಕ್ಷಿಯ ಸಂಖ್ಯೆ ಕಡಿಮೆ ಆಯಿತು. ಉತ್ತರ ಅದೇನೋ ಸಿಕ್ತು. ಆದರೆ ಇನ್ನೊಂದು ಪ್ರಶ್ನೆ ಬಂತೀಗ. ಪ್ರಶ್ನೆ ಏನು, ಯಾಕೆ ಹಂಗಾಗ್ತಾ ಇದೆ? ಅದನ್ನು ಸಂಶೋಧನೆ ಮಾಡಿದ್ರು. ಆ ಸಂಶೋಧನೆ ಏನಪ್ಪ ಹೇಳ್ತು ಅಂದರೆ, ಆ ಮೊಟ್ಟೆಯ ಥಿಕ್ನೆಸ್ ಇರುತ್ತಲ್ಲ ಮೊಟ್ಟೆ, ಆ ಬಿಳಿ ಹೊರ ಪದರ, ಆ ಅದರ ಶಕ್ತಿ, ಅದರ ಗಾತ್ರ ಕಡಿಮೆ ಆಗೋಗಿತ್ತು. ಬಹಳ ಸಣ್ಣಗಿತ್ತಂತೆ ಅದು, ಬಹಳ ಸಣ್ಣಗಿತ್ತು. ಸೊ ಹಾಗಾಗಿ ಒಳಗಡೆ ಇರುವಂಥ ಮರಿ ಬೆಳೀತಾ ಬೆಳೀತಾ ಆ ಬೆಳವಣಿಗೆಯ ಒಂದು ಸೈಜ್ ದೊಡ್ಡದಾಗುತ್ತಲ್ಲ, ಅದು ದೊಡ್ಡದಾದಾಗ ಇದು ತಡಿಬೇಕಲ್ಲ, ಇದು ತಡಿತಾ ಇರಲಿಲ್ಲ. ಯಾಕೆ, ಇದು ಥಿನ್, ಬಹಳ ತೆಳ್ಳಗಿತ್ತಿದು. ಆ ತೆಳ್ಳಗಿದ್ದಂಥ ಮೊಟ್ಟೆಯ ಹೊರ ಪದರ ಬಿರುಕು ಬರ್ತಾ ಇತ್ತು. ಹಾಗಾಗಿ ಬೆಳೀತಿರೋಂಥ ಒಳಗಿರೋ ಶಿಶು ಬೇಗ ಆಚೆ ಬರ್ತಿತ್ತು, ಸಾಯ್ತಿತ್ತು. ಅದು ಯಾಕೆ ಸಣ್ಣಗಾಯಿತು? ಅದನ್ನು ಸಂಶೋಧನೆ ಮಾಡಿದ್ರು ಮುಂದೆ. ಹೇಗೆ ಒಂದರಿಂದ ಒಂದು ನಂಟು, ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಡಿ ವಿ ಜಿಯವರು ಹೇಳೋದು ಅದೇ ನಂಟು. ಸೊ ಅದು ಯಾಕೆ ಅಂತ ನೋಡಿದಾಗ ಈಗ ರೂಟ್ ಕಾಸ್, ಮೂಲಕ್ಕೆ ಬಂದ್ವಿ. ಪರಿಸರದಲ್ಲಿರುವಂಥ DDTಯನ್ನು ಸೇವನೆ ಮಾಡಿದ ಹದ್ದುಗಳು ತಮ್ಮ ಶರೀರದಲ್ಲಿದ್ದಂತಹ ರಕ್ತದಲ್ಲಿ ಅದು DDT ಚಲನೆ ಮಾಡ್ತಾ ಇದೆ. ಅದು ಗರ್ಭಕೋಶಕ್ಕೂ ಹೋಗಿ ಈ ಮೊಟ್ಟೆಯ ಪದರದ ಒಳಗೆ ಸೇರಿಕೊಂಡು ಅದರ ಗಾತ್ರವನ್ನು ಕಡಿಮೆ ಮಾಡ್ತಾ ಇತ್ತಂತೆ. ಅಮೆರಿಕದ ಅನೇಕ ಯೂನಿವರ್ಸಿಟಿಗಳು ಒಟ್ಟಾಗಿ ಮಾಡಿದಂಥ ರಿಸರ್ಚ್ ಪ್ರಕಾರ ಅವಾಗ ಗೊತ್ತಾಯಿತು, ಇಂಡಿಸ್ಕ್ರಿಮಿನೇಟ್ ಯೂಸ್, ಯಾವುದೇ ಚಿಂತೆ ಇಲ್ಲದೆ ನನಗಿಷ್ಟ ಬಂದಂತೆ, ಮನ ಬಂದಂತೆ DDTಯನ್ನು ಬಳಸ್ತಾ ಇದ್ರು ರೈತರು. ಅದರಿಂದಾಗಿ ಪರಿಸರದಲ್ಲೆಲ್ಲ DDT ತುಂಬೋಯಿತು. ಅದು ತಮ್ಮ ರಾಷ್ಟ್ರ ಪಕ್ಷಿಯ ಒಂದು ಅಸ್ತಿತ್ವಕ್ಕೆ ಕುಂದು ಬರುವಂಥ, ಕುತ್ತು ಬರುವಂಥ ರೀತಿಯಲ್ಲಿ ಪರಿಣಮಿಸ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಸರ್ಕಾರ DDTಯನ್ನು ಬ್ಯಾನ್ ಮಾಡ್ತು. ಅದಾದ ನಂತರದ ಸಂತತಿ ಉಳಿತಾ ಬಂತು. ಇವತ್ತಿನ ದಿವಸ ಬಾಲ್ಡ್ ಹೆಡೆಡ್ ಈಗಲ್ಸ್ ಸಾಕಷ್ಟು ಸಂಖ್ಯೆಯಲ್ಲಿದೆ, ಅದು ಅದರ ಅಸ್ತಿತ್ವದಲ್ಲಿ ಯಾವ ಭಯವೂ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ. ನಮ್ಮ ದೇಶದಲ್ಲೂ ಕೂಡ ಅದೇ ರೀತಿ ಅನೇಕ ಜೀವಿಗಳ ಸಂತತಿಗೆ ಮನುಷ್ಯನ ಕೆಲವು ಕಾರ್ಯಗಳು, ಕ್ರಿಯೆಗಳು ತೊಂದರೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮನ್ನು ಒಂದು ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಯನ್ನು ಇದು ಎತ್ತಿ ತೋರಿಸುತ್ತೆ. ನಾವು ಇದಕ್ಕೆಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಚೆನ್ನಾಗಿ ಬೆಳೆ ಬಂದರೆ ಸಾಕು, ನಾನು ದುಡ್ಡು ಮಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ನನಗದು ಅಂಟಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ರೀತಿ ಅಂದ್ಕೋಬೇಡ ಅಂತ DVG ಅವರು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಅದು ಸಮಾಜದಲ್ಲಿ ಒಟ್ಟಾಗಿ ಜೀವಿಸಬೇಕಾದ್ರೆ ನಾನು ಮಾಡಬೇಕಾದಂಥ ಒಂದು ಕ್ರಿಯೆಯಾದರೂ ಕೂಡ, ಇನ್ನೊಂದು

0: ಮಾರ್ಗವನ್ನು ಡಿ ವಿ ಜಿ ಅವರು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಪರಮಾರ್ಥವನ್ನು ಬಿಡದಂತೆ ನಾವು ಈ ಜೀವನದ ಜವಾಬ್ದಾರಿಗಳನ್ನು ಹೊರಬೇಕು ಅನ್ನುವಂಥದ್ದು. ಸೊ ಅದು ಹೇಗೆ, ಒಂಟಿ ನೀನ್ ಒಳ ಜಗಕ್ಕಾಗಿ, ಭಂಟ ಹೊರ ಜಗಕ್ಕಾಗಿ. ನಿನಗೂ ಮತ್ತು ಅಲ್ಯಾವುದೋ ಒಂದು ಪಕ್ಷಿಯ ಸಂತತಿ ಕಡಿಮೆ ಆಗಿಬಿಡ್ತಾ ಇದೆ ಅನ್ನೋದಕ್ಕೂ ಸಂಬಂಧ ಇಲ್ಲದೇ ಇರ್ಬೋದಪ್ಪ, ಅದು ಹೊರಗಡೆ ನಿನಗೆ ಕಾಣಿಸ್ದೇ ಇರ್ಬೋದು. ಆದರೆ ಹೊರ ಜಗಕ್ಕಾಗಿ ನೀನು ಭಂಟನಾಗಬೇಕು, ನೀನು ಎದ್ದೇಳ್ಬೇಕು, ನೀನು ಸಕ್ರಿಯನಾಗಬೇಕು, ಜವಾಬ್ದಾರಿ ತಗೋಬೇಕು. ಅದರಿಂದ ನಿನಗೋಸ್ಕರ ಏನೋ ಲಾಭ ಇದೆ ಅನ್ನೋಂಥ ಭಾವನೆ ನಿನಗೆ ಬೇಡ. ಅಂತರಂಗದಲ್ಲಿ ನೀನು ಒಂಟಿಯಾಗೇ ಇರು, ಬೇರೆಯಾಗೇ ಇರು, ಅದರಿಂದ ನಿನಗೇನು ಲಾಭ ಬೇಡ. ಆದರೆ ಜೀವಚಕ್ರ ನಡಿಬೇಕಾದ್ರೆ, ದಿ ವೆಬ್ ಆಫ್ ಲೈಫ್ ಅದು ಮುಂದುವರಿಬೇಕಾದ್ರೆ, ಈ ಎಲ್ಲ ಜೀವಿಗಳ ಅನ್ಯೋನ್ಯ ಸಂಬಂಧ ಬಲವಾಗಬೇಕು, ಅದು ಅಲ್ಲಾಡಬಾರ್ದು. ಎಲ್ಲೋ ಒಂದು ಕಡೆ ಚೈನ್ ಲೂಸ್ ಆಯಿತು ಅಂತಂದರೂ ಕೂಡ ಇಡೀ ಚೈನೇ ಕಳ್ಚಿ ಹೋಗ್ಬಿಡುತ್ತೆ. ದ ಸ್ಟ್ರೆಂತ್ ಆಫ್ ಎ ಚೈನ್ ಇಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತೀವಿ. ಯಾವುದು ಅತ್ಯಂತ ವೀಕ್ ಪಾಯಿಂಟ್ ಇರುತ್ತೋ ಅದು ಅದರ ಶಕ್ತಿಯನ್ನು ಗುರುತಿಸುತ್ತೆ. ಸೊ ಹಾಗೆ ಈ ವೆಬ್ ಆಫ್ ಲೈಫ್ ಅನ್ನೋಂಥದ್ರಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಇರೋ ಜೀವಿಗಳ ಕಾಣಿಕೆ ಕೊಡುಗೆ ಇದ್ದೇ ಇರುತ್ತೆ. ಅದರಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೂ ಕೂಡ ಇಡೀ ಒಂದು ಆಕಾರವೇ ಬದಲಾಗ್ಬಿಡುತ್ತೆ, ಇಡೀ ಒಂದು ಸ್ವರೂಪವೇ ಬದಲಾಗ್ಬಿಡುತ್ತೆ. ಅದು ನಿನಗೆ ನೇರವಾಗಿ ಸಂಬಂಧ ಇಲ್ಲದೇ ಇರ್ಬೋದು, ಆದರೆ ನೀನು ಅದರ ಒಂದು ಭಾಗ. ಸೊ ಹಾಗಾಗಿ ಅದರ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ನೀನು ಪ್ರಯತ್ನವನ್ನು ಮಾಡಬೇಕು, ಭಂಟ ಆಗಲೇಬೇಕು ಹೊರ ಜಗಕ್ಕಾಗಿ. ಅದನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ಅಂದ್ಕೊಳ್ಳೋದು ಬೇಡ, ಸ್ವಾರ್ಥ ಬೇಡ, ಹೊರ ಜಗದ ಒಳಿತಿಗಾಗಿ ಈ ರೀತಿ ಭಂಟನ ಕೆಲಸವನ್ನು ನೀನು ಮಾಡುವ ನಿಟ್ಟಿನಲ್ಲಿ ಕಾರ್ಯಗತವಾಗಬೇಕು ಅನ್ನೋಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 61 ಕುರಿತು ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಣ್ಣಿಗೂ ಮನುಷ್ಯನಿಗೂ ಇರುವ ಸಂಬಂಧ ಕೇವಲ ಭೌತಿಕವಾದುದಲ್ಲ, ಅದೊಂದು ಆಳವಾದ ಭಾವನಾತ್ಮಕ ಬೆಸುಗೆ. ವಿಶೇಷವಾಗಿ ಮಕ್ಕಳಿಗೆ ಮಣ್ಣು ಎಂದರೆ ಅದೊಂದು ಕಲ್ಪನಾಲೋಕ, ಅದಮ್ಯ ಆಕರ್ಷಣೆಯ ಆಟದ ಮೈದಾನ. ಕೆಸರು ಮರಳು ಮತ್ತು ಮಣ್ಣಿನಲ್ಲಿ ಕೈಯಾಡಿಸುತ್ತಾ ಅದರ ವಿಶಿಷ್ಟ ಸ್ಪರ್ಶವನ್ನು ಆನಂದಿಸುವುದು ಅವರ ಬೆಳವಣಿಗೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಪರದೆಗೆ ಸೀಮಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ಸಾಧಿಸಲು ಹಾಗೂ ಬಾಲ್ಯದ ಮುಗ್ಧ ಸಂತೋಷವನ್ನು ಸಂಭ್ರಮಿಸಲು ಪ್ರತಿ ವರ್ಷ ಜೂನ್ 29 ವಿಶ್ವ ಕೆಸರು ದಿನವನ್ನು ಆಚರಿಸಲಾಗುತ್ತದೆ. ಜೆನ್ಜಿ ಮತ್ತು ಆಲ್ಫಾ ಪೀಳಿಗೆಯ ಮಕ್ಕಳನ್ನು ಪ್ರಕೃತಿಯ ಹತ್ತಿರ ತರಬೇಕೆಂಬ ಉದ್ದೇಶದಿಂದ ಕೆಲವು ಶಿಕ್ಷಣ ತಜ್ಞರು, ಪರಿಸರ ಪ್ರೇಮಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಆರಂಭಿಸಿದ ಈ ಅನೌಪಚಾರಿಕ ಆಚರಣೆಯು 2011 ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿತು. ಇಂದು ಪ್ರಪಂಚದ ಅನೇಕ ದೇಶಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಕೆಸರಿನಲ್ಲಿ ಆಟವಾಡಿ ಕೆಸರಿನ ಮನೆಗಳನ್ನು ನಿರ್ಮಿಸಿ

0: ಈ ದಿನವನ್ನು ಸಖತ್ ಮಜವಾಗಿ ಆಚರಿಸುತ್ತಾರೆ. ಕೆಸರು ಎಂದರೆ ಕೇವಲ ಮಣ್ಣು ಮತ್ತು ನೀರಿನ ಮಿಶ್ರಣವಲ್ಲ, ಅದು ಮಕ್ಕಳಿಗೆ ಕಲಿಕೆಯ ಜೀವಂತ ಪ್ರಯೋಗಾಲಯ. ತೋಡುವುದು, ಕಲಸುವುದು ಮತ್ತು ವಿವಿಧ ಆಕೃತಿಗಳನ್ನು ರೂಪಿಸುವಂತಹ ಚಟುವಟಿಕೆಗಳು ಕೈ ಕಣ್ಣಿನ ಸಮನ್ವಯವನ್ನು ಹೆಚ್ಚಿಸುವುದರ ಜೊತೆಗೆ ಸೂಕ್ಷ್ಮಚಲನ ಕೌಶಲಗಳನ್ನು ಬೆಳೆಸುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಣ್ಣಿನೊಂದಿಗೆ ಆಟವಾಡುವುದು ಮಕ್ಕಳ ದೈನಂದಿನ ಜೀವನದ ಭಾಗವಾಗಿದ್ದರೂ ನಗರ ಪ್ರದೇಶಗಳಲ್ಲಿ ಇಂತಹ ಅನುಭವಗಳು ಅಪರೂಪವಾಗುತ್ತಿವೆ. ನಗರದ ಆಟದ ಮೈದಾನ, ಉದ್ಯಾನವನಗಳಲ್ಲಿ ನೆಲ ಹಾಸುಗಳನ್ನು ಹಾಕಿ ಮಣ್ಣೆ ಸಿಗದಂತೆ ಮಾಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಡಾಂಬಾರು, ಸಿಮೆಂಟ್ ಮಾಯವಾಗಿದೆ. ಹೀಗಾಗಿ ವಿಶ್ವ ಕೆಸರು ದಿನವು ಮಕ್ಕಳಿಗೆ ಪ್ರಕೃತಿಯೊಂದಿಗೆ ಮರು ಸಂಪರ್ಕ ಸಾಧಿಸಲು ಒಂದು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ಮಣ್ಣು ಮತ್ತು ಕೆಸರಿನಲ್ಲಿ ಆಟವಾಡುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಂದು ಹಲವು ಸಂಶೋಧನೆಗಳು ದೃಢಪಡಿಸಿವೆ. ಈ ನೈಸರ್ಗಿಕ ಸ್ಪರ್ಶದಿಂದ ಮಕ್ಕಳ ಇಂದ್ರಿಯಗಳು ವಿಕಸನಗೊಳ್ಳುತ್ತವೆ, ಸೃಜನಶೀಲತೆ ಹರಳುತ್ತದೆ ಹಾಗೂ ಪ್ರಕೃತಿಯ ಮೇಲಿನ ಪ್ರೀತಿ ಅವರಲ್ಲಿ ಆಳವಾಗಿ ಬೇರೂರುತ್ತದೆ. ಅದರ ಜೊತೆಗೆ ಮಣ್ಣಿನೊಂದಿಗೆ ಬೆರೆಯುವ ಮಕ್ಕಳು ಪ್ರಕೃತಿಯನ್ನು ಹೆಚ್ಚು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಸಸ್ಯಗಳು, ಕೀಟಗಳು, ಮಳೆ ಮತ್ತು ಭೂಮಿಯ ಜೀವಚಕ್ರದ ಬಗ್ಗೆ ಅವರಲ್ಲಿ ಸಹಜ ಕುತೂಹಲ ಮೂಡುತ್ತದೆ. ಪರಿಸರ ಸಂರಕ್ಷಣೆಯ ಪಾಠಗಳು ಪುಸ್ತಕಗಳಿಗಿಂತಲೂ ಇಂತಹ ಪ್ರತ್ಯಕ್ಷ ಅನುಭವಗಳ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಮನಸ್ಸಿನಲ್ಲಿ ನೆಲೆಯೂರುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ದಿನವು ಕೇವಲ ಕೆಸರಿನಲ್ಲಿ ಆಟವಾಡುವ ಸಂಭ್ರಮ ಮಾತ್ರವಲ್ಲ, ಇದು ಮಕ್ಕಳ ಸಮಗ್ರ ಬೆಳವಣಿಗೆ ಮತ್ತು ಪರಿಸರ ಅರಿವಿನ ಮಹತ್ವವನ್ನು ನೆನಪಿಸುವ ಒಂದು ಸಾಮಾಜಿಕ ಸಂದೇಶವಾಗಿದೆ. ಮಕ್ಕಳ ಕೈಗಳಿಗೆ ಸ್ವಲ್ಪ ಮಣ್ಣು ಅಂಟಿದರೂ ಪರವಾಗಿಲ್ಲ, ಆದರೆ ಅವರ ಮನಸ್ಸು ಪ್ರಕೃತಿಯೊಂದಿಗೆ ಬೆಸೆದುಕೊಳ್ಳುವುದು ಅತ್ಯಂತ ಮುಖ್ಯ. ಆದ್ದರಿಂದ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಮೊಬೈಲ್, ಟಿವಿ ಪರದೆಗಳಿಂದ ಹೊರತಂದು ಮಣ್ಣಿನಲ್ಲಿ ಆಟವಾಡಲು ಪ್ರೋತ್ಸಾಹಿಸುವುದು ಇಂದಿನ ಅಗತ್ಯ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ ಆಸಕ್ತಿ ತುಂಬಿದ ಬದುಕು. ನಮ್ಮ ದೈನಂದಿನ ಕಾರ್ಯಕ್ರಮ ಅಂದರೆ ಏನು? ಸರಳವಾಗಿ ಹೇಳುವುದಾದರೆ ಕೆಲಸಕ್ಕೆ ಹೋಗುವುದು, ಮನೆಗೆ ಹಿಂತಿರುಗುವುದು, ಅಡುಗೆ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ಊಟ ಮಾಡುವುದು, ಟಿವಿ ಮುಂದೆ ಕುಳಿತುಕೊಳ್ಳುವುದು, ಮೊಬೈಲ್ ನೋಡುವುದು, ಹೀಗೆ ಅನೇಕ ಕೆಲಸಗಳು. ದಿನ ಇಷ್ಟೇ ಮಾಡಬೇಕಾ? ಬದಲಾಯಿಸಿಕೊಳ್ಳಲು ಏನು ಮಾಡಬೇಕು? ನಾವು ನಮ್ಮನ್ನು ವಿಕಸನಗೊಳಿಸುವ ಕೆಲಸದಲ್ಲಿ ಸ್ವಲ್ಪವಾದರೂ ತೊಡಗಿಸಿಕೊಳ್ಳಬೇಕು. ಅಂದರೆ ಒಂದಿಷ್ಟಾದರೂ ಬಿಡುವಿನ ಸಮಯವನ್ನು ನಮಗೆ ಆಸಕ್ತಿ ಇರುವ ಕಲೆ, ಸಾಮರ್ಥ್ಯ ಕಲಿಯಲು ಬಳಸಬೇಕು. ಈ ರೀತಿಯ ಕನಸುಗಳನ್ನು ಹೊಂದಿರುವುದು ತೃಪ್ತಿಕರ ಜೀವನ ನಡೆಸಲು ಬಹಳ ಮುಖ್ಯ. ಅವು ನಮ್ಮನ್ನು ನಿರಂತರವಾಗಿ ಉತ್ಸುಕತೆಯಿಂದ ಬದುಕಲು ಪ್ರೇರೇಪಿಸುತ್ತವೆ. ಅವರವರ ಅಭಿರುಚಿಗೆ ತಕ್ಕ ಹಾಗೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಕಲಿಕೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಅದು ಸಂಗೀತ, ಸಾಹಿತ್ಯ, ನೃತ್ಯ, ರಾಜಕೀಯ, ಇತಿಹಾಸ, ನಾಟಕ, ಹಣಕಾಸು, ಅರ್ಥಶಾಸ್ತ್ರ, ಕ್ರೀಡೆ, ಇತಿಹಾಸ, ಭೂಗೋಳ, ಯಾವುದೇ ವಿಷಯವಾಗಿರಬಹುದು. ಇಡೀ ದಿನದಲ್ಲಿ ಕನಿಷ್ಠ ಒಂದು ಗಂಟೆಗಳಾದರೂ ಈ ವಿಷಯ ಸಂಶೋಧಿಸಲು, ಕಲಿಯಲು, ನಮ್ಮ ಜ್ಞಾನವನ್ನು ಸುಧಾರಿಸಲು ಮೀಸಲಿಡಬೇಕು. ಸಣ್ಣದಾಗಿ ಪ್ರಾರಂಭಿಸಿ ಹೆಚ್ಚು ಆನಂದಿಸುವ ವಿಷಯಗಳಿಂದ ಪ್ರಾರಂಭಿಸಿ ಈ ಹಾದಿಯಲ್ಲಿ ಮುಂದುವರಿದು ಎಷ್ಟು ಬೇಕೋ ಅಷ್ಟೇ ಪ್ರಯತ್ನವನ್ನು ಮಾಡಿ. ಆ ಪ್ರಕ್ರಿಯೆ ಎಲ್ಲಕ್ಕಿಂತ ಆನಂದವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಮಗೆ ಆಸಕ್ತಿ ಇರುವ ಚಟುವಟಿಕೆಗಳನ್ನು ನಿರ್ಧರಿಸಿ ಅವುಗಳನ್ನು ಸಾಧಿಸಲು ನಿರಂತರ ಪ್ರಯತ್ನ ಜೀವನವನ್ನು ಖಂಡಿತ ಸಕಾರಾತ್ಮಕ ಗುರಿಯೆಡೆಗೆ ಸಾಗಲು ಪ್ರೇರೇಪಿಸುತ್ತದೆ. ಈ ರೀತಿ ಸಣ್ಣ ಸಣ್ಣ ಕಲಿಕೆ, ಬೆಳೆಯುವುದು, ಅಧ್ಯಯನ ಮಾಡುವುದು, ಆಸಕ್ತಿಯ ಚಟುವಟಿಕೆ ತಮ್ಮದಾಗಿಸಿಕೊಳ್ಳುವುದು ನಮ್ಮ ಮಾನಸಿಕ ಶಕ್ತಿಯನ್ನು ಹಿಗ್ಗಿಸಿ ವಿಕಸನಗೊಳ್ಳುವುದಲ್ಲದೆ ನಮ್ಮ ಕುಟುಂಬ, ಸ್ನೇಹಿತರು, ಸಮಾಜಕ್ಕೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿ ಎ ಅಜರುದ್ದೀನ್. ಮುಖ್ಯಾಂಶಗಳು: ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯ

ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ. ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್ ಇಂಜುರಿ ಟೈಮ್ ಗೋಲ್.

0: ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 2 ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು 2 ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ಧಪಡಿಸಿದ್ದು, ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 2 ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರ ರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು

0: ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. ಜುಲೈ 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ಧತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ, ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. ಜುಲೈ 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32 ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ನಮ್ಮ ನಿಲಯದಿಂದ. ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಪ್ರೇಮ, ಕಿರಣ್ ಕುಮಾರ್, ಚಲುವರಾಜು, ಸ್ವಪ್ನ, ಕನಕಲಕ್ಷ್ಮಿ, ಸತೀಶ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳಬಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬೇಸಿಗೆಯ ತೀವ್ರ ಬಿಸಿಲ ನಂತರ ಮಳೆಗಾಲದ ಆಗಮನ ಎಲ್ಲರಿಗೂ ಸಂತಸ ತರುತ್ತದೆ. ಭೂಮಿಯು ತಂಪಾಗುತ್ತದೆ, ಮರಗಿಡಗಳು ಹೊಸ ಚೈತನ್ಯ ಪಡೆಯುತ್ತವೆ ಮತ್ತು ಪ್ರಕೃತಿಯು ಹೊಸ ರೂಪವನ್ನು ತಾಳುತ್ತದೆ. ಆದರೆ ಈ ಋತು ಬದಲಾವಣೆಯು ಕೇವಲ ಪ್ರಕೃತಿ ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿಯೂ ಹಲವಾರು ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಬೇಸಿಗೆಯ ಉಷ್ಣತೆಯಿಂದ ದೇಹದಲ್ಲಿ ಶಕ್ತಿಯು ಕ್ಷಯವಾಗಿರುತ್ತದೆ. ಮಳೆಗಾಲದ ಆರಂಭದಲ್ಲಿ ಜೀರ್ಣವಾಗಿ ದುರ್ಬಲವಾಗುತ್ತದೆ ಹಾಗೂ ವಾತದೋಷವು ಪ್ರಚೋದಿತವಾಗುತ್ತದೆ. ಈ ಕಾರಣದಿಂದಲೇ ಈ ಸಮಯದಲ್ಲಿ ಅಜೀರ್ಣ, ಹೊಟ್ಟೆಯ ತೊಂದರೆಗಳು, ಶೀತ, ಕೆಮ್ಮು, ಜ್ವರ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಎಂಬುದರ ಬಗ್ಗೆ ಸಾಕಷ್ಟು ನಾವು ಎಲ್ಲರ ಹತ್ರ ಸಲಹೆ ಪಡೆಯುತ್ತೇವೆ. ಆದರೆ ಕೆಲವೊಮ್ಮೆ ಆರೋಗ್ಯದ ರಹಸ್ಯವು ಹೊಸದನ್ನು ಮಾಡುವುದರಲ್ಲಿ ಅಲ್ಲ, ಕೆಲವು ತಪ್ಪುಗಳನ್ನು ಮಾಡದೇ ಇರುವುದರಲ್ಲಿ ಅಡಗಿ ತೊಡಗಿರುತ್ತದೆ. ಋತು ಬದಲಾವಣೆಯ ಈ ಸಂದರ್ಭದಲ್ಲಿ ಹಾಗಾದರೆ ನಾವು ಏನೆಲ್ಲ ಅಭ್ಯಾಸಗಳನ್ನು ಬದಲಿಸಬೇಕು ಎಂದರೆ ತಣ್ಣನೆಯ ನೀರು ಮತ್ತು ಪಾನೀಯಗಳು. ಬೇಸಿಗೆಯಲ್ಲಿ ಐಸ್ಕ್ರೀಂ, ಐಸ್ ನೀರು, ಶೀತ ಪಾನೀಯಗಳು ಮತ್ತು ತಣ್ಣನೆಯ ಆಹಾರಗಳನ್ನು ಸೇವಿಸುವ ಅಭ್ಯಾಸ ಹಲವರಿಗೆ ಇರುತ್ತದೆ. ಆದರೆ ಋತು ಬದಲಾವಣೆಯ ಈ ಸಮಯದಲ್ಲಿ ಅದೇ ಅಭ್ಯಾಸವನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಜೀರ್ಣಶಕ್ತಿ ಈಗಾಗಲೇ ದುರ್ಬಲವಾಗಿರುವುದರಿಂದ ತಣ್ಣನೆಯ ಪಾನೀಯಗಳು ಅದನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಆದ್ದರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ ಮತ್ತು ಹಸಿವಿನ ಕೊರತೆ ಉಂಟಾಗುತ್ತದೆ. ಅನೇಕರು ಆರೋಗ್ಯಕರ ಎಂದು ಭಾವಿಸಿ ಫ್ರಿಡ್ಜ್ನಲ್ಲಿಟ್ಟ ಹಣ್ಣಿನ ರಸ ಅಥವಾ ತಣ್ಣನೆಯ ಮೊಸರಿನ ಪಾನೀಯಗಳು, ತಣ್ಣನೆಯ ಮೊಸರು ಪಾನೀಯಗಳನ್ನು ಸೇವಿಸುತ್ತಾರೆ. ಆದರೆ ದೇಹದ ತಾಪಮಾನ ಮತ್ತು ಆಹಾರದ ತಾಪಮಾನದ ನಡುವೆ ಹೆಚ್ಚು ವ್ಯತ್ಯಾಸ ಉಂಟಾಗಿ ಜೀರ್ಣಕ್ರಿಯೆಯ ಮೇಲೆ ಅನಗತ್ಯ ಒತ್ತಡ ಬೀಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಉಗುರು ಬೆಚ್ಚಿಗಿನ ಅಥವಾ ಕೋಣೆಯ ಉಷ್ಣಾಂಶದ ಪಾನೀಯಗಳು ಹೆಚ್ಚು ಸೂಕ್ತವಾಗಿದೆ. ಎರಡನೆಯದಾಗಿ, ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ. ಅನೇಕರು ಸಮಯ ಆಯಿತು ಎಂಬ ಕಾರಣಕ್ಕೆ ಅಥವಾ ಆಹಾರ ವ್ಯರ್ಥವಾಗಬಾರದು ಎಂಬ ಕಾರಣಕ್ಕೆ ಹಸಿವಿಲ್ಲದಿದ್ದರೂ ಊಟ ಮಾಡಿಬಿಡುತ್ತಾರೆ. ಆದರೆ ಆಯುರ್ವೇದದಲ್ಲಿ ಹಸಿವು ಆರೋಗ್ಯಕರ ಪ್ರಮುಖ ಸೂಚಕವಾಗಿದೆ.

ಹಸಿವಿಲ್ಲದೆ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರ ಪರಿಣಾಮವಾಗಿ ದೇಹದಲ್ಲಿ ಆಮ ಅಥವಾ ಅಪೂರ್ಣವಾಗಿ ಜೀರ್ಣವಾದ ಪದಾರ್ಥಗಳು ಸಂಗ್ರಹವಾಗಿ ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಋತು ಬದಲಾವಣೆಯ ಸಮಯದಲ್ಲಿ ಹಸಿವಿನ ಪ್ರಮಾಣದಲ್ಲಿ ಸ್ವಾಭಾವಿಕ ಏರಿಳಿತಗಳು ಕಂಡುಬರುತ್ತವೆ. ಆದ್ದರಿಂದ ದೇಹದ ಸಂಕೇತಗಳನ್ನು ಗಮನಿಸುವುದು ಅತಿ ಮುಖ್ಯ. ಇಂದಿನ ದಿನಗಳಷ್ಟು ಹಸಿವು ಇಲ್ಲದಿದ್ದರೂ ಆಹಾರದ ಪೂರ್ಣ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡುವುದು ಆರೋಗ್ಯಕರ ಕ್ರಮವಾಗಿದೆ. ಹಸಿವಿದ್ದಾಗ ತಿನ್ನುವುದು ಎಂಬ ಸರಳ ನಿಯಮವನ್ನು ಪಾಲಿಸುವುದರಿಂದ ಅನೇಕ ಜೀರ್ಣ ದೋಷಗಳು ತಪ್ಪಿಸಬಹುದು. ಜೊತೆಗೆ ಜೀರ್ಣಕ್ಕೆ ಅತ್ಯಂತ ಲಘುವಾದ ಆಹಾರವನ್ನು ಸೇವಿಸುವುದು ಸದಾ ಕ್ಷೇಮಕರ ವಿಷಯ. ಮೂರನೆಯದಾಗಿ ರಸ್ತೆ ಬದಿಯ ಆಹಾರ ಬೇಡ. ಮಳೆಗಾಲದ ಆರಂಭದಲ್ಲಿ ನೀರು ಅಥವಾ ಆಹಾರದಿಂದ ಮಲಿನ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರಸ್ತೆ ಬದಿಯ ಆಹಾರಗಳು, ಕತ್ತರಿಸಿದ ಹಣ್ಣುಗಳು ಅಥವಾ ಸ್ವಚ್ಛತೆ ಬಗ್ಗೆ ಅನುಮಾನವಿರುವ ಆಹಾರಗಳನ್ನು ಸೇವಿಸುವುದು ಹೊಟ್ಟೆಯ ಸೋಂಕು, ಅತಿಸಾರ, ವಾಂತಿ ಮತ್ತು ಜ್ವರದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರವೇ ಸುರಕ್ಷಿತ. ಹೊರಗಡೆ ತಯಾರಾಗುವ ಆಹಾರ ಎಷ್ಟು ಹೊತ್ತು ಸಂಗ್ರಹವಾಗಿದೆ, ಯಾವ ನೀರನ್ನು ಬಳಸಲಾಗಿದೆ ಅಥವಾ ಎಷ್ಟು ಸ್ವಚ್ಛತೆಯಿಂದ ತಯಾರಿಸಲಾಗಿದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಸ್ವಲ್ಪ ರುಚಿಗಾಗಿ ಆರೋಗ್ಯವನ್ನು ಅಪಾಯಕ್ಕೆ ಒಡ್ಡುವುದಕ್ಕಿಂತ ಆರೋಗ್ಯವನ್ನು ಜಾಗರೂಕತೆ ವಹಿಸುವುದು ಉತ್ತಮವಾಗಿದೆ. ಮಳೆಗಾಲದಲ್ಲಿ ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅತ್ಯಗತ್ಯವಾಗಿದೆ. ನಾಲ್ಕನೆಯದಾಗಿ, ಹಗಲಿನಲ್ಲಿ ನಿದ್ರೆ ಅಭ್ಯಾಸ ಬೇಡ. ಮಳೆಯ ವಾತಾವರಣದಲ್ಲಿ ಹಾಸಿಗೆಯ ಮೇಲೆ ಹೆಚ್ಚು ಸಮಯ ಕಳೆಯಬೇಕು ಎಂಬ ಆಸೆ ಸಹಜ. ಆದರೆ ಹಗಲಿನಲ್ಲಿ ಹೆಚ್ಚು ಹೊತ್ತು ಮಲಗುವುದು ಕಫವನ್ನು ಹೆಚ್ಚಿಸಿ ದೇಹದಲ್ಲಿ ಜಡತ್ವ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತದೆ. ಜೊತೆಗೆ ಜೀರ್ಣಕ್ರಿಯೆಯ ಮೇಲೂ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ರಾತ್ರಿ ಸಮರ್ಪಕ ನಿದ್ರೆ ಪಡೆಯಲು ಹಗಲಿನಲ್ಲಿ ಚಟುವಟಿಕೆಯಿಂದ ಇರುವುದು ಉತ್ತಮ. ಹಗಲಿನ ನಿದ್ರೆ ನಂತರ ಅನೇಕರು ತಲೆ ಭಾರವಾಗಿರುವ ಅನುಭವ, ಹಸಿವಿನ ಕೊರತೆ ಅಥವಾ ದೇಹದಲ್ಲಿ ಆಲಸ್ಯವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಈಗಾಗಲೇ ಕಫಾಕೃತಿ ಹೊಂದಿರುವವರಿಗೆ ಈ ಅಭ್ಯಾಸವು ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಹಗಲಿನ ನಿದ್ರೆಯ ಬದಲು ಸ್ವಲ್ಪ ಧ್ಯಾನ ಮಾಡಿದರೆ ಕುಂತಲ್ಲೇ ವಿಶ್ರಾಂತಿ ಪಡೆಯುವುದು ಉತ್ತಮ ಆಯ್ಕೆಯಾಗಿದೆ. ಹಾಗೆ ಒದೆಯಾದ ಬಟ್ಟೆಗಳ ಬಳಕೆ. ಮಳೆಯಲ್ಲಿ ನೆನೆಯುವುದು ಕೆಲವರಿಗೆ ಖುಷಿ ನೀಡಬಹುದು. ಆದರೆ ನೆನೆದ ಬಟ್ಟೆಗಳನ್ನು ಬದಲಾಯಿಸದೆ ಹೆಚ್ಚು ಹೊತ್ತು ಧರಿಸುವುದು ಆರೋಗ್ಯಕ್ಕೆ ಅನುಕರ. ಇದರಿಂದ ಶೀತ, ಕೆಮ್ಮು, ಗಂಟಲು ನೋವು, ಚರ್ಮದ ಸಮಸ್ಯೆಗಳು ಮತ್ತು ಕೆಲವರಲ್ಲಿ ಸಂಧಿ ನೋವು ಹೆಚ್ಚಾಗಬಹುದು. ಮಳೆಯಲ್ಲಿ ನೆನೆದ ತಕ್ಷಣ ಒಣ ಬಟ್ಟೆಗಳನ್ನು ಧರಿಸುವುದು ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪಾದ ಮತ್ತು ಬೆರಳುಗಳ ನಡುವೆ ದೀರ್ಘಕಾಲ ತೇವಾಂಶ ಉಳಿದರೆ ಶಿಲೀಂಧ್ರ ಸೋಂಕುಗಳಿಗೂ ಅವಕಾಶ ದೊರೆಯಬಹುದು. ಆದ್ದರಿಂದ ಮಳೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ದೇಹವನ್ನು ಚೆನ್ನಾಗಿ ಒರೆಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಅತ್ಯಗತ್ಯವಾಗಿದೆ. ಆರನೆಯದಾಗಿ, ಅತಿ ವ್ಯಾಯಾಮ ಮಾಡಬಾರದು. ಆರೋಗ್ಯಕ್ಕಾಗಿ ವ್ಯಾಯಾಮ ಅಗತ್ಯ. ಆದರೆ ಪ್ರತಿಯೊಂದು ಋತುವಿನಲ್ಲೂ ಅದರ ತೀವ್ರತೆ ಒಂದೇ ರೀತಿ ಇರಬೇಕೆಂದಿಲ್ಲ. ಈ ಸಮಯದಲ್ಲಿ ದೇಹದ ಶಕ್ತಿ ಸ್ವಲ್ಪ ಕಡಿಮೆ ಇರುವುದು ಸಾಮಾನ್ಯ. ಆದ್ದರಿಂದ ಅತಿಯಾದ ಊಟ, ಭಾರ ಎತ್ತುವ ವ್ಯಾಯಾಮ ಅಥವಾ ದೇಹವನ್ನು ಸಂಪೂರ್ಣವಾಗಿ ದಣಿಸುವ ಚಟುವಟಿಕೆಗಳನ್ನು ತಪ್ಪಿಸುವುದು ಉತ್ತಮ. ಮಿತವಾದ ಯೋಗ, ಪ್ರಾಣಾಯಾಮ ಅಥವಾ ನಡೆಯುವುದು ಸಾಕಾಗಬಹುದು. ಹಾಗೆ ಏಳನೆಯದಾಗಿ, ರಾತ್ರಿ ತಡವಾಗಿ ಮಲಗುವಿಕೆ. ಇಂದಿನ ಜೀವನ ಶೈಲಿಯಲ್ಲಿ ಮೊಬೈಲ್, ದೂರದರ್ಶಕ ಅಥವಾ ಕೆಲಸದ ಕಾರಣದಿಂದ ಅನೇಕರು ರಾತ್ರಿ ತಡವಾಗಿ ಮಲಗುತ್ತಾರೆ. ಋತು ಬದಲಾವಣೆಯ ಸಮಯದಲ್ಲಿ ಈ ಅಭ್ಯಾಸ ಇನ್ನಷ್ಟು ಹಾನಿಕಾರಕವಾಗಬಹುದು. ರಾತ್ರಿ ಜಾಗರಣೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ಆಯಾಸ, ತಲೆನೋವು ಮತ್ತು ಜೀರ್ಣದೋಷಗಳನ್ನು ಉಂಟು ಮಾಡಬಹುದು. ಸಮಯಕ್ಕೆ ಮಲಗಿ ಸಮಯಕ್ಕೆ ಏಳುವುದು ಆರೋಗ್ಯದ ಮೂಲಭೂತ ನಿಯಮವಾಗಿದೆ. ಉತ್ತಮ ನಿದ್ರೆಯೇ ದೇಹದ ದುರಸ್ತಿ ಕಾರ್ಯ ನಡೆಯುವ ಪ್ರಮುಖ ಸಮಯವಾಗಿದೆ. ನಿದ್ರೆಯ ಕೊರತೆಯು ಕೇವಲ ಆಯಾಸವನ್ನಷ್ಟೇ ಅಲ್ಲ, ಮನಸ್ಸಿನ ಏಕಾಗ್ರತೆ, ಕಾರ್ಯಕ್ಷಮತೆ ಮತ್ತು ಭಾವನಾತ್ಮಕ ಸಮತೋಲನದ ಮೇಲೆಯೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ರಾತ್ರಿ ನಿದ್ದೆಯನ್ನು ಆರೋಗ್ಯದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಹಾಗೆ ಎಂಟನೆಯದಾಗಿ, ಕರಿದ ಆಹಾರಗಳ ಸೇವನೆ. ಮಳೆ ಬಿದ್ದಾಗ ಬಜ್ಜಿ, ಬೋಂಡಾ, ಇನ್ನಿತರ ಕರಿದ ಮುತ್ತಾದ ಪದಾರ್ಥಗಳು ತಿನ್ನಲೇಬೇಕೆಂಬ ಆಸೆ ಎಲ್ಲರಿಗೂ ಬರುತ್ತದೆ. ಆದರೆ ಇಂಥ ಆಹಾರಗಳು ಪ್ರತಿದಿನ ಅಥವಾ ಹೆಚ್ಚಿನ ಸಮಯದಲ್ಲಿ ಸೇವಿಸುವುದು ಜೀರ್ಣಕ್ರಿಯೆಗೆ ಹೆಚ್ಚುವರಿ ಭಾರವನ್ನು ಉಂಟು ಮಾಡುತ್ತದೆ. ಪರಿಣಾಮವಾಗಿ ಹೊಟ್ಟೆ ಭಾರವಾಗುವುದು, ಅಜೀರ್ಣ ಮತ್ತು ಆಮ್ಲೀಯತೆ ಕಾಣಿಸಿಕೊಳ್ಳಬಹುದು. ಸಾಂಪ್ರದಾಯಿಕ ಸುಲಭವಾಗಿ ಜೀರ್ಣವಾಗುವ ಆಹಾರಗಳಿಗೆ ಆದ್ಯತೆ ನೀಡುವುದು ಉತ್ತಮವಾಗಿದೆ.

0: ಎರಡನೇದಾಗಿ ಸೂಕ್ತ ನೀರಿನ ಸೇವನೆ. ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಕೆಲವರು ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯುತ್ತಾರೆ. ಮತ್ತೊಂದೆಡೆ ಕೆಲವರು ಬಾಯಾರಿಕೆ ಇದ್ದರೂ ನಿರ್ಲಕ್ಷಿಸುತ್ತಾರೆ. ಈ ಎರಡು ಅತಿರೇಕಗಳು ಒಳ್ಳೆಯದಲ್ಲ. ಅಗತ್ಯಕ್ಕೆ ಅನುಗುಣವಾಗಿ ನಿಧಾನವಾಗಿ ಮತ್ತು ಸಾಧ್ಯವಾದರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ಉತ್ತಮವಾದ ಕೆಲಸ. ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಊಟದ ಮುನ್ನ ಅಥವಾ ತಕ್ಷಣದ ನಂತರ ಅತಿಯಾಗಿ ನೀರು ಕುಡಿಯುವುದರಿಂದಲೂ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನೀರು ಸೇವನೆಯಲು ಇತಿಮಿತಿ, ಮಿತತೆ ಮತ್ತು ವಿವೇಕ ಅತ್ಯಗತ್ಯ. ದೇಹದ ಅಗತ್ಯವನ್ನು ಅರಿತು ನೀರು ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಊಟದ ಜೊತೆಯಲ್ಲಿ ಬೆಚ್ಚಗಿರುವ ನೀರು ಸ್ವಲ್ಪ ಸ್ವಲ್ಪ ಹೀರುವುದು ಅತ್ಯಂತ ಆರೋಗ್ಯಕರ. ಹತ್ತನೆಯದಾಗಿ ಆರಂಭಿಕ ಎಚ್ಚರಿಕೆ ನಿರ್ಲಕ್ಷಿಸಬೇಡಿ. ಹಸಿವಿನ ಕೊರತೆ, ಹೊಟ್ಟೆ ಉಬ್ಬರ, ಆಯಾಸ, ಗಂಟಲು ಕೆರೆತ, ಸಣ್ಣ ಜ್ವರ ಅಥವಾ ಮಲಬದ್ಧತೆ ಮುಂತಾದ ಲಕ್ಷಣಗಳು ಅನೇಕರು ಸಾಮಾನ್ಯ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ದೇಹವು ಸಮಸ್ಯೆಯ ಬಗ್ಗೆ ನೀಡುವ ಮೊದಲ ಎಚ್ಚರಿಕೆಗಳಿವು. ಆರಂಭದಲ್ಲಿ ಗಮನ ಹರಿಸಿದರೆ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಸಣ್ಣ ಅಸಮತೋಲನಗಳಿಂದಲೇ ಆರಂಭವಾಗುತ್ತದೆ. ದೇಹದ ಭಾಷೆಯನ್ನು ಕ್ರಮ ಕೈಗೊಂಡಿದ್ರೆ ಔಷಧಿಗಳ ಅಗತ್ಯವನ್ನು ಅನೇಕ ಬಾರಿ ಕಡಿಮೆ ಮಾಡಬಹುದು. ಆರೋಗ್ಯದ ಬಗ್ಗೆ ಜಾಗೃತಿ ಅತ್ಯುತ್ತಮ ಚಿಕಿತ್ಸೆಯ ಮೊದಲ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಬೇಸಿಗೆಯಿಂದ ಮಳೆಗಾಲಕ್ಕೆ ಆಗುವ ಪರಿವರ್ತನೆ ಕೇವಲ ವಾತಾವರಣದ ಬದಲಾವಣೆಯಿಲ್ಲ, ಅದು ನಮ್ಮ ದೇಹದ ಮೇಲೆಯೂ ಪರಿಣಾಮ ಬೀರುವ ಮಹತ್ವವಾದ ಕಾಲ. ಈ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದುಬಾರಿ ಔಷಧಿಗಳು ಅಥವಾ ಸಂಕೀರ್ಣ ಚಿಕಿತ್ಸೆಗಳ ಅಗತ್ಯವಿಲ್ಲ. ಪ್ರಕೃತಿಯ ಬದಲಾವಣೆಯನ್ನು ಗೌರವಿಸಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದೇ ಸಾಕು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 18ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಈ ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನಿ ಎನ್ನುವನು ನನ್ನ ಆತ್ಮ. ಏಕೆಂದರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠ ಗತಿ ಮತ್ತೊಂದಿಲ್ಲವೆಂದು ತಿಳಿದು ಆ ಯೋಗಿ ನನ್ನ ಆಶ್ರಯವನ್ನೇ ಪಡೆಯುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದ.

ಇದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣನೇ ತಿಳಿಸಿದ್ದ ಭಕ್ತರಲ್ಲಿ ನಾಲ್ಕು ವಿಧದ ಭಕ್ತರು ಇರುತ್ತಾರೆ ಅಂತ. ಆ ನಾಲ್ಕು ವಿಧದ ಭಕ್ತರು ಯಾರು ಅಂತಂದ್ರೆ, ಒಬ್ಬ ಆರ್ತ, ಎರಡನೆಯದಾಗಿ ಜಿಜ್ಞಾಸು, ಮೂರನೆಯದಾಗಿ ಅರ್ಥಾರ್ಥಿ, ನಾಲ್ಕನೆಯದಾಗಿ ಜ್ಞಾನಿ. ಈ ಆರ್ತ ಅಂತಂದ್ರೆ ಯಾರು

ಮಣ ಅನ್ನುವಂತಹ ಗಾದೆಯ ಹಾಗೆ, ಸಂಕಟ ಬಂದಾಗಷ್ಟೇ ನೆನಪಿಸಿಕೊಂಡು ಭಗವಂತ ಕಾಪಾಡು ಅಂತ ಹೇಳಿ ಕೇಳ್ಕೊಳ್ತಾನಲ್ವಾ, ಆತ ಆರ್ತ ಅಂತ. ಇನ್ನ ಎರಡನೆಯವನು ಜಿಜ್ಞಾಸು. ದೇವರು ಅಂದ್ರೆ ಯಾರು, ಅವನು ಹೇಗಿದ್ದಾನೆ, ಅವನು ಸ್ವಾಭಾವಿಕ ವಸ್ತುವೋ ಅಥವಾ ನಿರಾಕಾರದ ಸ್ವರೂಪವೋ ಅಥವಾ ಸ್ವರೂಪವೇ ಅವನ ಪರಮ ರೂಪವೋ ಹೇಗೆ ಅಂತ ಹೇಳಿ ಅರ್ಥವನ್ನ, ದೇವರನ್ನ, ಅಭೇದ್ಯವಾಗಿರುವಂಥ ದೈವವನ್ನ ಭೇದಿಸಿ ಕಂಡುಕೊಳ್ಳುವಲ್ಲಿ ಆತ ಶ್ರಮಿಸ್ತಾ ಇರ್ತಾನೆ. ಅವನು ಜಿಜ್ಞಾಸು. ಇನ್ನು ಮೂರನೇವನೇ ಅರ್ಥಾರ್ಥಿ. ಅಂದ್ರೆ ನನ್ನನ್ನು ಐಶ್ವರ್ಯವಂತನಾಗು ಮಾಡು, ನನಗೆ ಬೇಕಾದಷ್ಟು ದುಡ್ಡು ಕೊಡು, ನನ್ನೊಂದು ದೊಡ್ಡ ಶ್ರೀಮಂತನಾಗಬೇಕು ಅಂತ ಹೇಳಿ ದುಡ್ಡಿನ ಬಗ್ಗೆಯೇ ಕೇಳ್ತಾನಲ್ವಾ, ಅವನೇ ಅರ್ಥಾರ್ಥಿ. ಇನ್ನು ನಾಲ್ಕನೆಯವನು ಜ್ಞಾನಿ. ಯಾವುದೇ ಒಂದು ರೀತಿಯ ಬೇಡಿಕೆಗಳಿಲ್ಲದೆ ನಿಷ್ಕಲ್ಮಶವಾಗಿ ನಿಶ್ಚಿಂತನಾಗಿ ಆ ಭಗವಂತನೇ ಪರಮ ವಸ್ತು, ಪರಮ ಆತ್ಮ ಎಂದು ತಿಳಿದು ಸದಾಕಾಲ ಭಗವಂತನ ಧ್ಯಾನದಲ್ಲಿಯೇ ಇರುವಂಥವನು ಜ್ಞಾನಿ. ಹೀಗೆ ಈ ನಾಲ್ಕು ಜನ ಭಕ್ತರು ಉತ್ತಮರೇ ನಿಜ ಅಂತ ಹೇಳಿ ಈ ಒಂದು 18ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ನಾಲ್ಕು ಬಗೆಯ ಭಕ್ತರಿದ್ದಾರಲ್ಲಪ್ಪ, ಅವರೆಲ್ಲರೂ ಕೂಡ ಉತ್ತಮರೇ. ಯಾಕಂದ್ರೆ ಬೇರೆ ಕೆಲಸಕ್ಕೆ ಬಾರದ ಮನುಷ್ಯನ ಹತ್ತಿರ ಹೋಗಿ ಬೇಡುವುದಕ್ಕಿಂತ ದೇವರ ಸಮೀಪಕ್ಕೆ ಬಂದಿದಾರಲ್ಲ ಇವರು ಅಂತ ಹೇಳಿ ಇವರೆಲ್ಲ ಒಳ್ಳೆಯವರೇ. ಯಾಕಂದ್ರೆ ಈ ಒಂದು ಜಗತ್ತಿನಲ್ಲಿ ನಮಗೆ ಭಗವಂತನೇ ಮೂಲ, ಎಲ್ಲಾ ಸಂಕಷ್ಟಗಳನ್ನ ಪರಿಹರಿಸುವಂಥವನು. ಆದ್ರೂ ಕೂಡ ನಾವು ಅವ್ರಿವ್ರ ಹತ್ರಕ್ಕೆ ಹೋಗಿ ಬೇಡ್ತೀವಿ, ನನಗೆ ಸರಿ ಮಾಡಿ, ನಂಗೆ ಒಳ್ಳೇದ್ ಮಾಡಿ, ನಂಗೆ ಇದ್ಕೊಡಿ, ನಂಗೆ ಅದ್ ಕೊಡಿ ಅಂತೇಳಿ ಜಗತ್ತಿನ ಲೌಕಿಕ ಪ್ರಪಂಚದಲ್ಲಿರುವವ್ರನ್ನೆಲ್ಲ ಹೋಗಿ ಕೇಳ್ಕೊಂಡು ಕೂತ್ಕೊಳ್ತೀವಿ. ಆದ್ರೆ ಲೌಕಿಕವಾಗಿರುವಂಥ ವ್ಯಕ್ತಿಗಳ ಮುಂದೆ, ಮನುಷ್ಯರ ಮುಂದೆ ದೀನನಾಗಿ ಬೇಡುವುದಕ್ಕಿಂತ ದೇವರಲ್ಲಿಯೇ ನನ್ನ ಸಂಕಟಗಳನ್ನ ಪರಿಹರಿಸು ಅಂಥೇಳಿ ನನ್ನನ್ನೇ ಬೇಡ್ಕೊಂಡು ಬಂದಿದಾರಲ್ಲ, ಹಾಗಾಗಿ ನಾಲ್ಕು ಜನರು ಒಳ್ಳೆಯವರೇ, ಅವರೆಲ್ಲರೂ ಉತ್ತಮರೇ. ಯಾವುದಾದ್ರೂ ಉಪಾಯದಿಂದನೇ ಬರಲಿ, ಅಂತೂ ಭಗವಂತನೆಡೆಗೆ ಬಂದ್ರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೊಗಳ್ತಾ ಇದ್ದಾನೆ. ಆದ್ರೆ ಇವತ್ತು ದೇವರಿಂದ ಏನನ್ನೋ ವಸೂಲಿ ಮಾಡಬೇಕೆಂದು ಬಂದಿರಬಹುದು, ಆದ್ರೆ ಇವರ ಉದ್ದೇಶ ಕೊನೆಗೆ ಕ್ರಮೇಣವಾಗಿ ಪರಿಶುದ್ಧವಾಗುತ್ತಾ ಬಂದು ಕೊನೆಗೆ ದೇವರಿಗಾಗಿ ಅವನ ಪ್ರೇಮವನ್ನ ರುಚಿ ನೋಡುವುದಕ್ಕಾಗಿ ಬರುವರು ಎಂಬುದನ್ನ ಭಗವಂತ ಅರ್ತಿದ್ದಾನೆ. ಮೊದಲು ನನ್ನನ್ನು ಏನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ಕೊಂಡು ಬರಲಿ, ಕೊನೆಗೆ ಆ ದೇವರ ನಿಷ್ಕಲ್ಮಶ ಪ್ರೇಮವನ್ನು ನಾನು ಅನುಭವಿಸ್ಬೇಕು ಅಂತನಾದ್ರೂ ಅವ್ರಿಗೆ ಪರಿವರ್ತನೆ ಆಗತ್ತೆ ಅನ್ನುವುದು ದೇವರ ಒಂದು ಮಾತು. ಹಾಗಾಗಿ ಜ್ಞಾನಿಯ ವಿನಃ ಉಳಿದವರಲ್ಲಿ ಇನ್ನೂ ಒಂದಷ್ಟು ಲೌಕಿಕ ವಾಸನೆ ಅನ್ನೋದಿದೆ. ಆದರೆ ಗಣಿಯಿಂದ ತೆಗೆದ ಚಿನ್ನದ ಅದುರಿನಲ್ಲಿ ಚಿನ್ನವಿಲ್ಲದೆ ಬೇರೆ ಮಿಶ್ರಣದ ಒಂದು ವಸ್ತುಗಳು ಇರುತ್ತವೆ. ಆದರೆ ಚಿನ್ನವನ್ನ ಶುದ್ಧ ಮಾಡುವಂತಹ ಮಹಾಯಂತ್ರದ ಮೂಲಕವಾಗಿ ಹೋಗಿ ಆ ಮಿಶ್ರಣ, ಆ ಕೊಳಕು ಎಲ್ಲ ಬಿಟ್ಟೋದಾಗ ನಂತರ ಅದು ಶುಭ್ರವಾಗಿ ಶುದ್ಧವಾಗಿ ಚಿನ್ನ ಆಗುತ್ತೋ, ಹಾಗೆ ಬೇರೆ ಅರ್ಥಾರ್ಥಿಗಳು, ಆಮೇಲೆ ಆರ್ತಿಗಳು ಇವರೆಲ್ಲ ಬದಲಾವಣೆ ಆಗಿ ಜ್ಞಾನಿಗಳಾಗ್ತಾರೆ, ಕ್ರಮೇಣವಾಗಿ ಶುದ್ಧವಾಗ್ತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು. ಕಬ್ಬಿಣದ ಚೂರಿಗೂ ಅಯಸ್ಕಾಂತಕ್ಕೂ ಇರುವಂತಹ ಆಕರ್ಷಣೆ ಇದು. ಅವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಾಭಾವಿಕ ಆಕರ್ಷಣೆ ಇದೆ. ಈ ಜ್ಞಾನಿ ಅನ್ನುವಂಥವನು ಯುಕ್ತಾತ್ಮ, ತನ್ನ ದೇಹ, ಮನಸ್ಸು, ಇಂದ್ರಿಯಗಳನ್ನೆಲ್ಲ ಪ್ರಪಂಚದ ಕಡೆಗೆ ಹರಿದು ಹೋಗುವುದನ್ನ ತಡೆಗಟ್ಟಿ ದೇವರ ಕಡೆಗೆ ಬಿಟ್ಟಿರ್ತಾನೆ. ಈ ಪ್ರಪಂಚದಲ್ಲಿ ದೇವರನ್ನ ಸೇರುವುದೇ ಅತಿ ಉತ್ತಮ ಸ್ಥಿತಿ ಎಂಬುದನ್ನ ಅವನು ಅರ್ತಿದ್ದಾನೆ. ಅವನು ಬ್ರಹ್ಮ ಪದವಿಯನ್ನು ನಿಕೃಷ್ಟವಾಗಿ ಕಾಣ್ತಾನೆ, ಇಂದ್ರಭೋಗವನ್ನ ನಿರಾಕರಿಸ್ತಾನೆ. ಅವನಿಗೆ ಪರಮಾತ್ಮನೊಬ್ಬನೇ ಬೇಕು, ಯಾಕಂದ್ರೆ ಅದೊಂದೇ ಪರಮ ಸತ್ಯ ಎಂಬುದನ್ನ ಈ ಜ್ಞಾನಿ ಆಗಿರುವಂಥವನು ಅರ್ತಿರ್ತಾನೆ. ಈ ಪ್ರಪಂಚದ ಆಶ್ರಯಗಳನ್ನೆಲ್ಲ ಪರಿತ್ಯಜಿಸಿ ಭಗವಂತನಲ್ಲಿ ಆಶ್ರಯ ಪಡಿತಾನೆ. ಪರಮಾತ್ಮ ಕೃಷ್ಣ ತನ್ನ ವಿಶಾಲ ಹೃದಯವನ್ನ ಇದೀಗ ಅರ್ಜುನನ ಮುಂದಿಡ್ತಾ ಇದ್ದಾನೆ. ಮೇಲೆ ಹೇಳಿದ ನಾಲ್ಕು ರೀತಿಯ ಭಕ್ತರು ಕೂಡ ಶ್ರೇಷ್ಠರು, ಯಾಕಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ವಿಧದಿಂದ ಪರಮಾತ್ಮನನ್ನ ಭಜಿಸ್ತಾ ಇದ್ದಾರೆ. ಕೆಲವರು ತಮ್ಮ ಕಷ್ಟವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ, ಇನ್ನು ಕೆಲವರು ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳುವುದಕ್ಕಾಗಿ. ಅವರು ಭಜಿಸುವಂತಹ ಉದ್ದೇಶ ಬೇರೆ ಬೇರೆ ಇರಬಹುದು, ಆದ್ರೆ ಎಲ್ಲರೂ ಪರಮಾತ್ಮನ ಭಜಕರೇ. ಆದುದರಿಂದ ಅವರೆಲ್ಲರೂ ಶ್ರೇಷ್ಠರೆಪ್ಪ. ಆದ್ರೂ ಕೂಡ ಜ್ಞಾನಿಗೆ ಬಾಕಿ ಮೂವರನ್ನು ಹೋಲಿಸಿ ನೋಡಿದಾಗ
ಪರಮಾತ್ಮನು

ಜ್ಞಾನಿಯು ಮಾತ್ರ ತಾನೇ ಅಂತ ಹೇಳಿ. ಹಾಗಾಗಿ ಅಂಥ ಜ್ಞಾನಿಯು ಜ್ಞಾನ ಪ್ರಾಪ್ತಿಯ ಅನಂತರವೂ ಕೂಡ ಸದಾ ಆತ್ಮನಲ್ಲಿಯೇ ನೆಲೆಸಿರ್ತಾನೆ. ಆದುದರಿಂದ ಜ್ಞಾನಿಯೂ ನಾನೇ ಎಂಬುದು ನನ್ನ ಅಭಿಪ್ರಾಯ ಎಂದು ಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂತಹ ಮಹಾತ್ಮನನ್ನು ನೋಡಲು ಸಿಗುವಂಥದ್ದು ಬಹಳ ವಿರಳ. ಅಂಥ ವಿರಳವಾಗಿರುವಂಥ ಮಹಾತ್ಮನನ್ನ, ಜ್ಞಾನಿಯಾಗಿರುವಂಥ ಮಹಾತ್ಮನನ್ನ ಹೇಗೆ ಕಾಣಬಹುದು, ಹೇಗೆ ಆ ರೀತಿ ಆಗಬಹುದು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆದರೆ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಒಂದು ಪದ್ಯ ಸೂಕ್ತವಾಗುತ್ತೆ ನೋಡೋಣ ಬನ್ನಿ. ಒಳಿತೆ ಸಗುಣ ಗುಣಗುತಾ ನಿನ್ನ ಪರಿಮಿತಿಯಲ್ಲಿ, ಒಳಿತೆ ಸಗುಣ ಗುಣಗ

ಈ ಜಗದ ನೋವುಗಳನ್ನ ಗುತ್ತಿಗೆ ಪಡಿತಾ ಹೋದ್ರೆ ನಾವು ಜ್ಞಾನಿಯಾಗೋದಕ್ಕೆ ಸಾಧ್ಯವಿಲ್ಲ. ನೋವುಗಳನ್ನೆಲ್ಲ ಈಗಿಸು ನಿಂಗಿಸು ಅಂತಲೇ ಪರಮಾತ್ಮನಲ್ಲಿ ಕೇಳ್ತಾ ಹೋದ್ರೆ ನಮಗೆ ಇನ್ನೂ ಸಂಕಷ್ಟಗಳೇ ಒದಗ್ತಾ ಹೋಗುತ್ತೆ. ಹಾಗಾಗಿ ಒಳಿತನ್ನ ಮಾಡುತ್ತಾ ನಗುನಗುತ್ತಾ ಇರುತ್ತಾ ಎಲ್ಲವನ್ನ ಮರೆತು ಬಿಟ್ರೆ ಭಗವಂತನ ಎಡೆಗೆ ನಾವು ಜ್ಞಾನಿಯಾಗಬಹುದು. ಆಗ ಬದುಕು ನೆಮ್ಮದಿಯಿಂದ ಸಾಗತ್ತೆ. ಆಗ ನೀನು ಜ್ಞಾನಿಯಾಗುವುದಕ್ಕೆ ಸಾಧ್ಯ. ಎಲ್ಲ ರೀತಿಯಿಂದಲೂ ನಾವು ನಕ್ಕಾಗ ಅತ್ತಾಗ ಭಗವಂತನನ್ನ ನೆನೀಬೇಕು ಅಂತ ಮುದ್ದುರಾಮ ಕೂಡ ಹೇಳ್ತಾ ಇರೋದು. ಅವಾಗ ಆ ಬದುಕು ಕೂಡ ನೆಮ್ಮದಿಯಾಗತ್ತೆ. ಆ ನೆಮ್ಮದಿಯಾದ ಬದುಕನ್ನು ನೀನು ಪಡ್ಕೊಳ್ಬೇಕು ಅಂತಂದರೆ ನೀನು ಈ ಜಗದ ನೋವುಗಳಿಗೆ ಗುತ್ತಿಗೆದಾರನಾಗಬೇಡ, ಜಗದ ನಗುವಿಗೆ ಜಗದ ಸಂತೋಷಕ್ಕೆ ನೀನು ಮುತ್ತಿಗೆ ಹಾಕಬೇಕು, ಆಗ ನೆಮ್ಮದಿಯ ಬದುಕು ನಿನ್ನದಾಗತ್ತೆ ಅಂತ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅಂತೆ ಕೃಷ್ಣನು ಕೂಡ ಜ್ಞಾನಿಯೇ ಶ್ರೇಷ್ಠ, ಜ್ಞಾನಿಯಾಗುವುದಕ್ಕೆ ನೀನು ಪ್ರಯತ್ನ ಮಾಡು, ನೀನು ಮೊದಲು ಅರ್ಥಿ ಆಗ್ತೀಯೋ ಅರ್ಥಾರ್ಥಿ ಆಗ್ತೀಯೋ ಜಿಜ್ಞಾಸು ಆಗ್ತೀಯೋ ಏನೋ ಒಂದಾಗು, ಆಮೇಲೆ ನೀನಾಗೇ ಜ್ಞಾನಿಯಾಗೋದಕ್ಕೆ ಪರಿವರ್ತನೆ ಆಗೋದಕ್ಕೆ ಪರಿಶೋಧನೆಯನ್ನು ನೀನು ಮಾಡ್ತೀಯ ಅಂತ ಹೇಳಿ ಕೃಷ್ಣನೇ ತಿಳಿಸ್ತಿದ್ದಾನೆ. ಇನ್ಯಾಕೆ ತಡ? ನಾವು ಕೂಡ ಆಸ್ತಿಕರಾಗಿ ಭಗವಂತನನ್ನ ಆದಷ್ಟು ಧ್ಯಾನಿಸ್ತಾ ಹೋದರೆ ನಾವುಗಳು ಕೂಡ ಜ್ಞಾನಿಯಾಗುವಂಥ ನಿಟ್ಟಿನಲ್ಲಿ ಆ ಹಾದಿಯಲ್ಲಿ ನಡೀಬಹುದು.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಿಮಗೆ ಇಂಗ್ಲಿಷ್ ಕಲಿಕೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಈ ತರಗತಿಯನ್ನ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಡೆಸಿಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಕಲಿಕೆ ಅನ್ನೋದು ನಿರಂತರವಾದಂತಹ ಅಭ್ಯಾಸದ ಮೂಲಕ ಗಳಿಸಿಕೊಳ್ಳುವಂತಹ ಒಂದು ಕೌಶಲ ಅಂತ ಹೇಳಿ ನಾನು ನಿಮಗೆ ನನ್ನ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ. ಮತ್ತಿದನ್ನು ನೀವು ನೆನಪಿಟ್ಕೊಂಡಿರಬೇಕು. ಹಾಗೆ ನಿಮ್ಮ ಪುಸ್ತಕ ಮತ್ತು ಪೆನ್ನು ಸಿದ್ಧ ಇದೆಯಲ್ಲ, ಪುಸ್ತಕ ಮತ್ತು ಪೆನ್ ಇದ್ರೆ ಈ ತರಗತಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೀವು ಬರೆದಿಟ್ಕೊಳ್ಳೋದು ಅನುಕೂಲ ಆಗತ್ತೆ. ಹೀಗೆ ಬರೆದಿಟ್ಕೊಂಡಂತಹ ಅಂಶವನ್ನು ಏನು ನೋಟ್ ಮಾಡಿಕೊಂಡಿರ್ತೀರಿ ಅದನ್ನು ದಿನಕ್ಕೆ ಒಮ್ಮೆಯಾದರೂ ಒಂದು ಬಾರಿಯಾದರೂ ಓದಿದ್ರೆ ಮತ್ತೊಮ್ಮೆ ಬರೆದ್ರೆ ನಿಮಗೆ ಆ ಒಂದು ಕಲಿಕಾಂಶ ಲರ್ನಿಂಗ್ ಪಾಯಿಂಟ್ ಅಥವಾ ಲರ್ನಿಂಗ್ ಫ್ಯಾಕ್ಟ್ ಏನಿರುತ್ತೆ, ಕಲಿಯುವಂತಹ ಒಂದು ಅಂಶ ಏನಿರುತ್ತೆ ಅದು ನಿಮ್ಮ ಮಿದುಳಿನಲ್ಲಿ ಸ್ಟೋರ್ ಆಗತ್ತೆ. ಈಗ ಮೊಬೈಲ್ನಲ್ಲಿ ನೀವು ಫೋಟೋಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಡುಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಗೆ ಭಾಷೆಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ನಮ್ಮ ಮಿದುಳಿನಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದಾಗ ನಿಮಗದು ಬೇಕಾದಾಗ ಮತ್ತೆ ತೆಗೆದುಕೊಳ್ಳಿಕ್ಕೆ ಬರುತ್ತೆ. ಹಾಗಾಗಿ ಈ ಕೆಲವು ಮುಖ್ಯವಾದಂತಹ ಅಂಶಗಳನ್ನು ನೀವು ಒಂದ್ ಕಡೆ ಬರೆದಿಟ್ಕೊಳ್ಳುವಂತ ಅಭ್ಯಾಸ ಹ್ಯಾಬಿಟ್ ಮಾಡಿಕೊಳ್ಬೇಕು. ಅದು ಎಷ್ಟು ಅಭ್ಯಾಸ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾದಂತಹ ವಿಷಯಗಳು ಯಾವುದೇ ವಿಷಯದಲ್ಲಿರಬಹುದು, ನೀವು ವಿದ್ಯಾರ್ಥಿಗಳಾಗಿ ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡು ದಿನಕ್ಕೆ ಒಮ್ಮೆ ಅದನ್ನ ಓದುವ ಮತ್ತೊಮ್ಮೆ ಬರೆಯುವ ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ರೆ ಪರೀಕ್ಷೆ ಅನ್ನೋದು ನೀರ್ ಕುಡಿದಷ್ಟು ಸುಲಭವಾಗಿ ನಿಭಾಯಿಸಬಹುದಾದಂತಹ ವ್ಯವಸ್ಥೆ ಆಗತ್ತೆ. ಎಕ್ಸಾಮ್ ಅನ್ನೋದು ಭಯ ಪಡಬೇಕಾದಂತ ವಿಷಯ ಆಗೋದಿಲ್ಲ. ಇದನ್ನೆಲ್ಲ ನೀವು ಮರಿಬಾರದು. ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವುಡ್ ಮತ್ತು ಟಿಂಬರ್ ನಡುವಿನ ವ್ಯತ್ಯಾಸ ಏನು, ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಮುಂದಿನ ತರಗತಿಯ ಹೊತ್ತಿಗೆ ಉತ್ತರವನ್ನ ಸಿದ್ಧಗೊಳಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳಿದ್ದೆ. ಬಹುಶಃ ಆ ಪದದ ಉತ್ತರವನ್ನ ಆ ಪದದ ಅರ್ಥವನ್ನ ನೀವು ಹುಡುಕಿದ್ದೀರಿ, ಮರ್ತಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಒಂದು ವೇಳೆ ಮರ್ತಿದ್ರೆ ಈಗ ಆ ಪದದ ಚರ್ಚೆಯನ್ನ ಮತ್ತೆ ಮಾಡಿದಾಗ ನಿಮಗೆ ಆ ಪದದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಅರ್ಥ ಆಗತ್ತೆ. ವುಡ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ WOULD ವುಡ್ ಅನ್ನುವಂತ ಒಂದು ಪದ ಇದೆ. ಸಾಮಾನ್ಯವಾಗಿ ವುಡ್ ಅನ್ನೋದನ್ನ ಸೌಜನ್ಯದ ಅಭಿವ್ಯಕ್ತಿಯಾಗಿ ಪೊಲೈಟ್ನೆಸ್ ಅಂತ ಹೇಳಿದಾಗ ಇನ್ನೊಬ್ಬರನ್ನ ಮಾತಾಡಿಸಬೇಕಾದ್ರೆ ಗೌರವದಿಂದ ಸೌಜನ್ಯದಿಂದ ಮಾತಾಡಿಸುವಂತಹ ಒಂದು ಪದವಾಗಿ ವುಡ್ ಅನ್ನೋ ಪದವನ್ನ ಬಳಸ್ತೇವೆ. ವುಡ್ ಯು ಪ್ಲೀಸ್ ಕಮ್ ಹಿಯರ್ ಈ ಅರ್ಥದಲ್ಲಿ ಬಳಸ್ತೇವೆ. ಇಂಗ್ಲಿಷ್ ನಲ್ಲಿ ಮತ್ತೊಂದು ಪದ ಇದೆ, WOOD ವುಡ್. ವುಡ್ ಅಂತ ಹೇಳಿದಾಗ ಇದು ನಾಗರಹೊಳೆ ಬಂಡೀಪುರ ಅರಣ್ಯದ ಅಂಚಿನಲ್ಲಿ ಇರುವಂತ ನಿಮ್ಗಳಿಗೆ, ಸರ್ಗೂರು ಮತ್ತೆ HD ಕೋಟೆ ಭಾಗದಲ್ಲಿರುವಂತವರಿಗೆ ದೊಡ್ಡ ಮರಗಳ ಪರಿಚಯ ಇದೆ. ಸ್ವಲ್ಪ ದೂರ ಹೋದ್ರೆ ನಿಮ್ಮೂರಿಂದ ನಿಮ್ಮ ಹಾಡಿಯಿಂದ ನಿಮಗೆ ದಟ್ಟವಾದಂತ ಕಾಡು ಸಿಗತ್ತೆ. ಅಲ್ಲಿರುವ ಮರಗಳು ಟ್ರೀ ಏನಿದೆ ಅದನ್ನ ತರಿಸಿದಾಗ ನಾವು ಅದನ್ನ ವುಡ್ ಅಂತ ಹೇಳ್ತೇವೆ. WOOD ವುಡ್ ಮರ. ಈ ಮರವನ್ನ ನಾವು ಮನೆಯ ಉಪಯೋಗಕ್ಕೆ ಬಳಸಿದಾಗ ಅಂದ್ರೆ ಬಾಗಿಲಿಗೋ ಕಿಟಕಿಗೋ ಅಥವಾ ಮೇಜು ಕುರ್ಚಿ ಮಂಚ ಈ ರೀತಿಯ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಬಳಸಿದಾಗ ಅದನ್ನ ಟಿಂಬರ್ ಅಂತ ಹೇಳ್ತಾರೆ. ಸೊ ಟ್ರೀಯಿಂದ ವುಡ್ ಬರುತ್ತೆ. ಆ ವುಡ್ ಅನ್ನ ನಾವೇನ್ ಮಾಡ್ಬೋದು, ಒಲೆಗೆ ಸೌದೆಯಾಗಿ ಅದನ್ನ ಫೈರ್ ವುಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೌದೆಯಾಗಿ ಬಳಸಿದಾಗ ಅದು ಫೈರ್ ವುಡ್ ಆಗತ್ತೆ. ಮರವನ್ನ ಕತ್ತರಿಸಿ ನೀವು ಆ ಮರದ ಅಂಶವನ್ನ ಹೊರಗೆ ತಂದ್ರೆ ವುಡ್, ಅದನ್ನ ಸೌದೆಯಾಗಿ ಬಳಸಿದ್ರೆ ಫೈರ್ ವುಡ್ FIRE ಫೈರ್ ವುಡ್. ನೀವು ಅದೇ ಮರದ ಈ ಭಾಗವನ್ನ ಮನೆಯ ಏನು ಸಾಧನಗಳನ್ನ ಸಿದ್ಧ ಮಾಡ್ಲಿಕ್ಕೆ ಬಳಸಿದಾಗ ಅದೇನಾಗತ್ತೆ, ಟಿಂಬರ್ ಅಂತ ಆಗತ್ತೆ, ಮರಂ ಹೂ ಅಂತ ಆಗತ್ತೆ. ಸೊ ವುಡ್ ಅನ್ನೋ ಪದ ಮತ್ತೆ ಟಿಂಬರ್ ಅನ್ನೋ ಪದದ ಅರ್ಥವನ್ನ ನಿಮಗೆ ಹುಡುಕ್ಲಿಕ್ಕೆ ಹೇಳಿದ್ದೆ. ಹೀಗೆ ಪದದ ಅರ್ಥ, ಅದರ ಬಳಕೆ ಮತ್ತದರ ಉಚ್ಚಾರಣೆ, ಹಾಗೆ ಇಂಗ್ಲಿಷ್ನಲ್ಲಿ

ಅದನ್ನ ಬರೆಯುವ ಸ್ಪೆಲ್ಲಿಂಗ್ ವಿಧಾನ ಪೂರ್ತಿ ನಮಗೆ ಗೊತ್ತಾದ್ರೆ ಅದನ್ನ ವೊಕ್ಯಾಬ್ಯುಲರಿ ಪದ ಸಂಪತ್ತು ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಪರಿಚಯ ಇರುವಂತಹ ಪದಗಳ ಗುಂಪಾಗತ್ತೆ. ಸಾಮಾನ್ಯ ಇಂಗ್ಲಿಷ್ ಭಾಷೆಯಲ್ಲಿ ಒಂದು 10,000 ಪದಗಳನ್ನ ಪರಿಚಯ ಮಾಡಿಕೊಂಡು ಅದರ ಬಳಕೆ, ಉಚ್ಚಾರಣೆ ಮತ್ತದರ ಸ್ಪೆಲ್ಲಿಂಗ್ ಇವುಗಳ ಬಗ್ಗೆ ನಮ್ಮಲ್ಲಿ ಇಷ್ಟತೆ ಇತ್ತು ಅಂತ ಹೇಳಿದ್ರೆ ಆಗ ಆ ವೊಕ್ಯಾಬ್ಯುಲರಿ ನಮ್ಮಲ್ಲಿ ಇದೆ ಅಂತ ಹೇಳಿ ಅರ್ಥ. ಹಣ ಇದ್ರೆ ಹೇಗೆ ನಾವು ಶ್ರೀಮಂತರು, ರಿಚ್ ಅಂತ ಹೇಳ್ತೀವೋ ಹಾಗೆ ಒಂದು ಭಾಷೆಯಲ್ಲಿ ನಮಗೆ ಪದಗಳ ಬಳಕೆಯ ಸಾಧ್ಯತೆ ಹೆಚ್ಚಿದ್ರೆ ಆ ಭಾಷೆಯಲ್ಲಿ ನಾವು ಶ್ರೀಮಂತರಾಗಿರ್ತೇವೆ, ರಿಚ್ ಆಗಿರ್ತೇವೆ. ಇಂಗ್ಲಿಷ್ ಭಾಷೆಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಈ ಭಾಷೆಯ ಬಳಕೆಯ ಶ್ರೀಮಂತಿಕೆ ನಮ್ಮ ದುಡಿಮೆಯ ಸಾಧ್ಯತೆಯನ್ನು ಕೂಡ ಹೆಚ್ಚುತ್ತೆ. ಹಾಗಾಗಿ ಹೆಚ್ಚು ದುಡಿಮೆ ಮಾಡಲಿಕ್ಕೆ ಅವಕಾಶಗಳು ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಬದುಕಿನಲ್ಲಿ ಶ್ರೀಮಂತಿಕೆ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಪದಗಳ ಪರಿಚಯ ಮಾಡಿಕೊಳ್ಳುವಂಥದ್ದು, ವೊಕ್ಯಾಬ್ಯುಲರಿ ಅನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸನ ನಾವು ಯಾರು ನಿಲ್ಲಿಸದೆ ಮುಂದುವರಿಸಬೇಕು. ನಿಮ್ಮ ಇಂಗ್ಲಿಷ್ ಪಠ್ಯಪುಸ್ತಕಗಳು ಏನಿದಾವೆ, ಟೆಕ್ಸ್ಟ್ ಬುಕ್ ಏನಿದಾವೆ, ಅವು ಪದಗಳನ್ನ ಪರಿಚಯ ಮಾಡಿಕೊಳ್ಳಿಕ್ಕಿರುವಂತ ಒಳ್ಳೆಯ ಸಾಧನಗಳು, ಒಳ್ಳೆಯ ಟೂಲ್, ಒಳ್ಳೆಯ ರೆಫರೆನ್ಸ್ ಅಂತ ಹೇಳ್ತೀವಿ. ರೆಫರೆನ್ಸ್ ಬುಕ್ಸ್ ಕನ್ನಡದಲ್ಲಿ ಆಕರಗಳು ಅಂತ ಹೇಳಿ ಹೇಳ್ತಾರೆ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಒಂದು ಪದದ ಪರಿಚಯವನ್ನ ಹೆಚ್ಚು ವಿಶಾಲವಾಗಿ ಮಾಡಿಕೊಡ್ತೇನೆ. ಆ ಪದದ ಪರಿಚಯ ನಿಮಗೆ ಇದೆ, ಕನ್ನಡ ಮಾಧ್ಯಮದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೂ ಸಹ ಈ ಪದ ಗೊತ್ತಿದೆ. ಆ ಪದ ಯಾವುದು ಅಂತ ಹೇಳಿದ್ರೆ ದ, THE ದ. ಈ ಪದದ ಪರಿಚಯ ನಿಮಗೆ ಇದೆ ಅಲ್ವಾ? ಆದ್ರೆ ಈ ಪದ ತುಂಬಾ ಸರಿ ನಮಗೆ ಗೊಂದಲ ಮಾಡುತ್ತೆ, ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ. ಹೇಗಪ್ಪ ಈ ಪದನ ಬಳಸೋದು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದಾಗ, ಕ್ಲಾಸ್ ಅಲ್ಲಿ ಟೀಚರ್ ಏನಾದರೂ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಕನ್ಫ್ಯೂಷನ್ಗೆ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ದ ಅನ್ನುವ ಪದ ಇದೆಯಲ್ಲ, ಇದಕ್ಕೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಇಂಥದ್ದೇ ಪದ ಅಂತ ಹೇಳೋದು ಸ್ವಲ್ಪ ಕಷ್ಟ. ಈಗ ಉದಾಹರಣೆಗೆ ಟ್ರೀ ಅಂತ ಹೇಳಿದ್ರೆ ಮರ ಅಂತ ಹೇಳ್ಬಿಡ್ಬೋದು, ಎಲಿಫೆಂಟ್ ಅಂತ ಹೇಳಿದ್ರೆ ಆನೆ ಅಂತ ಹೇಳ್ಬೋದು, ರೋಡ್ ಅಂತ ಹೇಳಿದಾಗ ರಸ್ತೆ ಅಂತ ಹೇಳ್ಬೋದು. ಆದ್ರೆ ದ ಅಂತ ಹೇಳಿದಾಗ ಇಂಥದ್ದೇ ಒಂದು ಪದ ಅಂತ ಹೇಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಈ ದ ಪದದ ಬಳಕೆ ನಮ್ಮ ಭಾಷೆಯಲ್ಲಿ ಇಲ್ಲ. ಇದನ್ನ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ದ ಪದದ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಂತ ಹೇಳಿ ಇದು ಕಷ್ಟದ ಪದ ಏನಲ್ಲ, ಸುಲಭನೆ. ಪ್ರತಿನಿತ್ಯ ನಾವಿದನ್ನ ಬಳಸ್ತಾ ಹೋಗ್ತೇವೆ. ಇದರ ಜೊತೆಗೆ ನಾವು ಯಾವಾಗ್ಲೂ ಬಳಸುವಂತಹ ಇನ್ನೆರಡು ಪದಗಳಿದಾವೆ, ಎ ಮತ್ತು ಆನ್ ಅಂತ ಹೇಳಿ. ಈ ಎ, ಆನ್ ಮತ್ತು ದ ಈ ಮೂರು ಪದಗಳನ್ನ ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಎ, ಆನ್ ಒಂದು ಗುಂಪಿಗೆ ಸೇರತ್ತೆ, ದ ಅನ್ನೋದು ಇನ್ನೊಂದು ಗುಂಪಿಗೆ ಸೇರತ್ತೆ. ಈ ದ ಪದದ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದನ್ನ ನಾಮಪದಗಳ ಜೊತೆ ಬಳಸ್ತೇವೆ. ನೌನ್ ಅಂತ ಹೇಳಿದಾಗ ಒಂದನ್ನ ಹೆಸರಿಸುವಂತಹ ಪದ ಏನಿರುತ್ತೆ ಅದನ್ನ ನೌನ್ ಅಂತ ಹೇಳ್ತೇವೆ. ಈಗ ಟ್ರೀ ಅಂತ ಹೇಳಿದ್ವಿ, ಒಂದು ಜೀವಿಯ ಹೆಸರು ಟ್ರೀ. ಎಲಿಫೆಂಟ್ ಅಂತ ಹೇಳ್ತೇವೆ, ಒಂದು ಪ್ರಾಣಿಯ ಹೆಸರು ಎಲಿಫೆಂಟ್. ಸೊ ಹೀಗೆ ನಾಮಪದ ನೌನ್ ಅಂತ ಹೇಳಿದಾಗ ಒಂದನ್ನ ಗುರುತಿಸುವಂತಹ ಕೆಲಸವನ್ನ, ಹೆಸರಿಸುವಂತಹ ಕೆಲಸವನ್ನ ಮಾಡುತ್ತೆ. ಈ ದ ಪದವನ್ನ ಯಾವ ನೌನಿನ ಜೊತೆ ಬಳಸೋದು ಅಂತ ಹೇಳಿದಾಗ ಸ್ವಲ್ಪ ಸ್ಪಷ್ಟತೆ ಬೇಕಾಗತ್ತೆ. ಹೇಗಪ್ಪ ಇದನ್ನ ಬಳಸೋದು ಅಂತ ಹೇಳಿದ್ರೆ ನಾವು ಎಲ್ಲಾ ಸಂದರ್ಭದಲ್ಲಿ ಆ ಒಂದು ನಾಮಪದ ನೌನ್ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ಪರಿಗಣಿಸಿದಾಗ ಅಂತಹ ನೌನಿನ ಜೊತೆ ದ ಪದವನ್ನ ಸೇರಿಸಿ ಬಳಸ್ತೇವೆ. ಈಗ ಉದಾಹರಣೆಗೆ ಆಕಾಶ, ಸ್ಕೈ ಅಂತ ಹೇಳ್ತೇವೆ. ಪ್ರಪಂಚದಲ್ಲಿ ಎಲ್ಲಾ ಕಡೆ ನೀವೆಲ್ಲೇ ಹೋದ್ರೂ ಕೂಡ ಆಕಾಶವನ್ನ ಒಂದು ಅಂತ ತಗೊಳ್ತೇವೆ. ಸ್ಕೈ, ದ ಸ್ಕೈ ಅಂತ ಹೇಳಿ ಯಾವಾಗ್ಲೂ ಹೇಳ್ತೇವೆ. ಹಾಗೆ ದ ಸನ್, ಸೂರ್ಯ ಅನ್ನುವಂತ ನಕ್ಷತ್ರ ಒಂದೇ. ಸೊ ದ ಸನ್,
ಉದಾಹರಣೆಗೆ ನೀವು ಹೀಗೂ ತಗೊಳ್ಬಹುದು.

The sun is a star. ನೋಡಿ, ಸ್ಟಾರ್ ಅಂತ ಹೇಳಿದಾಗ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಕೋಟಿಗಳ ಲೆಕ್ಕದಲ್ಲಿ ನಕ್ಷತ್ರಗಳಿದ್ದಾವೆ. ಅದರಲ್ಲಿ ಒಂದು ನಕ್ಷತ್ರವನ್ನ ಮಾತ್ರ ನಾವು ಸನ್ ಅಂತ ಕರೀತೇವೆ. ಹಾಗಾಗಿ ದ ಸನ್, ಇಲ್ಲಿ ಸ್ಪೆಲ್ಲಿಂಗ್ ನ ಬಗ್ಗೆ ಸ್ವಲ್ಪ ಜೋಪಾನ. ನಾವಿಲ್ಲಿ ಎಸ್ ಒ ಎನ್ ಸನ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಸ್ ಯು ಎನ್ ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದ ಸನ್ ಈಸ್ ಎ ಸ್ಟಾರ್. ಹಾಗೆ ದಿ ಅರ್ತ್ ಈಸ್ ಎ ಪ್ಲಾನೆಟ್. ಗ್ರಹಗಳು ಸೌರ ವ್ಯೂಹದಲ್ಲಿ, ಸೌರ ವ್ಯವಸ್ಥೆನಲ್ಲಿ ಗ್ರಹಗಳು ಇದಾವೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಒಂದು ಗ್ರಹವನ್ನ ಮಾತ್ರ ನಾವು ಭೂಮಿ ಅಂತ ಹೇಳಿ ಕರೀತೇವೆ. ದ ಅರ್ತ್ ಈಸ್ ಎ ಪ್ಲಾನೆಟ್. ನೋಡಿ, ಈ ಎರಡು ವಾಕ್ಯಗಳನ್ನ, ಈ ಎರಡು ಉದಾಹರಣೆಗಳನ್ನ ಏನ್ ತಗೊಂಡ್ವಿ, ಇದನ್ ಕನ್ನಡದಲ್ಲಿ ಏನಪ್ಪ ಹೇಗೆ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಸೂರ್ಯ ಒಂದು ನಕ್ಷತ್ರ, ಭೂಮಿ ಒಂದು ಗ್ರಹ ಅಂತ ಹೇಳ್ಬಿಡ್ತೇವೆ. ನೋಡಿ, ಇಲ್ಲಿ ಒಂದು ನಕ್ಷತ್ರ ಒಂದು ಗ್ರಹ ಅಂತ ಹೇಳಿದಾಗ ಎ ಪದ ಇಂಗ್ಲಿಷ್ ನಲ್ಲಿ ಬಳಕೆ ಆಗತ್ತೆ, ಎ ಸ್ಟಾರ್, ಎ ಪ್ಲಾನೆಟ್. ಹಾಗಾಗಿ ಎ ಅಂತ ಹೇಳಿದ್ರೆ ಒಂದು ಅನ್ನುವ ಪದ ಅಂತ ಹೇಳಿ ಕನ್ನಡದಲ್ಲಿ ಅಂದಾಜು ಮಾಡಬಹುದು, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸುಲಭ ಆಗತ್ತೆ. ಆದ್ರೆ ಈ ದ ಅನ್ನೋದಿದೆ ನೋಡಿ, ದ ಸನ್ ಅಂತ ಹೇಳಿದ್ವಿ, ದ ಅರ್ತ್ ಅಂತ ಹೇಳಿದ್ವಿ, ಆದ್ರೆ ಕನ್ನಡದಲ್ಲಿ ಭೂಮಿ ಸೂರ್ಯ ಅಂತಷ್ಟೇ ಬಳಕೆ ಆಗತ್ತೆ. ಅಲ್ಲಿ ದ ಪದದ ಬಳಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದ ಪದದ ಬಳಕೆ ಇಂಗ್ಲಿಷ್ ನಲ್ಲಿ ಏನಾಗತ್ತಲ್ಲ, ಆ ರೀತಿ ನಾವು ಕನ್ನಡದಲ್ಲಿ ಬಳಕೆಯನ್ನ ಮಾಡೋದಿಲ್ಲ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ವಿಚಾರ. ಸೊ ದ ಅಂತ ಹೇಳಬೇಕಾದ್ರೆ ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯೂ ಕೂಡ ಯಾವುದನ್ನ ನಾವು ಒಂದೇ ಒಂದು ಅಂತ ಭಾವಿಸಿರ್ತೀವೋ, ಪರಿಗಣಿಸಿರ್ತೀವೋ, ಅದರ ಜೊತೆಗೆ ದ ಪದವನ್ನ ಸೇರಿಸ್ತೇವೆ. ಹಾಗಾಗಿ ದ ಗಾಡ್ ಅಂತ ಹೇಳಿ ಹೇಳ್ತೇವೆ. ಸೊ ದೇವರು, ದ ಗಾಡ್. ನೀವು ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟಿದ್ದಿರಬಹುದು. ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಕನ್ನಡದಲ್ಲಿ ಒಂದು ಮಾತಿದೆ. ದೇವರೊಬ್ಬರೇ, ಆದ್ರೆ ನಾವು ಕರೆಯೋದಿಕ್ಕೆ ಹೆಸರುಗಳನ್ನ ನಾಮ ಹಲವು ಅಂತ ಹೇಳಿ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಹೇಳ್ತೇವೆ. ಸೊ ಹಾಗೆ ದೇವರು ಅನ್ನೋದು ಒಂದೇ, ನೀವು ಆ ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟು ಕರಿತೀರಿ. ಸೊ ಹಾಗಾಗಿ ದ ಗಾಡ್. ಹೀಗೆ ಯೂನಿವರ್ಸಲಿ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿದಾಗ ಅದನ್ನ ನಾವೇನ್ ಮಾಡ್ತೇವೆ, ದ ಪದದ ಜೊತೆಗೆ ಬಳಕೆ ಮಾಡ್ತೇವೆ. ಯಾವ ನಾಮ ಪದವನ್ನ ಒಂದೇ ಒಂದು, ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿರ್ತೀವೋ, ಅಂತಹ ನಾಮಪದಗಳ ಜೊತೆ ದ ಪದದ ಬಳಕೆ ಆಗತ್ತೆ. ಇದು ಒಂದು ಕಂಡೀಷನ್, ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗತ್ತಲ್ಲ, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ. ಇದನ್ನ ಮತ್ತೆ ಓದ್ಕೋಬೇಕು, ಒಂದೆರಡು ಬಾರಿ ಬರಿಬೇಕು, ಆಗ ದ ಪದದ ಬಳಕೆಯ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಕಡಿಮೆ ಆಗತ್ತೆ, ಅಥವಾ ಕನ್ಫ್ಯೂಷನ್ ಪೂರ್ತಿ ಇಲ್ಲದ ಹಾಗೆ ಆಗತ್ತೆ. ನಂತರ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವು ದ ಪದವನ್ನ ಬಳಸ್ತೇವೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಶಾಲೆಯಲ್ಲಿ ಒಬ್ಬರೇ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ, ಹೆಡ್ ಮೇಡಮ್ ಇರ್ತಾರೆ, ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ನಲ್ಲಿ ರಜಾ ಅರ್ಜಿಯನ್ನ ಬರೆಯೋದಾದ್ರೆ, ಲೀವ್ ಲೆಟರ್ ಅನ್ನ ಬರೆಯೋದಾದ್ರೆ, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್, ದ ಹೆಡ್ ಟೀಚರ್ ಅಂತ ಹೇಳಿ ಬರೀತೀರಿ. ಸೊ ಒಂದು ಸ್ಕೂಲ್ ಅಂತ ಹೇಳಿದಾಗ, ಒಂದು ಶಾಲೆ ಅಂತ ಹೇಳಿದಾಗ ಇಬ್ರು ಮೂರು ಜನ ಟೀಚರ್ಸ್ ಇರ್ತಾರೆ, ಆದ್ರೆ ಒಬ್ಬರೇ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್ ಅಂತ ಹೇಳಿ ಬರೀತೀರಿ. ಸೊ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನೌನ್ ಇದ್ದಾಗ ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ದ ಪದವನ್ನ ಬಳಕೆ ಮಾಡ್ತೇವೆ. ನೋಡಿ, ಇದನ್ನ ಸ್ವಲ್ಪ ನೀವು ವಿಸ್ತರಿಸಿ ನೋಡಿದಾಗ, ಸರ್ಗೂರು ತಾಲೂಕು, ಹಾಗೆ ಹೆಚ್ ಡಿ ಕೋಟೆ ತಾಲೂಕು, ಈ ತಾಲೂಕಲ್ಲಿ ಒಬ್ಬರು ತಹಸೀಲ್ದಾರ್ ಇರ್ತಾರೆ. ಸೊ ತಹಸೀಲ್ದಾರ್ ಅಂತ ನಾವೇನು ಒಬ್ಬ ಅಧಿಕಾರಿಯನ್ನ ಹೇಳ್ತೀವಲ್ಲ, ಅವರು ಒಬ್ಬರೇ ಇರ್ತಾರೆ, ಒಂದು ತಾಲೂಕಿಗೆ ಒಬ್ಬರೇ ಇರ್ತಾರೆ. ಹಾಗಾಗಿ ದ ತಹಸೀಲ್ದಾರ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಹಾಗೆ ಮೈಸೂರು ಜಿಲ್ಲೆಯನ್ನ ನೀವು ತಗೊಂಡ್ರೆ, ಒಂದು ಜಿಲ್ಲೆಗೆ ಒಬ್ರು ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರೆ, ಡಿ ಸಿ ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಕಮಿಷನರ್, ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿ

ನಾವು ಹೇಳ್ತೇವೆ. ಹಾಗೆ ಕರ್ನಾಟಕನ ನೀವು ತಗೊಂಡಾಗ ಇಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಇರ್ತಾರೆ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿ ಹೇಳ್ತೇವೆ. ಹಾಗೆ ದ ಗವರ್ನರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ. ಹಾಗೆ ಇಂಡಿಯಾನ ನೀವು ತಗೊಂಡ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ನೋಡಿ, ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಅಂತ ನಾವು ಗುರುತಿಸಿರುವಂತಹ ನಾಮಪದಗಳ ಜೊತೆಗೆ ನಾವೇನ್ ಬಳಸ್ತೇವೆ, ದ ಪದವನ್ನ ಬಳಸ್ತೇವೆ. ಹಾಗೆ ಅಮೆರಿಕ ದೇಶ ಗೊತ್ತು ನಿಮಗೆ, ಅಲ್ಲಿ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ, ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಪ್ರೈಮ್ ಮಿನಿಸ್ಟರ್ ಆಫ್ ಆಸ್ಟ್ರೇಲಿಯಾ. ಸೊ ಹೀಗೆ ದ ಪದವನ್ನ ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದಿರುವಂತದ್ದು. ಈಗ ನೀವು ನಿಮ್ಮ ಕ್ಲಾಸ್ ರೂಮ್ ಅನ್ನ ತಗೊಂಡ್ರೆ, ನೀವು ದಿನನಿತ್ಯ ಪಾಠ ಕೇಳುವಂತ ಕ್ಲಾಸ್ ರೂಮ್ ಅನ್ನ ನೀವು ತಗೊಂಡ್ರೆ, ಸಾಮಾನ್ಯವಾಗಿ ನಿಮ್ಮ ಕ್ಲಾಸ್ ರೂಮಿಗೆ ಒಂದು ಬಾಗಿಲಿರುತ್ತೆ. ಸೊ ಹಾಗಾಗಿ ದ ಡೋರ್, ಸಾಮಾನ್ಯವಾಗಿ ನೀವು ಐದನೇ ತರಗತಿಯಿಂದ ಮುಂದಕ್ಕೆ ಓದ್ತಾ ಇದ್ರೆ, ಐದನೇ ತರಗತಿಯಿಂದ ಮುಂದೆ ಓದ್ತಾ ಇದ್ರೆ, ಸಾಮಾನ್ಯವಾಗಿ ನಿಮ್ಮ ತರಗತಿಯಲ್ಲಿ ಒಂದು ಬೋರ್ಡ್ ಇರುತ್ತೆ, ಹಲಗೆ, ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಗ್ರೀನ್ ಬೋರ್ಡ್ ಅನ್ನು ಕೂಡ, ಹಸಿರು ಹಲಗೆಯನ್ನು ಕೂಡ ಬಳಸ್ತಾರೆ. ಸೊ ದ ಬ್ಲ್ಯಾಕ್ ಬೋರ್ಡ್, ಈಗ ಪಾಠ ಮಾಡ್ತಾ ಇರ್ತಾರೆ, ಟೀಚರ್ ಹೇಳ್ತಾರೆ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್, ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್, ಬೋರ್ಡ್ ಕಡೆಗೆ ನೋಡಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಯಾವ ಗೊಂದಲನೂ ಇಲ್ಲ, ಯಾಕಂದ್ರೆ ಇರೋದು ಒಂದೇ ಬೋರ್ಡು, ದ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ತರಗತಿನಲ್ಲಿ ಒಂದಕ್ಕಿಂತ ಹೆಚ್ಚು ಕಿಟಕಿಗಳಿರುತ್ತೆ, ವಿಂಡೋ ಇರುತ್ತೆ. ಸೊ ನಿಮ್ಗೆ ಒಬ್ರು ಟೀಚರು ಕ್ಲೋಸ್ ದ ವಿಂಡೋ ಅಂತ ಹೇಳಿದ್ರೆ, ನಿಮಗೆ ಪ್ರಶ್ನೆ ಬರುತ್ತೆ, ಯಾವ ವಿಂಡೋ ಕ್ಲೋಸ್ ಮಾಡಬೇಕು ಸರ್, ವಿಚ್ ವಿಂಡೋ ಸರ್ ಅಂತ ನೀವು ಕೇಳಬೇಕಾಗತ್ತೆ, ಯಾಕಂದ್ರೆ ಒಂದಕ್ಕಿಂತ ಹೆಚ್ಚಿದೆ. ಅದೇ ನಿಮ್ಮ ಟೀಚರ್ ಕ್ಲೋಸ್ ದ ಡೋರ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಬಾಗಿಲಿರುತ್ತೆ, ಒಂದು ಡೋರ್ ಇರುತ್ತೆ. ಹಾಗಾಗಿ ಕ್ಲೋಸ್ ದ ಡೋರ್ ಅಂತ ಹೇಳಿದಾಗ ನಿಮಗೆ ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಹೀಗೆ ನೀವು ದ ಪದವನ್ನ ತಗೊಂಡಾಗ ನಿರ್ದಿಷ್ಟ ಸನ್ನಿವೇಶದಲ್ಲಿ, ಇನ್ ಅ ಗಿವನ್ ಸಿಚುವೇಶನ್, ಓನ್ಲಿ ಒನ್ ಆಗಿರುವಂತಹ ನಾಮಪದದ ಜೊತೆಗೆ ನೀವು ದ ಅನ್ನ ಬಳಸ್ತೀರಿ. ಈಗ ಉದಾಹರಣೆಗೆ ನಿಮ್ಮ ಕ್ಲಾಸ್ ನಲ್ಲಿ ಒಂದೇ ಒಂದು ಫ್ಯಾನ್ ಇದೆ ಅಂತ ಹೇಳಿದ್ರೆ ದ ಫ್ಯಾನ್, ಒಂದು ಟೇಬಲ್ ಇದೆ ಅಂತ ಹೇಳಿದ್ರೆ ದ ಟೇಬಲ್. ಸೊ ಹೀಗೆ ಇನ್ ಅ ಗಿವನ್ ಸಿಚುವೇಶನ್, ಒಂದು ಸಂದರ್ಭದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡಬೇಕಾಗತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ, ಗೊತ್ತಲ್ವಾ? ಈಗ ಈ ದ ಪದ ಬಳಕೆ ಮಾಡುವಂತ ಮೂರನೆಯ ಸನ್ನಿವೇಶ ಒಂದಿದೆ. ಆ ಮೂರನೆಯ ಸನ್ನಿವೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ಮತ್ತೆ ಮಾತಾಡೋದಾದ್ರೆ, ಅಥವಾ ಆ ನಾಮಪದವನ್ನ ಮತ್ತೆ ಬಳಕೆ ಮಾಡೋದಾದ್ರೆ, ಆ ಎರಡನೇ ಬಾರಿ ಬಳಕೆ ಮಾಡಿದಾಗ ನಾವು ಅದರ ಜೊತೆಗೆ ದ ಪದವನ್ನ ತಗೊಳ್ತೀವಿ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬಹುದು ನೋಡಿ, ಒಂದು ಉದಾಹರಣೆಯನ್ನ ಹೇಳ್ತೇನೆ. ಐ ಸಾ ಎ ಮ್ಯಾನ್ ಟುಡೇ, ದ ಮ್ಯಾನ್ ವಾಸ್ ವೆರಿ ಟಾಲ್. ನಾನಿವತ್ತು ಒಬ್ಬ ಮನುಷ್ಯನ್ ನೋಡಿದೆ, ಆ ಮನುಷ್ಯ ತುಂಬಾ ಎತ್ತರಕ್ಕಿದ್ದ. ದ ಮ್ಯಾನ್ ವಾಸ್ ವೆರಿ ಟಾಲ್. ಐ ಸಾ ಅ ಮ್ಯಾನ್, ದ ಮ್ಯಾನ್ ವಾಸ್ ವೆರಿ ಟಾಲ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ದ ಎಲಿಫೆಂಟ್ ವಾಸ್ ಹ್ಯೂಜ್, ದ ಎಲಿಫೆಂಟ್ ಹ್ಯಾಡ್ ಲಾಂಗ್ ಟಸ್ಕರ್ಸ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ನಿನ್ನೆ ಒಂದು ಆನೆ ನೋಡಿದೆ, ಆ ಆನೆ ದೊಡ್ಡದಿತ್ತು, ಅಥವಾ ಆ ಆನೆಗೆ ಉದ್ದವಾದ ಕೋರೆ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಸೊ ದ ಎಲಿಫೆಂಟ್ ಅಂತ ಹೇಳಿ ಎರಡನೇ ಬಾರಿ ಹೇಳ್ತೇವೆ. ಸೊ ಮೊದಲನೇ ಬಾರಿ ಅನ್ ಎಲಿಫೆಂಟ್ ಅಂತ ಹೇಳ್ತೇವೆ, ಎರಡನೇ ಬಾರಿ ದ ಎಲಿಫೆಂಟ್ ಅಂತ ಹೇಳಿ ಬಳಸ್ತೇವೆ. ತಾಗ್ತಿದ್ಯಾ? ಸೊ ಇಲ್ಲಿ ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದವನ್ನ ಕುರಿತು ನಾವು ಮಾತಾಡಬೇಕಾದ್ರೆ ಆ ಎರಡನೇ ಬಾರಿ ಏನಾಗಿರುತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಹೀಗೆ ದ ಪದವನ್ನ ಬಳಸುವಂತ ಮೂರು ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳಿದ್ದೇನೆ. ಒಂದು, ಸಾರ್ವಕಾಲಿಕವಾಗಿ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಒಂದು ಅಂತ ಹೇಳಿ ನಾವು ಪರಿಗಣಿಸಿರುವ ನೌನಿನ ಜೊತೆಗೆ ಏನ್

ಮಾಡ್ತೇವೆ, ದಾನ ಬಳಸ್ತೇವೆ. ದ ಸ್ಕೈ, ದಿ ಅರ್ತ್, ದ ಸನ್ ಅಂತ ಹೇಳಿ ಹೇಳ್ತೇವೆ. ಇದು ಒಂದು ಭಾಗ. ಎರಡನೇ ಭಾಗ ಏನ್ ಹೇಳುತ್ತೆ, ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ, ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡ್ತೇವೆ, ದ ಪದವನ್ನ ಬಳಸ್ತೇವೆ. ಉದಾಹರಣೆಗೆ, ಶುಭಂ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಂಡಿಯಾದ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಹಾಗೆ ರಜತ್ ಪಟ್ಟಿದಾರ್ ಈಸ್ ದ ಕ್ಯಾಪ್ಟನ್ ಆಫ್ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ದ ಕ್ಯಾಪ್ಟನ್ ಆಫ್ RCB. ಹಾಗೆ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಒಂದು ನಿರ್ದಿಷ್ಟವಾದ ಕ್ರಿಕೆಟ್ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಓನ್ಲಿ ಒನ್ ಇನ್ ಅ ಗಿವನ್ ಸಿಚುವೇಶನ್. ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಅಲ್ಲಿ ಒಬ್ರು ಕ್ಯಾಪ್ಟನ್ ಇರ್ತಾರೆ. ಸೊ ಹಾಗಾಗಿ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಸನ್ನಿವೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ಮತ್ತೆ ಅದೇ ನಾಮಪದದ ಬಗ್ಗೆ ನಾವು ಮಾತಾಡೋದಾದಾಗ ಎರಡನೇ ಬಾರಿ ಬಳಕೆ ಮಾಡಬೇಕಾದ್ರೆ ದ ಪದವನ್ನ ನಾವು ಬಳಕೆ ಮಾಡ್ತೇವೆ. ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವಾ? ಇದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಮತ್ತೆ ಬರೆದಿಟ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಂಜೆ ಹೊತ್ತಿಗೆಲ್ಲ, ಇವತ್ತು ಈ ಕ್ಲಾಸ್ ಕೇಳಿದ್ದೀರಿ ಬೆಳಗ್ಗೆ, ಸಂಜೆ ಹೊತ್ತಿಗೆ ನೀವು ಮತ್ತೆ ಇನ್ನೊಮ್ಮೆ ನೀವು ಬರ್ಕೊಂಡಿರುವಂತ ನೋಟ್ ಅನ್ನ ಓದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಒಮ್ಮೆ ಬರೀಲಿಲ್ಲ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಹೊತ್ತಿಗೆ ದ ಪದದ ಬಗ್ಗೆ ನಿಮಗೆ ಪೂರ್ತಿ ಮುಗ್ತೋಗಿರತ್ತೆ. ಮತ್ತೆ ಕೆಲವರಿಗೆ ಅಲ್ಪ ಸ್ವಲ್ಪ ನೆನಪಿರತ್ತೆ, ಆದ್ರೆ ಪೂರ್ತಿ ಕನ್ಫ್ಯೂಷನ್ ಆಗೋಗುತ್ತೆ. ಹಾಗಾಗಿ ಒಮ್ಮೆ ಕ್ಲಾಸ್ ಅಲ್ಲಿ ನೀವು ಇದನ್ನ ಕೇಳ್ಕೊಂಡಾಗ ಒಂದು ಕಡೆ ಬರೆದಿಟ್ಕೊಂಡ್ಬಿಡೋದು ಒಳ್ಳೇದು. ದ ಬಳಕೆಯ ಮೂರು ನಿಯಮಗಳನ್ನ, ಮೂರು ಸಂದರ್ಭಗಳನ್ನ ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಅದನ್ನ ಒಂದ್ ಕಡೆಗೆ ಬರೆದಿಟ್ಕೊಂಡಿದ್ರಿ, ಆ ಬರೆದಿಟ್ಕೊಂಡಿರೋದನ್ನ ಉದಾಹರಣೆ ಸಹಿತ ದಿನಕ್ಕೆ ಒಮ್ಮೆ ಆದ್ರೂ ಓದಬೇಕು, ಒಂದು ಬಾರಿ ಆದ್ರೂ ಬರಿಬೇಕು. ಹಾಗೆ ಈ ವಾರ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಈ THE ಪದವನ್ನ ದ ಅಂತ ಉಚ್ಚರಿಸಬೇಕಾ, ದಿ ಅಂತ ಉಚ್ಚರಿಸಬೇಕಾ? ಒಂದು ವೇಳೆ ದ ಮತ್ತು ದಿ ಎರಡೂ ರೀತಿಯಲ್ಲೂ ಉಚ್ಚರಿಸ್ತೀವಿ ಅಂತಾದ್ರೆ ಯಾವ ಸಂದರ್ಭದಲ್ಲಿ ದ ಅಂತ ಹೇಳಿ ಉಚ್ಚರಿಸಬೇಕು, ಪ್ರನೌನ್ಸ್ ಮಾಡಬೇಕು? ಇನ್ನು ಯಾವ ಸಂದರ್ಭದಲ್ಲಿ ದಿ ಅಂತ ಹೇಳಿ ಪ್ರನೌನ್ಸ್ ಮಾಡಬೇಕು, ಉಚ್ಚರಿಸಬೇಕು ಅಂತ ಹೇಳಿ ತಿಳಿದುಕೊಂಡಿರ್ತೀರಾ? ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ದ ದಿ ಇದರ ನಡುವಿನ ವ್ಯತ್ಯಾಸ ಏನು, ಯಾವ ಸಂದರ್ಭದಲ್ಲಿ ದ ಅಂತ ಬಳಕೆ ಆಗಬೇಕು, ಯಾವ ಸಂದರ್ಭದಲ್ಲಿ ದಿ ಅಂತ ಬಳಕೆ ಆಗಬೇಕು, ಇದು ನನ್ನ ಪ್ರಶ್ನೆ. ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳಬಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

ಚತುರ್ಮುಖ ಬ್ರಹ್ಮದೇವರಿಗೆ ದೂತನಾದ ಶಂಕೂಕರ್ಣನೆಂಬ ದೇವದೂತನೇ ಬ್ರಹ್ಮದೇವರ ಶಾಪರೂಪದ ಅನುಗ್ರಹ ಪಡೆದು ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಜನಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂರ್ಣಾನುಗ್ರಹ ಪಡೆದು ನಂತರ ತ್ರೇತಿಯಲ್ಲಿ ವಿಭೀಷಣನಾಗಿ ಶ್ರೀರಾಮಚಂದ್ರ ದೇವರ ಅನುಗ್ರಹ ಪಡೆದು ದ್ವಾಪರ ಯುಗದಲ್ಲಿ ಬಾಕ್ಲೀಕ ರಾಜನಾಗಿ ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ವ್ಯಾಸತೀರ್ಥರಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹವನ್ನು ಪಡೆದು ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ತಮ್ಮ ಅಪಾರವಾದ ತಪಸ್ಸಿನ ಫಲವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಅಳಿಯುತ್ತಾ ಬಂದಿರುವ ಮಹಾಮಹಿಮರು, ಅನಂತ ಗುಣ ಸಂಪನ್ನರು, ಅಪರೋಕ್ಷ ಜ್ಞಾನಿಗಳು, ಸರ್ವಜನ ಧರಣಿಯರಾದ ಕಲಿಯುಗದ ಕಾಮಧೇನು ಎಂದು ಪ್ರಖ್ಯಾತರಾದ ಶ್ರೀ ಗುರುಸಾರ್ವಭೌಮರು,

ಎಂಬ ಪ್ರಮಾಣ ರೀತ್ಯ ಆಶಂಕೂಕರ್ಣನೇ ಶೇಷಾವೇಶದಲ್ಲಿ ಶ್ರೀಶನ ಕಂಬದಿ ತೋರಿಸಿದಾತನೇ, ತಾಸು ಮಾನದಿ ನರಸಿಂಹನ ಪೂಜೆಗೆ ತಾಸು ಬಿಡದೆ ಆಸೆ ತೀರಿಸಿದಾತನೇ, ಈಸು ಮಹಿಮೆಗೆ ವ್ಯಾಸನಾಮಕರಣವಿದ್ದಾರೆ ಮಹಾತ್ಮನಾದ ಶ್ರೀ ವಿಜಯದಾಸರು. ದೇವರೆಂದ್ರೆ ತಿರುಪತಿಯ ತಿಮ್ಮಪ್ಪ, ಗುರುವೆಂದ್ರೆ ಮಂತ್ರಾಲಯ ರಾಘಪ್ಪ ಎಂಬ ನನ್ನುಡಿಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಿಕರ ಸ್ಥಳ ಕುಂಭಕೋಣೆ. ಕ್ರಿಸ್ತ ಶಕ ಸುಮಾರು 13ನೇ ಶತಮಾನ. ಕುಲದಲ್ಲಿ ಮಾಧ್ವ ವೈಷ್ಣವರು, ಗೌತಮ ಗೋತ್ರೋದ್ಭವರು. ಈ ವಂಶದಲ್ಲಿ ಜನಿಸಿ ಬಂದ ಕೃಷ್ಣ ಭಟ್ಟರೆಂಬುವರು ನಮ್ಮ ಕಥಾನಾಯಕರಿಗೆ ಪ್ರಪಿತಾಮಹರಾಗಬೇಕು. ವೇದಾಧ್ಯಯನ ಸಂಗೀತದಲ್ಲೂ ಅದರಲ್ಲೂ ವೀಣಾವಾದನ ಪ್ರವೀಣರು. ಇವರಿಗೆ ವೀಣಾ ಕೃಷ್ಣ ಭಟ್ಟರೆಂದು ಹೆಸರಾಯಿತು. ದೇಶ ಸಂಚಾರ ಮಾಡಿಕೊಂಡು ವಿಜಯನಗರಕ್ಕೆ ಬಂದಿದ್ದಾರೆ. ವಿಜಯನಗರದ ರಾಜ ಕಲಾವಂತರಿಗೆ ಆಶ್ರಯದಾತನಾಗಿದ್ದಾರೆ. ಕೃಷ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ತುಂಬಾ ಹಣ ಸಂಪಾದನೆ ಮಾಡಿದ್ದಾರೆ, ರಾಜಾಶ್ರಯ ಪಡೆದಿದ್ದಾರೆ. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ, ಅವರ ಹೆಸರೇ ಕನಕಾಚಲ ಭಟ್ಟ. ತಂದೆಯಂತೆ ಪ್ರಖ್ಯಾತರಾಗಿ ವೇದ ಮತ್ತು ಗಾಯನವನ್ನು ಸಹ ಕಲಿಸುತ್ತಿದ್ದರು. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ, ಅವರ ಹೆಸರೇ ತಿಮ್ಮಣ್ಣ ಭಟ್ಟರು.

ಸುಬ್ರಹ್ಮಣ್ಯ ಭಟ್ಟರು ದೊಡ್ಡ ಪಂಡಿತರಾದರೂ ವಿಜಯನಗರ ಸಂಸ್ಥಾನವು ಹಾಳಾದುದರಿಂದ ಕಾಂಚೀಪುರ ಸಮೀಪದಲ್ಲಿರುವ ಭುವನಗಿರಿ ಎಂಬಲ್ಲಿಗೆ ವಾಸಕ್ಕೆ ಬಂದಿದ್ದಾರೆ. ಈತನ ಪತ್ನಿ ಹೆಸರು ಗೋಪಮ್ಮ. ಗಳಿಸಿದ ಆಸ್ತಿಯೆಲ್ಲ ಕರಗುತ್ತಾ ಬಂತು. ಮಕ್ಕಳಿಲ್ಲದ ಚಿಂತೆ ಒಂದಲ್ಲದೆ ಬೇರಾವ ಚಿಂತೆಯೂ ಆ ದಂಪತಿಗಳಿಗೆ ಇರಲಿಲ್ಲ. ಹಲವು ದೇವರಿಗೆ ಹರಕೆ ಹೊತ್ತಿದ್ದಾರೆ, ವ್ರತ ಉಪವಾಸಾದಿಗಳನ್ನ ಮಾಡ್ತಾ ಇದ್ದಾರೆ, ಮಕ್ಕಳಿಗೋಸ್ಕರವಾಗಿ ಚಿಂತಿಸಿ ಚಿಂತಿಸಿ ಬಳಲಿ ಬೆಂಡಾಗಿದ್ದಾರೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದ ಚಿಂತೆ ಉಂಟೇ ಉಂಟು. ಕೆಲವರಿಗೆ ಮದುವೆ ಆಗ್ಲಿಲ್ವಲ್ಲ ಅನ್ನೋ ಚಿಂತೆ, ಕೆಲವರಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅಂಗಡಿ ಇಟ್ಟವರಿಗೆ ಸರಿಯಾಗಿ ವ್ಯಾಪಾರವಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅರಮನೆ ಇದ್ದವನಿಗೂ ನೆರಮನೆ ಚಿಂತೆ ಅಂತಾರೆ. ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆಯು ಜೀವಿಲ್ಲದ ಶ್ರವವನ್ನು ಸುಡುತ್ತದೆ, ಆದರೆ ಚಿಂತೆಯು ಜೀವುಳ್ಳ ದೇಹವನ್ನೇ ದಹಿಸಿ ಬಿಡುತ್ತದೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನನ್ನ ನೋಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀನಿವಾಸನ ಸ್ತೋತ್ರ ಮಾಡ್ತಾ ಇದ್ದಾರೆ.

ಶ್ರೀನಿವಾಸನು ಅನುಗ್ರಹಿಸಿದ್ದಾನೆ. ಆತನ ಪ್ರಸಾದದಿಂದ ಎರಡು ಜನ ಮಕ್ಕಳಾಯಿತು, ಒಂದು ಹೆಣ್ಣು ಮತ್ತೊಂದು ಗಂಡು. ಹೆಣ್ಣು ಮಗುವಿನ ಹೆಸರು ವೆಂಕಮ್ಮ ಅಂತ ಹೆಸರಿಟ್ಟಿದ್ದಾರೆ, ಗಂಡು ಮಗುವಿನ ಹೆಸರು ಗುರುರಾಜ ಅಂತ ನಾಮಕರಣ ಮಾಡಿದ್ದಾರೆ. ವೆಂಕಮ್ಮ ದೊಡ್ಡವಳಾಗುತ್ತಿದ್ದಂತೆಯೇ ಮಧುರೆಯ ಲಕ್ಷ್ಮೀ ನರಸಿಂಹಾಚಾರ್ಯರೊಂದಿಗೆ ವಿವಾಹವಾಯಿತು. ವೆಂಕಮ್ಮ ಮದುವೆಯಾಗಿ ಗಂಡನ ಮನೆ ಸೇರಿದ್ದಾಳೆ, ಉಳಿದವನು ಗುರುರಾಜ ಒಬ್ಬನೇ ಮಗ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂಬ ಲೋಕದ ಗಾಥೆಯಂತೆ ಮತ್ತೊಬ್ಬ ಮಗನಿಗೋಸ್ಕರವಾಗಿ ಪುನಃ ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನ ಸೇವೆಯನ್ನು ಮಾಡಿ ಆತನಿಗೆ ಎಲ್ಲ ಉತ್ಸವವನ್ನು ಮಾಡಿಸಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ.

ಶ್ರೀ ವೆಂಕಟಾಧೀಶ ಸಚ್ಚಿತ್ ಪ್ರಕಾಶ ಶ್ರೀನಿವಾಸ ನಮಸ್ತೆ ನಮಸ್ತೆ ನಮಸ್ತೆ ಯೋಗೀಂದ್ರ ಪೃತ್ಪದ್ಮ ಶೃಂಗ ಶುಭಂಗ ಸುಚರಿತ್ರ ಮಿತ್ರ ಭರೇತ್ರ ಧರಿತ್ರ ಮನೋಲ್ಲಾಸದಾನ ಪ್ರಿಯ ಶ್ರೀ ಶ್ರೀ ಶ್ರೀ ಶ್ರೀನಿವಾಸ ಸಿರಿಕೊಂಡವಾಸ ನರಸಿಂಹಾವತ.

0: ದಂಪತಿಗಳಿಬ್ರು ನಿದ್ರಾಸಕ್ತರಾಗಿದ್ದಾರೆ. ಶ್ರೀನಿವಾಸ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ತಿಮ್ಮಣ್ಣ ಭಟ್ಟನಿಗೆ. ತಿಮ್ಮಣ್ಣ ಭಟ್ಟ,
1: ಈಗ ನನ್ನ ಅನುಗ್ರಹದಿಂದ ನಿನಗೊಬ್ಬನು ಮಗನು ಜನಿಸುತ್ತಾನೆ. ಅವನು ಲೋಕದಲ್ಲಿ ಪ್ರಖ್ಯಾತನಾಗುತ್ತಾನೆ, ಲೋಕದಲ್ಲಿ ಪೂಜ್ಯತನಾಗುತ್ತಾನೆ, ಅವನಿಂದ ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ.

ಕೃಷ್ಣ ವೃತ್ತಾಂತವನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ. ಗೋಪಮ್ಮ ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾಳೆ. ನಮಗೂ ಸ್ವಪ್ನ ಆಗತ್ತೆ, ಬರೀ ಕೆಟ್ಟ ಕೆಟ್ಟ ಸ್ವಪ್ನ. ನಮ್ಗಾಗೋ ಸ್ವಪ್ನ ಅಂದ್ರೆ ಬಾವಿಗೆ ಬಿದ್ದು ಸತ್ತಂತೆಯೂ, ನಮ್ಮ ಹೆಣವನ್ನು ನಾವೇ ಹೊತ್ತುಕೊಂಡು ಹೋಗುತ್ತಿರುವಂತೆಯೂ. ಕೆಲವರು ಮಲಕೋಬೇಕಾದ್ರೆ ಭೂತದ್ದೋ ಪಿಶಾಚಿದೋ ಕಥೆ ಪುಸ್ತಕ ಓದ್ತಾರೆ, ಮೂಗಿನ ಮೇಲೆ ಇಟ್ಕೊಂಡು ಮಲಕೊಂಡ್ಬಿಡ್ತಾರೆ. ಸಮರಾತ್ರಿಯಲ್ಲಿ ಒಂದು ಭೂತಾನ ಪಿಶಾಚಿನ ಬಂದು ಮೂಗ್ ತಿಂತ ಇರೋ ಹಾಗೆ ಸ್ವಪ್ನ ಆಗತ್ತೆ. ಆಗ ಅಮ್ಮ ಅಂತ ಎದ್ದು ಕೂಗ್ತಾರೆ, ಅಯ್ಯೋ ದರಿದ್ರು ಮುಂಡೆ ಇದೆ, ಎಲ್ಲೋ ಕೆಟ್ಟ ಜಾಗಕ್ಕೆ ಹೋಗಿ ಹೆದರ್ಕೊಂಡು ಬಂದಿದೆ ಅಂತ ಹೇಳಿ ಚಿಟ್ಟಿಗೆ ಹಾಕೋದು, ಯಂತ್ರ ಕಟ್ಟೋದು ಮಾಡ್ತಾರೆ. ಮಲಗುವ ಮುನ್ನ ಭಗವದ್ ದರ್ಶನ ಮಾಡಿ ಮಲಗಿದರೆ, ಭಗವನ್ ನಾಮ ಸಂಕೀರ್ತನೆ ಮಾಡಿ ಮಲಗಿದರೆ ಯಾವ ದುಸ್ವಪ್ನಗಳು ಉಂಟಾಗಲ್ಲ. ಕೆಲವರಿಗೆ ಸುಸ್ವಪ್ನ, ಕೆಲವರಿಗೆ ದುಸ್ವಪ್ನ ಅಂತ ಉಂಟಾಗತ್ತೆ. ಆದ್ರೆ ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಬಯಕೆಗಳು ಉಂಟಾಗತ್ತೆ. ಕೆಲವರಿಗೆ ಹುಣಸೆಕಾಯಿ ಮಾವಿನಕಾಯಿ ತಿನ್ನೋ ಬಯಕೆ, ಇನ್ನು ಕೆಲವರಿಗೆ ಕೆಮ್ಮಣ್ಣು ತಿನ್ನೋ ಬಯಕೆ, ಇನ್ನು ಕೆಲವು ಗರ್ಭಿಣಿ ಸ್ತ್ರೀಯರಿಗೆ ದಿನಕ್ಕೆ 3 ಶೋ ಸಿನಿಮಾ ನೋಡೋ ಬಯಕೆ. ಗರ್ಭಿಣಿ ಸ್ತ್ರೀಯರು ದೈವ ಭಕ್ತರಾಗಿರಬೇಕು. ಸದ್ಗ್ರಂಥಾವಲೋಕನದಿಂದ ಪುಣ್ಯ ಪುರುಷರ ಜೀವನ ಚರಿತ್ರೆ ಓದುತ್ತಿರಬೇಕು. ಶುಚಿರ್ಭೂತರಾಗಿರಬೇಕು. ದೇವತಾ ಸಂದರ್ಶನ ಪಡೆಯಬೇಕು. ಇತ್ಯಾದಿಗಳಿಂದ ಸತ್ಸಂತಾನ ಪ್ರಾಪ್ತವಾಗುತ್ತದೆ. ಆದರೆ ಗೋಪಮ್ಮನವರಿಗೆ ಯಾವ ಕೆಟ್ಟ ಬಯಕೆಗಳು ಉಂಟಾಗಲಿಲ್ಲ. ಸರ್ವದಾ ಹರಿನಾಮ ಸ್ಮರಣೆ, ಹರಿಭಕ್ತಿ, ಹರಿಪೂಜಾದಿಗಳಲ್ಲಿ ಕಾಲ ಕಳೀತಾ ಇದ್ದಾಳೆ. ನವಮಾಸಗಳು ತುಂಬಿ ಬಂತು. ಒಂದು ಶುಭ ದಿವಸದಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇಂತು ಶ್ರೀ ರಾಘವೇಂದ್ರರು ಅವತರಿಸಿದ್ದಾರೆ. 10 ದಿವಸ ಕಳೆದು 11ನೇ ದಿವಸ ಮಗುವಿಗೆ ತೊಟ್ಟಲು ಶಾಸ್ತ್ರ ಬಹಳ ವೈಭೋಗದಲ್ಲಿ ನಡೀತಾ ಇದೆ. ಮೊದಲು ಗುಂಡಪ್ಪನ ಮಲಗಿಸಬೇಕು ಅಂತ ಕೆಲವು ವೃದ್ಧ ಮುತ್ತೈದೆಯರು ಸೂಚನೆ ಕೊಟ್ಟಿದ್ದಾರೆ. ಗುಂಡಪ್ಪನ ಜೋಗುಳವನ್ನ ಹಾಡ್ತಾ ಇದ್ದಾರೆ. ಜೋ ಜೋ

ಗುಂಡಪ್ಪನ ಜೋಗಳ ಹಾಡಿ ನಂತರ ಈ ಮಗುವನ್ನ ತೊಟ್ಲಲ್ಲಿ ಮಲಗಿಸಿ ಮುತ್ತೈದೆಯರು ಲಾಲಿಯನ್ನ ಹಾಡಿದ್ದಾರೆ. ವೆಂಕಟೇಶನ ಅನುಗ್ರಹದಿಂದ ಜನಿಸಿದ ಕಾರಣ ಈ ಮಗುವಿಗೆ ವೆಂಕಟ ಭಟ್ಟ ಅಂತ ಹೆಸರಿಟ್ಟಿದ್ದಾರೆ. ಆಗಮಿಸಿದ್ದ ಭೂಸರೋತ್ತಮರು ಮಗುವನ್ನ ಆಶೀರ್ವದಿಸಿದ್ದಾರೆ. ತಿಮ್ಮಣ್ಣ ಭಟ್ಟರನ್ನ ಗೋಪಮ್ಮನವ್ರನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ಶ್ರೀರಾಮನಾಮವೆಂಬ ಪ್ರಸಾದವೆಂಬ ಬಾಯಿಬೆಣ್ಣಿ ನೀಟಿದ್ದಾರೆ. ರಾಘವೇಂದ್ರ ಅವತರಿಸಿದ ಮೇಲೆ ಭೂಸರೋತ್ತಮರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ರು. ಇಲ್ಲಿಗೆ ತಿಮ್ಮಣ್ಣ ಭಟ್ರು ವಿಜಯನಗರ ಬಿಟ್ಟು 12 ವರ್ಷವಾಗಿತ್ತು. ವೆಂಕಟ ಭಟ್ಟನಿಗೆ 3ನೇ ವರ್ಷ ವಯಸ್ಸು. ಚೌಲ ಅಕ್ಷರಾಭ್ಯಾಸವಾಯಿತು. ಹಿರಿಯ ಮಗನಾದ ಗುರುರಾಜನಿಗೆ ಸಕಾಲದಲ್ಲಿ ವಿವಾಹವೂ ಆಯಿತು. ಸಂಸಾರವು ದೊಡ್ಡದಾಗಿ ಬೆಳೆಯುತ್ತಾ ಬಂತು. ದಾರಿದ್ರ್ಯ ಮತ್ತು ವೃದ್ಧಾಪ್ಯದಿಂದ ಶರೀರದಲ್ಲಿ ಶಕ್ತಿ ಕುಗ್ಗುತ್ತಾ ಬಂತು. ಒಪ್ಪತ್ತಿನ ಗ್ರಾಸಕ್ಕೂ ಕಠಿಣವೆನಿಸು ಹತ್ತಿತು. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ ತಿಮ್ಮಣ್ಣ ಭಟ್ಟರು. ಅದೇ ರೀತಿಯಾಗಿ ಚಿಂತಾಕ್ರಾಂತರಾಗಿ ಕಡು ದಾರಿದ್ರ್ಯವನ್ನು ಅನುಭವಿಸಲಾರದೆ ವ್ಯಾಧಿಗ್ರಸ್ತರಾಗಿದ್ದಾರೆ. ಏನೇನು ಔಷಧಿ ತಗೊಂಡ್ರೂ ಗುಣಮುಖವಾಗುವ ಚಿಹ್ನೆಯೂ ತೋರಲಿಲ್ಲ. ಒಂದಿವಸ ಮಕ್ಕಳನ್ನು ಸಮೀಪಕ್ಕೆ ಕರೆದಿದ್ದಾರೆ. ಗುರುರಾಜ, ವೆಂಕಟ ಭಟ್ಟ, ನನ್ನ ಸಾವಿಗೋಸ್ಕರವಾಗಿ ದುಃಖ ಪಡಬೇಡಿ. ಆ ವಾಸುದೇವನಲ್ಲಿ ದೃಢವಾದ ಭಕ್ತಿಯನ್ನಡಿ. ಹರಿ ಕೃಷ್ಣ ವಾಸುದೇವ ಎನ್ನುತ್ತಾ ದೈವಾಧೀನರಾಗಿದ್ದಾರೆ. ತಿಮ್ಮಣ್ಣ ಭಟ್ಟರ ಅಂತ್ಯಕ್ರಿಯೆಗಳೆಲ್ಲವೂ ಸಾಂಗೋಪಾಂಗವಾಗಿ ನೆರವೇರಿತು. ಗುರುರಾಜ ಮತ್ತು ವೆಂಕಟ ಭಟ್ಟ ತಂದೆಯ ಸೇವೆಯನ್ನು ನಿಷ್ಠೆಯಿಂದ ನೆರವೇರಿಸಿದ್ದಾರೆ. ಗುರುರಾಜ ಬಹಳ ಕಷ್ಟದಲ್ಲಿ ಸಂಸಾರ ನಿರ್ವಹಣೆ ಮಾಡುತ್ತಾ ತಮ್ಮನಾದ ವೆಂಕಟ ಭಟ್ಟನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ. ಭಾವನ ಮನೆಯಲ್ಲಿ ವೆಂಕಟ ಭಟ್ಟನಿಗೆ 18

ವರ್ಷಗಳ ಕಾಲ ವಿದ್ಯಾ ವ್ಯಾಸಂಗ ಸಂಗೋಪಾಂಗವಾಗಿ ನೆರವೇರಿತು. ಸಂಗೀತ ಶಾಸ್ತ್ರಗಳು ಕರತಲಾಮಲಕವಾಯಿತು. ಆದರೆ ಸುಧಾಪಾಠ ಮಾತ್ರ ಆಗಿರಲಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಸುಧಾ ಓದಿ ಪದ ಹಾಕು ಅಂತ. ಅದೇ ರೀತಿಯಾಗಿ ಸುಧಾಪಾಠ ಕಲಿಯಕ್ಕೋಸ್ಕರವಾಗಿ ವೆಂಕಟಭಟ್ಟ ಕುಂಭಕೋಣೆಗೆ ಬಂದು ಸುಧೀಂದ್ರ ತೀರ್ಥರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಸುಧೀಂದ್ರ ತೀರ್ಥರು ಸುಧಾಪಾಠವನ್ನು ಪ್ರಾರಂಭ ಮಾಡಿದ್ದಾರೆ.

ಸರಿಪಡ್ತಾನೆ. ಉಳಿದ ಸಹಪಾಠಿಗಳಿಂದ ವೆಂಕಟಭಟ್ಟನಿಗೆ ತುಂಬಾ ಕಿರುಕುಳವಾಗ್ತಾ ಇತ್ತು. ಹೊಟ್ಟೆ ಕಿಸಿನಿಂದ ಉರಿತಾ ಇದ್ರು, ವೆಂಕಟಭಟ್ಟನ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಈ ಚಾಡಿ ಹೇಳುವುದು ಒಂದು ರೋಗ, ಅದನ್ನು ಕೇಳಿ ತಲೆ ಕೆಡಿಸಿಕೊಳ್ಳುವುದು ಇನ್ನೂ ಒಂದು ಭಯಂಕರವಾದ ರೋಗ. ಯಾವ ರೋಗದಿಂದಲಾದರೂ ಉಳಿದುಕೊಳ್ಳಬಹುದು, ಈ ರೋಗದಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಈ ಚಾಡಿ ಎಂಬ ರೋಗವು ಗಂಡ ಹೆಂಡತಿಯರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಗುರು ಶಿಷ್ಯರನ್ನ, ಆಪ್ತ ಸ್ನೇಹಿತರನ್ನ, ಬಂಧು ವರ್ಗದವರನ್ನ ತೊರೆಸಿ ಜೀವನವನ್ನೇ ಜಿಗುಪ್ಸೆ ಮಾಡಿಬಿಡುತ್ತೆ. ಈ ಒಂದು ಭಯಂಕರವಾದ ರೋಗಕ್ಕೆ ಇದುವರೆಗೂ ಯಾವ ಮೇಧಾವಿಗಳು ಔಷಧಿ ಕಂಡುಹಿಡಿಯಲಿಲ್ಲವೆಂದು ಚಿಂತಿಸಬೇಕಾಗಿದೆ. ಈ ಚಾಡಿ ಕೇಳಿ ಕೇಳಿ ಕೇಳಿ ಸುಧೀಂದ್ರ ತೀರ್ಥರಿಗೆ ಒಂದಿಸ ದುಃಖ ಬಂತು. ಈ ಚಾಡಿಕೋರರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸುಧಾ ಗ್ರಂಥದಿಂದ ಒಂದು ವಾಕ್ಯವನ್ನು ಉದಾಹರಿಸಿ ಅದರ ಅರ್ಥವನ್ನ ಬರ್ಕೊಂಡು ಬರಬೇಕು ಅಂತ ಶಿಷ್ಯರಿಗೆಲ್ಲ ತಿಳಿಸಿದ್ದಾರೆ. ಎಲ್ಲ ಶಿಷ್ಯರು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋದ್ರು. ವೆಂಕಟಭಟ್ಟ ಮುರುಕುಲು ಕಲ್ಲು ಮಂಟಪಕ್ಕೆ ಬಂದ, ಬೆಳಕೇ ಇಲ್ಲ, ಗುರುಗಳು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಹರಿಹರಿ ಏನ್ ಮಾಡ್ಲಿ ಅಂತ ಹೇಳಿ ಒಣಗಿದ ತರೆಗೆರೆಗಳು ಸಮರಾತ್ರಿವರೆಗೂ ಉರಿಸಿಕೊಂಡು ಅದರ ಬೆಳಕಿನ ಸಹಾಯದಿಂದ ಗುರುವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿದ್ದಾನೆ. ಪುಸ್ತಕದ ಮೇಲೆ ಪರಿಮಳ ಎಂದು ಬರೆದಿದೆ. ಪಕ್ಕದಲ್ಲಿಟ್ಟುಕೊಂಡು ನಿದ್ರಾಸಕ್ತನಾಗಿದ್ದಾನೆ. ಸ್ವಾಮಿಗಳು ದೀಪವನ್ನು ತೆಗೆಸಿಕೊಂಡು ಶಿಷ್ಯನೊಬ್ಬನನ್ನು ಜೊತೆಯಲ್ಲಿ ಕರ್ಕೊಂಡು ವೆಂಕಟಭಟ್ಟನ್ನು ಹುಡುಕಿಕೊಂಡು ಬರ್ತಾರೆ. ವೆಂಕಟಭಟ್ಟ ಎಲ್ಲೂ ಕಾಣಿಸೋದಿಲ್ಲ. ಊರು ಹೊರಗೆ ಕಲ್ಲು ಮಂಟಪದಲ್ಲಿ ಯಾರೋ ಮಲಕೊಂಡ ಹಾಗೆ ಗೋಚರವಾಯಿತು. ಅಲ್ಲಿ ಬಂದು ನೋಡ್ತಾರೆ, ಪಾಪ ಶೇಷವನ್ನರದ ಪುಣ್ಯಜೀವಿ ನಿದ್ರಾದೇವಿಯ ತೋಳ್ಬಂಧನದಲ್ಲಿ ಪವಡಿಸಿದ್ದಾನೆ. ಚಳಿಯಿಂದ ಮೈ ನಡುಗತಾ ಇದೆ. ಸ್ವಾಮಿಗಳು ನೋಡಿದ್ರು, ಅಯ್ಯೋ ವಿಧಿಯೇ, ಕಲ್ಲು ಚಪ್ಪಡಿಯೇ ಹಾಸಿಗೆ, ಆಕಾಶವೇ ಹೊದಿಕೆ, ಇಂಥ ಬಡ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ಮೈ ಮೇಲೆ ಹೊದಿದ್ದ ಶಹಲನ್ನು ತೆಗೆದು ಅವನಿಗೆ ಸ್ವಹಸ್ತದಿಂದ ಹೊದಿಸಿ ಆಶೀರ್ವದಿಸಿ ನಂತರ ನೋಡ್ತಾರೆ ಒಂದು ಪಕ್ಕದಲ್ಲಿ ಉರಿದು ಬಿದ್ದಿರುವ ಬೂದಿಯ ರಾಶಿಯನ್ನು. ಆಹಾ, ಎಷ್ಟು ನಿಷ್ಠೆ, ಎಂತಹ ಸಹಿಷ್ಣತೆ, ಎಂತಹ ವಿದ್ಯಾ ಪ್ರೇಮಿ, ಇವನಲ್ಲವೇ ಮುಂದೆ ಮಹಾಪುರುಷನಾಗುವುದು, ಸತ್ಯ ಸತ್ಯ ಎನ್ನುತ್ತ ಆ ಸುಧಾಗ್ರಂಥವನ್ನ ತೆಗೆದುಕೊಂಡು ಆದ ತಾವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿರೋದನ್ನು ನೋಡಿ ಪುಸ್ತಕದ ಮೇಲೆ ಪರಿಮಳ ಎಂದು ಇರುವುದನ್ನು ನೋಡಿ ಕಣ್ಗೊತ್ಕೊಂಡಿದ್ದಾರೆ. ಅವನನ್ನು ಆಶೀರ್ವಾದ ಮಾಡಿ ತಮ್ಮ ಮೈ ಮೇಲಿದ್ದ ಶಹಲನ ಹೊದಿಸಿ ಹೊರಟೋಗಿದ್ದಾರೆ. ಎಲ್ಲ ಶಿಷ್ಯರೆಲ್ಲ ಸೇರಿದ್ರು ಪಾಠಕ್ಕೆ ಬರಲು ಸಾವಕಾಶ ಮಾಡ್ತಾ ಇದ್ದಾರೆ. ವೆಂಕಟಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಎಂದರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ, ನಿನ್ನೆ ರಾತ್ರಿ ಶಾಲ್ ಕದ್ಕೊಂಡೋಗಿ ಮಲ್ಕೊಂಡಿದ್ದಾನೆ, ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ. ಆ ಕ್ಷಣದಲ್ಲಿ ಸ್ವಾಮಿಗಳು ನೋಡ್ತಾ ಇದ್ದಾರೆ, ವೆಂಕಟಭಟ್ಟ ಬರಲಿ ಪಾಠ ಪ್ರಾರಂಭಿಸೋಣ ಎಂದ್ರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ, ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಉಳಿದ ಶಿಷ್ಯರು ಆರ್ಭಟಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ವೆಂಕಟಭಟ್ಟ ಬಂದ, ಕಣ್ಣೀರು ಸುರಿಸುತ್ತ ಗುರುಗಳ ವಸ್ತ್ರವನ್ನ ಮುಂದಿಟ್ಟ. ಗುರುದೇವ, ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು. ವೆಂಕಟಭಟ್ಟ, ಯಾಕಪ್ಪ ಪಾಠಕ್ಕೆ ಬರಲು ಸಾವಕಾಶ ಮಾಡದೆ? ಇದು ಗುರುವಿನ ಪ್ರಶ್ನೆ. ಗುರುದೇವ, ನಾನು ನಿದ್ರಾಸಕ್ತನಾಗಿ ಮಲಗಿದಾಗ ಯಾರೋ ಬಂದು ನನ್ನ ಪುಸ್ತಕವನ್ನು ಎತ್ತಿಕೊಂಡು ಹೋಗಿದ್ದಾರೆ, ಅಲ್ಲದೆ ತಮ್ಮ ಶಹಲನ್ನ ಹೊದಿಸಿ ನನಗೆ ಕಳ್ಳತನದ ಆರೋಪ ಬರುವಂತೆ ಮಾಡಿದ್ದಾರೆ. ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಗುರುಗಳ ಮುಂದಿಟ್ಟು ಕಣ್ಣೀರು ಸುರಿಸ್ತಾ ಇದ್ದಾನೆ. ಸ್ವಾಮಿಗಳು ಪೀಠದಿಂದ ಎದ್ದು ಬಂದು ವೆಂಕಟಭಟ್ಟನ ಬಾಚಿ ಆಲಿಂಗಿಸಿಕೊಂಡಿದ್ದಾರೆ. ವೆಂಕಟಭಟ್ಟ, ನೀ ಕಳ್ಳ ಅಲ್ಲಪ್ಪ, ನಿನ್ನೆ ರಾತ್ರಿ ನಾನೇ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ. ಭಯಂಕರವಾದ ಚಳಿಯಿಂದ ನಡುಗುತ್ತಿದ್ದ ನಿನಗೆ ನಾನೇ ಶಹಲನ್ನು ಹೊದಿಸಿ ಬಂದಿದ್ದೇನೆ. ಇದೋ ನೋಡು, ನಿನ್ನ ಪುಸ್ತಕವನ್ನು ನಾನೇ ಎತ್ತಿಕೊಂಡು ಬಂದಿದ್ದೇನೆ. ನಾನು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದಿಟ್ಟಿದ್ದೀಯ. ಇಂದಿನಿಂದ ನೀನು ಪರಿಮಳಾಚಾರ್ಯ ಅಂತೇಳಿ ಪ್ರಸಿದ್ಧನಾಗು ಅಂತ ಆಶೀರ್ವಾದ ಮಾಡಿದ್ದಾರೆ. ನೋಡಿದ್ರಾ, ಇಂಥ ಒಳ್ಳೆ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ. ಇದರಿಂದ ನಿಮಗೆ ಲಾಭವಾಗದೆ ಹೋದ್ರು ವೆಂಕಟಭಟ್ಟನ ಕೀರ್ತಿ ಬೆಳಗಿತು. ಇನ್ ಮುಂದಕ್ಕೆ ಚಾಡಿ ಹೇಳಬೇಡಿ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಕನ್ನಡಿಯ ಹೊಳಪನ್ನು ಕೆಡಿಸಬೇಕೆಂದು ಬೂದಿಯಿಂದ ಉಜ್ಜಿದರೆ ಉಜ್ಜಿದವನ ಕೈ ಕೊಳೆಯಾಗುತ್ತೆ, ಅಲ್ಲದೆ ಕನ್ನಡಿಯ ಹೊಳಪು ಇನ್ನು ಪ್ರಕಾಶಮಾನವಾಗಿತ್ತೆ. ಸ್ವಾಮಿಗಳು ದೇಶ ಸಂಚಾರಕ್ಕೆ ಹೊರಟಿದ್ದಾರೆ. ಹೊರಡುವಾಗ ಪರಿಮಳಾಚಾರ್ಯನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮುನ್ನಾರು ಗುಡಿಗೆ ಬಂದರು. ಅಲ್ಲಿ ಓರ್ವ ದ್ರಾವಿಡ ಸನ್ಯಾಸಿ ವ್ಯಾಕರಣ ಮತ್ತು ಭಾಷೆಗಳಲ್ಲಿ ಪರಿಮಳಾಚಾರ್ಯರಲ್ಲಿ ವಾದಕ್ಕೆ ಬರ್ತಾನೆ. ಪರಿಮಳಾಚಾರ್ಯರು ಆ ಪಂಡಿತರನ್ನು ಸೋಲಿಸಿದ್ದಾರೆ. ಆಗ ಸ್ವಾಮಿಗಳು ಸಂತೋಷಭರಿತರಾಗಿ ಮಹಾಭಾಷ್ಯಾಚಾರ್ಯ ಅಂತ ಬಿರುದು ಕೊಟ್ಟಿದ್ದಾರೆ. ಅಲ್ಲಿಂದ ತಂಜಾವೂರು ಕರ್ಕೊಂಬಂದ್ರು. ತಂಜಾವೂರು ಸಂಸ್ಥಾನವನ್ನ ರಘುನಾಥ ಭೂಪಾಲ ಆಳ್ತಾ ಇದ್ದ. ಅವನು ಸ್ವಯಂ ಪ್ರಾಜ್ಞ, ಮಂತ್ರಿ ಗೋವಿಂದ ದೀಕ್ಷಿತ, ಮಂತ್ರಿ ಮಗ ನಾರಾಯಣ ದೀಕ್ಷಿತನು ಮಹಾಪಂಡಿತೋತ್ತಮನಾಗಿ ತತ್ವಮಸಿ ಎಂಬ ಬಗ್ಗೆ ಪ್ರತಿಜ್ಞಾಪೂರ್ವಕವಾಗಿ ವಾದ ಮಾಡ್ತಾನೆ. ಆಗ ಪರಿಮಳಾಚಾರ್ಯರು ಪಂಡಿತರನ್ನು ಸೋಲಿಸಿದ್ದಾರೆ.
ಸ್ವಾಮಿಗಳು ಸಂತೋಷ

ಸಂತೋಷಭರಿತರಾಗಿ ಆ ಪರಿಮಳಾಚಾರ್ಯನಿಗೆ ಮಹಾಭಾಷ್ಯ ವೆಂಕಟಭಟ್ಟ ಪರಿಮಳಾಚಾರ್ಯ ಅಂತ ಬಿರುದನ್ನ ದಯಪಾಲಿಸಿದ್ದಾರೆ. ರಘುನಾಥ ಭೂಪಾಲ ಸಂತೋಷಭರಿತನಾಗಿ ಸುಧೀಂದ್ರ ತೀರ್ಥರಿಗೆ ಕನಕಾಭಿಷೇಕ ಮಾಡಿಸಿದ. ಗೃಹ ಕೃತ್ಯದ ನಿಮಿತ್ತರಾಗಿ ಭುವನಗಿರಿಗೆ ಹಿಂತಿರುಗಿ ಬಂದಿದ್ದಾರೆ ಪರಿಮಳಾಚಾರ್ಯರು. ಕುಂಭಕೋಣಗೆ ಹಿಂತಿರುಗಿದ್ದಾರೆ ಸುಧೀಂದ್ರ ತೀರ್ಥರು. ಪರಿಮಳಾಚಾರ್ಯರ ಘನ ಅಧ್ಯಯನ, ಷಟ್ ಶಾಸ್ತ್ರ ಸಂಪನ್ನ, ಮಧುರ ಗಾನ, ವೀಣಾ ವಾದನ ಪ್ರವೀಣ, ಸರಸ ಕವಿತೆ, ಪ್ರತಿವಾದಿ ಭಯಂಕರ, ವಾಚಾಳತ್ವ, 30 ವರ್ಷದ ನಿಷ್ಠೆ, ಅಸ್ಖಲಿತ ಬ್ರಹ್ಮಚಾರಿತ್ವ, ಗುರುಕುಲ ವಾಸ, ಅಗ್ನಿದೇವತ ಆರಾಧಕ, ವಜ್ರಕಾಯ, ಸೂರ್ಯ ಸದೃಶ್ಯರು, ಗೌತಮ ಗೋತ್ರ ಶ್ರೋತ್ರಿಯ ಮನತನ, ಕೇಳುವುದೇನಿದೆ, ಭುವನಗಿರಿಯ ಜನರೆಲ್ಲಾ ಸೇರಿ ಸರಸ್ವತಿ ಎಂಬ ಕನ್ಯಾಮಣಿಯನ್ನು ಕೊಟ್ಟು ಪರಿಮಳಾಚಾರ್ಯರಿಗೆ ಮದುವೆ ಮಾಡಿದ್ದಾರೆ. ಇಂತೂ ರಾಘವೇಂದ್ರರಿಗೆ ವಿವಾಹವಾಯಿತು.

ಸಂಸಾರವು ಆನಂದದಾಯಕವಾಗಿತ್ತು. ಕೆಲವು ದಿವಸದಲ್ಲೇ ಸರಸ್ವತಿಬಾಯಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ತುಂಬಾ ಬಡತನ, ಮಗುವಿಗೆ ಹಾಲಿಗೂ ಕೂಡ ಗತಿ ಇಲ್ಲ. ಮಗು ಹತ್ತಾಗ್ಲಿಲ್ಲ, ಸಾಲಿಗ್ರಾಮವನ್ನು ತೊಳೆದು ನೀರನ್ನೇ ಕುಡಿಸ್ತಾ ಇದ್ದಾರೆ. ಮಗು ಹಸುವಿನಿಂದ ಹತ್ತು ಹತ್ತು ಸಾಕಾಗಿ ನೀರನ್ನೇ ಕುಡಿದು ಮಲಗ್ತಾ ಇದೆ. ಕಡು ದಾರಿದ್ರವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ಗ್ರಾಮದ ಮನೆ ಒಂದರಲ್ಲಿ ಕುಲದೇವತಾ ಆರಾಧನೆ ನಡೆದಿತ್ತು. ಪರಿಮಳ ಆಚಾರ್ಯರು ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಮನೆ ಪುರೋಹಿತನಿಗೆ ಕಾಯಿಲೆ ಆಗಿತ್ತು. ಅಲ್ಲಿ ಓಡಾಡ್ತಾ ಇದ್ದ ಪ್ರತಿಷ್ಠೆ ಬ್ರಾಹ್ಮಣನ ಕಣ್ಣಿಗೆ ಮೂಲೆಯಲ್ಲಿ ಕುಳಿತ ಪರಿಮಳಾಚಾರ್ಯರು ಕಣ್ಣಿಗೆ ಬಿದ್ರು. ಆ ಬ್ರಾಹ್ಮಣ ಸಿಂಹದಂತೆ ಗರ್ಜಿಸಿದ, ಏ ಬ್ರಾಹ್ಮಣ, ಸುಮ್ಮನೆ ಕೂತಿದೆಯಲ್ಲ, ಸ್ವಲ್ಪ ಗಂಧವನ್ನಾದರೂ ತೈ ಅಂತ ಹೇಳಿ ಸಾಣೆಕಲ್ಲು ಗಂಧದ ಕೊರಡು ತಂದು ಮುಂದಿಟ್ಟ. ಪರಿಮಳಾಚಾರ್ಯರು ನೊಂದುಕೊಂಡೇ ಗಂಧವನ್ನ ತೈದಿದ್ದಾರೆ. ಪುನಃ ಬಂದು ಗರ್ಜಿಸಿದ ಕೂಡಲೇ ಪರಿಮಳಾಚಾರ್ಯರು ನೊಂದುಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನು ಪಠಿಸಿದ್ದಾರೆ. ಎಲ್ಲರಿಗೂ ಗಂಧ ಕೊಟ್ಟಾಗ ಉರಿ ಉರಿ ಅಂತ ತತ್ತಳಿಸಿ ಹೋಗ್ತಾ ಇದ್ದಾರೆ. ನ್ಯಾಯಾಧಿಪತಿ ಹೆದರಿದ. ಗಂಧ ತೈದವನು ಯಾರು ಅಂತ ವಿಚಾರಿಸಿ ಪರಿಮಳ ಆಚಾರ್ಯರ ಪಾದಕ್ಕೆ ಬಂದು ನಮಸ್ಕರಿಸಿದ. ಆಗ ಪರಿಮಳ ಆಚಾರ್ಯರು, ಸ್ವಲ್ಪ ದುಡುಕಿದನೆಂದು ದೇವರಿಗೆ ಕ್ಷಮಾಪಣೆ ಬೇಡಿ, ಆ ಗಂಧವನ್ನು ತರಿಸಿ ವರುಣ ಸೂಕ್ತ ಮಂತ್ರದ ಅಭಿಮಂತ್ರಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಉರಿ ಅಡಗಿ ಶೀತಲವಾದಂತಾಯಿತು. ಸಮಸ್ತರು ಬಂದು ಪರಿಮಳ ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ನ್ಯಾಯಾಧಿಪತಿ ಸಂತೋಷಭರಿತನಾಗಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸಿಕೊಟ್ಟಿದ್ದಾನೆ. ಹಣೆ ಬರಹದಂತೆ ಪರಿಮಳ ಆಚಾರ್ಯರ ಮನೆಯಲ್ಲಿ ಕಳ್ತನವಾಯಿತು. ಕಳ್ಳರು ನುಗ್ಗಿ ಅಲ್ಪ ಸ್ವಲ್ಪ ಇದ್ದ ಹಣ ಕಾಸು ಎಲ್ಲವನ್ನ ಕದ್ಕೊಂಡು ಹೊರಟೋಗಿದ್ದಾರೆ. ಇದೆಲ್ಲ ಪರಮಾತ್ಮನ ಇಚ್ಛೆಯಿಂದ ಅರಿತವರಾಗಿ ನೇರವಾಗಿ ಕುಂಭಕೋಣೆಗೆ ಬಂದರು. ಆಗ ಸ್ವಾಮಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ತಾನಿನ್ನು ವಿರಕ್ತನಲ್ಲವೆಂದು ಜ್ಞಾನಿಯಲ್ಲವೆಂದು ಪರಿಮಳ ಆಚಾರ್ಯರು ಉತ್ತರಿಸಿದ್ದಾರೆ. ಆಗ ಮರು ಮಾತಾಡದೆ ತಮ್ಮ ಪೂರ್ವಾಶ್ರಮದ ಸಹೋದರಳಿಯನೊಬ್ಬನಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಇವರೇ ಶ್ರೀ ಯಾದವೇಂದ್ರಂದು ಪ್ರಸಿದ್ಧರಾದವರು. ಮೂಲ ರಾಮದೇವರ ವಿಗ್ರಹ ಒಂದು ಬಿಟ್ಟು ಉಳಿದ ದೇವತಾ ವಿಗ್ರಹಗಳನ್ನು ಇವರಿಗೆ ಸ್ವಾಧೀನಪಡಿಸಿದ್ದಾರೆ. ಯಾದವೇಂದ್ರರು ಆಶ್ರಮವನ್ನು ತೆಗೆದುಕೊಂಡು ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಸುಧೀಂದ್ರ ಕಾಯಿಲೆ ಗುಣಮುಖವಾಯಿತು. ಮೂಲರಾಮದೇವರು ಸುಧೀಂದ್ರರ ಸ್ವಪ್ನದಲ್ಲಿ ಬಂದು, ಪಂಡಿತನಾದ ಪರಿಮಳಾಚಾರ್ಯನಿಗೆ ಸನ್ಯಾಸಾಶ್ರಮವನ್ನು ಕೊಡು, ಅವನೇ ಪೂಜೆ ಮಾಡಲು ಯೋಗ್ಯನೆಂದು ತಿಳಿ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿ ಅಂತರ್ಧಾನನಾಗಿದ್ದಾನೆ. ಮಾರನೇ ದಿವಸ ಸುಧೀಂದ್ರ ತೀರ್ಥರು ಪರಿಮಳಾಚಾರ್ಯರನ್ನ ಆಶ್ರಮಕ್ಕೆ ಬರಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ನನ್ನ ಪತ್ನಿ ಚಿಕ್ಕ ವಯಸ್ಸಿನವಳು, ಮಗನಿಗೆ ಉಪನಯನವಾಗಿಲ್ಲ, ನನಗೆ ಸಂಸಾರ

ಜವಾಬ್ದಾರಿ ಅಡಗಿಲ್ಲ ಗುರುದೇವ ಎಂದಾಗ ದ್ರವ್ಯ ಸಹಾಯ ಮಾಡಿದ್ದಾರೆ. ಆಗ ಗುರುರಾಜನು ಲಕ್ಷ್ಮೀ ನರಸಿಂಹಾಚಾರ್ಯರು ಸುಧೀಂದ್ರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣನಿಗೆ ಬ್ರಹ್ಮೋಪದೇಶವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದ್ದಾರೆ. ಮಗನ ಉಪನಯನ ಜವಾಬ್ದಾರಿ ಮುಗಿದ ಮೇಲೆ ಸರಸ್ವತಿ ಬಾಯಿಯಿಂದ ಒಡಗೂಡಿ ನಿದ್ರಾಸಕ್ತರಾಗಿದ್ದಾರೆ. ಸಮರಾತ್ರಿಯಲ್ಲಿ ಪರಿಮಳಾಚಾರ್ಯರಿಗೆ ವಾಗ್ದೇವಿಯಾದ ಶಾರದಾಂಬೆ ದಿವ್ಯ ದರ್ಶನ ಕೊಟ್ಟಿದ್ದಾಳೆ. ಪಂಡಿತನಾದ ಪರಿಮಳಾಚಾರ್ಯನೇ, ನಾನು ಮೂಲರಾಮದೇವರ ಆಣತಿಯಂತೆ ಬಂದಿದ್ದೇನೆ. ಇದೋ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಪೂಜೆಗೆ ಬದ್ಧ ಕಂಕಣನಾಗಬೇಕು, ನನ್ನ ಸೇವೆಗೆ ಸಿದ್ಧನಾಗಬೇಕು, ರಾಮದೇವರ ಪೂಜೆಗೆ ಬದ್ಧ ಕಂಕಣನಾಗಬೇಕಪ್ಪ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿದ ಕೂಡಲೇ ಪರಿಮಳಾಚಾರ್ಯರಿಗೆ ವಾಗ್ದೇವಿಯ ದಿವ್ಯ ದರ್ಶನವಾದ ಕೂಡಲೇ ದಿವ್ಯ ಜ್ಞಾನೋದಯವಾಯಿತು.

ವಾಗ್ದೇವಿ ಅಂತರ್ಧಾನಳಾಗಿದ್ದಾಳೆ. ಪರಿಮಳಾಚಾರ್ಯರು ಏಕಾಏಕಿ ಸನ್ಯಾಸಿಯಾಗ್ತಾನೆಂದರೆ ಪತ್ನಿ ಎದೆ ಒಡೆದು ಸಾಯುತ್ತಾಳೆ. ಉಪಾಯಾಂತರವಾಗಿ ಕಾರ್ಯ ಸಾಧಿಸಬೇಕು ಅಂತ ಹೇಳಿ ಮಾರನೇ ದಿವಸ ಪರಿಮಳಾಚಾರ್ಯರು ಸರಸ್ವತಿ ಬಾಯಿಯನ್ನ ಹತ್ರ ಕೂಡಿಸ್ಕೊಂಡು, ನೋಡು ಸರಸ್ವತಿ, ಸ್ವಾಮಿಗಳು ನಮ್ಮ ಮಗನ ಉಪನಯನಕ್ಕೋಸ್ಕರವಾಗಿ ಬೇಕಾದಷ್ಟು ದ್ರವ್ಯ ಸಹಾಯ ಮಾಡಿದ್ದಾರೆ. ಪ್ರತಿಯಾಗಿ ಏನಾದರೂ ಮಾಡಬೇಕಲ್ಲವೇ? ಅಗತ್ಯವಾಗಿ ಮಾಡಬೇಕು ಸ್ವಾಮಿ. ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಸ್ವಾಮಿಗಳಿಗೆ ನಮ್ಮ ಪ್ರಾಣವನ್ನರ್ಪಿಸಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದಾಗ, ಸರಸ್ವತಿ, ಇದು ಅದಕ್ಕಿಂತಲೂ ಹೆಚ್ಚಿನದು ಅಂತ ಹೇಳಿ ನಾನು ಸನ್ಯಾಸಿ ಆಗ್ಬೇಕು, ಅದಕ್ಕೆ ನೀನು ಒಪ್ಪುತ್ತೀಯ? ಹಾ ದೈವವೇ, ನನ್ನನ್ನು ವಂಚಿಸಿದೀಯ. ಪತಿದೇವನಗಲಿ ಮೃತ ಪ್ರಾಯಣಾಗಿ ಬಾಳ್ವೇನು ನಡೆಸಬೇಕೆ? ಸನ್ಯಾಸಿಯ ಪತ್ನಿ ಎಂದೆನಿಸಿಕೊಂಡು ಬಾಳುವುದಕ್ಕಿಂತ ಮರಣವೇ ಉತ್ತಮ, ರಾಮಭದ್ರ ಅಂತೇಳಿ ಮೂರ್ಛಾಕ್ರಾಂತಳಾಗಿದ್ದಾಳೆ. ಸರಸ್ವತಿ ಬಾಯಿಯನ್ನು ಸಮಾಧಾನ ಪಡಿಸಿ ಪರಿಮಳಾಚಾರ್ಯರು ಅಣ್ಣನಾದ ಗುರುರಾಜನಿಗೆ ವರ್ತಮಾನ ಕಳಿಸಿದ್ರು. ಗುರುರಾಜ ಬಂದ, ವಿಚಾರ ಕೇಳಿ ಒಂದು ಕಡೆ ದುಃಖ, ಒಂದು ಕಡೆ ಹಿಗ್ಗು. ಲೋಕಾಧಿಪೀಠಾಧಿಪತಿಯಾಗುತ್ತಾನೆ ತಮ್ಮ ಎಂಬ ಹಿಗ್ಗು ಒಂದು ಕಡೆ, ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿ ಆಗ್ತಾನೆ ಅಂತ ಮತ್ತೊಂದು ಕಡೆ. ಆಗ ದುಃಖಿಸಿದ್ದಾರೆ. ಮೂವರನ್ನು ಕೂಡಿಸಿ ಪರಿಮಳಾಚಾರ್ಯರು ಗಾಡಿಯ ಚಕ್ರ ಮುಂದಕ್ಕೆ ಉರುಳುತ್ತಿರುವಂತೆಯೇ ಈ ನಾಲ್ವರ ಕಣ್ಣೀರಿನ ಬಿಸಿಬಿಂದುಗಳು ಉರುಳುತ್ತಾ ಇದೆ. ಗಾಡಿ ಕಣ್ಮರಿಯಾಗುವ ತನಕ ಪತ್ನಿ ಪುತ್ರನ ನೋಡ್ತಾ ನಿಂತಿದ್ದಾರೆ. ಗಾಡಿ ಕಣ್ಮರಿಯಾಗಿ ಹೊರಟೋಯಿತು. ಮಾರನೇ ದಿವಸ ಶ್ರೀ ರಘುನಾಥ ಭೂಪಾಲನ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರಿಯವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. 1545 ರುದ್ರೋದ್ಗಾರಿ ಸಂವತ್ಸರ ಪಾಲ್ಗುಣ ದ್ವಿತೀಯ ಕ್ರಮ ಸನ್ಯಾಸವು, ಶ್ರೀ ರಾಘವೇಂದ್ರ ತೀರ್ಥರೆಂಬ ಆಶ್ರಮ ನಾಮ ಅಂಕಿತವು ಸಕಲ ರಾಜಿಸಿನ್ಯಗಳ ಸಹಿತ ನೆರವೇರಿತು. ಸುಮಂಗಲಿರು ಆರತಿಯನ್ನು ಮಾಡಿದ್ದಾರೆ. ರಾಘವೇಂದ್ರರಿಗೆ ಪಟ್ಟಾಭಿಷೇಕವಾಯಿತು. ರಾಘವೇಂದ್ರ ತೀರ್ಥರು ಅಂತ ಆಶ್ರಮ ನಾಮಾಂಕಿತವಾಯಿತು.

ರಘುನಾಥ ಭೂಪಾಲ ಕನಕಾಭಿಷೇಕ ಮಾಡಿಸಿದ್ದಾರೆ. ಸುಧೀಂದ್ರ ತೀರ್ಥರು ತಮಗೆ ವಿಜಯೇಂದ್ರನಿಂದ ಉಪದಿಷ್ಟವಾಗಿದ್ದ ಚತುಷ್ಠಿ ಅಂದರೆ 64 ಕಲೆಗಳನ್ನ ಉಪದೇಶ ಮಾಡಿದ್ದಾರೆ. ಸುಮಂಗಲಿಯರು ಗಾನವನ್ನು ಹಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ದೇಶ ಸಂಚಾರಕ್ಕೆ ಹೊರಟರು. ತನ್ನ ಗಂಡನು ಸನ್ಯಾಸಿಯಾದನೆಂಬ ವಾರ್ತೆ ಕೇಳಿ ಸರಸ್ವತಿಯ ತಲೆ ಮೇಲೆ ಸಿಡಿಲರಿಗಿದಂತಾಯಿತು. ರಾಮಭದ್ರ, ನಿನ್ನ ಪೂಜೆಗೋಸ್ಕರವಾಗಿ ನನ್ನ ಪತಿಯನ್ನು ಅಪಹರಿಸುತ್ತೀಯ ಸ್ವಾಮಿ, ನೀನು ದಯಾಮಯನೆಂದು ಕರುಣಾ ಸಮುದ್ರ ತಿಳಿದಿದ್ದೆ.

ಸನ್ಯಾಸಿಯ ಪತ್ನಿ ಎನಿಸಿಕೊಂಡು ಬಾಳುವುದಕ್ಕಿಂತ ಸಾಯುವುದೇ ಮೇಲು ಅಂತ ಹೇಳಿ ದೇಹಾಭಿಮಾನವನ್ನು ತೊರೆದು ಮುಂದೆ ಮಾಡುವ ತಪ್ಪಿಗೋಸ್ಕರವಾಗಿ ದೇವರಲ್ಲಿ ಕ್ಷಮಾಪಣೆ ಬೇಡಿ, ಭಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ಯಾಕೆ ಸರಸ್ವತಿ ಬಾಯಿ ಹಾಗೆ ಮಾಡಿದ್ಲು, ಬಾವಿಗೆ ಯಾಕೆ ಬೀಳ್ಬೇಕಾಗಿತ್ತು ಅಂದ್ರೆ, ಅವಳು ಮಹಾಜ್ಞಾನಿ, ಈ ಜನ್ಮದಲ್ಲಿದ್ರೆ ನನ್ನ ಗಂಡನ್ ನೋಡೋ ಹಾಗಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ನನಗೆ ಪಿಶಾಚಿ ಜನ್ಮ ಬರುತ್ತೆ, ಪಿಶಾಚಿ ಆಗಿದ್ದುಕೊಂಡು ಎಲ್ಲೆಲ್ಲೋ ನನ್ನ ಪತಿಯನ್ನು ನೋಡಬಹುದು ಅಂತ ಉದ್ದೇಶ ಇಟ್ಕೊಂಡು ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ರಾಘವೇಂದ್ರ ತೀರ್ಥರು ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಗಾಳಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾಳೆ. ಶ್ರೀಗಳವರು ನೋಡಿದ್ರು, ಸರಸ್ವತಿ ನಿನಗೆ ಗತಿ ಬಂತೆ ಅಂಥೇಳಿ ತೀರ್ಥವನ್ನ ಹಾಕಿ ಪ್ರೋಕ್ಷಣೆ ಮಾಡಿದ್ದಾರೆ, ಸದ್ಗತಿಯನ್ನ ಕೊಟ್ಟಿದ್ದಾರೆ. ಈಗಲೂ ಅವರು ಗೋತ್ರೋದ್ಭವರು, ವಿವಾಹ ಮುಂತಾದ ಶುಭ ಕಾರ್ಯದಲ್ಲಿ ಸುವಾಸಿನಿಯರ ಪೂಜೆ ಮಾಡ್ತಾರೆ. ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ ಯಾದವೇಂದ್ರರು ಹಿಂತಿರುಗಿ ಬಂದರು, ಅವರಿಗೆ ಆಶಾಭಂಗವಾಯಿತು. ಶ್ರೀ ಮೂಲರಾಮರ ಸನ್ನಿಧಿಯಲ್ಲಿ ಚೀಟಿ ಪರೀಕ್ಷೆ ನಡೆಯಿತು, ರಾಘವೇಂದ್ರರಿಗೆ ಜಯವಾಯಿತು. ಶ್ರೀ ಯಾದವೇಂದ್ರರು ಕೃಷ್ಣಾ ತೀರಕ್ಕೆ ಹೋಗಿ ಮಡುಮಾಲೆ ಎಂಬ ಗ್ರಾಮದ ಬಳಿ ತಮ್ಮ ಪಾರ್ಥಿವ ದೇಹವನ್ನು ನೀಗಿ ಬೃಂದಾವನಸ್ಥರಾಗಿದ್ದಾರೆ. ಸುಧೀಂದ್ರ ತೀರ್ಥರು ಕೆಲವು ದಿವಸ ನಂತರ ಪಂಪಾಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಅಲ್ಲಿ ನವಬೃಂದಾವನಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ದೇಶ ಸಂಚಾರಕ್ಕೆ ಹೊರಟಾಗ ವಾದದಲ್ಲಿ ಎದುರಾದ ಭೈರವ ಭಟ್ಟ ವೀರಭದ್ರ ಎಂಬುವರು ಪರಾಜಯರಾಗಿ ಹೋಗಿದ್ದಾರೆ. ಕಂಚಿ ನಾಮಗಿರಿ ನೋಡಿಕೊಂಡು ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ ರಾಘವೇಂದ್ರ ತೀರ್ಥರು. ಕೃಷ್ಣನನ್ನು ನೋಡಿದ್ರು, ಹೇ ಕೃಷ್ಣ ಕಂಡೆ.

ಉಡುಪಿಯಲ್ಲಿ ನಿಂತು ವ್ಯಾಸತೀರ್ಥ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವೆಂಬ ತತ್ವ ಬರೆದು ನ್ಯಾಯಮುಕ್ತಾವಳಿ ಎಂಬ ವ್ಯಾಖ್ಯಾನ ಬರೆದು ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಕೃಷ್ಣನಗಲಿ ಹೋಗುವಾಗ ಶ್ರೀಗಳವರ ಕಣ್ಣಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹೇ ಕೃಷ್ಣ, ನವನೀತ ಚೌರ, ಎಂದೆಂದಿಗೂ ನನ್ನ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸಿರೋ ತಂದೆ ಎನ್ನುತ್ತಾ ಇಂತ

ಸುಬ್ರಹ್ಮಣ್ಯ ಕಾವೇರಿ ತೀರದಲ್ಲಿ ಸ್ವಲ್ಪ ದಿವಸ ತಪಸ್ಸನ್ನು ಆಚರಿಸಿ ನವಬೃಂದಾವನಕ್ಕೆ ಹೋಗಿ ಗುರು ಬೃಂದಾವನ ದರ್ಶನ ಪಡೆದು ಮೊಳಕೆಯಡಿಗೆ ಹೋಗುವಾಗ ಆದವಾನಿಯಲ್ಲಿ ಇಳಿದಿದ್ದಾರೆ. ಆದವಾನಿಯಲ್ಲಿ ಒಬ್ಬ ಅನಾಥ ಬಾಲಕನಿದ್ದ. ಅವನ ಹೆಸರು ವೆಂಕಣ್ಣ. ಅವನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಅವನ ಆಸ್ತಿಯನ್ನು ಅವನ ಸೋದರ ಮಾವ ಅಪಹಾರ ಮಾಡಿ ಅವನನ್ನು ದನ ಕಾಯುವ ಕೆಲಸಕ್ಕೆ ಹಾಕಿದ್ದ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡಿರುವ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರ ದರ್ಶನ ಮಾಡಿದ, ಭಕ್ತಿಯಿಂದ ನಮಸ್ಕರಿಸಿದ. ಗುರು ಸಾರ್ವಭೌಮರು ಆಶೀರ್ವದಿಸಿದ್ದಾರೆ, ವೆಂಕಣ್ಣ ನೀನು ಬಹಳ ಒಳ್ಳೆಯವನಪ್ಪ, ನಿನಗೆ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸಿಕೋ ಅಂತ ಹೇಳಿ

ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ವೆಂಕಣ್ಣ ತನ್ನ ಸೋದರ ಮಾವನ ಮರಣಾನಂತರ ತನ್ನ ಊರಿಗೆ ಬಂದು ನೆಲೆಸಿದ್ದಾನೆ. ಅಜ್ದುಲ್ಲಾ ಖಾನ್ ಎಂಬುವನು ಆದವಾನೆಯ ನವಾಬ. ಯುದ್ಧಕ್ಕೆ ಹಣ ಬೇಕಾದಾಗ, ಖರ್ಚಿಗೆ ಹಣ ಬೇಕಾದಾಗ ತಾನೇ ಖುದ್ದಾಗಿ ಬಂದು ಹಣ ವಸೂಲ್ ಮಾಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹಣ ವಸೂಲಿಗೋಸ್ಕರವಾಗಿ ಆನೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಎರಡು ಪತ್ರ ಬಂತು. ಓದಲು ಸುತ್ತಮುತ್ತ ನೋಡಿದ, ಯಾರು ಗೋಚರವಾಗಲಿಲ್ಲ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡು ಕೂತಿದ್ದ. ಅರೆ ಬೊಮ್ಮನ್, ಈ ಪತ್ರ ಓದಿ ಅರ್ಥ ಹೇಳು. ಸ್ವಾಮಿ, ನನಗೆ ಓದಕ್ ಬರೋಲ್ಲ, ನಾನು ಅವಿದ್ಯಾವಂತ, ನನಗೇನು ಬರೋಲ್ಲ ಅಂದ. ಬರೋಲ್ಲ ಅಂದ್ರೆ ಬಿಡೋದಿಲ್ಲ, ಈ ಆನೆ ಕಾಲಿಗೆ ಹಾಕಿ ತುಳಿಸಿಬಿಡ್ತೇನೆ. ಎಚ್ಚರಿಕೆ, ಓದಿ ಅರ್ಥ ಹೇಳು. ವೆಂಕಣ್ಣನಿಗೆ ದಿಕ್ಕೇ ತೋಚದಂತಾಗಿ ಹಾಗೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪತ್ರವನ್ನು ಎದೆಗಪ್ಪಿಕೊಂಡ ಗುರುವಾಕ್ಯ ಸ್ಮೃತಿ ಪಥಕ್ಕೆ ಬಂತು.

ಆಹಾ, ಗುರು ಸಾರ್ವಭೌಮರು ಕೂತು ಜಾಗದಿಂದ ಆಶೀರ್ವದಿಸಿದ್ದಾರೆ. ವೆಂಕಣ್ಣ ಕಲಿತವನಿಗಿಂತ ಹೆಚ್ಚಾಗಿ ಓದ್ತಾ ಇದ್ದಾನೆ. ಹುಜೂರ್, ನಿಮ್ಮ ಸೈನ್ಯಕ್ಕೆ ಜಯವ ಆಗಿದೆಯಂತೆ ಅಂತೇಳಿ ಪತ್ರವನ್ನ ಮಡಿಸ್ಕೊಟ್ಟ. ಇನ್ನೊಂದು ಪತ್ರವನ್ನ ಓದಿ ಅರ್ಥ ಹೇಳು ಅಂದ್ರು. ಇನ್ನೊಂದು ಪತ್ರವನ್ನ ಓದ್ದ. ನಿಮ್ಮ ರಾಣಿಗೆ ಸುಂದರವಾದ ಗಂಡು ಮಗು ಆಗಿದೆಯಂತೆ. ಆಹಾ, ಎರಡು ಸಂತೋಷದ ಸಮಾಚಾರ ಕೇಳಿ ನವಾಬ ವೆಂಕಣ್ಣಿಗೆ ಬಹುಮಾನ ಕೊಟ್ಟು ಕಾಲಕ್ರಮೇಣ ವೆಂಕಣ್ಣ ಕಷ್ಟ ಸುಖಗಳನ್ನು ವಿಚಾರಿಸಿ ಅವನಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ವೆಂಕಣ್ಣ ಆದವಾನೆಯ ದಿವಾನನಾದನು. ಇದಲ್ಲವೇ ಗುರುಕೃಪಾ ಮಹಿಮೆ, ಅನಾಥ ಬಾಲಕನಾಗಿ ಅವಿದ್ಯಾವಂತನಾಗಿ ಹೊಟ್ಟೆಗೂ ಬಟ್ಟೆಗೂ ಗತಿ ಇಲ್ಲದ ವೆಂಕಣ್ಣನನ್ನ ಆದವಾನೆಯ ದಿವಾನನಾಗಿ ಮಾರ್ಪಡಿಸಿದ ಗುರು ಸಾರ್ವಭೌಮರ ಕೃಪೆ ಅಪಾರವಾದದ್ದು. ಗುರುವಿಗೆ ಗುಲಾಮನಾಗು ಅಂತಾರೆ. ಹಾಗೆ ವೆಂಕಣ್ಣನ ಆಶೀರ್ವಾದ ಮಾಡಿ ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಾಶಿ, ಗಯಾ, ಪ್ರಯಾಗ, ಬದರಿ, ಬೃಂದಾವನ, ಅಯೋಧ್ಯ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಆಯಾ ಕ್ಷೇತ್ರ ಮೂರ್ತಿಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ದಕ್ಷಿಣ ತೀರಕ್ಕೆ ಹಿಂತಿರುಗಿ ಬಿಜಾಪುರ ಪ್ರಾಂತ್ಯಕ್ಕೆ ಬಂದು ತಂಗಿರುವಾಗ ಒಂದು ಚಮತ್ಕಾರ ನಡೆದಿದೆ. ಏನಾಗಿದೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಸೇವಕನಿಗೆ ವಿಪರೀತವಾದ ಮದುವೆ ಹುಚ್ಚು. ಮದುವೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ರಾಮಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ. ಕೃಷ್ಣಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ಮದುವೆ ಹುಚ್ಚಿ ವಿಪರೀತವಾಗಿ ಹೋಯ್ತು ಇವನಿಗೆ. ಒಂದ್ ದಿವಸ ಗುರು ಸಾರ್ವಭೌಮರು ಮೃತ್ತಿಕಾ ಶೌಚ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಬಂದು ಕೇಳ್ತಾ ಇದ್ದಾನೆ. ಗುರುಗಳೇ, ನನ್ ಸಂಬಳ ಕೊಡಿ, ಊರಿಗೆ ಹೋಗಿ ಮದುವೆ ಮಾಡ್ಕೊಂಡ್ ಬರ್ತೀನಿ, ನಂಗ್ ಮದುವೆ ಅಂದ್ರೆ ಆಸೆ ಆಗಿ ಹೋಗಿದೆ ಅಂದ. ಮಠಕ್ ಬಂದ್ ಕೊಡ್ತೇನಪ್ಪ, ಇಲ್ಲಿ ಎಲ್ ತರ್ಲಿ ಅಂದ್ರು. ತಡೆಯೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಇಲ್ಲೇ ಈಗ್ಲೇ ಕೊಟ್ಬಿಡಿ ಅಂದ. ಹಾಗಾದ್ರೆ ಕೈಲಿ ಒಂದು ಮುಷ್ಟಿ ಮೃತ್ತಿಕೆ ಇದೆ, ಅದನ್ನೇ ಕೊಡಲೇ? ನಗುತ್ತಾ ನುಡಿದಿದ್ದಾರೆ ಗುರು ಸಾರ್ವಭೌಮರು. ಮಹಾಪ್ರಸಾದ, ಅದನ್ನೇ ಕೊಡಿ ಎಂದವನೇ ವಸ್ತ್ರವನ್ನ ಹಾಸಿದ. ಗುರು ಸಾರ್ವಭೌಮರು ಒಂದು ಮುಷ್ಟಿ ಮೃತ್ತಿಕೆಯನ್ನು ಅವನ ವಸ್ತ್ರದಲ್ಲಿ ಹಾಕಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ನಂಬಿ

ಆ ಮೃತ್ತಿಕೆ ಗಂಟನ್ನ ಎದೆ ಮೇಲೆ ಇಟ್ಕೊಂಡಿದ್ದಾನೆ. ಜಾಯಿ ಗುರುದೇವ ಎನ್ನುತ್ತಾ ನಡ್ಕೊಂಡು ಬಂದ. ಒಂದು ಊರು ಸಿಕ್ತು, ದೊಡ್ಡ ಶ್ರೀಮಂತ ದೇಸಾಯಿ ಮನೆ, ಹೊಸ್ತಲಿಗೆ ಸರಿಯಾಗಿ ತಲೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ಮೃತ್ತಿಕೆ ಗಂಟನ ಪಕ್ಕದಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾನೆ. ಸಮರಾತ್ರಿಯಾಗಿದೆ, ಸಿಡಿಲ್ಲಂತಹ ಧ್ವನಿಯೆಂದು ಬ್ರಾಹ್ಮಣನ ಎಚ್ಚರಿಸಿತು. ಬ್ರಾಹ್ಮಣ ದಾರಿ ಬಿಡು. ಬ್ರಾಹ್ಮಣ ಕಣ್ಬಿಟ್ಟು ನೋಡಿದ್ರೆ ಬ್ರಹ್ಮ ಪಿಶಾಚಿ ಎದುರಿಗೆ ನಿಂತಿದೆ, ಕೈ ಕಾಲು ಥರಥರನೇ ನಡುಗುತ್ತಾ ಇದೆ. ಎಲ್ಲವೋ ಬ್ರಾಹ್ಮಣೋತ್ತಮನೇ, ನಾನು ಶ್ರೀಮಂತ ದೇಸಾಯಿಯ ಮನೆಯಲ್ಲಿ 6 ಜನ ಮಕ್ಕಳನ್ನ ಕೊಂದು ತಿಂದಿದ್ದೇನೆ, ಈಗ 7ನೇ ಮಗು ಜನನವಾಗಿದೆ, ತಿನ್ಬೇಕು. ದಾರಿ ಬಿಡು, ನಿನ್ನ ಮಣ್ಣಿನ ಗಂಟು ನಿನ್ನ ಬಳಿ ಇರೋ ತನಕ ನನಗೆ ಒಳಕ್ ಹೋಗೋಕಾಗ್ತಾ ಇಲ್ಲ, ಅತ್ತ ಬಿಸಾಡು ಅದನ್ನ, ಆಮೇಲೆ ನಿನಗೆ ಬೇಕಾದ್ದನ್ನ ಕೊಡ್ತೇನೆ. ಆಗ ಬ್ರಾಹ್ಮಣೋತ್ತಮನಿಗೆ ಅರಿವಾಯಿತು, ಇದೆಲ್ಲ ರಾಯರ ಮೃತ್ತಿಕೆ ಮಹಿಮೆ ಎಂದರಿತವರೇ. ಗಂಟನ್ನ ಬಿಚ್ಚಿದ, ಒಂದು ಮುಷ್ಟಿ ಮೃತ್ತಿಕೆಯನ್ನು ಕೈಲಿ ತೆಗೆದುಕೊಂಡು ಜೈ ರಾಘವೇಂದ್ರ ಅಂತ ಹೇಳಿ ಪಿಶಾಚಿ ಮೇಲೆ ಎಸೆದ. ಪಿಶಾಚಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋಯಿತು. ದಿವ್ಯ ದೇಹಧಾರಿಯಾದ ಪುರುಷನವರನ್ನು ನಮಸ್ಕರಿಸಿ ನಿಂತಿದ್ದಾನೆ. ಬ್ರಾಹ್ಮಣೋತ್ತಮೇ, ರಾಯರ ಮೃತ್ತಿಕೆಯ ಮಹಿಮೆಯಿಂದ ನನಗೆ ಬಂದಿದ್ದ ಪಿಶಾಚಿ ಜನ್ಮ ನಿವೃತ್ತಿಯಾಯಿತು, ಹೋಗ್ ಬರ್ತೇನೆ ಅಂತ ಹೇಳಿ ಹೊರಟೋಗಿದ್ದಾನೆ. ಈ ಗಲಾಟೆಯೆಲ್ಲ ಕೇಳಿ ಶ್ರೀಮಂತ ದೇಸಾಯಿ ಬಾಗಿಲು ತೆಗೆದು ನೋಡ್ತಾನೆ. ಮಹಾ ತೇಜಸ್ವಿಯಾದ ಬ್ರಾಹ್ಮಣೋತ್ತಮನನ್ನ ಒಳಗೆ ಕರ್ಕೊಂಡು ಹೋಗಿ ವಿಚಾರವನ್ನ ಕೇಳಿ, ರಾಯರ ಮೃತ್ತಿಕೆಯಿಂದ ಮಹಿಮೆಯಿಂದ ನನ್ನ ವಂಶ ಉಳಿಯಿತು, ನನ್ನ ವಂಶ ಚಿಗುರೊಡೆಯಿತು ಅಂತ ಸಂತೋಷ ಭರಿತನಾಗಿ ಆ ಬ್ರಾಹ್ಮಣೋತ್ತಮನ ವಿಚಾರವನ್ನೆಲ್ಲ ಕೇಳಿ ತನ್ನ ತಮ್ಮನ ಮಗಳು ಸರ್ವಾಂಗ ಸುಂದರಿಯಾದ ಹುಡುಗಿಯನ್ನ ಮದುವೆ ಮಾಡಿಕೊಟ್ಟು

ಆದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ರಾಯರ ಮೃತ್ತಿಕೆಯಲ್ಲೇ ಇಂತಹ ಮಹಿಮೆ ಮೈದೋರಿರಬೇಕಾದ್ರೆ ಸಾಕ್ಷಾತ್ ಅವರ ಪೂಜೆ ಸೇವೆಗಳಿಂದ ಅದೆಂತಹ ಫಲಪ್ರಾಪ್ತಿಯಾಗಿಲ್ಲ ಹೇಳಬೇಕಾಗಿಲ್ಲವಷ್ಟೇ. ಮಂತ್ರಾಕ್ಷತೆಯ ಮಹಿಮೆ ಕೂಡ ಅನಂತವಾಗಿದೆ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ನಾಮ ಮಂತ್ರದ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ಶ್ರೀ ಎನ್ನಲು ಸುಜ್ಞಾನ, ರಾಯನಲು ರಾಜವಶ, ಗಾಯನಲು ಘನಶಕ್ತಿ, ವೇಮೆಂದಲು ವೇದಾಢ್ಯ, ದ್ರಾಯನಲು ದ್ರವ್ಯವಶ, ಯಾಯನಲು ಯಶಸ್ಪ್ರಾಪ್ತಿ, ನಾಯನಲು ನರವರ್ಣ, ಮಾಯನಲು ಮನಸ್ಸು ಚಂಚಲವಾಗದು. ಈ ಎಂಟು ಬಗೆಯ ದಿವ್ಯಾಕ್ಷರವನ್ನು ಬಾಯೊಳನವರತ್ತ ಯಾರು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾರೋ ಅವರೇ ಧನ್ಯ ಮಾನ್ಯ ಸಂಪನ್ನ. ಹಿರೇಟಿಗಿರಿ ದೇಸಾಯಿ ಬಂದ, ಅವರ ಮನೆಗೆ ಆಹ್ವಾನ ಕೊಟ್ಟ. ಅವರ ಮನೆಗೆ ಬಂದು ಮೂಲರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ. ಕಿರೀಟಿಗಿರಿಗೆ ದೇಸಾಯಿಗೆ ಒಬ್ಬನೇ ಮಗ. ಆಟವಾಡುತ್ತಾ ಅಡಿಗೆ ಕೋಣೆಗೆ ಬಂದ. ದೊಡ್ಡ ದೊಡ್ಡ ಪಂಚತ್ರೆ ತುಂಬಿರುವ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ನೋಡ್ದ. ತಿನ್ಬೇಕು ಅಂತ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ, ಎಟಕಲಿಲ್ಲ. ಮುಂದಕ್ಕೆ ಜಿಗ್ಗಿದಂತಾಗಿ ಆ ಪಾತ್ರೆಯಲ್ಲಿ ಮುಳುಗಿ ಹಸುನೀಗಿದ್ದಾನೆ. ಈ ಸಂಗತಿ ಯಾರಿಗೂ ಗೊತ್ತಿಲ್ಲ. ದೇಸಾಯಿ ಪತ್ನಿ ಮಗುವನ್ನು ಹುಡುಕಿಕೊಂಡು ಬಂದು ಭಯಂಕರವಾದ ದೃಶ್ಯವನ್ನು ನೋಡಿ ಚೀರಿದ್ದಾಳೆ. ಹರಿಹರಿ ದೇಸಾಯಿಗೆ ಹೇಳಿದ್ರು, ಸ್ವಾಮಿಗಳು ನಿಮ್ಮ ಪ್ರಸಾದವನ್ನು ಕೊಡ್ತೇನೆ, ಪತ್ನಿ ಪುತ್ರನ ಕರ್ಕೊಂಡು ಬನ್ನಿ ಅಂತ. ದೇಸಾಯಿ ಹೆಂಡತಿಯನ್ನು ಹುಡುಕಿಕೊಂಡು ಅಡಿಗೆ ಮನೆಗೆ ಬಂದು ನೋಡ್ತಾನೆ ದೃಶ್ಯವನ್ನ. ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹರಿಹರಿ ಗಲಾಟಿಯಾದರೆ ಬಂದ ಬ್ರಾಹ್ಮಣರು ಉಪವಾಸದಲ್ಲಿ ಹಿಂತಿರುಗುತ್ತಾರೆ. ಸ್ವಾಮಿಗಳ ಪೂಜೆಗೆ ಚ್ಯುತಿ ಬರುವುದೆಂದು ಭಾವಿಸಿ ನಾಲ್ಕು ಮಾತುಗಳೇ ಪತ್ನಿಯನ್ನು ಸಮಾಧಾನ ಪಡಿಸಿ ಆ ಮಗುವನ್ನು ಅಲ್ಲಿಯೇ ಮಲಗಿಸಿ ತೀರ್ಥ ಪ್ರಸಾದಕ್ಕೋಸ್ಕರವಾಗಿ ಕೈ ನೀಡಿದ್ದಾರೆ. ಮೌನ ಮುದ್ರದಲ್ಲಿ ನಿಂತಿದ್ದ ದೇಸಾಯಿಗಳನ್ನ ನೋಡ್ತಾ ಇದ್ದಾರೆ. ದೇಸಾಯಿಗಳೇ, ನಿಮ್ಮ ಮಗನನ್ನ ಕರ್ಕೊಂಡು ಬನ್ನಿ. ನಮ್ಮ ಬಂಧುಗಳು ಏತಕ್ಕೋ ಅವನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಸ್ವಾಮಿ. ನೀವು ಹೇಳುವುದು ಅನುಮಾನಾಸ್ಪದವಾಗಿದೆ, ಮೊದಲು ಹೋಗಿ ಕರ್ಕೊಂಬನ್ನಿ. ದೇಸಾಯಿಯ ಪತ್ನಿಯ ಕಣ್ಣೀರು ಕೋಡಿಯಾಗಿ ಹರಿಯಿತು. ಸ್ವಾಮಿ, ಮಗುವ ರಾಮಚಂದ್ರ ಪಾದಕ್ಕೆ ಅರ್ಪಿತವಾಗಿ ಹೋಯಿತು, ಇನ್ನು ಎಲ್ಲಿಂದ ಕರ್ಕೊಂಬರ್ಲಿ? ಆಹಾ, ಪ್ರಮಾದವಾಯಿತು ಪ್ರಮಾದವಾಯಿತು. ಕರುಣಾರು ರಾಮಚಂದ್ರನು ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ವಂಶವನ್ನು ಹಾಳು ಮಾಡುವನೆ. ಸುಳ್ಳು ಸುಳ್ಳು, ಮಗುವು ಮಲಗಿ ನಿದ್ರಿಸುತ್ತಿರಬೇಕು, ಹೇಗಿದ್ರೆ ಹಾಗೆ ಕರ್ಕೊಂಬನ್ನಿ. ದೇಸಾಯಿ ಮಗುವನ್ನೆತ್ತಿಕೊಂಡು ಬಂದು ಶ್ರೀಗಳವರ ಮುಂದೆ ಮಲಗಿಸ್ತ ದಿವ್ಯ ಜ್ಞಾನದಿಂದ ನೋಡಿದ್ರು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ದಾರೆ. ಹೇಳಪ್ಪ ಹೇಳು, ದಯಾಳುವಾದ ರಾಮಚಂದ್ರನ ಸೇವೆಗೆ ಸಿದ್ಧನಾಗಬೇಕಪ್ಪ. ಆ ಬಾಲಕನು ನಮಸ್ಕರಿಸಿದ್ದಾನೆ ಗುರು ಸಾರ್ವಭೌಮರಿಗೆ. ಕಿರೀಟಿಗಿರಿ ದೇಸಾಯಿಗೆ ಸಂತೋಷವಾಯಿತು. ಸ್ವಾಮಿಗಳೇ, ನಮ್ಮ ಮಗುವನ್ನು ಬದುಕಿಸಿಕೊಟ್ಟು ಮಹದುಪಕಾರ ಮಾಡಿದ್ದೀರಿ ಅಂತ ಹೇಳಿ ಅವರ ಪಾದ ಪೂಜೆ ಮಾಡಿ ಭಕ್ತಿಯಿಂದ ದ್ರವ್ಯವನ್ನು ಕೊಟ್ಟು ನಮಸ್ಕರಿಸಿದ್ದಾನೆ. ಲೋಕದಲ್ಲಿ ದುಷ್ಟರಿರುವುದು ಸ್ವಭಾವ, ಅವರಿದ್ದರನೇ ಸತ್ಪುರುಷರಿಗೆ ಕೀರ್ತಿ ಲಭಿಸುವುದು. ನಿಂದಕರಿರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯ ಹಾಗೆ, ನಿಂದಕರಿರಬೇಕು ಇರಬೇಕು. ಕೆಲವು ದುಷ್ಟರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಕಂಡು ಸಹಿಸಲಾರದೆ, ಇದೆಲ್ಲ ಬರೀ ಸುಳ್ಳು, ಹಣ ಸಂಪಾದನೆಗೆ ಮಾಡುತ್ತಿರುವ ಉಪಾಯ, ಈ ಸನ್ಯಾಸಿಗಳಿಗಿನ್ನೇನ್ ಕೆಲಸ, ನಿದ್ರಾಸಕ್ತನಾಗಿ ಬಲಗಿರುವ ಬಾಲಕನ ಮೇಲೆ ನೀರರಿಚಿ ಬದುಕಿಸದಂತೆ ನಟನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಹುಡುಗನನ್ನು ಸತ್ತಂತೆ ನಟನೆ ಮಾಡು ಅಂದ್ರು. ಅವನು ಬರೋಲ್ಲ ಅಂದ್ರು ಬಿಡ್ಲಿಲ್ಲ, ಬಲವಂತವಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ, ಮುಸ್ಕ್ ಹಾಕಿದ್ದಾರೆ. ರಾಘವೇಂದ್ರ ತೀರ್ಥರ ಬಳಿಗೆ ಬಂದು, ಗುರು ಸಾರ್ವಭೌಮ, ಈಗ ತಾನೇ ಸತ್ತವ್ರನ್ನೆಲ್ಲ ಬದುಕಿಸುತ್ತಿದ್ದೀರಿ ಎಂಬ ವಾರ್ತೆಯನ್ನು ಕೇಳಿದೆವು, ದಯವಿಟ್ಟು ಈಗ ತಾನೇ ಒಬ್ಬ ಬಾಲಕ ಸತ್ತೋಗಿದ್ದಾನೆ, ಬದುಕಿಸ್ಕೊಡಿ ಅಂದ್ರು. ಆಗ ಹೇಳ್ತಾ ಇದ್ದಾರೆ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಮುಂದಾಗುವ ಅಪಘಾತವನ್ನು ತಡೆಯೋಕ್ಕೋಸ್ಕರವಾಗಿ ಗುರು ಸಾರ್ವಭೌಮರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬೇಡಿ, ನಿಜವನ್ನ ಹೇಳಿ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೇ? ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಹಾಗಿದ್ರೆ ನಡೀರಿ, ಬರ್ತೇನೆ ಅಂತ ಹೇಳಿ ಶಿಷ್ಯರಿಂದ ಒಡಗೂಡಿ ಅಲ್ಲಿಗೆ ಬಂದು ನೋಡ್ತಾರೆ. ಆಗ ನೋಡಿ, ಅಪ್ಪ ಇವನು ಸತ್ಯವಾಗಿ ಸತ್ತೋಗಿದ್ದಾನೆ, ಸತ್ತವ್ರನ್ನ ಬದುಕಿಸೋಕ್ ನಮ್ಮಿಂದ ಸಾಧ್ಯವಿಲ್ಲ, ನಿದ್ರಾಸಕ್ತರಾಗಿ ಮಲಗಿರುವರ ಮೇಲೆ ಬೇಕಾದ ನೀರೆರಚಿ ಎಬ್ಬಿಸಬಲ್ಲವು, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದಾರೆ. ದ್ರೋಹಿಗಳಿಗೆ ಇದು ಅರಿವಾಗ್ಲಿಲ್ಲ. ಹೇಳ ಹೇಳ, ಈ ಗುರುಗಳ ಕೈಲಿ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವಂತೆ ಅಂತ ಹೇಳಿ ಆಗ ತಿಳಿಸಿದ ಕೂಡಲೇ ಭಯಂಕರವಾದ ದೃಶ್ಯವನ್ನು ನೋಡ್ತಾ ಇದ್ರೆ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವೇ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ. ಆಗ ನೋಡುವಾಗ ಆ ಹುಡುಗ ನಿಜವಾಗಿ ಸತ್ತೇ ಹೋಗಿದ್ದಾನೆ. ದ್ರೋಹಿಗಳಿಗೆ ತಮ್ಮ ತಪ್ಪು ಅರಿವಾಯಿತು, ಓಡಿ ಬಂದು ಕ್ಷಮಾಯಾಚನೆ ಬೇಡಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರೇ, ನಿಮ್ಮನ್ನು ಪರೀಕ್ಷೆಗೈದು ಪರಮ ಪಾಪಿಗಳಾಗಿದ್ದೇವೆ, ದಯವಿಟ್ಟು ಈ ಮಗುವನ್ನು ಬದುಕಿಸಿಕೊಡಿ ಅಂತ ಹೇಳಿ ಕಣ್ಣೀರ್ ಕಡಲ್ಗಾಲುವಿನ ಸುರಿಸ್ತಾ ಇದ್ದಾರೆ. ಇದು ಭಗವಂತನ ಸಂಕಲ್ಪ, ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟೋಗಿದ್ದಾರೆ. ಭಕ್ತರಲ್ಲಿ ಬಂದ ವಾಕ್ಯವನ್ನ ಭಗವಂತ ಸತ್ಯವನ್ನಾಗಿ ಮಾಡಿ ತೋರಿಸ್ತಾನೆ. ಹೇಗೆ ಅಂದ್ರೆ,
ಕಂಬದಲ್ಲಿ ಹರಿಯನ್ನು ತೋರಿಸಿ ಎಂದ ಪ್ರಹ್ಲಾದ ರಾಜರಿಗೆ ಅವರ ತಂದೆ ಹಿರಣ್ಯಕಶಿಪು.

ಕಂಬದಲ್ಲಿ ಹರಿ ಕೂತ್ಕೊಂಡಿರ್ಲಿಲ್ಲ, ಭಕ್ತನ ನುಡಿಯನ್ನ ಸತ್ಯವನ್ನಾಗಿ ಮಾಡಿ ತೋರಿಸಬೇಕು ಅಂತಂದೆ. ಕಂಬದಿಂದಲೇ ಒಡೆ ಮೂಡಿ ಬಂದ ನರಹರಿ ರೂಪದಿಂದ ಕಿರೀಟಿಗರಿಗೆ ಹಿಂತಿರುಗುವಾಗ ರಾಯಚೂರು ಜಿಲ್ಲಾ ಮಾನವಿಗೆ 8 ಮೈಲಿ ದೂರದಲ್ಲಿ ಮಾರುತಿಗುಡಿಯಲ್ಲಿ ಚಾತುರ್ಮಾಸ ವ್ರತಕ್ಕೋಸ್ಕರವಾಗಿ ನಿಂತಿದ್ದಾರೆ. ಕನಕದಾಸರು ಅಂತ್ಯಜನ ರೂಪದಿಂದ ಬಂದು ಸಾಸಿವೆಯನ್ನು ಭಿಕ್ಷೆಯಾಗಿ ಕೊಟ್ಟು ದೇಹವನ್ನು ವಿಸರ್ಜಿಸಿಕೊಂಡಿದ್ದಾರೆ. ಕನಕದಾಸರ ಜ್ಞಾಪಕಾರ್ಥವಾಗಿ ಅಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಮಹಾಪಂಡಿತೋತ್ತಮರು ಇವರು ರಚಿಸಿದ್ದ ಗ್ರಂಥಗಳನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ತೋರಿಸಿ ತೀರ್ಥರು ಅಂತ ಬಿರುದು ಪಡೆದರು. ಇವರು ಮಠಕ್ಕೆ ಆಗಮಿಸಿದ್ದಾಗ ಚಾತುರ್ಮಾಸ ವ್ರತ ನಡೀತಾ ಇತ್ತು. ಈ ಮಾಸದಲ್ಲಿ ಸಾಸಿವೆ ತಿನ್ನಬಾರದು, ನಿಷಿದ್ಧ ಅಂಥೇಳಿ ಪ್ರಸಾದವನ್ನ ತಿರಸ್ಕರಿಸಿ ಬೇರೆ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರು ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಶ್ರೀನಿವಾಸಾಚಾರ್ಯರು ತಮ್ಮ ಗುರುಗಳಾದ ಯಾದವಾರಿಯರ ಮುಂದೆ ವಿಚಾರ ವಿನಿಮಯ ಮಾಡಿದ್ದಾರೆ. ಸಾಸಿವೆ ಪ್ರಸಂಗ ವಿವರಿಸಿದ್ದಾರೆ. ಮಂತ್ರಾಕ್ಷತೆ ತೆಗೆದು ನೋಡಿದ್ರೆ ಕಾಂತಿಯುಕ್ತವಾದ ಮಂತ್ರಾಕ್ಷತೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಭಕ್ತಿ ಮುಂದೆ ಯಾವುದೂ ನಿಲ್ಲಲಾರದು ಅಂದಾಗ ಶ್ರೀನಿವಾಸಾಚಾರ್ಯರು ತಾವುಗೈದ ಅಪರಾಧಕ್ಕೋಸ್ಕರವಾಗಿ ಪುನಃ ದಯಾಳುಗಳಾದ ರಾಘವೇಂದ್ರ ತೀರ್ಥರ ಬಳಿಗೆ ಬಂದು ಕ್ಷಮಾಪಣೆ ಬೇಡಿದ್ದಾರೆ. ರಾಘವೇಂದ್ರ ತೀರ್ಥರು ಆಶೀರ್ವದಿಸಿದ್ದಾರೆ. ಪಂಡಿತರಾದವರಿಗೆ ಸ್ವಾಭಿಮಾನ, ಜಂಬ, ಪರ್ನಿಂದೆ, ಪರದೂಷಣೆ ಸಾಮಾನ್ಯವಾಗಿ ತುಂಬಿರುತ್ತೆ. ಇದರಿಂದ ಏನು ಪ್ರಯೋಜನವಾಗೋದಿಲ್ಲ, ಉಭಯತಾಪಿ ಹಾನಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳವರು ಚಾತುರ್ಮಾಸ ವ್ರತದಲ್ಲಿ ಇರಬೇಕಾದ್ರೆ 3 ಜನ ಮಲಯಾಳದ ಜ್ಯೋತಿಷ್ಕರು ಬಂದಿದ್ದಾರೆ. ನನ್ನ ಆಯುಸ್ಸಿನ ಬಗ್ಗೆ ನಿರ್ಣಯ ಮಾಡಿ ತಿಳಿಸಿ ಅಂದರು. ಲೆಕ್ಕಾಚಾರ ಮಾಡಿ 3 ಜನರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಹೇಳ್ದ ನಿಮಗೆ 100 ವರ್ಷ ಅಂತ, ಇನ್ನೊಬ್ಬ ಹೇಳ್ದ ನಿಮಗೆ 300 ವರ್ಷ ಅಂತ, ಇನ್ನೊಬ್ಬ ಹೇಳ್ದ 700 ವರ್ಷ ಅಂತ ಪರಸ್ಪರ ಭಿನ್ನಾಭಿಪ್ರಾಯ ಬಂತು. ಆಗ ರಾಘವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಇದರ ಅಂತರಾರ್ಥ, ದೇಹತಃ 100 ವರ್ಷ, ಗ್ರಂಥತಃ 300 ವರ್ಷ, ಬೃಂದಾವನ ಸನ್ನಿಧಿ 700 ವರ್ಷಗಳು ಅಂತ ತಿಳಿಸಿದರು. ಆಗ ದಯಾಳುಗಳಾದ ರಾಘವೇಂದ್ರ ತೀರ್ಥರನ್ನ ನೋಡಿ ಮಲಯಾಳದ ಜ್ಯೋತಿಷ್ಕರು ಸಂತೋಷ ಭರಿತರಾಗಿ ಫಲಮಂತ್ರಾಕ್ಷತೆ ತೆಗೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜನ್ಮಕ್ಕೆ ಕಾರಣೀಭೂತನಾದ ಶ್ರೀನಿವಾಸನ ದರ್ಶನಕ್ಕೆ ಬಂದು ಅಲ್ಲಿ ತಮ್ಮದೇ ಆದ ಒಂದು ಮಠವನ್ನ ನಿರ್ಮಾಣ ಮಾಡಿ ಶ್ರೀನಿವಾಸನ ಸೇವೆಯನ್ನ ಮಾಡಿದ್ದಾರೆ. ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರಯ ವಡಗೂಡಿ, ವಂದಿಸು ತಮನದೊಳಗಿವನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಶ್ರೀಹರಿ. ಬಂದು ನಿಂದಿಹ ನೋಡಿ ಶ್ರೀನಿವಾಸ ವೆಂಕಟಾಚಲಪತೇ. ತಿರುಪತಿಯಿಂದ ಕಂಚಿ ಕಾಳಹಸ್ತಿ ಮಾರ್ಗವಾಗಿ ಕುಂಭಕೋಣೆಗೆ ಬಂದು 44 ಗ್ರಂಥಗಳನ್ನ ಬರೆದಿದ್ದಾರೆ. ಪರಿಮಳ, ಪ್ರಕಾಶ, ತತ್ವಮಂಜರಿ, ಗೀತಾರ್ಥ ಮಂಜರಿ ಕುಂಭಕೋಣಿ ವಿದ್ಯಾ ಕೇಂದ್ರವಾಯಿತು. ಕುಂಭಕೋಣೆಯಿಂದ ಆದವಾನಿಗೆ ಬಂದಿದ್ದಾರೆ. ದಿವಾನ್ ವೆಂಕಣ್ಣ ಓಡಿ ಬಂದು ನವಾಬನಿಗೆ ಮೊದಲು ಬಂದು ಕೇಳ್ತಾ ಇದ್ದಾನೆ, ನನ್ನನ್ನು ಅನುಗ್ರಹ ಮಾಡಿದ ಸ್ವಾಮಿಗಳು ಬಂದಿದ್ದಾರೆ, ಅವರ ದರ್ಶನಕ್ಕೆ ಬರಬೇಕು. ಆಗ ನವಾಬ ಈ ಗುರುಗಳನ್ನ ಪರೀಕ್ಷೆ ಮಾಡೋದಕ್ಕೆ ಇದೇ ಸಮಯ ಅಂತ ತಿಳ್ಕೊಂಡು ಬಂಗಾರ ತಟ್ಟೆಯಲ್ಲಿ ಮಾಂಸವನ್ನ ಮುಚ್ಚಿಟ್ಕೊಂಡು ವಸ್ತ್ರದಿಂದ ಮರೆ ಮಾಡಿ ಶ್ರೀಗಳವರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ತಂದು ಮಧ್ಯದಲ್ಲಿ ಇಟ್ಟಿದ್ದಾನೆ, ನಿಮ್ಮ ದೇವರಿಗೆ ನೈವೇದ್ಯ ಮಾಡಿ ಅಂದ. ಆಗ ಅಪರೋಕ್ಷಿ ಜ್ಞಾನಿಗಳಲ್ಲವೇ ಗುರು ಸಾರ್ವಭೌಮರು ತೀರ್ಥದಿಂದ ತಟ್ಟೆಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಆಗ ಪ್ರಸಾದ ಹಂಚುವುದಕ್ಕಾಗಿ ವೆಂಕಣ್ಣನಿಗೆ ತಿಳಿಯಪಡಿಸಿದ್ದಾರೆ. ವೆಂಕಣ್ಣ ಮುಸುಕ್ ತೆಗೆದು ನೋಡಿದ್ರೆ ಮಾಂಸದ ರಾಶಿಯೆಲ್ಲ ಫಲಪುಷ್ಪಗಳಾಗಿತ್ತು. ಯಾ ಅಲ್ಲಾ ಪರವರ್ದಿಗಾರ್ ಎನ್ನುತ್ತಾ ನವಾಬ ಸಂತೋಷ ಭರಿತನಾಗಿದ್ದಾನೆ. ಗುರುಗಳೇ, ನಿಮಗೆ ಆದವಾನಿಯನ್ನೇ ಕಾಣಿಕೆಯಾಗಿ ಕೊಡ್ತೇನೆ ಎಂದ. ಆದವಾನಿ ಬೇಡ, ಮಂಚಾಲಿಯ ಕಾಡು ಪ್ರದೇಶ ಕೊಡು ಅಂದ್ರು. ಅದನ್ನು ಕೇಳಲು ಒಂದು ಇತಿಹಾಸ ಇತ್ತು. ಹಿಂದೆ ಪ್ರಹ್ಲಾದರಾಗಿ ಅವತಾರ ಮಾಡಿದ್ದಾಗ ಮಂಚಾಲಮ್ಮ ಅವರ ಕುಲದೇವತೆಯಾಗಿದ್ದಳು. ಆ ತಾಯಿಯ ಪಕ್ಕದಲ್ಲಿಯೇ ಬೃಂದಾವನ ಪ್ರವೇಶ ಮಾಡಬೇಕೆಂಬ ಉದ್ದೇಶದಿಂದ ಆ ಜಾಗವನ್ನೇ ಕೇಳಿದ್ದಾರೆ. ನವಾಬ ಸಂತೋಷದಿಂದ ಆ ಜಾಗವನ್ನು ಕೊಡಲು ಒಪ್ಪಿದ್ದಾನೆ. ಆಗಲೇ ಶಿಲಾ ಕೆಲಸ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 6 ಮೈಲಿ ದೂರ ಮಾಧವಾರಂ ಅಂತ ಒಂದು ಊರು. ಆ ಹಳ್ಳದ ದಂಡೆಯ ಮೇಲೆ ಶ್ರೀರಾಮಚಂದ್ರ ದೇವರು 7 ಗಳಿಗೆ ಕಾಲ ವಿಶ್ರಮಿಸಿಕೊಂಡಿದ್ದರಂತೆ. ಆ ಶಿಲೆಯು ಕಲಿಯುಗದಲ್ಲಿ 700 ವರ್ಷ ಪೂಜಿಸಲ್ಪಡುತ್ತೆ ಅಂತ ಐತಿಹ್ಯ. ದಿವಾನ್ ವೆಂಕಣ್ಣ ಶಿಲೆಯನ್ನು ತರಿಸಿ ರಾಯರಿಗೆ ಬೃಂದಾವನವನ್ನು ಮಾಡಿಸಿದ್ದಾನೆ. ಉಳಿದ ಬಂಡೆಯಿಂದ ಪ್ರಾಣದೇವರ ವಿಗ್ರಹವನ್ನ, ರುದ್ರದೇವರ ಲಿಂಗವನ್ನ ಮಾಡಿಸಿದ್ದಾನೆ. ಇದೆಲ್ಲ ಶ್ರೀಗಳವರ ಆಜ್ಞಾ ಪ್ರಕಾರ. ಹಿಂದಿನ ದಿವಸ ಯೋಗೀಂದ್ರ ತೀರ್ಥರಿಗೆ ಸಂಸ್ಥಾನದ ಪಟ್ಟಾಭಿಷೇಕ ವಹಿಸಿದರು. ಬಿಜಾಪುರ ಆದವಾನಿ ನವಾಬುರುಗಳಿಂದ ನಜರು ಕಾಣಿಕೆಗಳು ಬಂತು. ರಾಜ ಮರ್ಯಾದಿಗಳಾಯಿತು. 60 ಶೋತ್ರಿಯ ಸಂಸಾರಗಳು ಬಂದು ನೆಲೆಸಿದವು. ಸಂಸ್ಥಾನಕ್ಕೆ ಯೋಗ್ಯವಾದ ಮಠ ನಿರ್ಮಾಣವಾಯಿತು. ರಾಘವೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡುವ ಬೆಳಗಿನ ಜಾವ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಂಚಾಲದೇವಿಯನ್ನು ಕುರಿತು ಸ್ತೋತ್ರ ಮಾಡಿದ್ದಾರೆ.

0: ಯತಿರಾಜರಿಗೆ ಭಗವತಿ ದಿವ್ಯ ದರ್ಶನ ಕೊಟ್ಟಿದ್ದಾಳೆ, ಸುಸ್ವಾಗತ ಕೊಡ್ತಾ ಇದ್ದಾಳೆ. ತಾಯಿ, ಹಿಂದೆ ಪ್ರಹ್ಲಾದನಾಗಿ ಅವತಾರ ಮಾಡಿದ್ದಾಗ ನನ್ನನ್ನು ಸಾಕಿದ ಸಲಹಿದ ತಾಯಿ ನೀನಲ್ಲವೇನಮ್ಮ, ಈಗಲೂ ನಿನ್ನ ಕಂದನು ನಿನ್ನ ಪಕ್ಕದಲ್ಲಿ ಇರಬೇಕೆಂದು ಇಚ್ಛಿಸುತ್ತಿದ್ದಾನೆ. ಸ್ಥಳ ಕೊಟ್ಟು ಸಲಹು ತಾಯಿ. ಯತಿರಾಜರಿಗೆ ಸುಸ್ವಾಗತ ಕೊಟ್ಟಿದ್ದಾಳೆ. ಪವಿತ್ರವಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಈ ಜಪಸರವು ಜಾರಿ ತಕ್ಷಣ ಸಂಪುಟಶಿಲಿ ಏರಿಸಬೇಕು ಅಂಥೇಳಿ ಶಿಷ್ಯವರ್ಗಕ್ಕೆ ಹೇಳ್ತಾ ಇದ್ದಾರೆ. ಶಿಷ್ಯವರ್ಗವೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಗುರುದೇವ, ಇಷ್ಟು ಬೇಗ ನೀವು ನಮ್ಮನ್ನಗಲಿ ಹೋಗ್ತಾ ಇದ್ದೀರಾ, ನಮಗಿನ್ನಾರೋ ದಿಕ್ಕು ಅಂಥೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ವೆಂಕಣ್ಣ, ಅಳ್ಬೇಡಪ್ಪ, ದೇಹತಃ ನಾನು ಬೃಂದಾವನದಲ್ಲಿದ್ದುಕೊಂಡು ಭಕ್ತರು ಬಂದು ಕೂಗಿದಾಗ ಅವರ ಸೇವೆಗೆ ನಾನು ಸಿದ್ಧನಾಗಿದ್ದೇನಪ್ಪ ಅಂಥೇಳಿ ಪೂರ್ವ ದಿಕ್ಕಿನ ಕಡೆ ನೋಡಿದ್ದಾರೆ. ಜಪಸರವನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ಮಾರುತಿ ದಿವ್ಯ ದರ್ಶನವಾಯಿತು. ರಾಮಭದ್ರ, ಎತ್ಕಿಂಚಿತ್ ನಿನ್ ಸೇವೆ ಮಾಡಿದ್ದೇನೋ ಪ್ರಭು.
1: ಮಂಗಳಂ ಪ್ರಭುಗೆ ರಾಮದೂತನಿಗೆ, ಸುಂದರಾಂಗ ಆಂಜನೇಯನಿಗೆ, ಗಿರಿಯ ತಂದವಗೆ, ಸುರರ ಪೊರೆದವಗೆ, ಧೀರ ವೀರ ಶೂರನಾದ ಮಾರುತಿರಾಯನಿಗೆ ಮಂಗಳಂ.
0: ಮಾರುತಿ ದಿವ್ಯ ದರ್ಶನವಾದ ಕೂಡಲೇ ನೇತ್ರಗಳ ಮುಚ್ಚಿಕೊಂಡಿದ್ದಾರೆ. ಮಿಂಚು ಹೊಳೆಯುವಷ್ಟರಲ್ಲಿ ಜಪಸರವು ಕೈಯಿಂದ ಜಾರಿ ಬಿತ್ತು. ಗುರುಗಳ ಆಜ್ಞಾ ಪ್ರಕಾರ ಸಂಪುಟ ಶಿಲೆ ಏರಿಸಿದ್ದಾರೆ. 700 ಸಾಲಿಗ್ರಾಮವನ್ನು ಮೃತ್ತಿಕೆ ಸಹಿತದಿಂದ ಮುಚ್ಚಿದ್ದಾರೆ.
1: ದೂರ್ವಾದಿತ್ವಂತರಮಯ್ಯೇ ವೈಷ್ಣವೇನ್ ಧೀವರೇಂಧವೇ, ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ
0: ಎಂದು ಚರ್ಮ ಶ್ಲೋಕವನ್ನು ಯೋಗೀಂದ್ರ ತೀರ್ಥರು ತಿಳಿಯಪಡಿಸಿದ್ದಾರೆ. ಸಶಿರರಾಗಿ ಬೃಂದಾವನಸ್ಥರಾದ ಇಬ್ಬರು, ಮೊದಲನೆಯವರು ವಾದಿರಾಜರು, ಎರಡನೆಯವರು ಸದ್ಗುರು ಶ್ರೀ ರಾಘವೇಂದ್ರ ತೀರ್ಥರು. ಆಗಲೇ ಬೃಂದಾವನದ ಮಹಿಮೆಗೆ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 5 ಮೈಲಿ ದೂರ ಬಿಚ್ಚಾಲೆ ಅಂತ ಒಂದು ಗ್ರಾಮ, ಅದನ್ನೀಗ ಭಿಕ್ಷಾಲಯ ಅಂತ ಕರೀತಾರೆ. ಅಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಗುರುಗಳ ಪರಮ ಭಕ್ತರು. ಗುರುಗಳು ಬೃಂದಾವನಸ್ಥರಾದಾಗ ಅಪ್ಪಣ್ಣಾಚಾರ್ಯ ಊರಿನಲ್ಲಿ ಇರಲಿಲ್ಲ. ಮಾರನೇ ದಿವಸ ಬಂದಿದ್ದಾರೆ. ಅಪ್ಪಣ್ಣಾಚಾರ್ಯರೇ, ಗುರುಗಳು ಬೃಂದಾವನಸ್ಥರಾದರು ಅಂತ ಕೇಳಿದ ಕೂಡಲೇ ಅಪ್ಪಣ್ಣಾಚಾರ್ಯರು ಬೃಂದಾವನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ದಾರೆ. ತುಂಗಭದ್ರಾ ನದಿ ಪೂರ್ಣ ಪ್ರವಾಹದಲ್ಲಿ ತುಂಬಿ ಹರಿತಾ ಇದೆ. ನದಿ ಮಧ್ಯದಲ್ಲೇ ಓಡೋಡಿ ಬರ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಅವರ ಕಣ್ಣುಗಳಲ್ಲಿ ದುಃಖಾಶ್ರುಗಳು ಮಿಡಿಮಿಡಿದು ಬರ್ತಾ ಇದೆ. ಅವರ ಬಾಯಿಂದ ಪುಂಕಾನುಪುಂಕವಾಗಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮೋಕ್ಷ ವಿಷಮೋಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ ಸುಸತ್ವ ನೇಚೋಚ ಭಾವ ಮುಖನಕ್ರಗಣೈರ್ ಸಮೇತ. ಕಡೆಯ ಶ್ಲೋಕದಲ್ಲಿ ಬೃಂದಾವನದ ಒಳಗಿನಿಂದ ಬಂತು ದಿವ್ಯವಾಣಿ, ಸಾಕ್ಷಿ ಹಯಾಸ್ಯೋತ್ರ ಹೀ ಅಂಥೇಳಿ ರಾಘವೇಂದ್ರ ತೀರ್ಥರು ಆ ಸ್ತೋತ್ರಕ್ಕೆ ಪೂರ್ತಿ ಮಾಡಿದ್ದಾರೆ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂದ್ರೆ ಈ ಸ್ತೋತ್ರಕ್ಕೆ ಸತ್ಯವಾದ ವಿಷಯಗಳು, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಸಂಪೂರ್ಣ ಮಾಡಿದ್ದಾರೆ. ಗುರುರಾಜದು ಹೈಗ್ರೀವ ಮಂತ್ರದಲ್ಲಿ ಜಪದಲ್ಲಿ ಮಗ್ನರಾಗಿದ್ದಾರೋ ಏನೋ, ಇದನ್ನು ಕೇಳಿದ ಅಪ್ಪಣ್ಣಾಚಾರ್ಯರ ಮೈ ರೋಮಾಂಚನವಾಯಿತು. ನನ್ನಂತ ಪಾಮರಣ ಸ್ತೋತ್ರಕ್ಕೆ ಗುರುಗಳು ಮನ್ನಣೆ ಇತ್ತರಲ್ಲ ಅಂಥೇಳಿ ಹಿರಿಹಿರಿ ಹಿಗ್ಗಿದ್ದಾರೆ. ಇವರ ಸ್ತೋತ್ರವೇ ಪ್ರಖ್ಯಾತವಾದ ರಾಘವೇಂದ್ರ ಸ್ತೋತ್ರವಾಯಿತು. ಈ ಸ್ತೋತ್ರ ಜೊತೆಗೆ ಮಂಗಳಾಷ್ಟಕವನ್ನು ಸಹ ರಚಿಸಿದ್ದಾರೆ. ಇವೆರಡು ಮೂಲ ಬೃಂದಾವನ ಸನ್ನಿಧಿಯಲ್ಲಿ ನಿತ್ಯ ರಾತ್ರಿ ಗುರುಗಳು ಪಾರಾಯಣ ಮಾಡ್ತಾ ಇದ್ದಾರೆ. ಉಡುಪಿ ಮಠದ ಸ್ವಾಮಿಗಳು ಸಹ ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ. ಎಲ್ಲ ಮಠದಲ್ಲೂ ಕೂಡ ಇದನ್ನ ಈ ಸ್ತೋತ್ರವನ್ನು ಪಠನ ಮಾಡ್ತಾರೆ. ಥಾಮಸ್ ಮಂಡ್ರೋ ಎಂಬುವನು ಇಂಗ್ಲಿಷ್ ಅಧಿಕಾರಿ, ಈ ಮಂತ್ರಾಲಯ ಕ್ಷೇತ್ರ ನಾನು ವಶಕ್ಕೆ ತಗೊಳ್ತೇನೆ ಅಂಥೇಳಿ ಆಜ್ಞಾಪತ್ರವನ್ನು ಕಳಿಸಿದ್ದಾರೆ. ನಾನೇ ಖುದ್ದಾಗಿ ಹೋಗಿ ಆ ಗುರು ಸಾರ್ವಭೌಮರನ್ನ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂಥೇಳಿ ಥಾಮಸ್ ಮಂಡ್ರೋ ಇಂಗ್ಲಿಷ್ ಅಧಿಕಾರಿ ಬಂದ. ಬಂದವನೇ ಧಾರ್ಮಿಕ ಶ್ರದ್ಧೆ ಉಳ್ಳವನು, ಇಂಗ್ಲಿಷ್ ಅಧಿಕಾರಿ ಆಗಿದ್ರು ಕೂಡ ಹ್ಯಾಟ್ ಪೂಟನ್ನ ತೆಗೆದು ಹೊರಕ್ಕಾಕದ. ಗುರು ಸಾರ್ವಭೌಮರ ಬೃಂದಾವನವನ್ನು ನೋಡ್ದ, ಬಂದು ನಮಸ್ಕರಿಸಿ ನಿಂತ್ಕೊಂಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಬೃಂದಾವನದ ಒಳಗಿನಿಂದಲೇ ದರ್ಶನ ಕೊಟ್ಟಿದ್ದಾರೆ. ಭಕ್ತಿ ಪರವಶನಾಗಿದ್ದಾನೆ. ಏಕೆ

ಅಥಾಮಸ್ ಮಂಡ್ರೋಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ಮಂತ್ರಾಲಯ ಕ್ಷೇತ್ರ ನನ್ನ ವಶಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಗುರು ಸಾರ್ವಭೌಮರ ಜೊತೆಯಲ್ಲಿ ಇಂಗ್ಲಿಷ್ನಲ್ಲೇ ಮಾತಾಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಅನಂತವಾಗಿ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಫಲಮಂತ್ರಾಕ್ಷತೆಯನ್ನು ತನ್ನ ಊಟದಲ್ಲಿ ಸೇವಿಸಿದ್ದಾನೆ ಥಾಮಸ್ ಮಂಡ್ರೋ. ಗುರುಗಳಿಗೆ ಜಾತಿ ಮತ ವೈಷಮ್ಯವಿಲ್ಲ. ಯಾವುದೇ ಜಾತಿಯಾಗಿದ್ದರೂ ಕೂಡ ಭಕ್ತಿಯಿಂದ ಅವರನ್ನು ಆರಾಧಿಸಿದರೆ ಅನಂತವಾಗಿ ಕಾಪಾಡ್ತಾರೆ. ಗುರುಗಳಿಗೆ ಭಕ್ತಿ ಮುಖ್ಯ. ಅವರನ್ನು ಹೇಗೆ ಸೇವಿಸಿದರೆ ಹಾಗೆ ಹಾಗೆ ಅನಂತವಾಗಿ ಕಾಪಾಡ್ತಾರೆ. ಇಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಸಹಸ್ರಾರು ಮಂದಿ ಯಾತ್ರಿಕರು ಸಮುದ್ರದಂತೆ ಉಕ್ಕಿ ಉಕ್ಕಿ ಬರ್ತಾ ಇದ್ದಾರೆ ಗುರು ಸಾರ್ವಭೌಮರ ಅನುಗ್ರಹಕ್ಕೋಸ್ಕರವಾಗಿ.

ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸದ್ಗುರು ಶ್ರೀರಾಗ

0: ಕೇಳುಗರೆ, ಇದುವರೆಗೂ ಶ್ರೀ ರಾಘವೇಂದ್ರ ವಿಜಯ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನಧ್ವನಿ. ನಮಸ್ಕಾರ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ಸ್ವ ಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪ

0: ಅದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾಂಗಲಿಯಲ್ಲಿ
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ಸ್ವಉದ್ಯೋಗ ಆಧಾರಿತವಾಗಿ ಸಿಗುತ್ತಿರುವ ಆನ್ಲೈನ್ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳು ಮತ್ತು ಇದರಿಂದ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
2: ನಮಸ್ತೆ ಸರ್.
1: ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಕೇಂದ್ರದ ಮುಖಾಂತರ ಸಿಗ್ತಿರುವಂಥ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದ್ರ ಮುಖಾಂತರ ಏನೆಲ್ಲ ಸೇವೆಯನ್ನು ಸಮುದಾಯದ ಆದಿವಾಸಿಗಳಾಗಿರ್ಬೋದು ಇತರ ಸಮುದಾಯದವರು ಪಡ್ಕೋತಾ ಇದ್ದಾರೆ ಅನ್ನೋ ಕುರಿತು ತಾವು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ಏನಿದು ಸ್ವಉದ್ಯೋಗ ಆಧಾರಿತ ಸೇವೆಗಳು ಎಂದರೆ?
2: ಸ್ವಉದ್ಯೋಗ ಆಧಾರಿತ ಸೇವೆಗಳು ಅಂದರೆ ಅವರು ಆಲ್ರೆಡಿ ಒಂದು ವ್ಯವಹಾರನ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಅವರಿಗೆ ಹೊಸದಾಗಿ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನಾದರೂ ಹಿಂದೆಯಿಂದ ಬ್ಯಾಕ್ ಹ್ಯಾಂಡಿಂದ ಸಪೋರ್ಟ್ ಕೊಡ್ತೀವಿ. ಆ ಸೇವೆಗಳನ್ನೇ ಸ್ವಉದ್ಯೋಗ ಆಧಾರಿತ ಸೇವೆಗಳು ಅಂತ ಕರಿತೀವಿ.
1: ಅಂದರೆ ಪ್ರಮುಖವಾಗಿ ಇದು ಸರ್ಕಾರಿ ಇಲಾಖೆಗಳ ಮುಖಾಂತರ ಲಭ್ಯವಿರುವಂಥ ಸ್ವಉದ್ಯೋಗ ಆಧಾರಿತ ಸೇವೆಗಳಾಗಿರುತ್ತೆ.
2: ಸರ್ಕಾರಿ ಇಲಾಖೆ ಜೊತೆಗೆ ಬ್ಯಾಂಕ್ ಜೋಡಣೆ ಆಗಿರುತ್ತೆ. ಸರ್ಕಾರಿ ಇಲಾಖೆಯಿಂದ ಡೈರೆಕ್ಟ್ ಇದು ಲೋನು ಬಿಡುಗಡೆ ಆಗೋದಿಲ್ಲ, ಬ್ಯಾಂಕ್ ಜೋಡಣೆಯೊಂದಿಗೆ ಬಿಡುಗಡೆ ಆಗುತ್ತೆ. ಸ್ವಉದ್ಯೋಗ ಆಧಾರಿತ ಸೇವೆಗಳಲ್ಲಿ ಯಾವುದು ಕೂಡ ಡೈರೆಕ್ಟ್ ಆಗಿ ಬಿಡುಗಡೆ ಆಗೋ ಲೋನ್ಗಳು ಯಾವುದೂ ಇಲ್ಲ.
1: ಸರ್ಕಾರ ಮತ್ತು ಬ್ಯಾಂಕ್ ಜೋಡಣೆ ಮುಖಾಂತರನೇ ಈ ಯೋಜನೆಗಳು ಅಥವಾ ಈ ಸೌಲಭ್ಯಗಳು ಸಿಗುತ್ತೆ. ಹಾಗಿದ್ರೆ ಪ್ರಮುಖವಾಗಿ ಯಾವ್ಯಾವೆಲ್ಲ ಸ್ವಉದ್ಯೋಗ ಆಧಾರಿತ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಹಾಕೋದಾಗಿರ್ಬೋದು, ಅದ್ರ ಮುಖಾಂತರ ಅವರಿಗೆ ಸೇವೆ ಸೌಲಭ್ಯಗಳನ್ನ ಒದಗಿಸೋದಾಗಿರ್ಬೋದು ಮಾಡಲಾಗ್ತಾ ಇದೆ.
2: ಮೊದಲನೇದಾಗಿ ಬಂದರೆ PMEGPಗೆ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ತದನಂತರ NLM ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಮತ್ತು ಟ್ರೈಬಲ್ ಸಬ್ ಪ್ಲಾನ್ ಅಡಿಯಲ್ಲೂ ಕೂಡ ಸೋಷಿಯಲ್ ಕಾಂಪೊನೆಂಟ್ ಪ್ಲಾನ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲಾನ್ ಅಂತ ಒಂದು ಯೋಜನೆ ಇದೆ. ಅದರಡಿಯಲ್ಲಿ SC/ST ಲೋನನ್ನು ಹಾಕಿರ್ಬೋದು, ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಮತ್ತು ಅವರೇನಾದರೂ ಸೆರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಸೆರಿಕಲ್ಚರ್ ಮೇಲೆ ನಾವು ಅದರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ಸೋದಿರೋದಿಲ್ಲ, ನಾವು ಡೈರೆಕ್ಟಾಗಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು, ಸಬ್ಸಿಡಿಯಲ್ಲಿ ಅವ್ರಿಗೆ ಅಮೌಂಟನ್ನು ರಿಲೀಸ್ ಮಾಡಿಕೊಡೋದು, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಸದ್ಯಕ್ಕೆ ಇದಿಷ್ಟೇ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇರೋದು.
1: ಈಗ ಪ್ರಮುಖವಾಗಿ ತಾವು ಹೇಳಿದಂಥ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಏನೇನು ಬರ್ತವೆ, ಈ ಯೋಜನೆಗಳಿಗೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳು ಒಳಪಡ್ತಾರೆ, ಮತ್ತು ಇದಕ್ಕೆ ಅಗತ್ಯ ದಾಖಲಾತಿಗಳಾಗಿರ್ಬೋದು ಏನೇನೆಲ್ಲ ಬೇಕಾಗುತ್ತೆ?
2: ಫಲಾನುಭವಿಗಳು ಅಂತ ತಗೊಂಡ್ರೆ ನಾವು ಎಲ್ಲೂ ಹೋಗಿ ಫಲಾನುಭವಿಗಳನ್ನ ಹುಡುಕೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ನಮ್ಮ ಕೇಂದ್ರದಲ್ಲೇ ಸುಮಾರು ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬಂದರೆ ಹಸು ಸಾಕೋರು, ಕುರಿ ಸಾಕೋರು, ಕೋಳಿ ಸಾಕೋರು ಎಲ್ಲರಿಗೂ ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಅಂತ ಇಲ್ಲದೆ ವೊಕೇಶ್ನಲ್ ಟ್ರೈನಿಂಗು ಮತ್ತು ಇನ್ಸ್ಟಿಟ್ಯೂಷನಲ್ ಬೇಸ್ಡ್ ಟ್ರೈನಿಂಗು ನೀಡ್ತಾ ಇದ್ದೀವಿ. ಇಷ್ಟು ಟ್ರೈನಿಂಗ್ಸ್ಗಳಿಗೆ ಹೆಲ್ಪ್ ಆಗೋಂಗೆ ಲೋನ್ಗಳೆಲ್ಲ ಇದೆ. ಪ್ರಮುಖವಾಗಿ PMEGP, NLM, ಮುದ್ರಾ ಮತ್ತು ಸೋಷಿಯೋ ಕಾಂಪೊನೆಂಟ್ ಟ್ರೈಬಲ್ ಸಬ್ ಪ್ಲಾನ್ ಇದೆ. ಅದನ್ನು ಬಿಟ್ಟರೆ ರೇಷ್ಮೆ ಇಲಾಖೆಯಿಂದ ಲೋನ್ಗಳನ್ನ ಕೊಡಿಸೋದಾಗಿರ್ಬೋದು, ಮತ್ತು ಕುಸುಂಬಿ ಯೋಜನೆ ಇದೆ. ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದೆ.
1: ಪ್ರಮುಖವಾಗಿ ಯಾರ್ಯಾರಿಗೆಲ್ಲ ಈ ಯೋಜನೆಗಳಿಗೆ ತಾವು ಇದುವರೆಗೂ ಅರ್ಜಿಯನ್ನು ಹಾಕಿಸ್ಲಾ ಬರ್ತಾ ಇದ್ರೆ, ಮತ್ತು ಹೇಗೆ ಯೋಜನೆಯ ಸೌಲಭ್ಯವನ್ನು ತಲುಪಿಸ್ತಾ ಇದ್ದಾರೆ?
2: ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಯಾರ್ಯಾರು ಟ್ರೈನಿಂಗ್ಗಳನ್ನ ಪಡ್ಕೊಂಡಿದ್ದಾರೋ, ಪಡೆದುಕೊಂಡ ನಂತರ ಪ್ಲೇಸ್ಮೆಂಟ್ ಇದ್ದಾರೆ, ಅಂದರೆ ಅವರು ಹಸು ಟ್ರೈನಿಂಗ್ ತೊಗೊಂಡಿರೋರು ಅಸನ್ನಸ್ ಆಗ್ತಾ ಇದ್ದಾರಾ, ಅಥವಾ ಸ್ಪೋಕನ್ ಇಂಗ್ಲೀಷ್ ತಗೊಂಡಿರೋರು ಅವ್ರ ಕೆಲಸಕ್ಕೇ ಹೋಗ್ತಾ ಇದ್ದಾರಾ, ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ತೊಗೊಂಡಿದ್ದರು ಅದರ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡೋಕ್ಕೆ ಪ್ಲೇಸ್ಮೆಂಟ್ ಟೀಮ್ ಅವ್ರು ಇದ್ದಾರೆ. ಅವರು ಅದನ್ನು ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ, ಎನಿ ಟೈಮ್ ಚೆಕ್ ಮಾಡ್ತಾ ಇರ್ತಾರೆ, ಇನ್ ಕೇಸ್ ಏನಾದರೂ ಅವ್ರಿಗೆ ಕೆಲಸ ಬೇಕು ಅಂದರೆ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಒಂದು ಸ್ಟೆಪ್ ಹೋದರೆ ಅವ್ರಿಗೆ ಕೆಲಸ ಏನೋ ಕೊಡಿಸ್ತಿದ್ದೀವಿ, ಕೆಲಸ ಏನೋ ಮಾಡ್ತಿದ್ದಾರೆ, ಬಟ್ ಅದರಲ್ಲೂ ಕೂಡ ನಾನು ಸ್ವಉದ್ಯೋಗವನ್ನು ಮಾಡಿ ಜಾಸ್ತಿ ಹಣ ಗಳಿಸ್ಬೇಕು ಮತ್ತು ಸಮಾಜದಲ್ಲಿ ಒಂದು ಗೌರವ ಘನತೆಯನ್ನು ಪಡ್ಕೋಬೇಕು ಅನ್ನೋರು ಸುಮಾರು ಜನ ಆಸೆಯಿಂದ ಇದ್ದಾರೆ. ಅಂಥವ್ರನ್ನ ನಾವು ಇವಾಗ ಅವರು ಟ್ರೈನಿಂಗ್ ಹೋಗಿ ಫೀಲ್ಡಲ್ಲಿ ಅವರು ಈ ಥರ ಸಾಕ್ತಾ ಇದ್ದೀರಾ, ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾಗ ನಾವು ಸಾಕ್ತಾ ಇದ್ದೀವಿ ಬಟ್ ನಮ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಅಂಥ ಟೈಮಲ್ಲಿ ಅವರು ನಮಗೆ ಇನ್ನೂ ಜಾಸ್ತಿ ಅಪ್ಲಿಕೇಶನ್ಗಳನ್ನ ಹಾಕಿ ದೊಡ್ಡ ಮಟ್ಟದಲ್ಲಿ ಅವರು ಸ್ವ ಉದ್ಯೋಗವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಯಾರ್ಯಾರು ಫಲಾನುಭವಿಗಳು ಇಷ್ಟಪಡ್ತಾರೋ ಅವ್ರಿಗೆ

0: ಮುಂದಿನ ನಿಟ್ಟಲ್ಲಿ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡ್ಸೋ ಕೆಲಸವನ್ನು ಮಾಡ್ತಾ ಇರ್ತೀವಿ.
1: ಈಗ ಮೇಡಮ್, ಪ್ರಮುಖವಾಗಿ ತಾವಳಿದಂತ ಯೋಜನೆಗಳಲ್ಲಿ PM ವಿಶ್ವಕರ್ಮ ಅನ್ನೋದು ಒಂದು ಮುಖ್ಯವಾದದ್ದು. ಇದೊಂಥರ ಕೌಶಲ್ಯ ಆಧಾರಿತ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಸಿಗುವಂತ ಯೋಜನೆ. ಪ್ರಮುಖವಾಗಿ ಯಾವ ರೀತಿಯಾದಂತ ಕೌಶಲ್ಯ ಆಧಾರಿತ ಫಲಾನುಭವಿಗಳಿಗೆ ಈ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರ?
0: ಇದರಲ್ಲಿ ಸುಮಾರು 28 ತರಹದ ಕೌಶಲ್ಯಾಧಾರಿತ ತರಬೇತಿಗಳಿದೆ, ಅದ್ರ ಮುಖಾಂತರ ಲೋನ್ ಅನ್ನು ಪಡಿಬಹುದು. ಆದ್ರೆ ನಾವು ಅಪ್ಲಿಕೇಶನ್ ಹಾಕಿರೋದೆಲ್ಲ ನಮ್ಮ ಟ್ರೈನಿಂಗ್ಸ್ ಅಂಡರ್ ಅಲ್ಲಿ ಬರೋದು ಅಂದ್ರೆ ಬ್ಯೂಟಿಷಿಯನ್ಗೆ ಹಾಕಿದೀವಿ, ಅದ್ ಬಿಟ್ರೆ ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಟೈಲರಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಕಿದೀವಿ. ಇದೆರಡನ್ನೇ ನಾವು ನಮ್ಮ ಟ್ರೈನಿಂಗ್ಸ್ ಅಲ್ಲಿ ಬರೋ ಪ್ಲಾನ್ ಮುಖಾಂತರ PM ವಿಶ್ವಕರ್ಮಗೆ ಹಾಕ್ಸಿರೋದು ಅಂದ್ರೆ ಇವೆರಡೇ ಅಪ್ಲಿಕೇಶನ್.
1: ಹಾಗೇನೆ ಮೇಡಮ್, ಈಗ ಉತ್ಪನ್ನ ವಲಯ ಅಥವಾ ಸೇವಾ ವಲಯವನ್ನು ಗುರಿಯಾಗಿಟ್ಕೊಂಡು PMEJP ಮತ್ತು ಮುದ್ರಾ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆ ಮುಖಾಂತರ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಂಡು ಉದ್ಯಮವನ್ನು ಮುಂದುವರಿಸೋದಾಗಿರ್ಬೋದು, ಬೆಳವಣಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಯಾವ್ಯಾವ ಪ್ರಮುಖ ಉತ್ಪನ್ನ ಅಥವಾ ಸೇವಾ ವಲಯದ ಉದ್ಯಮಗಳಿಗೆ ತಾವು ಈ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸ್ತಾ ಇದ್ದೀರ?
0: ಉತ್ಪನ್ನ ವಲಯ ಅಂತ ಬಂದ್ರೆ ಟ್ರೈಬಲ್ ಸಬ್ ಪ್ಲಾನ್ಗೆ ಹೋಗ್ತೀವಿ ಸರ್. ಟ್ರೈಬಲ್ ಸಬ್ ಪ್ಲಾನ್ ಬಂದು ಅದು ಬ್ಯಾಂಕ್ಗೂ ಜೋಡಣೆ ಆಗಿರಲ್ಲ, ಈ ಕಡೆ ಗೌರ್ಮೆಂಟ್ಗೂ ಜೋಡಣೆ ಆಗಿರಲ್ಲ. ಅದು ಮೈಸೂರಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಿಂದ ಡೈರೆಕ್ಟ್ ಬಿಡುಗಡೆ ಆಗುವಂತ ಒಂದು ಲೋನು. ಅದಕ್ಕೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಜಾಸ್ತಿ ಟ್ರೈಬಲ್ ಸಬ್ ಪ್ಲಾನ್ಗೆ ನಾವು ಆದ್ಯತೆಯನ್ನು ಕೊಡ್ತೀವಿ. ಡೈರೆಕ್ಟ್ ಅಲ್ಲೇ ಹೋಗ್ಬೋದು, ಡೈರೆಕ್ಟ್ ಲೋನ್ ಮಾಡಿಸ್ಬೋದು, ಯಾವುದೇ ಥರದ ಬ್ಯಾಂಕ್ಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ ಅಂತನ್ಬಿಟ್ಟು. ಇನ್ ಕೇಸ್ ಏನಾದರೂ ಅವರು ನಾವು ಹಸು ಕುರಿ ಕೋಳಿ ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಸೇವಾ ವಲಯನೇ ಚೂಸ್ ಮಾಡಬೇಕು. ಸೊ ಅವಾಗ ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ PMEJP ಆಗಿರ್ಬೋದು, NLM ಮತ್ತು ಮುದ್ರಾ, ಈ ಮೂರು ಅಡಿಯಲ್ಲಿ ಅವರು ಯಾವುದಕ್ಕೆ ಅವರು ಸೂಟೇಬಲ್ ಆಗ್ತಾರೋ ಅದನ್ನು ನಾವು ಅವ್ರಿಗೆ ನೋಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಹಾಕ್ಸ್ತಾ ಇರೋದೇ PMEJP ಜಾಸ್ತಿ. NLM ಬಂದು ವರ್ಷಕ್ಕೆ ಒಂದ್ಸರಿನೋ ಅಥವಾ ಎರಡು ಸರಿನೋ ಅಷ್ಟೇ ಆನ್ಲೈನ್ ಓಪನ್ ಆಗೋದು. ಅದರಿಂದ PMEJP ಮತ್ತು ಮುದ್ರಾ ಎನಿಟೈಮ್ ಆನ್ಲೈನ್ ಪೋರ್ಟಲ್ ಎನಿಟೈಮ್ ಓಪನ್ ಇರುತ್ತೆ. ಅಂದರೆ ಮುದ್ರಾ ನಾವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅದು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಮಾತಾಡ್ತೀವಿ. PMEJP ಮಾತ್ರ ನಮ್ಮ ಕಡೆಯಿಂದ ಅಪ್ಲಿಕೇಶನ್ಗಳು ಆಗ್ತಾ ಇರುತ್ತೆ.
1: ಹಾಗೇನೆ ಮೇಡಮ್, ಈ ಮುದ್ರಾ ಯೋಜನೆಗೆ ಮತ್ತು PMEJP ಈ ಯೋಜನೆಗೆ ಮುಖ್ಯವಾಗಿ ಪ್ಲಾನಿಂಗ್ ರಿಪೋರ್ಟ್ ಬೇಕಾಗುತ್ತೆ, ಯೋಜನಾ ವರದಿ ಅಂತ ಏನಿರುತ್ತೆ ಅದು ಬೇಕಾಗುತ್ತೆ ಆ ಉದ್ಯಮದ ಕುರಿತು. ಅದನ್ನು ಕೂಡ ತಮ್ಮ ಮುಖಾಂತರನೇ ರೆಡಿ ಮಾಡಿ ಅರ್ಜಿಯನ್ನು ಹಾಕಲಾಗ್ತಾ ಇದೆಯಾ?
0: ಖಂಡಿತ ಸರ್. ಯಾಕಂದ್ರೆ ಒಂದು ಅಪ್ಲಿಕೇಶನ್ ಅಂತ ಬಂದಾಗ ಅದರ ಪೂರಕವಾಗಿ ಯೋಜನಾ ವರದಿನ ರೆಡಿ ಮಾಡೋದ್ರು ಮಾತ್ರ ಇಲ್ಲದೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದು, ಅವರ ಬ್ಯಾಂಕ್ ಜೊತೆ ಮಾತಾಡೋದು, PMEJP ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೋಗಿ ಮಾತಾಡೋದು, ಈ ನಾಲ್ಕು ಕೆಲಸಗಳನ್ನು ಕೂಡ ನಾವೇ ಕವರ್ ಮಾಡ್ತೀವಿ ಸರ್.
1: ಹಾಗೇನೆ ಮೇಡಮ್, ಈಗ ತಾವು ಮೊದಲೇ ಹೇಳಿದಾಗೆ ಸೋಷಿಯಲ್ ಕಾಂಪೊನೆಂಟ್ ಟ್ರೈಬಲ್ ಸಬ್ ಪ್ಲಾನ್ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆದಿವಾಸಿಗಳಿಗೆ ನೇರವಾಗಿ ಸಾಲ ಸೌಲಭ್ಯ ತಲುಪಿಸೋ ನಿಟ್ಟಿನಲ್ಲಿ ಈ ಯೋಜನೆ ಮುಖಾಂತರ ಕೂಡ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರಮುಖವಾಗಿ ಇದ್ರ ಕುರಿತು ಅಂದ್ರೆ ಈಗಾಗಲೇ ಫಲಾನುಭವಿಗಳಾಗಿರೋ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ.
0: ಟ್ರೈಬಲ್ ಸಬ್ ಪ್ಲಾನ್ ಬಂದು ನಮಗೆ ಗೊತ್ತಾಗಿರೋದೇ ಇವಾಗ ಒಂದು 6 ತಿಂಗಳ ಹಿಂದೆಯಿಂದ ಈ ಥರ ಟ್ರೈಬಲ್ ಸಬ್ ಪ್ಲಾನ್ ಇದೆ ಅಂತನ್ಬಿಟ್ಟು. ಮುಂಚೆ ಯಾರಿಗೂ ಇದು ಗೊತ್ತಿರಲಿಲ್ಲ. ನಾವು PMEJP ಆಫೀಸ್ನ ವಿಸಿಟ್ ಮಾಡ್ತಾ ಮಾಡ್ತಾ ಅಲ್ಲಿ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಕಮಿಷನ್ ಅಂತ ಒಂದು ಆಫೀಸ್ ಇದೆ, ಅವ್ರು ಹೇಳಿದ್ರು ಈ ಥರ ಟ್ರೈಬಲ್ ಸಬ್ ಪ್ಲಾನ್ ಇದೆ, ಇದರಡಿಯಲ್ಲಿ ನೀವು ಲೋನ್ನ ಪಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋರು 10 ಲಕ್ಷ ಲೋನ್ನ ಪಡಿಬೋದು, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ ಅಂತ ಹೇಳಿದ್ರು. ಇವಾಗ ನಾವು ನಮ್ಮದು ಏನು ಯೂನಿಟ್ಸ್ IGA ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಅಂಡರಲ್ಲಿ ಯಾವ್ದ್ಯಾವ ಯೂನಿಟ್ಸ್ ನಡೀತಾ ಇದೆಯೋ ಅದರದೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲರ ಹತ್ರನೂ ಎಲ್ಲ ಡಾಕ್ಯುಮೆಂಟ್ಸು ಇರಲ್ಲ ಸದ್ಯಕ್ಕೆ. ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಅಪ್ಲಿಕೇಶನ್ಗಳನ್ನ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರಿಂದ ಆಲ್ರೆಡಿ ನಾವು ಒಂದು 90% ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಆಗಿದೆ, ಬಟ್ ಇನ್ನೂ ಅದರ ಅಂಡರಲ್ಲಿ ಸುಮಾರು ಅಪ್ಲಿಕೇಶನ್ಗಳನ್ನ ರೆಡಿ ಮಾಡೋದು ಇದೆ ಹೊರಗಡೆ, ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಮಾಡಿಸಿದ ತಕ್ಷಣ ನಮ್ಮದು 9 ಯೂನಿಟ್ಗಳನ್ನು ಒಂದೇ ಸತಿ ಅಪ್ಲಿಕೇಶನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ.
1: ಈ ಎಲ್ಲ ಯೋಜನೆಗಳಿಗೆ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮೇಡಮ್? ಏನಾದರೂ ಮಾನದಂಡಗಳಿದೆಯಾ ಈ ಯೋಜನೆಗೆ ಅಪ್ಲೈ ಮಾಡೋ ನಿಟ್ಟಿನಲ್ಲಿ?
0: ಇವಾಗ PMEJP ಅಂತ ಬಂದರೆ PMEJP ಗೌರ್ಮೆಂಟು ಬಿಡುಗಡೆ ಮಾಡಿರೋ ಆ ಉದ್ದೇಶ ಏನು ಅಂತಂದರೆ ನಮ್ಮದು ಫಿನಾನ್ಷಿಯಲ್ ಮಟ್ಟನ ಜಾಸ್ತಿ ಮಾಡಬೇಕು, ಮತ್ತು ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ವೀಕರ್ ಸೆಕ್ಷನ್ ಇದೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಮೇಲೆ ತುಂಬ ಆಸೆ ಇರುತ್ತೆ, ಬಟ್ ಅವ್ರ ಹತ್ರ ಅದಕ್ಕೆ ಬೇಕಾದಂಥ ಹಣ ಇರೋದಿಲ್ಲ, ಕ್ಯಾಪಿಟಲ್ ಸಪೋರ್ಟ್ ಇರೋದಿಲ್ಲ, ಅದನ್ನು ಕೊಡಬೇಕು. ಮತ್ತು ಎಕನಾಮಿಕ್ ಗ್ರೋತು ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ರಿಗೂ ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ದುಡ್ಡಿರಬೇಕು. ಆದರೆ ಆ ದುಡ್ಡು ಇರಬೇಕು ಅಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಇರಲೇಬೇಕು, ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಈ ಥರ ಕ್ರೆಡಿಟ್ನ ಕೊಟ್ಟು ಇದನ್ನೆಲ್ಲ ಹೆಂಗೆ ಸರಿ ಮಾಡೋದು ಅನ್ನೋ ನಿಟ್ಟಿನಲ್ಲಿ PMEJP ಅನ್ನೋದು ಬಿಡುಗಡೆ ಆಗಿದ್ದು. ಈ PMEJP ಯಾಕೆ ಲಾಂಚ್ ಆಯಿತು, ಇದ್ರ ಹಿಂದೆ ಉದ್ದೇಶ ಏನು ಅಂದರೆ ಮುಂಚೆ ಬ್ಯಾಂಕ್ಗಳಿಂದ ಲೋನ್ ತಗೋತಾ ಇದ್ರು ಎಲ್ಲರೂ, ಬ್ಯಾಂಕ್ಗಳಿಂದ ಲೋನು ಯಾರಿಗೂ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂದರೆ. ಈ ಥರ ಗೌರ್ಮೆಂಟು ಒಂದು ಸ್ಕೀಮ್ನ ಲಾಂಚ್ ಮಾಡಿ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟು ಇಷ್ಟು ಲೋನ್ಸ್ ಅಪ್ಲಿಕೇಶನ್ ಆಗಬೇಕು ಅಂದರೆ ಬ್ಯಾಂಕಲ್ಲಿ ಜನ ಲೋನ್ ತಗೊಳ್ಳೋಕ್ಕೆ ಒಂದು ಅವ್ರಿಗೆ ಈಸಿ ಆಕ್ಸಸ್ ಆಗುತ್ತೆ ಅದು, ಅದರ ನಿಟ್ಟಿನಲ್ಲಿ ಮತ್ತು ಜಾಬ್ಸು ಎಲ್ಲೂ ಸಿಗೋದು.

0: ಇಲ್ಲ, ಜಾಬ್ಸ್ ಹುಡುಕಿ ಹುಡುಕಿ ಸುಮಾರು ಜನಕ್ಕೆ ಕಷ್ಟ ಆಗ್ತಿದೆ. ಈ ತರ ಟೈಮಲ್ಲಿ ಬಿಸ್ನೆಸ್ನ ಅವ್ರು ಡೆವಲಪ್ ಮಾಡ್ಕೋಬಹುದು. ಈ ತರ ಲೋನ್ಸ್ ಇದ್ರೆ ಬಿಸ್ನೆಸ್ನ ಅವರು ಡೆವಲಪ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತೆ ಎಲ್ಲೆಲ್ಲಿ ಅವ್ರಿಗೆ ವೀಕರ್ ಇದೆಯೋ ಅಲ್ಲೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ರು ಬಿಸ್ನೆಸ್ ಮೆನ್ಗೆ ಯಾವ ಕಡೆಯಿಂದನೂ ಅವ್ರಿಗೆ ವೀಕರ್ ಸೆಕ್ಷನ್ ಅನ್ನೋದು ಇರಬಾರ್ದು. ಮುಂಚೆ ಹೇಳ್ದಂಗೆ ಎಕನಾಮಿಕ್ ಗ್ರೋತ್ ಒಂದೇ ತರ ಇರಬೇಕು, ಮತ್ತೆ ಮನಿ ಲೆಂಡರ್ಸ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಹಂಗಂದ್ರೆ ಇವಾಗ ಹೊರಗಡೆ ನಾವು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಬಿಸ್ನೆಸ್ ಒಂದು ಅಂಗಡಿ ಓಪನ್ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ 50,000 ರೂಪಾಯಿ ಬಡ್ಡಿ ತಗೊಂಡ್ರೆ ನೀವು ಹೊರಗಡೆ ಗೊತ್ತೇನೆ ಇದೆ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ನಮಗೆ ಲೋನ್ಗಳನ್ನ ಕೊಡ್ತಾರೆ ಅಂತನ್ಬಿಟ್ಟು. ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋ ಈ ತರ ಉದ್ದೇಶಗಳನ್ನ ಇಟ್ಕೊಂಡು PMEGP ಬಂದಿದ್ದು. PMEGP ನಾವು ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದ್ರೆ ಏನೇನು ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಅಂತ ನೋಡಿದ್ರೆ, ಫಸ್ಟ್ PMEGP ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅವ್ರಿಗೊಂದು ಬಿಸ್ನೆಸ್ ಐಡಿಯಾ ಇರಬೇಕು. ಐಡಿಯಾ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಐಡಿಯಾ ಇದೆ ಅಂತಂದ್ಮೇಲೆ ಅವ್ರ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಎಲಿಜಿಬಿಲಿಟಿನ ನಾವು ಚೆಕ್ ಮಾಡಲ್ಲ, ಡೈರೆಕ್ಟ್ ಬ್ಯಾಂಕಲ್ಲೇ ಚೆಕ್ ಮಾಡಿಸ್ತೀವಿ. ಬಿಕಾಸ್ ಬ್ಯಾಂಕಲ್ಲಿ CB ಅವರು ಚೆಕ್ ಮಾಡೋ CB ಕರೆಕ್ಟ್ ಆಗಿದೆ ಅಂದ್ರೆ ಇನ್ನೇನು ಪ್ರಾಬ್ಲಮೇ ಇಲ್ಲ. ಕರೆಕ್ಟ್ ಆಗಿದೆ, ನಾವು ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರೆ ನಮ್ಗೆ ಇನ್ನೇನು ಪ್ರಾಬ್ಲಮೇ ಇರೋದಿಲ್ಲ. ಇನ್ ಕೇಸ್ ಏನಾದ್ರು ಬ್ಯಾಂಕ್ CB ಕರೆಕ್ಟ್ ಆಗಿಲ್ಲದೆ ನಾವು ಅವ್ರಿಗೆ ಯೋಜನಾ ವರದಿನ ರೆಡಿ ಮಾಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸಿ ತುಂಬಾ ಪ್ರೋಸೆಸ್ ಆದ್ಮೇಲೆ ಅವ್ರಿಗೆ ರಿಜೆಕ್ಟ್ ಆದ್ರೆ ಅವ್ರ ಮನಸ್ಸಲ್ಲೂ ಒಂದು ಬೇಸರ ಉಂಟಾಗುತ್ತೆ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎಲಿಜಿಬಿಲಿಟಿ ಬ್ಯಾಂಕ್ ಚೆಕ್ ನ ನಾವು ಕರೆಕ್ಟ್ ಮಾಡೇ ಮಾಡ್ತೀವಿ. ಬ್ಯಾಂಕ್ ಅಲ್ಲಿ ಚೆಕ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡ್ತೀವಿ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತೀವಿ, ಮತ್ತೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಈ ಅಪ್ಲಿಕೇಶನ್ ಹಾಕ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ, ಮೊದಲನೇದಾಗಿ ಅವರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದ್ರೆ ಯೋಜನಾ ವರದಿ ಬೇಕಾಗುತ್ತೆ. ಮೊದಲನೇ ಹೇಳ್ದಂಗೆ ಯೋಜನಾ ವರದಿನ ನಾವೇ ರೆಡಿ ಮಾಡ್ತೀವಿ. ತದನಂತರ ಆಧಾರ್ ಕಾರ್ಡ್ ಇರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಅವ್ರದ್ದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾನ್ ಕಾರ್ಡು, ಮತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಎರಡು ಫೋಟೋ, ಇದಿಷ್ಟು ಬೇಕಾಗುತ್ತೆ. ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ತುಂಬಾ ಮುಖ್ಯ. PMEGP ಅಂತ ಬಂದಾಗ ಟ್ರೈನಿಂಗ್ ಸರ್ಟಿಫಿಕೇಟ್, ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲದೆ PMEGP ಮುದ್ರಾ NLMಗಳಿಗೆ ಲೋನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಅದರಿಂದ ನಾವು ನಮ್ಮ ಸೆಂಟರ್ನಲ್ಲಿ ಕೆಂಚನಹಳ್ಳಿಯಲ್ಲಿ ಯಾರ್ಯಾರಿಗೆ ಟ್ರೈನಿಂಗ್ ಕೊಡ್ತೀವೋ ಆ ಸರ್ಟಿಫಿಕೇಟ್ನ ಪ್ರಾಮುಖ್ಯತೆನೇ ಹೇಳ್ಕೊಡ್ತೀವಿ. ಫಸ್ಟ್ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದ್ರಿಂದ ಎಷ್ಟು ಮುಂದೆ ಯೂಸಸ್ ಇದೆ, ಗೌರ್ಮೆಂಟಿಂದ ಯಾವ ಥರ ಲೋನ್ಗಳನ್ನ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಪಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿರ್ತೀವಿ. ಅದರಿಂದ ಅವರು ಸರ್ಟಿಫಿಕೇಟ್ನ ಹುಷಾರಾಗಿ ಇಟ್ಕೊಂಡಿರ್ತಾರೆ, ಅದನ್ನ ತಗೊಂಡು ಬರ್ತಾರೆ, ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ನಾವು ಅಪ್ಲಿಕೇಶನ್ ಹಾಕಕ್ಕೆ ಇಷ್ಟೇ ಡಾಕ್ಯುಮೆಂಟ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಿ ಅದು ಬ್ಯಾಂಕ್ ಪ್ರೋಸೆಸ್ಗೆ ಹೋದ್ಮೇಲೆ ಅವ್ರದ್ದು ಅವ್ರೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದು ಒರಿಜಿನಲ್ ಲ್ಯಾಂಡು, RTC ಆಗಿರ್ಬೋದು, ಕೊಟೇಷನ್ ಆಗಿರ್ಬೋದು, ಮಿಷಿನರೀಸ್ದು, ಮತ್ತು ಉದ್ಯಮ ಆಧಾರ ಅಂತ ಕೇಳ್ತಾರೆ, ಅದನ್ನು ಕೂಡ ನಾವೇ ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ತೀವಿ. ಮತ್ತು ಸಿವಿಲ್ ಸ್ಕೋರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮುಂಚೆ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಬಂದಿದ್ರು ಅದನ್ನು ತಗೊಂಡೋಗಿ ಬ್ಯಾಂಕ್ ಕೊಟ್ಟರೆ ಅವ್ರ ವೆರಿಫಿಕೇಶನ್ ಆಗ್ತದೆ. ಇದಿಷ್ಟು PMEGP. ಬ್ಯಾಂಕ್ ವೆರಿಫಿಕೇಶನ್ ಆದಮೇಲೆ ಅವ್ರಿಗೆ PMEGP ಆಫೀಸಿಂದ, ಇವರು ಬ್ಯಾಂಕಿಂದ ಒಂದು ಪ್ರೋಸೆಸ್ ಹೋದ್ಮೇಲೆ PMEGP ಆಫೀಸಿಂದ ಅವ್ರಿಗೆ ಎಲಿಜಿಬಿಲಿಟಿ ಚೆಕ್ ಆಗ್ಬಿಟ್ಟು ಅವರು ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟ್ ಲೋನ್ನ ಬಿಡುಗಡೆ ಮಾಡ್ತಾರೆ.
1: ಈಗ ಮೇಡಮ್, ತಮ್ಮ ಕೇಂದ್ರದ ವತಿಯಿಂದ ಹಲವಾರು ಉತ್ಪನ್ನ ಆಧಾರಿತ ಅಥವಾ ಸೇವಾ ವಲಯ ಆಧಾರಿತ ಹಾಗೆಯೇ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ತಮ್ಮ ಕೇಂದ್ರದಲ್ಲೇ ಕೊಡಲಾಗ್ತಾ ಇದೆ ಮೇಡಮ್. ಈ ರೀತಿಯ ತರಬೇತಿಗಳನ್ನು ಪಡ್ಕೊಂಡಂಥ ತರಬೇತಾರ್ಥಿಗಳು ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಅಥವಾ ಒಂದು ಉದ್ಯಮವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ತಾವೇ ಕೂಡ ಈ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವರಿಗೆ ಈ ಯೋಜನೆಗಳ ಮುಖಾಂತರ ಸೇವೆಗಳನ್ನು ಅಥವಾ ಸೌಲಭ್ಯವನ್ನು ಪಡ್ಕೊಟ್ಟಿದ್ದುಂಟ?
0: NLM ಬಂದು ಸುಮಾರು 1 ವರ್ಷಗಳಿಂದ NLM ಇನ್ನೂ ಓಪನ್ ಆಗಲಿಲ್ಲ, ಆನ್ಲೈನ್ ವೆಬ್ಸೈಟ್ ಓಪನ್ ಆಗಿಲ್ಲ. ಅದು ವೆಬ್ಸೈಟಲ್ಲಿ ಏನೋ ಹೊಸ ಮಾಡಿಫಿಕೇಶನ್ ಏನೋ ಮಾಡ್ತಾ ಇದ್ದಾರೆ, ಅದರಿಂದ ಓಪನ್ ಆಗಿಲ್ಲ. ಮುದ್ರಾ ಒಂದಿಬ್ಬರಿಗೆ ಯೋಜನಾ ವರದಿ ರೆಡಿ ಮಾಡಿಬಿಟ್ಟು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ದೀವಿ. PMEGP ಅಂತ ಬಂದರೆ ಒಂದು 5 ಜನಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ ಇಲ್ಲಿವರೆಗೂ. ಅದರಲ್ಲಿ ಗೋವಿಂದ ನಾಯಕ ಅಂತ ಸೀಗೇವಾಡಿ ಅವರಿಗೆ ಅಪ್ಲಿಕೇಶನ್ ಹಾಕಿ ಅವ್ರದ್ದು ಲೊಕೇಶನು ಮ್ಯಾಪಿಂಗ್ ಆಗಿದೆ, ಮತ್ತು ಬ್ಯಾಂಕಿಂದ ಅವ್ರಿಗೆ ವೆರಿಫಿಕೇಷನ್ ಲೆಟರು ಬಂದಿದೆ, ನಿಮ್ಗೆ ಈ ಥರ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ನೆಕ್ಸ್ಟು ಮುಂದಿನ ಹಂತದಲ್ಲಿ ವೆರಿಫಿಕೇಶನ್ ಆಗಿ ನಿಮ್ಮದು ಅಮೌಂಟು ಬಿಡುಗಡೆ ಆಗುತ್ತೆ ಅನ್ನೋ ಮೆಸೇಜ್ ಬಂದಿದೆ ಅವ್ರಿಗೆ. ಬಟ್ ಏನಂದರೆ ಎಲ್ಲ PMEGP ಎಲ್ಲ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇರುತ್ತೆ, ಯಾವುದು 1 ತಿಂಗಳು 2 ತಿಂಗಳು ಒಳಗಡೆ ಕೆಲಸ ಮುಗಿಯೋದಂತಲ್ಲ, ಒಂದಲ್ಲ 3 ರಿಂದ 6 ತಿಂಗಳು ಬೇಕೇ ಬೇಕು ಕೆಲಸಗಳಿಗೆ. ಯಾಕಂದರೆ ಬ್ಯಾಂಕವ್ರಿಗೂ ಕೆಲಸ ಇರುತ್ತೆ, ಅದನ್ನು ಬಿಟ್ಟು ಅವರು ಬಂದು ಲೊಕೇಶನ್ ಮ್ಯಾಪಿಂಗ್ ಮಾಡಬೇಕು, ನಂತರ ಬೇರೆ ವೆರಿಫಿಕೇಷನ್ಗಳು ಮಾಡಬೇಕು, ಮತ್ತು ಲೀಗಲ್ ಫಾರ್ಮ್ಸು, RTC ಆಗಿರ್ಬೋದು, ಉದ್ಯಮದ ಆಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡೋದಿರುತ್ತೆ. ಚೆಕ್ ಮಾಡಿದ್ಮೇಲೆ ಅವರು PMEGP ಆಫೀಸ್ಗೆ ಅದನ್ನು ಕಳಿಸ್ಬೇಕು, ಅಲ್ಲಿಂದ ವೆರಿಫಿಕೇಶನ್ ಬರಬೇಕು, ಅದಾದಮೇಲೆ ಇವರು ದುಡ್ಡು ದುಡ್ಡನ್ನ ಬಿಡುಗಡೆ ಮಾಡೋದಿರುತ್ತೆ. ಅಂದ್ರೆ ಡೈರೆಕ್ಟ್ ಪಿ ಎಂ ಇ ಜಿ ಪಿ ಎಲ್ಲ ಸಬ್ಸಿಡಿ ಇದೆ. ಇವಾಗ ಎಸ್ ಸಿ ಎಸ್ ಟಿ ಅಂತ ಬಂದ್ರೆ 35% ಸಬ್ಸಿಡಿ ಇದೆ, ಒ ಬಿ ಸಿ ಅಂತ ಬಂದ್ರೆ 25% ಸಬ್ಸಿಡಿ ಇದೆ. ಈ ಸಬ್ಸಿಡಿನ ಅವರು ಹೆಂಗ್ ಪಡ್ಕೋಬಹುದು ಅಂದ್ರೆ ಡೈರೆಕ್ಟ್ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಿಡುಗಡೆ ಆದಾಗಲೇ ಅವರಿಗೆ ಸಬ್ಸಿಡಿ ಸಿಗಲ್ಲ. ಅವರು 2 ವರ್ಷ ಅವರು ತ್ವರಿತವಾಗಿ ಅಮೌಂಟ್ ನ ಕರೆಕ್ಟ್ ಆಗಿ ಕಟ್ಕೊಂಡು

ಹೋಗಿರ್ಬೇಕು, ಅವ್ರದ್ದು ಏನ್ ಬಡ್ಡಿ ಪರ್ಸೆಂಟೇಜ್ ಬರುತ್ತೆ ಅದ್ರ ಮೇಲೆ ಅವ್ರ ಅಮೌಂಟ್ ನ ಕಟ್ಕೊಂಡು ಹೋಗಿರ್ಬೇಕು. 2 ವರ್ಷ ಆದ್ಮೇಲೆ ಅವ್ರಿಗೆ ಅವರ ಸಬ್ಸಿಡಿ ಏನಿರುತ್ತೆ ಅದು ಆರ್ ಡಿ ಆಗಿ ಅವ್ರ ಅಕೌಂಟ್ ಅಲ್ಲೇ ಇರುತ್ತೆ. ಅವ್ರು 2 ವರ್ಷದ ನಂತರ ಅದನ್ನ ಅವರು ನೋಡ್ಬೋದು ಬಟ್ ತಗೊಳಕ್ ಆಗಲ್ಲ. 2 ವರ್ಷ ಆದ್ಮೇಲೆ ಅವ್ರ ಅಮೌಂಟ್ ನ ತಗೋಬಹುದು. ಮತ್ತೆ ಇದರಲ್ಲಿ 8ನೇ ಕ್ಲಾಸ್ ಯಾರು ಓದಿರ್ತಾರೆ ಅವ್ರಿಗೆ ಬರೀ 5 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. 8ನೇ ಕ್ಲಾಸ್ ಮೇಲೆ ಯಾರು ಓದಿರ್ತಾರೆ ಅವ್ರಿಗೆ ಸೇವಾ ವಲಯಕ್ಕಾದ್ರೆ 25 ಲಕ್ಷ, ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ

0: ಖಂಡಿತ. ಕೆಆರ್ ನಗರದಲ್ಲಿ ಶ್ರುತಿ ಅಂತ ಒಬ್ರು ಕೆಂಚನಹಳ್ಳಿಯಲ್ಲಿ ಈ ತರ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತ ಗೊತ್ತಾಗಿ ಕೆಂಚನಹಳ್ಳಿಗೆ ಬಂದಿದ್ರು, ಬಂದು ಈ ತರ ಅಪ್ಲಿಕೇಶನ್ ಗಳನ್ನ ಹಾಕಿಸ್ತಿದ್ದೀರಾ, ನಾನು ಕೂಡ ಬ್ಯೂಟಿಷಿಯನ್ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಬೆಳೆದಲ್ಲಿ ದುಡ್ಡು ಅಂತ ಇಲ್ಲದೆ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ನಮ್ಗೆ ತುಂಬಾ ಮುಖ್ಯ. ಯಾಕಂದ್ರೆ ಅಪ್ಲಿಕೇಶನ್ ಹೊರಗಡೆ ಸೈಬರ್ ಸೆಂಟರ್ ಅಲ್ಲಿ ಹಾಕ್ತಿವಿ, ದುಡ್ಡು ಇಸ್ಕೋತಾರೆ ಅಪ್ಲಿಕೇಶನ್ ಹಾಕೋತಾರೆ, ಬಟ್ ಇನ್ವಾಲ್ವ್ಮೆಂಟ್ ಅನ್ನೋದಿರಲ್ಲ. ನೀವು ಇನ್ವಾಲ್ವ್ಮೆಂಟ್ ಆಗಿ ಬ್ಯಾಂಕ್ಗೂ ಕೂಡ ಓಡಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೊರಗಡೆ ಯಾರೋ ಹೇಳಿದ್ರು, ಅದರಿಂದ ಬಂದು ನಿಮ್ಮನ್ನ ಮೀಟ್ ಮಾಡಕ್ ಬಂದ್ವಿ ಅಂತ ಅಪ್ಲಿಕೇಶನ್ ಹಾಕ್ಸಿದ್ರು. ಅವ್ರದ್ದು ಕೂಡ ಪ್ರೊಸೆಸಿಂಗ್ ಆಗಿದೆ, ಬ್ಯಾಂಕಿಂದ ಲೊಕೇಶನ್ ಕೂಡ ಮ್ಯಾಪ್ ಆಗಿದೆ ಅವ್ರದ್ದು. ಈ ತರ ಹೊರಗಡೆಯಿಂದನೂ ಒಬ್ಬೊಬ್ರು ಗೊತ್ತಾಗಿರೋರು ಬಂದು ಅಪ್ಲಿಕೇಶನ್ ಗಳನ್ನ ಹಾಕಿಸ್ತಾ ಇದ್ದಾರೆ.
1: ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ರೆಡಿ ಮಾಡ್ಕೊಡೋದಾಗಿರ್ಬೋದು, ಅರ್ಜಿಗಳನ್ನ ಸಲ್ಲಿಸೋದಾಗಿರ್ಬೋದು, ಮತ್ತೆ ಈ ಯೋಜನೆ ಮುಖಾಂತರ ಅವ್ರಿಗೆ ಸಾಲ ಸೌಲಭ್ಯ ನೇರವಾಗಿ ಖಾತೆಗೆ ಬರೋ ತನಕ ತಾವೇ ಕೂಡ ಫಾಲೋ ಅಪ್ ಮಾಡಿ ಅದನ್ನ ಅವ್ರಿಗೆ ಬರ್ಸೋಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ತದನಂತರ ಸಾಲ ಮರುಪಾವತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ನೀತಿ ನಿಯಮಗಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ತಾ ಇದ್ದೀರಾ?
0: ಅದಕ್ಕೆ ಬ್ಯಾಂಕ್ಗೆ ಹೊಣೆಗಾರಿಕೆ ಆಗಿರುತ್ತೆ, ನಾವೇನು ಅದನ್ನ ಫಾಲೋ ಅಪ್ ಮಾಡಂಗೇನಿಲ್ಲ. ಬಟ್ ಏನು ಹೇಳ್ತೀವಿ ಅಂದರೆ, ಬ್ಯಾಂಕ್ ಅವ್ರಿಗೆ ನಮ್ಮ ಕಡೆಯಿಂದ ಯಾರು ಟ್ರೈನಿಂಗ್ನ ತೆಗೆದುಕೊಂಡು ಹೋಗಿರ್ತಾರೋ ಅವ್ರನ್ನ ನಾವು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಅವ್ರದ್ದು ಸಿವಿಲ್ ಸ್ಕೋರ್ ಅಲ್ಲಿ ಚೆಕ್ ಮಾಡ್ತಾರೆ ಬ್ಯಾಂಕಲ್ಲಿ, ದೆನ್ ನಮ್ಮ ಹತ್ರ ಕೂಡ ಒಂದ್ಸಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀವಿ. ಸಿವಿಲ್ ಸ್ಕೋರ್ ಅಂತಲೂ ಇಲ್ಲದೆ ಅವ್ರ ವ್ಯಕ್ತಿತ್ವನ ನೋಡ್ತೀವಿ ಫಸ್ಟ್, ಅವ್ರ ವ್ಯಕ್ತಿತ್ವದಲ್ಲಿ ಕರೆಕ್ಟಾಗಿ ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರ್ತಾರೆ, ಆಲ್ರೆಡಿ ಅವರು ಹಸುಕುರಿ ಕುಳಿ ಸಾಕ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಮೇಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಂತ ಜನಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇವ್ರು ಕಟ್ತಾರೆ ಇವ್ರು ಕಟ್ಟಲ್ಲ, ಇವ್ರು ಚೆನ್ನಾಗಿ ಇವ್ರ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾರೆ ಇವ್ರು ಮಾಡ್ಕೊಂಡು ಹೋಗಲ್ಲ ಅಂತ. ಅಂತ ಸೆಲೆಕ್ಷನ್ ಪ್ರೋಸೆಸ್ನ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಮಾತ್ರ ನಾವು ಲೋನ್ಸ್ಗಳನ್ನ ಅಪ್ಲಿಕೇಶನ್ ಹಾಕ್ಸ್ತೀವಿ. ಸುಮಾರು ಒಂದು 20 ಅಪ್ಲಿಕೇಶನ್ ಬರ್ಬೋದು, ಬಟ್ ನಾವು ಸೆಲೆಕ್ಷನ್ ಪ್ರೋಸೆಸ್ ಮಾಡಿದಾಗ ಅಲ್ಲಿ ನಮ್ಗೆ ಉಳ್ಕೊಳ್ಳೋದೇ ಒಂದು 5 ಜನ. ಆ ಥರ ಕ್ಲಿಯರ್ ಆಗಿ ಸೆಲೆಕ್ಷನ್ ಮಾಡ್ತೀವಿ, ಯಾಕಂದ್ರೆ ಬ್ಯಾಂಕಲ್ಲಿ ಹೋಗಿ ಮಾತಾಡಿರ್ತೀವಿ, ನಾವು ವಿವೇಕಾನಂದಿಂದ ಬಂದಿದ್ದೀವಿ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ದೀವಿ, ನೀವು ಅವ್ರಿಗೆ ಈ ಥರ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕಡೆಯಿಂದನೂ ಮಾತಾಡ್ತೀವಿ. ನಮ್ಮ ಕಡೆಯಿಂದ ಯಾವುದು ದೋಷಗಳಾಗಬಾರ್ದು ಅಲ್ಲಿ, ಅದರಿಂದ ನಾವೇ ಫಸ್ಟ್ ಮೊದಲ ಹಂತದೇ ಸೆಲೆಕ್ಷನ್ ಮಾಡಿ ನಂತರ ಎರಡನೇ ಹಂತಕ್ಕೆ ನಾವು ಬ್ಯಾಂಕ್ ತಗೊಂಡೋಗ್ತೀವಿ.
1: ಒಟ್ಟಾರಾಗಿ ಮೇಡಮ್, ಕೇಂದ್ರದ ಮುಖಾಂತರ ವಿವಿಧ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಟ್ಟು ಅವರ ಕೌಶಲ್ಯವನ್ನು ಹೆಚ್ಚಿಸುವ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ತರಬೇತಿಯ ಜೊತೆಗೆ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡಂತ ಫಲಾನುಭವಿಗಳಾಗಿರ್ಬೋದು ಅಥವಾ ತರಬೇತಿ ಪಡ್ಕೊಂಡಂತ ತರಬೇತಾರ್ಥಿಗಳಾಗಿರ್ಬೋದು ಪ್ರಸ್ತುತ ಈ ಯೋಜನೆಗಳ ಮುಖಾಂತರ ಸೌಲಭ್ಯವನ್ನು ಪಡ್ಕೊಂಡಿದ್ದುಂಟ, ಪಡ್ಕೊಂಡಂತ ಸೌಲಭ್ಯದಿಂದ ತಮ್ಮ ಉದ್ಯಮ ಆಗಿರ್ಬೋದು ಅಥವಾ ತಮ್ಮ ಸ್ವಉದ್ಯೋಗವನ್ನು ಯಾವ ಗುಣಮಟ್ಟದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ?
0: ನಮ್ಮ ಕೇಂದ್ರದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಒಳ್ಳೆ ಗುಣಮಟ್ಟದ ಟ್ರೈನಿಂಗ್ಗಳನ್ನೇ ತಗೊಂಡಿರ್ತಾರೆ, ಮತ್ತು ಗುಣಮಟ್ಟವಾಗಿ ಅವರು ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು ಸಾಕ್ತಾ ಇದ್ದಾರೆ. ಬಟ್ ಟ್ರೈನಿಂಗಲ್ಲಿ ಯಾರು ಅಪ್ಲಿಕೇಶನ್ಗಳನ್ನ ಹಾಕ್ಸಿರ್ದಾರೋ ಅದರಲ್ಲಿ ಒಬ್ರಿಗೆ ಮಾತ್ರ ಇವಾಗ ಬ್ಯಾಂಕಿಂದ ಹಣ ಬಿಡುಗಡೆ ಆಗಿರೋದು, ಇನ್ನೂ ಇಬ್ಬರಿಗೆ ಬಿಡುಗಡೆ ಆಗಿಲ್ಲ. ಯಾಕಂದರೆ ಇವಾಗ ಬಿಫೋರ್ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ದರಿಂದ ಯಾರಿಗೂ ಕೂಡ ಬ್ಯಾಂಕಿಂದ ಪ್ರೋಸೆಸ್ 2 ತಿಂಗಳು ಪ್ರೋಸೆಸ್ ಕಟ್ಟಾಗಿತ್ತು. ಸೊ ಇವಾಗ ಬಿಫೋರ್ 1 ತಿಂಗಳಿಂದ ಇನ್ನೂ PMEGPಯಿಂದ ಸಬ್ಸಿಡಿ ರಿಲೀಸ್ ಆಗಿರಲಿಲ್ಲ ಯಾರಿಗೂ, ಅದರಿಂದ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ರು ವೇಸ್ಟ್, ಅವಾಗ ಗೌರ್ಮೆಂಟಿಂದ ಯಾವುದು ಮೂವ್ ಆಗ್ತಾ ಇರಲಿಲ್ಲ. ಈ ತಿಂಗಳಿಂದ ಮೂವ್ ಆಗ್ತಾ ಇದೆ, ಈ ತಿಂಗಳಿಂದ ಮೂವ್ ಆದ್ಮೇಲೆ ಗೋವಿಂದ ನಾಯಕ ಅನ್ನೋರಿಗೆ ರಿಲೀಸಿಂಗ್ ಲೆಟರ್ ಬಂದಿರೋದು. ಆ ಥರ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು. ಇವಾಗ ಸದ್ಯಕ್ಕೆ ಯಾರು ಲೋನ್ ತಗೊಂಡು ರನ್ ಮಾಡ್ತಿರೋರು ಯಾರು ಇಲ್ಲ.
1: ಮುಂದಿನ ದಿನಗಳಲ್ಲಿ ಯೋಜನೆ ಮುಖಾಂತರ ಅವ್ರಿಗೆ ತರಬೇತಿ ಪಡ್ಕೊಂಡಂಥವ್ರಿಗಾಗಿರ್ಬೋದು ಅಥವಾ ಕೇಂದ್ರದಿಂದ ಹೊರಗಡೆ ತರಬೇತಿ ಪಡ್ಕೊಂಡು ಈ ಥರ ಯೋಜನೆಗೆ ನಮಗೆ ಅರ್ಜಿ ಸಲ್ಲಿಸ್ಕೊಡಿ, ನಮಗೂ ಈ ಥರ ಸೌಲಭ್ಯ ಕೊಡಿ ಅಂತ ಬರೋಂಥ ಫಲಾನುಭವಿಗಳಿಗೆ ಮುಂದೆ ಇನ್ನೇನೆಲ್ಲ ಚಟುವಟಿಕೆಗಳ ಮುಖಾಂತರ ಅವರಿಗೆ ಸೂಕ್ತವಾದ ಸೌಲಭ್ಯವನ್ನು ಒದಗಿಸೋ ನಿಟ್ಟಲ್ಲಿ ಮುಂದೆ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ?
0: ಟ್ರೈನಿಂಗ್ ತಗೊಳ್ಳದೆ ಇರೋರ್ಗೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀನಿ ಮುಂದೆ ಹೇಳ್ದಂಗೆ. PMEGP ಇನ್ ಕೇಸ್ ಏನಾದರೂ ಅವ್ರಿಗೆ ಲೋನ್ ಬೇಕು, PMEGP ಅಡಿಯಲ್ಲಿ ಲೋನ್ ತಗೋತೀವಿ ಅಂದರೆ ನಮ್ಮದೇ ಸೆಂಟ್ರಲ್ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗಿಂದ ಹೇಳ್ತೀವಿ. ಇನ್ ಕೇಸ್ ಏನಾದರೂ ಅವರು ದೂರ ಇದ್ದರು, ನನಗೆ ಲೋನ್ ಅವಶ್ಯಕತೆ ಇದೆ ಬಟ್ ನಾನು ದೂರ ಇದ್ದೀನಿ ಅನ್ನೋರಿಗೆ ಆನ್ಲೈನಲ್ಲೇ EDP ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಅವ್ರಿಗೆ. ಆನ್ಲೈನಲ್ಲಿ EDP ಮಾಡಿಕೊಂಡು ಅವ್ರಿಗೆ EDP ಸರ್ಟಿಫಿಕೇಟ್ನ ತರಿಸ್ಕೊಂಡು ಆಮೇಲೆ ಲೋನ್ನ ಅಪ್ಲಿಕೇಶನ್ನು ಅವರಿಗೆ ಯೋಜನಾ ವರದಿ ರೆಡಿ ಮಾಡಿಬಿಟ್ಟು ಲೋನ್ ಅಪ್ಲಿಕೇಶನ್ ಹಾಕ್ಸೋದನ್ನ ಮಾಡ್ತಾ ಇದ್ದೀವಿ. ಅದಿಲ್ಲದೆ ಸುಮಾರು ಜನ ಯಾರು ಟ್ರೈನಿಂಗ್ ಇಲ್ವೋ ಅವ್ರಿಗೆ ಮುದ್ರಾಗೆ ಪ್ರಮೋಟ್ ಮಾಡ್ತೀವಿ ಬ್ಯಾಂಕಲ್ಲಿ ಹೇಳಿ. ಮುದ್ರಾದಲ್ಲಿ 4 ಟೈಪ್ಸ್ ಆಫ್ ಲೋನ್ ಬರುತ್ತೆ, ಶಿಶು, ಕಿಶೋರ್, ತರುಣ, ತರುಣ್ ಪ್ಲಸ್ ಅಂತ. ಯಾರಿವಾಗ ಸ್ಟಾರ್ಟಿಂಗಲ್ಲಿ ಅವ್ರ ಅಂಗಡಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಶಿಶುಗೆ ಪ್ರಮೋಟ್ ಮಾಡಿ ಬ್ಯಾಂಕ್ಗೆ ಶಿಶುಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಿದ್ದೀನಿ. ಮತ್ತು ಅದಾದಮೇಲೆ NLM ಅಲ್ಲಿ ನಾವು ಹಸುಗೆ ಲೋನನ್ನು ತಗೊಳಕ್ಕಾಗಲ್ಲ, ಇದರಲ್ಲಿ ಬ್ರೀಡ್ ಡೆವಲಪ್ಮೆಂಟು ಮತ್ತು ಫೀಡ್ ಆ್ಯಂಡ್ ಫಾರ್ಡರ್ ಡೆವಲಪ್ಮೆಂಟು ಮತ್ತು ಏನಾದರೂ ಇನ್ನೋವೇಷನ್ಸ್ ಇರ್ಬೋದು, ಸೈಂಟಿಫಿಕ್ದು ಏನಾದರೂ ರಿಸರ್ಚ್ ಇರ್ಬೋದು, ಅದಕ್ಕೆ ಲೋನ್ಸ್ಗಳನ್ನ ಕೊಡ್ತಾರೆ. ಬ್ರೀಡ್ ಡೆವಲಪ್ಮೆಂಟ್ ಅಂತ ಬಂದರೆ NLM ಅಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ, ಮೂರದಕ್ಕೆ ಮಾತ್ರ ಇವರು ಪ್ರಮೋಟ್ ಮಾಡೋದು. ಇದರ ನಿಟ್ಟಿನಲ್ಲಿ ಇದರಲ್ಲೂ ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಾ ಇರ್ತೀವಿ. ಬಿಟ್ಟರೆ ಇವಾಗ ಸುಮಾರು ದಿನದಿಂದ ನಿಮಗೆ ಗೊತ್ತಿರ್ಬೋದು ಕುಸುಮ್ ಬಿ ಯೋಜನೆ ಅಂತ ಗೌರ್ಮೆಂಟಿಂದ ಇದಾಗಿದೆ. ಯಾರ್ಯಾರು ಸ್ವಂತ ಜಮೀನಲ್ಲಿ ಅವರು ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಕುಸುಮ್ ಬಿ ಯೋಜನೆನ ಪ್ರಮೋಟ್ ಮಾಡ್ತಾ ಇದ್ದೀವಿ.

0: ಯಾಕಂದ್ರೆ ಕುಸುಂಬಿ ಯೋಜನೆಯಲ್ಲಿ ಅವರು ಸೋಲಾರ್ ಪ್ಯಾನಲ್ಸ್ ನ ಹಾಕೋತಾರೆ. ಆ ಸೋಲಾರ್ ಪ್ಯಾನಲ್ಸ್ ಇಂದ ನಮಗೆ ನೀರು ಒಡಿಯೋಕೆ ಯೂಸ್ ಆಗುತ್ತೆ, ಮತ್ತೆ ಅದನ್ನ ನಾವು ಯೂಸ್ ಮಾಡಿಕೊಂಡು ಆ ವ್ಯಾಟ್ಸ್ನ ನಾವು ಸೆಸ್ಕಾಮ್ಗೆ ಬೆಸ್ಕಾಮ್ಗೂ ಮಾರ್ಬೋದು, ಅದನ್ನ ಮಾರಿ ನಾವು ಅಮೌಂಟ್ನ ಅದರಿಂದ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ಕುಸುಂಬಿ ಯೋಜನೆಗೆ ಜಾಸ್ತಿ ಪ್ರಮೋಟ್ನ ಮಾಡ್ತಾ ಇದ್ದೀವಿ.
1: ಹಾಗಿದ್ರೆ ಮೇಡಮ್, ಕೊನೆಯದಾಗಿ ತಮ್ಮ ಕೇಂದ್ರದಲ್ಲಿ ಸಿಗ್ತಿರುವಂಥ ಈ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ಯೋಜನೆಗಳ ಆನ್ಲೈನ್ ಆಧಾರಿತ ಸೇವೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯವಾಗಿ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ತಮ್ಮ ಕೇಂದ್ರದಲ್ಲಿ ಈ ಯೋಜನೆಗಳಿಗೆ ಅರ್ಜಿಯನ್ನು ಹಾಕೋ ನಿಟ್ಟಿನಲ್ಲಿ ಎಷ್ಟು ಅನುಕೂಲಕರವಾಗುತ್ತೆ ಅನ್ನೋದು ಕುರಿತು, ಮತ್ತು ತರಬೇತಿಗೆ ಸೇರಿಕೊಂಡ್ರೆ ಹೇಗೆಲ್ಲ ಅವಕಾಶಗಳು ತಮಗೆ ಸಿಗುತ್ತವೆ ಅನ್ನೋದು ಕುರಿತು ಸಮುದಾಯದ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ?
0: ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೊಂದು ಸೆಷನ್ ಇರುತ್ತೆ. ಹೆಂಗೆ ಅಂದರೆ, ನಮ್ಮ ಹತ್ರ ಟ್ರೈನಿಂಗ್ ತೊಗೋತೀರಾ, ನೀವು ಹೆಂಗೆ ಕುರಿ ಕೋಳಿ ಸಾಕ್ತಿರ್ತೀನೋದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ನಿಮ್ಗೆ ಏನಾದರೂ ಉದ್ಯಮನ ಜಾಸ್ತಿ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಯಾವ ಥರ ಲೋನ್ನ ಅಪ್ಲಿಕೇಶನ್ಗಳನ್ನ ಕೊಡ್ಬೋದು ಅಂತ ಮುಂದೆನೇ ಒಂದು ಸೆಷನ್ ಕೊಟ್ಬಿಟ್ಟಿರ್ತೀವಿ. ಯಾಕೆ ಮೊದಲೇ ಕೊಡ್ತೀವಿ, ಯಾಕೆಂತಂದರೆ ಅವ್ರಿಗೆ ಮುಂಚೆನೆ ಕೊಟ್ಟಾಗ ಈ ಥರ ಸೇವೆ ಸೌಲಭ್ಯಗಳಿದೆ, ನಾವು ಟ್ರೈನಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೂ ನಾವು ಇದನ್ನ ಪಡ್ಕೋಬೋದು ಅಂತ ಅವ್ರ ಮನಸ್ಸಲ್ಲಿ ಒಂದು ಅವಾಗೊಂದು ನಂಬಿಕೆ ಇರುತ್ತೆ ಅವ್ರಿಗೆ. ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ರೆ ಈ ಥರ ನಾವು ಲೋನ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದೇನೋ ಅಂತ. 50 ಜನ ಟ್ರೈನಿಂಗ್ ಬಂದಿರೋದ್ರು ಅದರಲ್ಲಿ ಇನ್ನೂ ಜಾಸ್ತಿ ನಾನು ಮಾಡ್ಕೋಬೇಕು ಅನ್ನೋ ರಚನೆ ಇದ್ದೇ ಇರ್ತಾರೆ. ನಿಜವಾಗ್ಲೂ ಅವರ ಉದ್ಯಮವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದು ಟ್ರೈನಿಂಗಲ್ಲೂ ನಾವು ಈ ಥರ ಲೋನ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಥರ ಲೋನ್ಸ್ ಇಚ್ಛೆ ಇರೋರು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ಬೋದು ಅಂತ ಈ ನಾನು ಏನೇನು ಲೋನ್ ಆವಾಗಲಿಂದ ಹೇಳಿದೆ ಈ ಲೋನ್ಗಳನ್ನ ಎಲ್ಲ ಬಗ್ಗೆನೂ ಕೂಡ ಸೆಕ್ಷನಲ್ಲಿ ಅವ್ರಿಗೆ ವಿವರವಾಗಿ ಹೇಳ್ತಾರೆ ಈ ಥರ ಲೋನ್ಸ್ ಇದೆ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು ಅಂತ. ಮತ್ತು ಅವರು ಹಾಕ್ಸೋದಲ್ಲದೆ ನಿಮ್ಮ ಇನ್ ಕೇಸ್ ಯಾರಾದರೂ ನೀವು ಇಲ್ಲಿಗೆ ಟ್ರೈನಿಂಗ್ ಬರದೇ ಇರೋರು ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕಿಸ್ಬಹುದು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕೆಂಚನಹಳ್ಳಿಗೆ ಬನ್ನಿ, ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಹಾಕ್ಕೊಡ್ತೀವಿ ಅಪ್ಲಿಕೇಶನ್ಗಳನ್ನ. ಈ ಎಲ್ಲ ಅಪ್ಲಿಕೇಶನ್ಗಳು ಮತ್ತು ಲೋನ್ಗಳನ್ನು ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ 9900080840 ಮತ್ತೊಮ್ಮೆ ಹೇಳ್ತೀನಿ, 9900080840 ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ಅಥವಾ ಕೆಂಚನಹಳ್ಳಿಗೆ ಭೇಟಿಯಾದರೆ ಅಲ್ಲೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡಲಾಗುತ್ತದೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮುಖಾಂತರ ವೃತ್ತಿಪರ ಹಾಗೂ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಕೊಡುವ ಮುಖಾಂತರ ಅವರ ಒಂದು ಸ್ವಉದ್ಯೋಗ ಸೃಷ್ಟಿಸುವ ಮಾಡೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಸ್ವಉದ್ಯೋಗವನ್ನು ವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋ ಮುಖಾಂತರ ಆ ಫಲಾನುಭವಿಗೆ ಸಾಲ ಸೌಲಭ್ಯವನ್ನು ಕೊಡಿಸಲಾಗ್ತಿದೆ ಅನ್ನೋದು ಕುರಿತು ಅದರ ಪ್ರಕ್ರಿಯೆ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ವಿಶೇಷ ಮಾಹಿತಿಯನ್ನು ತಾವು ತಿಳಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಿಮಗೂ ಕೂಡ ಧನ್ಯವಾದ ಸರ್. ಹಂಗೆ ಜನಧ್ವನಿ ಕಮ್ಯುನಿಟಿ ರೇಡಿಯೋಗೂ ಕೂಡ ಧನ್ಯವಾದ. ಯಾಕೆಂದರೆ ನಾವು ಮಾಡ್ತಾ ಇರೋ ಸೇವೆ ಬರೀ ನಮಗೆ ಯಾರು ಸಿಗ್ತಾರೆ ಅವ್ರಿಗೂ ಕೂಡ ಮಾಡಿದೆ, ಎಲ್ಲರಿಗೂ ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೋಗಲಿ ಅಂತ ನಾನು ಆಶಿಸ್ತೇನೆ ಸರ್.
1: ಪ್ರಿಯ ಕೇಳುವರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ದೊರಕುತ್ತಿರುವ ವಿವಿಧ ರೀತಿಯ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳ ಜೊತೆಗೆ ಆ ತರಬೇತಿ ಆಧಾರಿತವಾಗಿ ಸ್ವಉದ್ಯೋಗ ಸೃಷ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಹಾಗೆಯೇ ಸ್ವಉದ್ಯೋಗದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸರ್ಕಾರದಿಂದ ಸಿಗುವಂಥ ವಿವಿಧ ರೀತಿಯ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯ ಅಥವಾ ಸಹಾಯಧನ ಯೋಜನೆಗಳಿಗೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಆ ಫಲಾನುಭವಿಗಳಿಗೆ ಸೇವಾ ಸೌಲಭ್ಯಗಳನ್ನ ಅಥವಾ ಸಹಾಯಧನ ಸೌಲಭ್ಯಗಳನ್ನ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ಒಟ್ಟಾರೆ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಚಟುವಟಿಕೆಗಳ ಕಾರ್ಯಕರ್ತದಂತಹ ಶ್ರೀಮತಿ ಜಯಶ್ರೀ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ಸ್ವಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆ

0: ಇನ್ನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಈ ಸಮಯ ಆನಂದಮಯ, ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಪ್ರೇಮ, ಕಿರಣ್ ಕುಮಾರ್, ಚಲುವರಾಜು, ಸ್ವಪ್ನ, ಕನಕಲಕ್ಷ್ಮಿ, ಸತೀಶ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ.

ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ.

ಹದಿನೈದು ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ.

ಟೊಮೊಟೊ 16 ರೂಪಾಯಿ, ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮಸ್ಕಾರ, ನಾನು ಕೇಳಿದ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಿಎನ್ಆರ್ ರಾವ್ ರವರ ಜನ್ಮದಿನಾಚರಣೆ ಹಾಗೂ ಕ್ಷುದ್ರ ಗ್ರಹಗಳ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಅಂದರೆ ಸಿಎನ್ಆರ್ ರಾವ್ ರವರು June 30, 1934 ಜನಿಸತೊಡಗಿದರು. ಒಬ್ಬ ಭಾರತೀಯ ರಸಾಯನ ಶಾಸ್ತ್ರಜ್ಞರಾಗಿದ್ದು ಇವರು ಮುಖ್ಯ ಘನಸ್ಥಿತಿ ಮತ್ತು ರಚನಾತ್ಮಕ ರಸಾಯನ ಶಾಸ್ತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಪ್ರಪಂಚದಾದ್ಯಂತ 86 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಹೊಂದಿದ್ದಾರೆ ಮತ್ತು ಸುಮಾರು 1800 ಸಂಶೋಧನಾ ಪ್ರಕಟಣೆಗಳು ಮತ್ತು 58 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರನ್ನು ನೊಬೆಲ್ ಪ್ರಶಸ್ತಿಯನ್ನು ಹೊರತುಪಡಿಸಿ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಂಭಾವ್ಯ ಪ್ರಶಸ್ತಿಗಳನ್ನು ಗೆದ್ದ ವಿಜ್ಞಾನಿ ಎಂದು ವಿವರಿಸಲಾಗುತ್ತದೆ. ಸಿಎನ್ಆರ್ ರಾವ್ ರವರು ಬೆಂಗಳೂರಿನ ಕನ್ನಡ ದೇಶಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸತೊಡಗಿದರು. ಇವರ ತಂದೆ ಶಾಲಾ ನಿರೀಕ್ಷಕರಾಗಿದ್ದರು. ಇವರು ಒಬ್ಬನೇ ಮಗನಾಗಿದ್ದ ಕಾರಣ ಅವರ ವಿದ್ಯಾವಂತ ಪೋಷಕರು ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದರು. ಇವರ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆ ತಾಯಿ ಹಿಂದೂ ಸಾಹಿತ್ಯದಲ್ಲಿ ಮತ್ತು ಅವರ ತಂದೆಯಿಂದ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು. ಆದರೆ ಅವರು ಪ್ರಾಥಮಿಕ ಶಾಲೆಗೆ ಹೋಗಲಿಲ್ಲ, ಆದರೆ ಅವರ ತಾಯಿಯಿಂದ ಮನೆಯಲ್ಲಿ ಪಾಠ ಮಾಡಲ್ಪಟ್ಟರು. ಇವರು 1944 ಮೊದಲ ತರಗತಿಯಲ್ಲಿ ಲೋಯರ್ ಸೆಕೆಂಡರಿ ಪ್ರೈಮರಿ ಸ್ಕೂಲ್ನಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಉತ್ತೀರ್ಣರಾದರು. ಇವರಿಗೆ 10 ವರ್ಷ ವಯಸ್ಸಿದ್ದಾಗಿದ್ದಾಗ ಅವರ ತಂದೆ ಅವರಿಗೆ 4 ಅಣೆ ಅಂದರೆ 25 ಪೈಸಾ ಬಹುಮಾನವಾಗಿ ನೀಡಿದರು. ಇವರು 1947 ಪ್ರಥಮ ದರ್ಜೆ ಕಾಲೇಜಿನ ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಬಿಎಸ್ಸಿ ಅಧ್ಯಯನವನ್ನು ಮಾಡಿದರು. ಅಲ್ಲಿ ಅವರು ಇಂಗ್ಲಿಷ್ನಲ್ಲಿ ಸಂವಹನ ಕೌಶಲ್ಯವನ್ನು ಬೆಳೆಸಿಕೊಂಡರು ಮತ್ತು ಸಂಸ್ಕೃತವನ್ನು ಕಲಿತರು. ಇವರು 1951 ತಮ್ಮ 18ನೇ ವಯಸ್ಸಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯಲ್ಲಿ ಪದವಿ ಪಡೆದರು. ಅವರು ಆರಂಭದಲ್ಲಿ ರಾಸಾಯನಿಕ ಎಂಜಿನಿಯರಿಂಗ್ ಡಿಪ್ಲೊಮೊ ಅಥವಾ ಸ್ನಾತಕೋತ್ತರ ಪದವಿಗಾಗಿ ಭಾರತೀಯ ವಿಜ್ಞಾನ ಸಂಸ್ಥೆ ಸೇರಲು ಯೋಚಿಸಿದರು. ಆದರೆ ಒಬ್ಬ ಶಿಕ್ಷಕರು ಅವರನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸೇರಿಸಲು ಮನವನ್ನು ಒಲಿಸಿದರು. 2 ವರ್ಷಗಳ ನಂತರ ಅವರು BHUನಿಂದ ರಾಸಾಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ರಾವ್ ಅವರು ವಿಶ್ವದ ಅಗ್ರಗಣ್ಯ ಘನಸ್ಥಿತಿ ಮತ್ತು ವಸ್ತು ರಸಾಯನ ಶಾಸ್ತ್ರಜ್ಞರಲ್ಲಿ ಒಬ್ಬರು. ಅವರ 5 ಶತಕಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದರು. ಪರಿವರ್ತನಾ ಲೋಹದ ಆಕ್ಸೈಡ್ಗಳ ಕುರಿತಾದ ಹಲವಾರು ಕೆಲಸವು ಕಾದಂಬರಿ ವಿದ್ಯಮಾನಗಳ ಮೂಲಭೂತ ತಿಳುವಳಿಕೆಗೆ ಮತ್ತು ವಸ್ತು ಗುಣಲಕ್ಷಣಗಳು ಮತ್ತು ಈ ವಸ್ತುಗಳ ರಚನಾತ್ಮಕ ರಸಾಯನ ಶಾಸ್ತ್ರದ ನಡುವಿನ ಸಂಬಂಧಕ್ಕೆ ಕಾರಣವಾಗಿದೆ. ನಂತರ 2 ಆಯಾಮವಾದ ಆಕ್ಸೈಡ್ ವಸ್ತುಗಳನ್ನು ಸಂಶ್ಲೇಷಿಸಿದವರಲ್ಲಿ ರಾವ್ ರವರು ಮೊದಲಿಗರು. 1987 ಮೊದಲ ದ್ರವ ಸಾರಜನಕ ತಾಪಮಾನದ ಸೂಪರ್

0: 123 ರಿಪೋರ್ಟ್ಗಳನ್ನ ಸಂಶ್ಲೇಷಿಸಿದ್ರಲ್ಲಿ ಅವರು ಮೊದಲಿಗರು. 1990 ದಶಕದ ಮಧ್ಯಭಾಗದಲ್ಲಿ ವೈ ಜಂಕ್ಷನ್ ಕಾರ್ಬನ್ ನ್ಯಾನೋ ಟ್ಯೂಬ್ಗಳನ್ನ ಸಂಶ್ಲೇಷಿಸಿದ ಮೊದಲ ವ್ಯಕ್ತಿಯು ಇವರ. ಇವರ ಕೆಲಸವು ಸಂಯೋಜನೆಯಿಂದ ನಿಯಂತ್ರಿಸಲ್ಪಡುವ ಲೋಹ ನಿರೋಧಕ ಪರಿವರ್ತನೆಗಳ ವ್ಯವಸ್ಥಿತ ಅಧ್ಯಯನಕ್ಕೆ ಕಾರಣವಾಗಿದೆ. ಇಂತಹ ಅಧ್ಯಯನಗಳು ಬೃಹತ್ ಮ್ಯಾಗ್ನೆಟೊ ಪ್ರತಿರೋಧ ಮತ್ತು ಹೆಚ್ಚಿನ ತಾಪಮಾನದ ಅನ್ವಯಿಕ ಕ್ಷೇತ್ರಗಳಲ್ಲಿ ಆಳವಾದ ಪ್ರಭಾವ ಬೀರಿವೆ. ಆಕ್ಸೈಡ್ ಅರೆವಾಹಕಗಳು ಅಸಾಮಾನ್ಯ ಭರವಸೆಯನ್ನು ಹೊಂದಿವೆ. ಹೈಬ್ರಿಡ್ ವಸ್ತುಗಳ ಮೇಲಿನ ಅವರ ಕೆಲಸದ ಜೊತೆಗೆ ಕಳೆದ 2 ದಶಕಗಳಲ್ಲಿ ಅವರು ನ್ಯಾನೋ ಮೆಟೀರಿಯಲ್ಗಳಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಅವರು 1800 ಹೆಚ್ಚು ಸಂಶೋಧನಾ ಪ್ರಬಂಧಗಳ ಸಹ ಲೇಖಕತ್ವವನ್ನು ಹಂಚಿಕೊಂಡಿದ್ದಾರೆ ಮತ್ತು 58 ಹೆಚ್ಚು ಪುಸ್ತಕಗಳನ್ನು ಸಹ ಲೇಖಕರಾಗಿದ್ದಾರೆ ಅಥವಾ ಸಂಪಾದಿಸಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಕ್ಷುದ್ರ ಗ್ರಹಗಳ ದಿನ. ಕ್ಷುದ್ರ ಗ್ರಹವು ಒಂದು ಸಣ್ಣ ಗ್ರಹ. ಇದು ಗ್ರಹ ಅಥವಾ ಗುರುತಿಸಲಾದ ಧೂಮಕೇತು ಅಲ್ಲದೆ ಉಲ್ಕಾಶಿಲೆಗಳಿಂದ ದೊಡ್ಡದಾದ ವಸ್ತು. ಇದು ಒಳ ಸೌರ ವ್ಯೂಹದೊಳಗೆ ಪರಿಭ್ರಮಿಸುತ್ತದೆ ಅಥವಾ ಗುರುಗ್ರಹದೊಂದಿಗೆ ಸಹ ಕಕ್ಷೆಯಲ್ಲಿದೆ. ಕ್ಷುದ್ರ ಗ್ರಹಗಳು ಯಾವುದೇ ವಾತಾವರಣವಿಲ್ಲದೆ ಕಲ್ಲಿನ ಲೋಹಿತ ಮತ್ತು ಹಿಮಾವೃತ ಕಾಯಗಳಾಗಿವೆ ಮತ್ತು ಅವುಗಳನ್ನು ವಿಶಾಲವಾಗಿ ಸಿ ಟೈಪ್, ಎಂ ಟೈಪ್, ಎಸ್ ಟೈಪ್ ಎಂದು ವರ್ಗೀಕರಿಸಲಾಗಿದೆ. ಕ್ಷುದ್ರ ಗ್ರಹಗಳ ಗಾತ್ರ ಮತ್ತು ಆಕಾರವು ಗಮನಾರ್ಹವಾಗಿ ಬದಲಾಗುತ್ತದೆ. 1 ಕಿಲೋಮೀಟರ್ಗಿಂತ ಕಡಿಮೆ ಅಗಲವಿರುವ ಸಣ್ಣ ಕಲ್ಲುಮಣ್ಣುಗಳ ರಾಶಿಯಿಂದ ಹಿಡಿದು 1,000 ಕಿಲೋಮೀಟರ್ ವ್ಯಾಸದ ಕುಬ್ಜ ಗ್ರಹವಾದ ಸೆರಿಸ್ ಈವರೆಗೆ ಇರುತ್ತದೆ. ಸೌರ ವಿಕಿರಣದಿಂದ ಬೆಚ್ಚಗಾಗುವ ಕೋಮಾ ಅಂದರೆ ಬಾಲ ತೋರಿಸಿದರೆ ದೇಹವನ್ನು ಕ್ಷುದ್ರ ಗ್ರಹಗಳ ಧೂಮಕೇತು ಎಂದು ವರ್ಗೀಕರಿಸಲಾಗುತ್ತದೆ. ಆದಾಗ್ಯೂ ಇತ್ತೀಚಿನ ಅವಲೋಕನಗಳು ಈ ರೀತಿಯ ಕಾಯಗಳ ನಡುವೆ ನಿರಂತರತೆಯನ್ನು ಸೂಚಿಸುತ್ತದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಈ ವಿಶ್ವದಲ್ಲಿ ನೋಡು
4: ಎಲ್ಲರೆಲ್ಲರ ನಂಟು
3: ಆವನಾ ಬಂಧುತೆಯ
4: ಜಡೆಯ ಬಿಡಿಸುವನು
3: ಜೀವ ಜೀವಕ್ಕೆ ನಂಟು
4: ಜಡಚೇತನಕ್ಕೆ ನಂಟು
3: ಆವುದ ಕಂಠಿರದು ಮಂಕುತಿಮ್ಮ.
2: ನಿನ್ನೆಯ ಮುಕ್ತಕಗಳಲ್ಲಿ ನಾವು ಈ ಇಂಟರ್ಡಿಪೆಂಡೆನ್ಸ್ ಅವಿನಾಭಾವ ಸಂಬಂಧಗಳು ವಿಶ್ವದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದನ್ನೇ ವಿಸ್ತರಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಬ್ಬರ ಜೊತೆಗೆ ಒಂದು ರೀತಿಯ ಸಂಬಂಧ ಇದೆ, ಒಂದು ನಂಟು ಇದೆ ಅನ್ನೋದನ್ನು ಮತ್ತೆ ಇಲ್ಲಿ ಡಿವಿಜಿಯವರು ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸಮಾಜವನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ ನಮಗೆ ಅನೇಕ ವಸ್ತುಗಳು ನಿತ್ಯ ಜೀವನಕ್ಕೆ ಬೇಕು. ಅದು ಹೊಟ್ಟೆ, ಬಟ್ಟೆ ಇತ್ಯಾದಿಗಳು ಅಂತ ಅನ್ಕೊಳ್ಳೋಣ. ಹೊಟ್ಟೆ ಅಂತಲೇ ತಗೊಳ್ಳೋಣ. ಹೊಟ್ಟೆಗೆ ಬೇಕಾದಂಥದ್ದೇನು? ಊಟ. ಊಟದಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡಿದಾಗ ಬರೀ ಊಟ ಅಂದರೆ ಅದು ಒಂದು ವಸ್ತುವಲ್ಲ, ಅನೇಕ ವಸ್ತುಗಳಿಂದ

0: ಸಂಸ್ಕರಿಸಲ್ಪಟ್ಟಂಥ ಒಂದು ಸಿದ್ಧ ವಸ್ತು ಅದು. ಸೊ ಅದಕ್ಕೇನು ನಾವು ಅನ್ನ ಸಾಂಬಾರು ಪಲ್ಯ ಅನ್ಕೊಳ್ಳೋಣ. ಸೊ ಅನ್ನ, ಅನ್ನಕ್ಕೆ ಮೂಲ ಎಲ್ಲಿ? ಅಕ್ಕಿ, ಅಕ್ಕಿಯ ಮೂಲ ಭತ್ತ. ಸೊ ಹೀಗೆ ನಾವು ಒಂದೊಂದು ವಿಷಯವನ್ನು ನಾವು ಅನಲೈಸ್ ಮಾಡ್ತಾ ಹೋದಾಗ ನಾವು ಯಾವುದನ್ನು ಬಹಳ ಸಾಮಾನ್ಯವಾದಂಥ ವಿಷಯ ಅಂತ ಅಂದ್ಕೊಳ್ತೀವೋ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ತೀವೋ, ಅಂತಹ ವಿಷಯಕ್ಕೂ ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದೀವಿ. ನಾವು ತಿಂತಾ ಇರೋವಂಥ ಅನ್ನ ನಾವು ಬೆಳೆದ ಅಕ್ಕಿಯಲ್ಲ, ಬೇರೆ ಯಾರೋ ಬೆಳೆದ ಭತ್ತ. ಅದನ್ನು ಇನ್ಯಾರೋ ಅಕ್ಕಿ ಮಾಡಿದ್ರು, ಆ ಅಕ್ಕಿಯನ್ನು ಯಾರೋ ತಂದು ಅಂಗಡೀಲಿ ಇಟ್ಕೊಂಡಿದ್ರು, ಅದನ್ನು ನಾನು ಕೊಂಡ್ಕೊಂಡ್ಬಂದು ಅನ್ನವನ್ನು ಆಗಿಸ್ಕೊಂಡಿದ್ದೀನಿ. ಅನ್ನ ಆಗಿಸ್ಕೊಳಕ್ಕೆ ನನಗೆ ನೀರು ಬೇಕಾಯಿತು, ಆ ನೀರೆಲ್ಲಿಂದ ಬಂತು? ನಾನು ಮಾಡಿದ್ನಾ? ಇಲ್ಲ, ನಾನು ಎಲ್ಲಿಂದನೋ ತೊಗೊಂಬಂದೆ. ಆ ಎಲ್ಲಿಂದನೋ ಎಲ್ಲಿ, ಅಲ್ಲಿ ಯಾರು ನೀರಿಟ್ಟರು? ಸೊ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ನಾವು ಬೆಳೆಸ್ತಾ ಹೋದಾಗ ನಮಗೆ ಗೊತ್ತಾಗತ್ತೆ, ನಾನು ಒಂದು ತುತ್ತು ಅನ್ನವನ್ನು ತಿನ್ನಬೇಕಾದ್ರೆ ಅದೆಷ್ಟೋ ಜನರ ಒಟ್ಟಾರೆ ಪರಿಶ್ರಮ ಆ ತುತ್ತಿನಲ್ಲಿ ಇದೆ ಅನ್ನೋದು ನಮಗದು ಗೊತ್ತಾಗಲ್ಲ. ನಾವು ಹಸಿವಾಗಿತ್ತು, ಚೆನ್ನಾಗಿ ಊಟ ಮಾಡಿದೆ ಅನ್ನೋದಷ್ಟೇ ನಮಗೆ ಗೊತ್ತಾಗಿರುತ್ತೆ. ಇದು ಊಟದ್ದು,
1: ಹಾಗೆ ಬಟ್ಟೆದು ಕೂಡ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ಅಷ್ಟೇ.
0: ನಾವು ಶಾಲೆಗೆ ಹೋದ್ವಿ, ಶಾಲೆಯಲ್ಲಿ ನಾವು ಕಲಿತಾ ಇದ್ದೀವಿ, ನಾವು ಯಾವುದೋ ಕೆಲಸಕ್ಕೆ ಹೋದ್ವಿ, ಆಫೀಸಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಆಯಾಮವನ್ನು ನಾವು ಸ್ವಲ್ಪ ಕೆದಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಂಥ ಯಾವ ವಸ್ತು, ಯಾವ ವಿಚಾರ, ಯಾವ ಕೆಲಸವಾದರೂ ಕೂಡ ಹತ್ತಾರು ಜನರ ಒತ್ತಾಸೆ ಸಹಕಾರ ಇಲ್ಲದೆ ಹೋಗಿದ್ದಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗೆ ಈ ವಿಶ್ವದಲ್ಲಿ ನೋಡು, ಎಲ್ಲರೆಲ್ಲರ ನಂಟು ಅದು ನಮಗೆ ಕೆಲವುದು ಕಣ್ಣಿಗೆ ಕಾಣಿಸುತ್ತೆ. ನನ್ನ ಪಕ್ಕದಲ್ಲಿರೋಂಥ ಒಬ್ಬ ವ್ಯಕ್ತಿ ನನಗೆ ಹೇಗೆ ಸಹಕಾರ ಕೊಡ್ತಾ ಇದ್ದಾನೆ ಅಂತ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ನಾನು ಹೇಳಿದಂತೆ ನಾನು ತಿಂದ ಅನ್ನವನ್ನು ಬೆಳೆದ ರೈತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅವನ ಜೊತೆ ಕೂಡ ನನ್ನೊಂದು ನಂಟಿದೆ ಅಲ್ವಾ? ಕಣ್ಣು ಕಾಣಿಸಲ್ಲ, ಆದರೆ ಆ ಒಂದು ನಂಟಿದೆ. ಸೊ ಹೀಗೆ ಪ್ರತಿಯೊಂದು ವಿಚಾರವನ್ನು ನಾವು ನೋಡಿದಾಗ ಆ ನಂಟಿನ ಗಂಟು ಬೆಳೀತಾ ಹೋಗುತ್ತೆ. ಅದನ್ನು ಯಾರು ಬಿಡಿಸಿ ತೋರಿಸ್ತಾರೆ ನಮಗೆ? ಹೆಂಗೆ ಬಿಡಿಸೋದಕ್ಕೆ ಸಾಧ್ಯ? ಬಹಳ ಜಟಿಲವಾದಂಥ ಒಂದು ಪರಿಸ್ಥಿತಿ ಅದು. ಅದು ಜೀವ ಜೀವಕ್ಕೆ ನಂಟು ಅನ್ನೋಂಥ ಅಂಶವನ್ನು ನಾವು ನೋಡಬೇಕು. ಇವಾಗ ನಾವೇನು ಅಂದ್ಕೊಂಡ್ವಿ, ನಾನು ತಿನ್ನೋ ಅನ್ನವನ್ನು ಇನ್ನೊಬ್ಬ ವ್ಯಕ್ತಿ ಬೆಳೆದ, ಆ ವ್ಯಕ್ತಿ ಬೆಳಿಬೇಕಾದ್ರೆ ಅವನು ಯಾವ ತಂತ್ರ, ಯಾವ ತಂತ್ರಜ್ಞಾನವನ್ನು ಬಳಸಿರಬಹುದು? ಅವನು ಭೂಮಿಯನ್ನು ಉತ್ತಿದ್ದಾನೆ ಅನ್ಕೋಣ. ಭೂಮಿಯನ್ನು ಉಳಬೇಕಾದ್ರೆ ಅವನು ತಾನು ನೇಗಿಲನ್ನು ಎಳಿಲಿಲ್ಲ, ಅವ್ರ ಮನೆಯಲ್ಲಿ ಏರಿತ್ತು. ಅವನು ಏರ್ ಕಟ್ಟಬೇಕಾದ್ರೆ ಆ ದನ ಎತ್ತುಗಳು ಭೂಮಿಯನ್ನು ಉಳೋದಕ್ಕೆ ಅವನಿಗೆ ಸಹಕಾರ ಕೊಟ್ಟಿದ್ದರು. ಸೊ ಆ ಮನುಷ್ಯ ಯಾರು ರೈತ ಇದ್ದ, ಆ ರೈತ ಒಂದು ಪ್ರಾಣಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಸೊ ಹಾಗಾಗಿ ಈ ಮನುಷ್ಯನ ಮೇಲೆ ನಾನು ಅವಲಂಬಿತನಾಗಿದ್ದೀನಿ ಅಂದರೆ ಅರ್ಥ ಏನು? ಆ ಪ್ರಾಣಿಯ ಮೇಲೆ ನಾನು ಅವಲಂಬಿತನಾಗಿದ್ದೀನಿ. ಉತ್ತಂತ ಭೂಮಿಯಲ್ಲಿ ಸಮೃದ್ಧವಾದಂಥ ಜೀವ ಜಗತ್ತಿದೆ. ಪುಸ್ತಕಗಳಲ್ಲಿ, ಹೈಸ್ಕೂಲ್ನಲ್ಲಿ ಇದರಲ್ಲಿ ಓದ್ತೀವಿ, ಎರೆಹುಳು. ಎರೆಹುಳು ಭೂಮಿಯಲ್ಲಿದ್ದಾಗ ಫಲವತ್ತತೆ ಹೆಚ್ಚುತ್ತೆ ಅಂತ ನಾವು ನೋಡಿದ್ವಿ. ಅದು ಫಾರ್ಮರ್ಸ್ ಫ್ರೆಂಡ್ ಅಂತ ನಾವು ಓದಿರ್ತೀವಿ ಅಲ್ವಾ? ರೈತನ ಮಿತ್ರ ಎರೆಹುಳು. ಯಾಕೆ? ಭೂಮಿಯನ್ನು ಅದು ತೂತ್ ಮಾಡಿ ಗಾಳಿ ಆಡೋದಕ್ಕೆ ಸಹಕಾರ ಕೊಡುತ್ತೆ. ಆ ಎರೆಹುಳು ಇಲ್ಲದೆ ಹೋದರೆ ಫಲವತ್ತತೆ ಕಮ್ಮಿ ಆಯಿತು. ಸೊ ಆ ಎರೆಹುಳುವಿನ ಮೇಲೆ ನನ್ನ ಅವಲಂಬನೆ ಈಗ ಗೋಚರ ಆಯಿತು ನನಗೆ. ಇನ್ಫ್ಯಾಕ್ಟ್ ಇತ್ತೀಚಿನ ಸಂಶೋಧನೆ, ಈ ಕ್ಲೈಮೇಟ್ ಚೇಂಜ್ ಅಂತೆಲ್ಲ ನಾವು ಹೇಳ್ತೀವಿ, ಈ ವಾಯುಗುಣ ಬದಲಾವಣೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ತಾಪಮಾನ ಹೆಚ್ಚುತ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಬಹಳ ಸ್ವಾರಸ್ಯಕರ ಮತ್ತು ಕೆಲವು ದೃಷ್ಟಿಯಲ್ಲಿ ಆಘಾತಕಾರಿ ಅಂತ ಅನಿಸುವಂಥ ಅಂಶಗಳನ್ನು ಕೂಡ ಆ ಸಂಶೋಧನೆಗಳು ಹೊರತರ್ತಾ ಇವೆ. ಪಾಲಿನೇಷನ್ ಅಂತ ನಾವು ಕೇಳಿದ್ದೀವಿ, ಅಂದರೆ ಪರಾಗಸ್ಪರ್ಶ. ಪರಾಗಸ್ಪರ್ಶ, ಪರಾಗಸ್ಪರ್ಶವಾದಾಗ ಮಾತ್ರ ಹೂವು ಹಣ್ಣಾಗುತ್ತೆ. ಪರಾಗಸ್ಪರ್ಶವಾಗದೆ ಹೋದರೆ ಹೂವು ಹೂವಾಗಿಯೇ ಉದುರಿ ಹೋಗುತ್ತೆ. ಇನ್ನೊಂದು ಹೂವಿನಿಂದ ಈ ಹೂವಿಗೆ ಕೆಲವು ಅಂಶಗಳು ವರ್ಗಾವಣೆಯಾದಾಗ ಪರಾಗಸ್ಪರ್ಶವಾಗುತ್ತೆ, ಆಗ ಈ ಗಿಡದಲ್ಲಿ ಹೂವಿದ್ದದ್ದು ಹಣ್ಣಾಗುತ್ತೆ. ಇದು ನಮಗೆ ಗೊತ್ತು. ಸೊ ಆ ಪರಾಗಸ್ಪರ್ಶ ಮಾಡುವಂಥ ಜೀವಿಗಳು ಯಾವುದು, ಅದು ಹೇಗಾಗುತ್ತೆ ಅಂತಂದರೆ, ಅದು ಯಾರೋ

0: ರೈತ ಮಾಡಲ್ಲ, ಅಲ್ಲಿರೋಂಥ ಚಿಟ್ಟೆಗಳು, ಅಲ್ಲಿರೋಂಥ ದುಂಬಿಗಳು, ಅಲ್ಲಿರೋಂಥ ನೊಣಗಳು, ಅಲ್ಲಿರೋಂಥ ಕೀಟಗಳು ಇವು ಪರಾಗಸ್ಪರ್ಶವನ್ನು ಮಾಡುವಂಥದ್ದು. ಸೊ ಪರಾಗಸ್ಪರ್ಶ ಆಗಬೇಕಾದ್ರೆ ಈ ಎಲ್ಲ ಕ್ರಿಮಿಕೀಟಗಳಿರಬೇಕು. ಅದಿಲ್ಲದೆ ಹೋದರೆ ಪರಾಗಸ್ಪರ್ಶ ಆಗಲ್ಲ, ಹೂವು ಹಣ್ಣಾಗಲ್ಲ, ನನಗೆ ಮಾವಿನ ಹಣ್ಣು ಸಿಕ್ಕಲ್ಲ. ಸೊ ಮಾವಿನ ಹಣ್ಣು ಬೇಕು ಅಂದರೆ ಅಲ್ಲಿ ಈ ಚಿಟ್ಟೆಗಳು ಅವೆಲ್ಲ ಇರಬೇಕು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಚಿಟ್ಟೆಗಳ ಜೀವನದ ಒಂದು ಚಕ್ರ ಏನಿದೆ, ಲೈಫ್ ಸೈಕಲ್, ಅದು ಏರ್ಪೇರಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಹೊರಬಂದಿದೆ. ಅದು ಯಾಕೆ ಅಂದರೆ ಈ ತಾಪಮಾನದ ಏರ್ಪೇರಿನಿಂದ. ಚಿಟ್ಟೆಗಳ ಜೀವನ ಚಕ್ರ ಅಲ್ಲಿನ ತಾಪಮಾನಕ್ಕೆ ಸರಿಯಾಗಿ ಬದಲಾಗ್ತಾ ಬರುತ್ತೆ. ತಾಪಮಾನ ಜಾಸ್ತಿ ಆಗಿಬಿಟ್ಟಾಗ ಅದು ತನ್ನ ಇದನ್ನು ಮಾಡೋದಕ್ಕಾಗಲ್ಲ, ಅಥವಾ ಬೇಗನೆ ಬಿಸಿಲಾಗೋಯಿತು ಅಂದರೆ ಜೀವನ ಚಕ್ರ ಬೇಗನೆ ಶುರುವಾಗ್ಬಿಡುತ್ತೆ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಲೈಫ್ ಸೈಕಲ್ ಆಫ್ ಬಟರ್ಫ್ಲೈಸ್ ಒಂದು 15 ದಿನ ಹಿಂದಕ್ಕೆ ಬಂದ್ಬಿಟ್ಟಿದೆಯಂತೆ. ಪರಾಗಸ್ಪರ್ಶ ಯಾವಾಗ ಆಗಬೇಕಿತ್ತೋ ಅದಕ್ಕಿಂತ ಮುಂಚೆನೆ ಈ ಬಟರ್ಫ್ಲೈಸ್ ಹಾರಾಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ, ಇನ್ನೂ ಹೂವೇ ಬಂದಿಲ್ಲ. ಸೊ ಹಾಗಾಗಿ ಹೂವು ಬರೋ ಹೊತ್ತಿಗೆ ಬಟರ್ಫ್ಲೈಸ್ ಸತ್ತೋಗಿರುತ್ತೆ. ಸೊ ಪರಾಗಸ್ಪರ್ಶ ಕ್ರಿಯೆ ಕಡಿಮೆ ಆಗೋಯಿತು. ಹಾಗಾಗಿ ಫಲವತ್ತತೆ ಭೂಮಿಯಲ್ಲಿ ಎಷ್ಟೇ ಇದ್ರೂ ನಮಗೆ ಸಿಕ್ಕುವ ಇಳುವರಿ ಕಡಿಮೆ, ಯಾಕೆ ಪರಾಗಸ್ಪರ್ಶ ಆಗಲಿಲ್ಲ. ಸೊ ಈ ಜೀವ ಜೀವದ ನಂಟು ಅನ್ನುವಂಥದ್ದು ಬಹಳ ಒಂದು ಸಂಕೀರ್ಣವಾದಂಥ ವಿಷಯ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಆದರೆ ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದು ವಿನಾಶದ ದಾರಿ, ಅದು ಇವತ್ತಿನ ಮನುಷ್ಯ ನಡ್ಕೊಂಡು ಹೋಗ್ತಾ ಇರೋವಂಥ ಹಾದಿ ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕು. ಈ ಥರದ ವಿನಾಶದ ದಾರಿಯಲ್ಲೇ ಮುಂದುವರಿತಾ ಹೋದರೆ ಈ ಜೀವ ಜೀವದ ನಂಟಿನ ಬೇರನ್ನೇ ಕಿತ್ತಾಕ್ದಂಗಾಗತ್ತೆ, ಬುನಾದಿಯನ್ನೇ ಅಲ್ಲಾಡಿಸ್ದಂಗಾಗತ್ತೆ. ಸೊ ಆಗ ಆ ನಂಟು ಇಲ್ಲದೆ ಇರೋ ರೀತಿಯಲ್ಲಾದಾಗ ವಿಶ್ವಕ್ಕೆ ಚಲನೆ ಸಿಕ್ಕಲ್ಲ, ಜಗತ್ತಿನ ಒಂದು ಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಇರೋವಂಥ ನಂಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಗೌರವಿಸಬೇಕು, ಅದನ್ನು ಪೋಷಿಸಬೇಕು.
1: ಕೇಳುಗರೆ, ಇದುವರೆಗೂ ನಿಂತಿದ್ದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60 ಕುರಿತು ಎಸ್ಪಿಎಲ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದರೆ.

ಈ ಸಮಯ ಆನಂದಮಯ, ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಪ್ರೇಮ, ಕಿರಣ್ ಕುಮಾರ್, ಚಲುವರಾಜು, ಸ್ವಪ್ನ, ಕನಕಲಕ್ಷ್ಮಿ, ಸತೀಶ್ ರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡೆ ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ

ಇಪ್ಪತ್ತು ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 23 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/6/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು. ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್.
6: ಜಾಗ ಖಂಡಿತ ಸಿಗುತ್ತೆ.
7: ಸಿಗೋದಿಲ್ಲ,
8: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
9: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
10: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
9: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
11: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ, ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಎಲ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಶ್ರೋತೃಗಳೇ, ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ, ಅಂದ್ರೆ ಮರೆವು ಮತ್ತು ಚಿಕಿತ್ಸೆ ಅಂತ ಹೇಳಬಹುದು. ಈ ವಿಷಯವಾಗಿ ನಿಮಗೆ ಮಾಹಿತಿ ಕೊಡೋದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು. ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಡಾಕ್ಟರ್ ಸಂತೋಷ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ. ಡಿಮೆನ್ಷಿಯಾ ಅಂದ್ರೆ ಏನು? ಈಗಾಗಲೇ ನಾ ಹೇಳಿದೆ, ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿಮೆನ್ಷಿಯಾ ಅನ್ನೋದಕ್ಕೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟವಾದ ಪದ ಅಂದ್ರೆ ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ನಾವು ಮರವು ಅಂತ ಹೇಳಬಹುದು ಅಥವಾ ಮನೋಕ್ಷೀಣತೆ ಅಂತ ಹೇಳಬಹುದು. ಹಾಗಾದ್ರೆ ಈ ಡಿಮೆನ್ಷಿಯಾ ಅಥವಾ ಮರೆವು ಅಂದ್ರೆ ಏನು ಡಾಕ್ಟ್ರೆ?
1: ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ನೋಡಿ, ಹಂತ ಹಂತವಾಗಿ ನಿಧಾನವಾಗಿ ಮುಂದುವರೆಯುವ ಮೆದುಳಿನ ನಿಷ್ಕ್ರಿಯತೆ, ಅಂದ್ರೆ ಪ್ರೋಗ್ರೆಸಿವ್ ಬ್ರೈನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇದರಿಂದ ನಾವು ದಿನನಿತ್ಯ ಮಾಡುವ ಎಲ್ಲ ಕಾರ್ಯಗಳಲ್ಲಿ ತಡ ಇರಬಹುದು. ನಾವು ಯೋಚನೆ ಮಾಡುವುದು, ಮಾತನಾಡುವ ಶಕ್ತಿ, ನೆನಪಿನ ಶಕ್ತಿ ಹಾಗೂ ಎಲ್ಲ ಕ್ರಿಯೆಗಳಲ್ಲಿ ನಾವು ನಮ್ಮ ಮೆದುಳನ್ನು ಉಪಯೋಗಿಸ್ತೀವಿ. ಈ ಎಲ್ಲ ಕಾರ್ಯಗಳಲ್ಲೂ ತೊಂದರೆ ಇರಬಹುದು. ಇದಕ್ಕೆ ಎಲ್ಲ ಕಾರಣ ಏನಂದ್ರೆ ಶಾಶ್ವತವಾಗಿ ಆಗುವ ಮೆದುಳಿನ ಹಾನಿ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಸೊ 60%+ ಜನರ ಡಿಮೆನ್ಷಿಯಾ ಇರೋರಲ್ಲಿ ಆಲ್ಝೀಮರ್ಸ್ ಡಿಮೆನ್ಷಿಯಾ ಅಂತ ಇರೋದು ಮೋಸ್ಟ್ ಕಾಮನ್, ಅಂದ್ರೆ ತುಂಬಾ ಸಾಮಾನ್ಯವಾದ ಡಿಮೆನ್ಷಿಯಾ. ಬೇರೆ ಕೆಲವು ಡಿಮೆನ್ಷಿಯಾಗಳು ಇರಬಹುದು, ಅಂದ್ರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ, ಅಂದ್ರೆ ನಮ್ಮ ಮೆದುಳಿಗೆ ರಕ್ತ ಹರಿಯೋ ಅದಕ್ಕೆ ತಡ ಆದ್ರೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಇವಾಗ ಉದಾಹರಣೆಗೆ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಆಗಿರ್ತಾರೆ, ನೀವು ನೋಡಿರ್ತೀರಾ ಒಂದ್ ಕೈ ಸ್ವಾದಿ ಇರಲ್ಲ, ಇವ್ರಿಗೂ
0: ಅದು ಬ್ಲಡ್ ಸಪ್ಲೈ ಕಡಿಮೆ ಆಗಿರುತ್ತೆ.
1: ಹೌದು, ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ನಾವು ಹೇಳ್ತೀವಿ. ಕೆಲವು ಬೇರೆ ಕಾರಣಗಳು ಇರಬಹುದು, ಸಿಕ್ಕಾಪಟ್ಟೆ ಮದ್ಯಪಾನ ಕುಡಿಯೋದ್ರಿಂದ, ಸುಮಾರು ವರ್ಷದಿಂದ ಕುಡಿಯೋದು, ದಿವಸ ಕುಡಿಯೋದು, ಹೆಚ್ಚಾಗಿ ಕುಡಿಯೋದ್ರಿಂದ ಕೆಲವು ವರ್ಷದ ಆದ್ಮೇಲೆ ಈ ತರ ಡಿಮೆನ್ಷಿಯಾ ಕಾಣಿಸ್ಕೋಬಹುದು. ಅಥವಾ ತಲೆ ಗೇಟ್ ಆದ್ಮೇಲೇನು ಈ ಬುಲ್ಡೆ ಒಳಗೆ ರಕ್ತ ಕಟ್ಕೊಂಡು ಹೆಪ್ ಕಟ್ಟದ್ಮೇಲೇನು ಈ ತರ ಡಿಮೆನ್ಷಿಯಾ ಸಿಂಪ್ಟಮ್ಸ್ ಕಾಣ್ಕೋಬಹುದು.
0: ಬ್ಲಡ್ ಕ್ಲಾಟ್ ಆದ್ರೂ ಕೂಡ ಆಗುತ್ತೆ,
1: ಬ್ಲಡ್ ಕ್ಲಾಟ್. ಆಮೇಲೆ 10-15% ಡಿಮೆನ್ಷಿಯಾ ಇರೋ ಜನಕ್ಕೆ ರಿವರ್ಸಿಬಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಗುಣಪಡಿಸಬಹುದಾದ ಕಾರಣಗಳು ಇರಬಹುದು. ಉದಾಹರಣೆಗೆ ಥೈರಾಯ್ಡ್ ಅಥವಾ ವಿಟಮಿನ್ ಕೊರತೆಯಿಂದ ಅಥವಾ ತಲೆಗೆ ಪೆಟ್ಟಾಗಿರೋದ್ರಿಂದ, ಇವೆಲ್ಲ ಗುಣಪಡಿಸಬಹುದಾದ ಕಾರಣಗಳು.
0: ಸೊ ಡಿಮೆನ್ಷಿಯಾ ಇದ್ರೂ ಕೂಡ ಅದನ್ನ ಮೊದಲನೇ ಸ್ಥಿತಿಗೆ ತರಬಹುದು ಈ ಚಿಕಿತ್ಸಾ ವಿಧಾನದಿಂದ, ಅಥವಾ ಏನು ಗುಳಿಗೆ ಮದ್ದು ಮಾತ್ರೆಗಳನ್ನ ಕೊಟ್ಟು ವಾಸಿ ಮಾಡಬಹುದು ಅಂತ ಹೇಳ್ತಿದ್ರ. ಈ ಮದ್ಯಪಾನ ಮಾಡಿದ್ರೆ ಡಿಮೆನ್ಷಿಯಾ ಬರುತ್ತೆ, ತುಂಬಾ ದಿನ ಮದ್ಯಪಾನ ಮಾಡಿದವ್ರಿಗೆ ಬರುತ್ತೆ ಅಂತ ಹೇಳಿದ್ರಿ. ಧೂಮಪಾನ ಮಾಡಿದವ್ರಿಗೆ
1: ಅಲ್ಲ, ಧೂಮಪಾನ ಮಾಡಿದವರಿಗೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಬಹುದು. ಧೂಮಪಾನ ಮಾಡಿರೋದ್ರಿಂದ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಗೆ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಅವರಿಗೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಆಗಬಹುದು. ಬಟ್ ಡೈರೆಕ್ಟ್ಲಿ ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡಿದ್ರಿಂದ ಆ ತರ ಡಿಮೆನ್ಷಿಯಾ ಬರೋ ಚಾನ್ಸ್ ಕಮ್ಮಿ ಇದೆ.
2: ಹನುಮಪ್ಪ 73 ವರ್ಷ, ಮಕ್ಕಳೊಂದಿಗೆ ವಾಸ. ಇತ್ತೀಚೆಗೆ ಇವರು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಿರುತ್ತಾರೆ. ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲಾಗದೆ ಮರೆಯುವುದು, ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಡಲು ತಿಳಿಯುವುದಿಲ್ಲ. ಈ ರೀತಿಯ ಬದಲಾವಣೆ ಅವರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಒಂದು ದಿನ,
3: ಏನಪ್ಪ ಬೆಳಿಗ್ಗೆಯಿಂದ ವಟಾವಟ ಅಂತ ಗೊಣಿಸಿದೀರಾ? ಎಲ್ಲೋ ಇಟ್ಟಿರೋ ಕನ್ನಡಕನ ಇನ್ನೆಲ್ಲೋ ಹುಡುಕ್ತಿದ್ದೀರಾ?
4: ಇಲ್ಲೇ ಎಲ್ಲೋ ಇರ್ಬೇಕು ನೋಡಮ್ಮ.
3: ಇತ್ತೀಚೆಗೆ ಪ್ರತಿದಿನನೂ ಹೀಗೆ ಒಂದೊಂದು ವಸ್ತು ಒಂದೊಂದ್ ಕಡೆ ಇಟ್ಟು ಬರ್ತೀರಾ? ಹೀಗಾದ್ರೆ ಹೇಗಪ್ಪ? ಇನ್ ಮುಂದೆ ನಾನು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ನಿಮ್ಮನ್ ಕಾಯ್ತಾ ಇರ್ಬೇಕಷ್ಟೇ. ಮೊನ್ನೆ ನೋಡಿದ್ರೆ ದೇವಸ್ಥಾನಕ್ ಹೋಗಿದ್ದೀರಾ, ಶಲ್ಯ ಬಿಟ್ಟು ಬಂದಿದ್ದೀರಾ. ಪ್ರತಿದಿನ ವಾಕಿಂಗ್ ಹೋಗ್ತೀರಾ, ಕನ್ನಡಕ ಪೇಪರ್ ಪೆನ್ನು ಬಿಟ್ಟು ಬಂದು ಮನೇಲಿ ಹುಡುಕ್ತಿರ್ತೀರಾ?
4: ಹಾಗೇನಿಲ್ಲ, ಎಲ್ಲ ಸರಿಯಾಗಿದೆ. ನೀವೇ ತಪ್ಪು ತಿಳ್ಕೊಂಡಿರ್ತೀರಾ. ಇರಮ್ಮ ಬಾತ್ರೂಮ್ ಹೋಗಿ ಬರ್ತೀನಿ.
3: ಏನಪ್ಪ ನೀವು ಅಡ್ಗೆ ಮನೆ ಕಡೆ ಹೋಗ್ತಿದ್ದೀರಾ? ಈ ನಡುವೆ ಮನೆಯಲ್ಲಿ ಬೆಡ್ರೂಮ್ ಬಾತ್ರೂಮ್ ಎಲ್ಲಿದೆ ಅಂತ ಮರೆತಿದ್ದೀರಾ?
0: ಡಾಕ್ಟ್ರೆ, ಡಿಮೆನ್ಷಿಯಾ ಅಂದ್ರೆ ಏನು, ಎಷ್ಟು ವಿಧದ ಡಿಮೆನ್ಷಿಯಾ ಇದೆ, ಯಾವ ರೀತಿಯ ಡಿಮೆನ್ಷಿಯಾ ಇದ್ರೆ ಅದನ್ನ ಮತ್ತೆ ಪುನರ್ವಸತಿ ಮಾಡಬಹುದು, ಅಂದ್ರೆ ಆರೋಗ್ಯವಂತರನ್ನಾಗಿ ಮಾಡಬಹುದು ಅನ್ನೋ ವಿಷಯ ನಮ್ಮ ಶ್ರೋತೃಗಳಿಗೆ ನೀವು ತಿಳಿಸಿದ್ರೆ, ಈ ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣಗಳು ಏನೇನು?
1: ನೋಡಿ, ಡಿಮೆನ್ಷಿಯಾ ಕಾಯಿಲೆಯ ಮುಖ್ಯ ಲಕ್ಷಣ ಏನಂದ್ರೆ ಮರವು ಅಥವಾ ನೆನಪಿನ ಶಕ್ತಿ ಕಳ್ಕೊಳ್ಳುವುದು. ಮೊದಲನೇ

0: ಹಂತದಲ್ಲಿಯೇ ಕೆಲವರಿಗೆ ಒಂಥರ ಮಂಕಾಗಿರ್ಬೋದು ಅಥವಾ ಮೌನವಾಗಿರ್ಬೋದು, ಒಂಥರ ಬೇಜಾರಾಗಿ ಕಾಣಿಸ್ಕೋಬಹುದು. ನಂತರ ನಿಧಾನವಾಗಿ ಮರುವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ ಇವಾಗ ಏನಾದ್ರೂ ಹೇಳಿರ್ತೀರಾ, ಸ್ವಲ್ಪ ಹೊತ್ ಮೇಲೆ ಅದು ಏನಂತ ಅವ್ರಿಗೆ ಜ್ಞಾಪಕನೇ ಇರಲ್ಲ. ಅಥವಾ ಬೆಳಗ್ಗೆ ಯಾರಾದ್ರೂ ನೋಡಿರ್ತಾರೆ, ಇವಾಗ ಕೇಳಿದ್ರೆ ಅದು ಜ್ಞಾಪಕನೇ ಇರಲ್ಲ. ಅಥವಾ ಊಟ ಮಾಡಿರ್ತಾರೆ, ನಾನು ಊಟ ಮಾಡಿದೀನಿ ಅಂತ ಮರೆತು ಹೋಗಿ ಪದೇ ಪದೇ ಊಟ ಕೇಳ್ತಾ ಇರ್ಬೋದು. ಅಥವಾ ನಿಮ್ಮ ಹತ್ರ ಏನಾದ್ರು ಹೇಳಿದ್ರೆ ಅದನ್ನ ಹೇಳ್ಬಿಟ್ಟಿದೀನಿ ಅಂತ ಮರೆತು ಹೋಗಿ ಪದೇ ಪದೇ ಅದೇ ವಿಷಯನ ಹೇಳ್ತಾ ಇರ್ತಾರೆ. ನಿಧಾನವಾಗಿ ಬೇರೆ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತದೆ. ಉದಾಹರಣೆಗೆ ಸಾಮಾನ್ಯವಾದ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಕುರ್ಚಿ, ಫೋನ್, ಟೇಬಲ್, ಗಡಿಯಾರ, ಈ ತರ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಮತ್ತೆ ಜನರ ಹೆಸರನ್ನು ಮರೆತು ಹೋಗ್ಬಹುದು. ಆಮೇಲೆ ದಾರಿ ತಪ್ಪು ಹೋಗಿ ಕಳ್ಕೊಂಡು ಹೋಗ್ಬಹುದು,
1: ಅಂದ್ರೆ ಅಡ್ರೆಸ್ ಮರೆದಿದ್ದಾರೆ.
0: ಹೌದು, ಅದ್ರ ಜೊತೆ ಅವರು ದಿನನಿತ್ಯ ಮಾಡುವ ಕೆಲಸದಲ್ಲೂ ತೊಂದರೆ ಆಗ್ಬಹುದು. ಉದಾಹರಣೆಗೆ ಸ್ನಾನ ಮಾಡಕ್ಕೆ, ಬಟ್ಟೆ ಬದಲಾಯಿಸಕ್ಕೆ, ಇದರಲ್ಲೂ ತೊಂದರೆ ಆಗ್ಬಹುದು. ಆಮೇಲೆ ಮಾತನಾಡುವ ಶಕ್ತಿನೂ ನಿಧಾನವಾಗಿ ಕಮ್ಮಿ ಆಗ್ತಾ ಇರಬಹುದು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ಬಿಟ್ಟು ನಮ್ಗೆ ಅರ್ಥ ಆಗದೆ ಇರಬಹುದು. ಅಥವಾ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗದೆ ತೊಂದರೆ ಆಗ್ತಾ ಇರಬಹುದು. ಇದರ ಜೊತೆ ಮುಖ್ಯವಾದ ಏನ್ ಗೊತ್ತಾಗ್ಬೇಕಂದ್ರೆ ಹಿಂದೆ ಮಾಡ್ತಾ ಇರೋ ಏನ್ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅದಕ್ಕೆ ತೊಂದರೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ ನೋಡಿ, ಒಬ್ಬ ವಕೀಲಿಗೆ ಕೋರ್ಟ್ ಅಲ್ಲಿ ವಾದ ಮಾಡಕ್ಕೆ ತೊಂದರೆ ಆಗ್ತಾ ಇರಬಹುದು. ಅಥವಾ ನೀವೊಂದು ಪುರೋಹಿತರ್ ತಗೊಳ್ಳಿ, ದೇವಸ್ಥಾನದಲ್ಲಿ ಅವರಿಗೆ
1: ಮಂತ್ರ ಹೇಳಕ್ಕೆ
0: ಅಥವಾ ಶ್ಲೋಕ ಹೇಳಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಥವಾ ನೀವು ಗೃಹಿಣಿ ತಗೊಳ್ಳಿ, ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇರಬಹುದು. ಅಥವಾ ನೀವು ವ್ಯಾಪಾರಿ ತಗೊಳ್ಳಿ, ವ್ಯಾಪಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಿಯಲ್ಲಿ ತೊಂದರೆ ಆಗ್ತಾ ಇರಬಹುದು. ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.

0: ಬೇಕಿಲ್ಲ.
1: ಇನ್ನು ಒಂದು ವಿಷಯ ಡಾಕ್ಟ್ರೆ, ಈಗ ಯಾವತ್ತೋ ಒಂದು ನೋಡಿರೋ ವಸ್ತುವನ್ನ ಮರೆತರೆ ಪರವಾಗಿಲ್ಲ, ಯಾರನ್ನ ಯಾವತ್ತೋ ಒಂದಿನ ನೋಡಿರೋರ್ನ ಹೆಸರನ್ನ ಮರೆತರೆ ಪರವಾಗಿಲ್ಲ. ಮನೆಯಲ್ಲಿ ಮಕ್ಕಳನ್ನ ದಿನ ನೋಡ್ತಿರ್ತಾರೆ, ಹೆಂಡತಿ ಮಕ್ಕಳು ಸಂಬಂಧಗಳನ್ನ, ಈ ಸಂಬಂಧಗಳನ್ನ ಮರೆಯೋ ಚಾನ್ಸಸ್ ಇದೆಯಾ?
2: ಹೌದು, ಸಾಮಾನ್ಯವಾಗಿ ಅವರು ದೂರದ ಪರಿಚಯರವ್ರನ್ನ ಮೊದಲನೇ ಹಂತದಲ್ಲೇ ಮರೆತು ಹೋಗ್ತಾರೆ. ನಿಧಾನ ಪಕ್ಕದಲ್ಲಿ ಅವ್ರ ಕುಟುಂಬದವ್ರನ್ನ, ತಮ್ಮ ಸ್ನೇಹಿತರು ಸಂಬಂಧಿಕರು ಅವ್ರನ್ನ ಪರಿಚಯನು ನಿಧಾನವಾಗಿ ಕಳ್ಕೊಳ್ತಾರೆ. ಹಂತ ಹಂತವಾಗಿ ಮುಂದುವರಿಯುತ್ತದಲ್ಲ, ಆ ಹಂತದಲ್ಲಿ ನಿಧಾನವಾಗಿ ಅದನ್ನು ಮರ್ತು ಹೋಗಬಹುದು.
1: ಇನ್ನು ಲಕ್ಷಣಗಳ ಬಗ್ಗೆ ಹೇಳಿದ್ರಿ ನೀವು, ಈ ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಏನಾದರೂ ಇಂಥದ್ದೇ ಕಾರಣಗಳು ಅಂತ ಇದೆಯಾ?
2: ನೋಡಿ, ವಯಸ್ಸಾದವರಿಗೆ ನರಕೋಶಗಳು ಅಂತ ಇದೆಯಲ್ಲ, ನರ್ವ್ ಸೆಲ್ಸ್, ಈ ನರಕೋಶಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಆಲ್ಝೀಮಸ್ ಡಿಮೆನ್ಷಿಯಾ ಇರೋರಿಗೆ ಈ ನರಕೋಶಗಳು ಅತಿ ಶೀಘ್ರವಾಗಿ ಅಥವಾ ಅತಿ ವೇಗವಾಗಿಯೇ ಅದು ಕಳ್ಕೊಳ್ಬಿಡ್ತಾರೆ. ಸೊ ಅದರಿಂದ ಅವರಿಗೆ ಶಾಶ್ವತವಾಗಿ ಮೆದುಳಿನ ಹಾನಿಯಾಗುತ್ತೆ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಅಪರೂಪವಾಗಿ ಕೆಲವರಿಗೆ ವಂಶೀಯ ಬದಲಾವಣೆಗಳು ಇರಬಹುದು ಅಥವಾ ವಂಶೀಯ ಪರಿವರ್ತನೆಗಳು, ಅಂದ್ರೆ ನಾವು ಹೇಳ್ತೀವಿ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ 60 ವಯಸ್ಸಕ್ಕಿಂತ ಮುಂಚಿತವಾಗಿಯೇ ಕೆಲವರಿಗೆ ಡಿಮೆನ್ಷಿಯಾ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇವರಿಗೆ

0: ಈ ಕಾಯಿಲೆ ಸ್ವಲ್ಪ ಶೀಘ್ರವಾಗಿಯೇ ಅಥವಾ ಸ್ವಲ್ಪ ವೇಗವಾಗಿಯೇ ಕಾಯಿಲೆ ಮುಂದುವರೆಯಬಹುದು.
1: ಇನ್ನು ಕೆಲವು ಪ್ರಶ್ನೆಗಳಿದೆ ಡಾಕ್ಟ್ರೆ. ಮರೆವು ಜಾಸ್ತಿ ಇದೆ ಅಂತೆ, ಅಂಗಡಿ ಹೋದ್ರೆ ವಸ್ತುಗಳನ್ನ ತರೋದ್ರೆ ಮರ್ತು ಬಿಡ್ತಾರಂತೆ, ಇದು ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣನ? ಒಂದು ವೇಳೆ ಈ ಕಾಯಿಲೆ ಇದ್ರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
0: 45 ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಡಿಮೆನ್ಷಿಯಾ ಕಾಣಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸಾಮಾನ್ಯವಾಗಿ ಅಲ್ಝೀಮಸ್ ಡಿಮೆನ್ಷಿಯಾ 65 ವಯಸ್ಸು ಮೇಲೇನೆ ಬರೋದು. 45 ವಯಸ್ಸಲ್ಲಿ ಈ ತರ ಮರು ಇರೋಕೆ ಬೇರೆ ಕೆಲವು ಕಾರಣಗಳು ಇರಬಹುದು, ಬೇರೆ ಮಾನಸಿಕ ತೊಂದರೆಗಳು, ಡಿಪ್ರೆಷನ್, ಖಿನ್ನತೆ, ಅದರಿಂದನೂ ಈ ತರ ಮರು ಆಗಬಹುದು. ಅವರು ಹತ್ರ ಇರೋ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಅವರು ಇದು ಖಿನ್ನತೆಯಿಂದ ಆಗ್ತಾ ಇದೆಯಾ ಅಥವಾ ಮರು ಡಿಮೆನ್ಷಿಯಾಯಿಂದ ಆಗ್ತಾ ಇದೆಯಾ ಅಂತ ಅವರು ಸಲಹೆ ಕೊಡಬಹುದು.
1: ಇನ್ನು ನನಗೆ 48 ವರ್ಷ, ಸಿಗರೆಟ್ ಸೇರ್ತೀನಿ ಮತ್ತೆ ಮದ್ಯಪಾನ ಮಾಡ್ತೀನಿ, ಸ್ವಲ್ಪ ಶುಗರ್ ಕೂಡ ಇದೆ, ಮರು ಇದೆ, ಕೈ ನೋಯ್ತಾ ಇದೆ, ಇದಕ್ಕೆ ಪರಿಹಾರ ಇದ್ರೆ ತಿಳಿಸಿ.
0: ಓಕೆ, ಇವಾಗ ಸಿಗರೆಟ್ ಸೇರೋದು, ಮದ್ಯಪಾನ ತಗೊಳ್ಳೋದು, ಧೂಮಪಾನ ಮಾಡೋದು, ಇದೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿದ್ವಿ. ಸೊ ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಆರೋಗ್ಯಕ್ಕೆ ಈ ತೊಂದರೆಗಳು ಇದು ಪ್ರಾಬ್ಲಮ್ಯಾಟಿಕ್. ಸೊ ವಿತ್ ಈ ಮೂರು ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇನ್ ದ ಲಾಂಗ್ ರನ್ ಅವರಿಗೆ ಡಿಮೆನ್ಷಿಯಾ ಬರಕ್ಕೆ ರಿಸ್ಕ್ ಫ್ಯಾಕ್ಟರ್ ಇದೆ,
1: ಬರೋ ಸಾಧ್ಯತೆಗಳಿವೆ. ಸಾಧ್ಯತೆಗಳು
0: ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸಾಧ್ಯತೆಗಳು ಹೆಚ್ಚಾಗೇ ಇದೆ.
1: ಮರೆಗುಳಿತನ ಯಾವಾಗ ಪ್ರಾರಂಭ ಆಗುತ್ತೆ? ಮರೆಗುಳಿತನ ಇದ್ದಾಗ ಮನುಷ್ಯ ಮರೆತು ಹೋಗ್ತಾನ ಅಂತ ಎರಡನೇ ಪಾರ್ಟ್ಗೆ ಉತ್ತರ ಕೊಟ್ಟಿದ್ದೀರಾ ನೀವು.
0: ಹೌದು,
1: ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೇಳಿದ್ದಾರೆ.
0: ಅದೇ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಅಲ್ಝೀಮಸ್ ಡಿಮೆನ್ಷಿಯಾ ಅಂತ ನೀವು ನೋಡಿದ್ರೆ 65 ವಯಸ್ಸು ಅಥವಾ ಅದರಿಂದ ಮೇಲೇನೆ ಶುರುವಾಗೋದು. ಕೆಲವು ಈ ತರ ವಂಶೀಯ ವರ್ತನೆಗಳು ಅಥವಾ ವಂಶೀಯ ಅಂದ್ರೆ ಅವರು ವಂಶದಲ್ಲಿ ಬೇರೆ ಯಾರಿಗಾದ್ರೂ ಡಿಮೆನ್ಷಿಯಾ ಇದ್ರೆ ಆ ತರ ಜನರಿಗೆ 60 ವಯಸ್ಸು ಮುಂಚಿತವಾಗಿಯೇ ಶುರು ಆಗಬಹುದು.
1: ವಂಶವಾಹಿನಿಯಿಂದ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ.
0: ಹೆರಿಡಿಟಿ, ಹೆರಿಡಿಟಿ ಜೆನೆಟಿಕ್ ಕಾಸ್.
1: ಇನ್ನೊಂದು ಪ್ರಶ್ನೆ ಹೀಗಿದೆ, ನನಗೆ 53 ವರ್ಷ, ಇಡೀ ದಿನ ಯಾವುದೇ ನೆನಪು ಬರೋದಿಲ್ಲ, ಇದು ಕಾಯಿಲೆನ?
0: ಅವ್ರಿಗೆ ಎಷ್ಟು ವಯಸ್ಸಿರಬಹುದು?
1: 53 ವರ್ಷ.
0: ಓಕೆ, ಇಡೀ ದಿವಸ ಏನು ಜ್ಞಾಪಕ ಬರಲ್ಲ ಅಂದ್ರೆ ಅದು ಇನ್ನು ಸ್ವಲ್ಪ ಡೀಟೇಲ್ಸ್ ಬೇಕಾಗಿರಬಹುದು ಅವರಿಂದ.
1: ಹೌದು, ಇಡೀ ದಿನ ನೆನಪು ಬರಲ್ಲ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೇಳಿ ಪ್ರಶ್ನೆ ಕೇಳಿದಾರೆ ಅಂದ್ಮೇಲೆ,
0: ನಮ್ಮ ಕಾರ್ಯಕ್ರಮ ಅವ್ರ ಜ್ಞಾಪಕ ಇಟ್ಕೊಂಡು ಕೇಳಿದಾರೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಡಿಮೆನ್ಷಿಯಾ ಇಲ್ಲ
1: ಇಲ್ಲ ಅಂತ ನಾವು ಹೇಳಬಹುದು. ಇನ್ನು ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳಿಸಿದ್ರಿ ಅಲ್ವಾ. ಇನ್ನು ಡಿಮೆನ್ಷಿಯಾ ಕಾಯಿಲೆಗೆ ಚಿಕಿತ್ಸೆಗಳೇನಾದ್ರೂ ಇದೆಯಾ? ಇದ್ರೆ ಎಲ್ಲಿ ಸಿಗುತ್ತೆ
0: ನೋಡಿ, ಮುಖ್ಯವಾದ ವಿಷಯ ಚಿಕಿತ್ಸೆಯಲ್ಲಿ ಏನಂದ್ರೆ ಪ್ರಾರಂಭ ಹಂತದಲ್ಲಿಯೇ ಕಾಯಿಲೆಯ ಲಕ್ಷಣವನ್ನು ಗುರುತಿಸಿ ತಿಳ್ಕೋಬೇಕಾಗುತ್ತೆ, ಅದೇ ಮುಖ್ಯವಾದ್ದು. ಜನ ಏನ್ ಮಾಡ್ತಾರೆ, ಇವೆಲ್ಲ ವಯಸ್ಸಾಗಿರೋದ್ರಿಂದ ಮರ್ತು ಹೋಗ್ತಾ ಇದ್ದಾರೆ, ವಯಸ್ಸಾಗಿರೋದ್ರಿಂದ ಎಲ್ಲೋ ಅಲ್ಲಿ ಇಲ್ಲಿ ವಸ್ತುಗಳನ್ನು ಇಡ್ತಾ ಇದ್ದಾರೆ ಅನ್ಬಿಟ್ಟು ಜನರು ಹಂಗೆ ಅದನ್ನ ಗಮನ ಕೊಡಲ್ಲ. ಆದ್ರೆ ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆಗೆ ಬಂದ್ರೆ ನಾವು ಮಾನಸಿಕ ತಜ್ಞರು ಅಥವಾ ನರ ತಜ್ಞರು ಅಥವಾ ಈವನ್ ನಮ್ಮ ಜನರಲ್ ಫಿಸಿಷಿಯನ್ ಅಂತ ಹೇಳ್ತೀವಿ ಅವ್ರ ಹತ್ರ ಹೋದ್ರೂ ನಾವು ಚಿಕಿತ್ಸೆ ಪಡೆಯಬಹುದು. ಮೊದಲನೇ ಹಂತದಲ್ಲಿ ಡಾಕ್ಟರ್ಸ್ ಯೂಶಲಿ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತಾರಂದ್ರೆ, ನಾನು ಮೊದಲನೇ ಹೇಳದ್ನಲ್ಲ, ಕೆಲವು ಗುಣಪಡಿಸಬಹುದಾದ ಕಾರಣಗಳು ಇರುತ್ತೆ, ಅದನ್ನ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಕ್ಕೆ ಈ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆ ನಾವು ಮಾಡ್ತೀವಿ. ಅದರ ಜೊತೆ ಡಿಮೆನ್ಷಿಯಾ ಕಾಯಿಲೆಗೆ ಔಷಧಿಗಳು ಇವೆ, ಆದರೆ ಈ ಔಷಧಿಗಳು ಸಂಪೂರ್ಣವಾಗಿ ಡಿಮೆನ್ಷಿಯಾ ಕಾಯಿಲೆಯನ್ನು ಗುಣಪಡಿಸಕ್ಕೆ ಆಗೋದಿಲ್ಲ. ಈ ಮಾತ್ರೆಗಳಿಂದ ನಾವು ಡಿಮೆನ್ಷಿಯಾ ಕಾಯಿಲೆನ ತಡ ಹಾಕಬಹುದು. ತಡ ಹಾಕೋದ್ರಿಂದ ಕಾಯಿಲೆ ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತದೆ. ಸೊ ಇದಕ್ಕೆ ಈ ಸಮಯದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಗುತ್ತೆ. ಈ ಸಮಯದಲ್ಲಿ ರೋಗಿ ಮತ್ತು ತಮ್ಮ ಕುಟುಂಬದವರು ಕಾಯಿಲೆ ಜೊತೆ ಯಾವ ತರ ಹೊಂದಿಸಬೇಕು ಎಂದು ತಿಳ್ಕೋಬಹುದು.
1: ಇನ್ನು ಸಿಗರೆಟ್ ಸೇರ್ತಾ ಇಲ್ಲ ನಾನು, ಮದ್ಯಪಾನ ಮಾಡ್ತಾ ಇಲ್ಲ, 50 ವರ್ಷದ ಹತ್ತತ್ರ ಆಗಿದೆ ನನ್ನ ವಯಸ್ಸು, ಸ್ವಲ್ಪ ಶುಗರ್ ಇದೆ, ಮರೆವು ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
0: ಸೊ ಫಸ್ಟ್ ಆಫ್ ಆಲ್, ಶುಗರ್ ಇರೋದ್ರಿಂದ ಅವರು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅದಕ್ಕೆ ಪೌಷ್ಟಿಕ ಆಹಾರ, ವ್ಯಾಯಾಮ ಇವೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆ ರೆಗ್ಯುಲರ್ ಆಗಿ ಡಾಕ್ಟರ್ ಜೊತೆ ಶುಗರ್ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳಕ್ಕೆ ರಕ್ತ ಪರೀಕ್ಷೆ ಮಾಡ್ತಾ ಇರಬೇಕು. ಅದ್ರ ಜೊತೆ ಅವರು ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು, ಅಂದ್ರೆ ಸೋಷಿಯಲ್ ಆಗಿ ಅಥವಾ ಅವರು ಬೇರೆ ಹಾಬೀಸ್ ಇರೋ ಏನೇನು ಹಾಬೀಸ್ ಇದೆ ಅದನ್ನೆಲ್ಲ ಅವ್ರು ಆಕ್ಟಿವ್ ಆಗಿ ಅವರು ಫಾಲೋ ಮಾಡ್ಕೋಬೇಕು.
1: ಇನ್ನು ಕಾರ್ಯಕ್ರಮದ ಕಡೆಯಾದಾಗಿ ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಲಕ್ಷಣಗಳ ಬಗ್ಗೆ ತಿಳಿಸಿದ್ದೀರಾ, ಕಾರಣ ಏನು ಮತ್ತೆ ಚಿಕಿತ್ಸೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸಿದ್ದೀರಾ. ಈ ತರ ಕಾಯಿಲೆ ಇರೋರನ್ನ ಆರೈಕೆ ಮಾಡೋದು ಹೇಗೆ?
0: ನೋಡಿ, ನಮ್ಮ ದೇಶದಲ್ಲಿ ಈ ತರ ಡಿಮೆನ್ಷಿಯಾ ಕಾಯಿಲೆ ಚಿಕಿತ್ಸೆಗೆ ಸೌಲಭ್ಯಗಳು ಕಡಿಮೆನೆ ಇರೋದು. ಆದರೆ ಕೆಲವು ಸೌಲಭ್ಯಗಳು ಕೆಲವು

0: ಜಾಗದಲ್ಲಿ ಇರಬಹುದು. ಉದಾಹರಣೆಗೆ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಂತ ನಾವು ಹೇಳ್ತೀವಿ. ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಮನೆಯಲ್ಲಿ ನೋಡ್ಕೊಳ್ಳದೆ ಇರಕ್ಕಿದ್ರೆ ಇವ್ರನ್ನ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಥವಾ ನರ್ಸಿಂಗ್ ಹೋಮ್ಸ್ ತರ ಈ ತರ ಓಲ್ಡ್ ಏಜ್ ಹೋಮ್ಸ್ ತರ ಇರುತ್ತೆ. ಅಲ್ಲಿ ಇವ್ರನ್ನ ಸ್ವಲ್ಪ ದಿವಸಕ್ಕೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಟ್ಟು ವಾಪಸ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ಬರ್ಬೇಕು. ಅಥವಾ ಲಾಂಗ್ ಸ್ಟೇ ಅಂದ್ರೆ ಪರ್ಮನೆಂಟ್ಲಿ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲೇ ಅವ್ರಿಗೆ ಅಲ್ಲೇ ವಾಸಿ ಮಾಡೋ ತರ ಇಟ್ಕೋಬಹುದು. ಮತ್ತೆ ಡೇ ಕೇರ್ ಸೆಂಟರ್ಸ್ ಅಂತ ಇದೆ. ಈ ಡೇ ಕೇರ್ ಸೆಂಟರ್ಸ್ ಅಲ್ಲಿ ದಿನದಲ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ಆಗಿ ಎಂಗೇಜ್ಡ್ ಆಗಿರ್ಬೋದು, ಮ್ಯೂಸಿಕ್ ಕೇಳ್ಬಹುದು ಅಥವಾ ರೀಡಿಂಗ್ ಮಾಡಬಹುದು ಮತ್ತು ಕೆಲವು ಆಕ್ಟಿವಿಟೀಸ್ ಅವರು ಅಲ್ಲಿ ಮಾಡಿ ವಾಪಸ್ ಮನೆಗೆ ಬರಬಹುದು. ಮತ್ತೆ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಂತಾನು ಇದೆ. ಈ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಲ್ಲಿ ಡೆಮೆನ್ಷಿಯಾ ಅವರು ನೋಡ್ಕೊಳ್ಳಕ್ಕೆ ಮನೆಯಲ್ಲೇ ಬಂದು ಅವರು ಸಹಾಯ ಮಾಡ್ತಾರೆ. ಈ ತರ ಸಲಹೆಗಾರರು, ನರ್ಸ್, ಸೋಷಿಯಲ್ ವರ್ಕರ್ ಇವರು ಮನೆಗೆ ಬಂದು ಸ್ನಾನ ಮಾಡಿಸೋಕ್ಕೆ ಅಥವಾ ಬೇರೆ ಎಲ್ಲ ತರ ಸಹಾಯಗಳು ಮಾಡಬಹುದು. ಮತ್ತೆ ಮೆಮರಿ ಕ್ಲಿನಿಕ್ಸ್ ಅಂತಾನು ಇದೆ. ಈ ತರ ಮೆಮರಿ ಕ್ಲಿನಿಕ್ಸ್ ಸುಮಾರು ನಮ್ಮ ದೇಶದಲ್ಲಿ ಇದೆ. ಈ ಮೆಮರಿ ಕ್ಲಿನಿಕ್ಸ್ ಅಲ್ಲಿ ಯೂಶಲಿ ಡಾಕ್ಟರ್ಸ್, ಸೋಷಿಯಲ್ ವರ್ಕ್, ನ್ಯೂರಾಲಜಿಸ್ಟ್ ಇವರೆಲ್ಲ ಇರ್ತಾರೆ. ಡೆಮೆನ್ಷಿಯಾನ ಗುರುತಿಸಿ ಅದಕ್ಕೆ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಅದರ ಜೊತೆ ಡೆಮೆನ್ಷಿಯಾ ಇರೋರ್ನ ನೋಡ್ಕೊಳ್ಳಕ್ಕೆ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಈ ಕೇರ್ ಗಿವರ್ಸ್ನ ಸಹಾಯ ನೀಡೋ ಗುಂಪುಗಳು ಇರುತ್ತದೆ, ಅಂದ್ರೆ ಕೇರ್ ಗಿವರ್ಸ್ ಸಪೋರ್ಟ್ ಗ್ರೂಪ್ಸ್ ಅಂತ ಇರುತ್ತದೆ. ಇಲ್ಲಿ ಈ ಕೇರ್ ಗಿವರ್ಸ್ ಅಂದ್ರೆ ನೋಡ್ಕೊಳ್ಳೋರು ಬಂದು ಎಲ್ಲ ವಿಷಯಗಳನ್ನು ಒಬ್ಬೊಬ್ಬರಿಂದ ತಿಳ್ಕೋಬಹುದು ಮತ್ತೆ ತಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬಹುದು. ಅದರ ಜೊತೆ ಸಹಾಯವಾಣಿಗಳು ಇದೆ, ಅಂದ್ರೆ ಹೆಲ್ಪ್ ಲೈನ್ಸ್ ಅಂತ ಹೇಳ್ತೀವಿ. ಈ ಹೆಲ್ಪ್ ಲೈನ್ಸ್ ಅಲ್ಲಿ ನಾವು ಫೋನ್ ಮಾಡಿ ಈ ತರ ತೊಂದರೆಗಳು ಇದೆ ಅದಕ್ಕೆ ಮಾಹಿತಿ ತಿಳ್ಕೋಬಹುದು. ಈ ತರ ಸೌಲಭ್ಯಗಳು ಇವೆ.
1: ಒಳ್ಳೇದು ಡಾಕ್ಟರ್. ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ನೀಡುತ್ತಾ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಡಿಮೆನ್ಷಿಯಾ ಎನ್ನುವುದು ಇಳಿ ವಯಸ್ಸಿನಲ್ಲಿ ಬರುವ ಕಾಯಿಲೆ, ಮೆದುಳಿನಲ್ಲಿನ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆ. ನೆನಪಿನಲ್ಲಿಡಿ, ಡಿಮೆನ್ಷಿಯಾ ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿ ಬೆಳೆಸಿಕೊಳ್ಳುವುದು, ಉದಾಹರಣೆ ಒಳ್ಳೆಯ ಆಹಾರ ಕ್ರಮ ಹಾಗೂ ವ್ಯಾಯಾಮ. ರಕ್ತದೊತ್ತಡದ ನಿರ್ವಹಣೆ ಅಗತ್ಯ. ತಲೆಗೆ ಪೆಟ್ಟಾಗದಂತೆ ಎಚ್ಚರ ವಹಿಸುವುದು. ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗದಂತೆ ತಡೆಗಟ್ಟುವುದು. ಯಾವುದೇ ರೀತಿಯ ಮರೆವಿನ ಲಕ್ಷಣಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ.
1: ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು.
3: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಕೇಳುಗರ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಶೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 30ನೇ ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಆರ್ಥಿಕ ಸಬಲೆ ಹೆಂಡತಿಗೆ ಜೀವನಾಂಶ ಬೇಕಿಲ್ಲ, ಹೊಸ ನೋಂದಣಿಗೂ ಅವಕಾಶ. ಮಳೆಗಾಗಿ ಪ್ರಾರ್ಥಿಸಿ ಮಕ್ಕಳಿಂದ ಕಪ್ಪೆ ಹಬ್ಬ. ಶೂನ್ಯ ಉಳುಮೆ ಪದ್ಧತಿ ಲಾಭ ಕಂಡ ರೈತ. ಸೆರೆ ಕಾರ್ಯಾಚರಣೆ ವೇಳೆ ಅರಣ್ಯ ರಕ್ಷಕನ ಮೇಲೆ ಹುಲಿ ದಾಳಿ. ಎತ್ತುಗಳ ಮಾರಾಟಕ್ಕೆ ಮುಂದಾದ ರೈತ. ಕರಾವಳಿ ಬಿರುಸುಗೊಂಡ ಮಳೆ. 364 ದಿನವೂ ಉದ್ಯೋಗ ಖಾತರಿ ಕೊಡಿ. ಬೆಂಗಳೂರು ಸುತ್ತ ಚತುಷ್ಪಥ ರೈಲು ಮಾರ್ಗ. ಎಸ್ಐಆರ್ 49,320 ಸಹಾಯ ಕೇಂದ್ರ. ಜೂನ್ನಲ್ಲಿ 42% ಮಳೆ ಕೊರತೆ. ಇವಿಗಳಿಗೆ ರಸ್ತೆ ತೆರಿಗೆ ಮುನ್ನ. ಭಾರತದ ಬಾಹ್ಯ ಸಾಲ 72 ಲಕ್ಷ ಕೋಟಿ ಏರಿಕೆ. ಪೆಟ್ರೋಲ್ ಡೀಸೆಲ್ ಮಾರಾಟ ನಿರ್ಬಂಧ ರದ್ದು. ಫ್ರೀ ಕ್ವಾರ್ಟರ್ಗೆ ದಾಪುಗಾಲಿಟ ಕೆನಡಾ. ಅರ್ಲಿಂಗ್ ಆಟದ ಮೇಲೆ ಕಣ್ಣು. ಕಳಪೆ ಆಟ ಕೋಚ್ ಮುಜುಂದಾರ್ ಅಸಮಾಧಾನ. ತವರಿನಲ್ಲಿ ಟೈಗ್ರೆಸ್ ಜಯಬೇರಿ. ಸೋಲಿನ ಅಪಾಯದಿಂದ ಸಿನ್ನರ್ ಪಾರು. ಕಿದಂಬಿ ಶ್ರೀಕಾಂತ್ ರನ್ನರ್ ಅಪ್. ಒಲಿಂಪಿಕ್ಸ್ ಭಾರತ ಮಹಿಳಾ ತಂಡಕ್ಕೆ ನೇರ ಅರ್ಹತೆ. ಟೆಸ್ಟ್ ಸರಣಿ ಗೆದ್ದ ನ್ಯೂಜಿಲೆಂಡ್. ನೆರವು ಸಿಎಂಗೆ ಅಥ್ಲೀಟ್ ಯಶಸ್ ಮನವಿ. ಆಸ್ಟ್ರೇಲಿಯಾಗೆ ವಿಂಡೀಸ್ ಸವಾಲು. ಪ್ರಮುಖಾಂಶಗಳ ವಿವರಣೆ. ಹೊಸ ನೋಂದಣಿಗೆ ಅವಕಾಶ. ಬೆಂಗಳೂರು ಕರ್ನಾಟಕದಲ್ಲಿ ಜೂನ್ 30ರಿಂದ ಆರಂಭವಾಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಜೊತೆಗೆ ಹೊಸ ಮತದಾರರ ನೋಂದಣಿಗೂ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಆರ್ಥಿಕ ಸಬಲೆ ಹೆಂಡತಿಗೆ ಜೀವನಾಂಶ ಬೇಕಿಲ್ಲ. ಬೆಂಗಳೂರು ಹೆಂಡತಿ ಆರ್ಥಿಕವಾಗಿ ಸದೃಢಳಾಗಿದ್ದು ಗಂಡನಿಗಿಂತ ಹೆಚ್ಚು ಸಂಪಾದಿಸುತ್ತಾಳೆ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಂತಹ ಯಾವುದೇ ಹೆಚ್ಚುವರಿ ಹೊಣೆಗಾರಿಕೆ ಹೊಂದಿಲ್ಲ ಎಂದಾದರೆ ಪತ್ನಿಯು ತನ್ನ ಗಂಡನಿಂದ ಜೀವನಾಂಶ ಪಡೆಯುವಂತೆ ಆದೇಶಿಸಲಾಗುವುದು ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಮಳೆಗಾಗಿ ಪ್ರಾರ್ಥಿಸಿ ಮಕ್ಕಳಿಂದ ಕಪ್ಪೆ ಹಬ್ಬ. ಹೆಚ್ಡಿಕೋಟೆ, ಈ ವರ್ಷದ ಮುಂಗಾರು ಆರಂಭಗೊಂಡು 2 ತಿಂಗಳು ಕಳೆದರೂ ತಾಲೂಕಿನಲ್ಲಿ ವರುಣನ ಆಗಮನವಿಲ್ಲ. ಬರದ ಛಾಯೆ ಆವರಿಸಿದೆ. ಮಳೆಗಾಗಿ ಪ್ರಾರ್ಥಿಸಿ ತಾಲೂಕಿನ ಅಂತರಸಂತೆ ತುಂಬಸೂಗೆ ಗ್ರಾಮಗಳಲ್ಲಿ ಮಕ್ಕಳು ಕಪ್ಪೆ ಹಬ್ಬ ಮಾಡುತ್ತಿದ್ದು ವಿಭಿನ್ನ ಆಚರಣೆ ಗಮನ ಸೆಳೆಯುತ್ತಿದೆ. ಮಳೆಯಿಲ್ಲದೆ ಬೆಳೆಗಳು ಒಣಗುತ್ತಿವೆ. ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ದನಕರುಗಳಿಗೆ ಮೇವಿಲ್ಲ. ಕಪ್ಪೆ ಕೂಗಿದರೆ ಮಳೆ ಬರುತ್ತಿತ್ತು. ಕಪ್ಪೆಗಳಿಗೂ ಮಳೆಯನ್ನ ಕರೆಯುತ್ತಿಲ್ಲ ಎಂದು ಮನೆಯ ಹಿರಿಯರು ಹೇಳುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಂಡ ಮಕ್ಕಳು ತಮ್ಮ ಗೆಳೆಯರ ಜೊತೆ ಸೇರಿ ಮಳೆಗಾಗಿ ಕಪ್ಪೆ ಪೂಜೆ ಮಾಡಿದರು. ಶೂನ್ಯ ಉಳುಮೆ ಪದ್ಧತಿ ಲಾಭ ಕಂಡ ರೈತ. ಹುಣಸೂರು 6 ವರ್ಷಗಳಿಂದ ಸಾವಯವ ಗೊಬ್ಬರ ಮತ್ತು ಶೂನ್ಯ ಉಳುಮೆ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಆರ್ಥಿಕವಾಗಿ ಸದೃಢವಾಗುವುದರ ಜೊತೆಗೆ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದಾರೆ ಕೃಷ್ಣಪುರ ಗ್ರಾಮದ ಪ್ರಗತಿಪರ ರೈತ ಜಗದೀಶ್ ಪೀರವರು. ಸಮಗ್ರ ಬೇಸಾಯದ ಜೊತೆಗೆ ಕುರಿ ಸಾಗಾಣಿಕೆ ಮೂಲಕ ಆದಾಯ ಗಳಿಸುತ್ತಿರುವ ಜಗದೀಶ್ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಎತ್ತುಗಳ ಮಾರಾಟಕ್ಕೆ ಮುಂದಾದ ರೈತ. ಚಿತ್ರದುರ್ಗ ಮಳೆ ಕೊರತೆಯಿಂದಾಗಿ ಬರದ ಭೀತಿ ಎದುರಾಗುತ್ತಿದ್ದು ರೈತರು ಜಾನುವಾರು ಮಾರಾಟ ಮಾಡಲು ಮುಂದಾಗಿದ್ದಾರೆ. ಆದರೆ ನಗರದ ಜಾನುವಾರು ಮಾರುಕಟ್ಟೆಯಲ್ಲಿ ಖರೀದಿದಾರರೇ ಇಲ್ಲದ ಕಾರಣ ಮಾರಾಟ ಮಾಡಲಾಗದೆ ಮನೆಗೆ ತೆರಳುವಂತಾಗಿದೆ. ಕರಾವಳಿಯಲ್ಲಿ ಬಿರುಸುಗೊಂಡ ಮಳೆ. ಮಂಗಳೂರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಮುಂಗಾರು ಬಿರುಸುಗೊಂಡಿದ್ದು ಸೋಮವಾರ ದಿನವಿಡೀ ಬಿಟ್ಟು ಬಿಟ್ಟು ಉತ್ತಮ ಮಳೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಧ್ಯಾಹ್ನದ ನಂತರ ಮಳೆ ಜೋರಾಗಿದೆ. ದಕ್ಷಿಣ ಕನ್ನಡದಲ್ಲಿ ಭಾನುವಾರ ತಡರಾತ್ರಿಯಿಂದ ಜೋರು ಮಳೆಯಾಗಿತ್ತು. ಸೋಮವಾರ ಬೆಳಗ್ಗೆ ಇನ್ನಷ್ಟು ಬಿರುಸು ಪಡೆದುಕೊಂಡಿತು. ಮಧ್ಯಾಹ್ನದ ನಂತರ ಧಾರಾಕಾರ ಮಳೆ ಸುರಿಯಿತು. 364 ದಿನವೂ ಉದ್ಯೋಗ ಖಾತರಿ ಕೊಡಿ. ನವದೆಹಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನು ಕೇಂದ್ರ ಸರ್ಕಾರ ಕೈಬಿಟ್ಟಿರುವುದು ಸರಿಯಿಲ್ಲ. ಯೋಜನೆಯ ಹೆಸರನ್ನು ಮಹಾತ್ಮ ಗಾಂಧಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೈರವರು ಆಗ್ರಹಿಸಿದ್ದಾರೆ. ಬೆಂಗಳೂರು ಸುತ್ತ ಚತುಷ್ಪಥ ರೈಲು ಮಾರ್ಗ. ಚನ್ನಪಟ್ಟಣ ಬೆಂಗಳೂರಿನಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ನಗರಗಳಿಗೆ ಚತುಷ್ಪಥ ರೈಲು ಮಾರ್ಗ ಅಭಿವೃದ್ಧಿಪಡಿಸಲಾಗುವುದು. ರಾಜಧಾನಿಯಿಂದ ಕರಾವಳಿ ಭಾಗದ ಮಂಗಳೂರಿಗೂ ಚತುಷ್ಪಥ ರೈಲು ಮಾರ್ಗ ಅಭಿವೃದ್ಧಿಪಡಿಸುವ ಕುರಿತು ಚಿಂತನೆ ನಡೆಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣರವರು ಹೇಳಿದ್ದಾರೆ. ಎಸ್ಐಆರ್ 49,320 ಸಹಾಯ ಕೇಂದ್ರ. ಬೆಂಗಳೂರು ಮತದಾರ ಪಟ್ಟಿಯ

2079ರವರೆಗೆ ಶೇಕಡಾ 42% ಮಳೆ ಕೊರತೆಯಾಗಿದ್ದು, ಇದು ಕಳೆದ 126 ವರ್ಷಗಳಲ್ಲಿ 3ನೇ ಅತ್ಯಂತ ಕನಿಷ್ಠ ಮಟ್ಟದ ಮಳೆಯಾಗಿದೆ ಎಂದು ಅಂದಾಜಿಸಲಾಗಿದೆ. ಪೆಟ್ರೋಲ್ ಡೀಸೆಲ್ ಮಾರಾಟ ನಿರ್ಬಂಧ ರದ್ದು. ನವದೆಹಲಿ ವಾಣಿಜ್ಯ ಹಾಗೂ ಕೈಗಾರಿಕಾ ಗ್ರಾಹಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದ ವಿಚಾರವಾಗಿ ವಿಧಿಸಿದ ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರವು ಬುಧವಾರದಿಂದ ಅನ್ವಯವಾಗುವಂತೆ ತೆರವು ಮಾಡಲಾಗಿದೆ. ಒಂದು ವಾಹನಕ್ಕೆ ಒಂದು ದಿನದಲ್ಲಿ ಭರ್ತಿ ಮಾಡಬಹುದಾದ ಡೀಸೆಲ್ ಮಿತಿಯನ್ನು ಕೂಡ ತೆರವುಗೊಳಿಸಲಾಗುತ್ತದೆ. ಇದು ಇಂಧನ ಪೂರೈಕೆ ಸುಧಾರಣೆ ಕಂಡಿದೆ ಎಂಬುದನ್ನು ಸೂಚಿಸತೊಡಗುತ್ತದೆ. ಇವಿಗಳಿಗೆ ರಸ್ತೆ ತೆರಿಗೆ ಮನ್ನಾ. ನವದೆಹಲಿ 30 ಲಕ್ಷಕ್ಕಿಂತ ಕಡಿಮೆ ಬೆಲೆ ಇರುವ ಎಲ್ಲ ವಿದ್ಯುತ್ ಚಾಲಿತ ವಾಹನಗಳ ಮೇಲಿನ ರಸ್ತೆ ತೆರಿಗೆ ಹಾಗೂ ನೋಂದಣಿ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುವುದು ಎಂದು ದೆಹಲಿ ಸರ್ಕಾರ ಪ್ರಕಟಿಸಿದೆ. ಫ್ರೀ ಕ್ವಾರ್ಟರ್ಗೆ ದಾಪುಗಾಲಿಟ ಕೆನಡಾ. ಲಾಸೆಲಿಂಚ್ ಸ್ಟಾಫೇಜ್ ಅವಧಿಯಲ್ಲಿ ಸ್ಟೆಫಾನ್ ಓಡದ ಗೋಲಿನ ನೆರವಿನಿಂದ ಕೆನಡಾ ತಂಡ 1-0 ದಕ್ಷಿಣ ಆಫ್ರಿಕಾದ ತಂಡವನ್ನು ಸೋಲಿಸಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಾದಲ್ಲಿ ಮೊದಲ ಸಲ ಅಂತಿಮ 16ರ ಹಂತಕ್ಕೆ ದಾಪುಗಾಲಿಟ್ಟಿತು. ಲಾಸ್ ಎಲೆಂಜಸ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ 32 ಸುತ್ತಿನ ಈ ಮೊದಲ ಪಂದ್ಯ ಗೋಲು ಕಾಣಿದೆ. ಹೆಚ್ಚುವರಿ ಅವಧಿಯುದ್ಧ ಸಾಗುವಂತೆ ಕಂಡಿತು. ಆದರೆ ಅಂತಿಮ ಕ್ಷಣದಲ್ಲಿ ದಕ್ಷಿಣ ಆಫ್ರಿಕಾ ರಕ್ಷಣೆ ಆಟಗಾರ ಅಬ್ರೇರವರು ಅಪಾಯ ತಪ್ಪಿಸಲು ಹೆಡ್ ಮಾಡಿದ ಚೆಂಡನ್ನ ಬಾಕ್ಸ್ ತುದಿಯಲ್ಲಿ ಬಲಗಾಲಿನಿಂದ ಕರಾರುವಾಕ್ಕಾಗಿ ಒದ್ದರು. ಅರ್ಲಿಂಗ್ ಆಟದ ಮೇಲೆ ಕಣ್ಣು. ಅರ್ಲಿಂಗ್ಸ್ಟನ್ ನಾರ್ವೆ ತಂಡದ ಮಂಗಳವಾರ ಡಲಾಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ 32ರ ಸುತ್ತಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡವನ್ನು ಎದುರಿಸಲಿದೆ. ಫುಟ್ಬಾಲ್ ಪ್ರಿಯರ ಗಮನ ನಾರ್ವೆಯ ಮುಂಚೂಣಿ ಆಟಗಾರ ಅರ್ಲಿಂಗ್ ಹಾಲ್ಯಾಂಡ್ ರವರ ಮೇಲಿದೆ. ಐವರಿ ಹಾಲ್ಯಾಂಡ್ ಕೋಸ್ಟ್ ತಂಡವು ತನ್ನದೇ ಆದ ಪ್ರತಿಭಾನ್ವಿತ ಆಕ್ರಮಣಕಾರಿ ಆಟಗಾರರ ಪಡೆ ಹೊಂದಿದೆ. ಕಳಪೆ ಆಟ, ಕೋಚ್ ಮಜುಂದಾರ್ ಅಸಮಾಧಾನ. ಲಂಡನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಾದಲ್ಲಿ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡದ ಆಟವಯ 3 ವಿಭಾಗಗಳಲ್ಲಿಯೂ ಕಳಪೆಯಾಗಿತ್ತು ಎಂದು ಮುಖ್ಯ ಕೋಚ್ ಅಮೋಲ್ ಮಜುಂದಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತವರಿನಲ್ಲಿ ಟೈಗರ್ಸ್ ಜಯಭೇರಿ. ಹುಬ್ಬಳ್ಳಿ ತವರಿನ ಅಂಗಳದಲ್ಲಿ ಅಬ್ಬರಿಸಿದ ಹುಬ್ಬಳ್ಳಿ ಟೈಗರ್ಸ್ ತಂಡದ ಆರಂಭ ಆಟಗಾರ ಮಯಂಕ್ ಅಗರ್ವಾಲ್ ಮತ್ತು ಮೊಹಮ್ಮದ್ ದಾಹಾರ್ ಅವರು ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡದ ಗೆಲುವಿನ ಓಟಕ್ಕೆ ತಡೆಯೊಡ್ಡಿದರು. ರಾಜಾನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಾದಲ್ಲಿ ಸೋಮವಾರ ನಡೆದ ಪಂದ್ಯದಲ್ಲಿ ಹುಬ್ಬಳ್ಳಿ ತಂಡವು 10 ವಿಕೆಟ್ಗಳ ಸುಲಭ ಜಯ ದಾಖಲಿಸಿತು. ಮಳೆಯಿಂದಾಗಿ 1.5 ತಾಸು ತಡವಾಗಿ ಆರಂಭವಾದ ಪಂದ್ಯವನ್ನು 15 ಓವರ್ಗಳಿಗೆ ನಿಗದಿ ಮಾಡಲಾಗಿತ್ತು. ಗುಲ್ಬರ್ಗಾ ಒಡ್ಡಿದ 139 ರನ್ಗಳ ಗುರಿಯನ್ನು ಹುಬ್ಬಳ್ಳಿ 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ತಲುಪತೊಡಗಿತು. ಸೋಲಿನ ಅಪಾಯದಿಂದ ಸಿನ್ನರ್ ಪಾರು. ಲಂಡನ್ ಆರಂಭಿಕ ಹಿನ್ನಡೆಯಿಂದ ಚೇತರಿಸಿಕೊಂಡ ವಿಶ್ವದ ಅಗ್ರಮಾನ್ಯ ಆಟಗಾರ ಯಾನಿಕ್ ಸಿನ್ನರ್ ಅವರು ಸೋಮವಾರ 5 ಸೆಟ್ಟುಗಳ ರೋಚಕ ಹಣಾಹಣಿಯಲ್ಲಿ ಸರ್ಬಿಯಾದ ಮಿಯೋಮಿರ್ ಅವರನ್ನು ಸೋಲಿಸಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯಾದಲ್ಲಿ ಶುಭಾರಂಭ ಮಾಡಿದರು. ಒಲಿಂಪಿಕ್ಸ್ ಭಾರತ ಮಹಿಳಾ ತಂಡಕ್ಕೆ ನೇರ ಅರ್ಹತೆ. ನವದೆಹಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡವು 2028ರ ಲಾಸ್ ಎಲೆಂಜಸ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ನೇರ ಅರ್ಹತೆ ಪಡೆದುಕೊಂಡಿದೆ. ಐಸಿಸಿ ಮಹಿಳೆಯರ ವಿಶ್ವಕಪ್ ಟೂರ್ನಿಯ ಎ ಗುಂಪಿನಲ್ಲಿ ಭಾರತ ತಂಡವು 6 ಅಂಕಗಳೊಂದಿಗೆ 3ನೇ ಸ್ಥಾನ ಪಡೆದಿತ್ತು. ಸೆಮಿಫೈನಲ್ ಪ್ರವೇಶಿಸಲು ವಿಫಲವಾದರೂ ಏಷ್ಯಾ ಖಂಡದ ರಾಷ್ಟ್ರಗಳ ಪೈಕಿ ಅಗ್ರಸ್ಥಾನ ಪಡೆಯಿತು. ಹೀಗಾಗಿ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ದೊರಕಿದೆ. ಕಿದಂಬಿ ಶ್ರೀಕಾಂತ್ ರನ್ನರ್ ಅಪ್. ಅಮೆರಿಕ ಭಾರತದ ಬ್ಯಾಡ್ಮಿಂಟನ್ ತಾರೆ ಕಿದಂಬಿ ಶ್ರೀಕಾಂತ್ ಅವರ ಯಶಸ್ಸಿನ ಓಟವು ಅಮೆರಿಕ ಓಪನ್ ಫೈನಲ್ನಲ್ಲಿ ಚೀನಾ ತೈಪೈ ಸೂಲಿ ಯಾಂಗ್ ವಿರುದ್ಧ ಸೋಲುವುದರೊಂದಿಗೆ ಕೊನೆಗೊಂಡಿತು. ಟೆಸ್ಟ್ ಸರಣಿ ಗೆದ್ದ ನ್ಯೂಜಿಲೆಂಡ್. ಎಎಫ್ಪಿ ಆಲ್ರೌಂಡರ್ ಆಟವಾಡಿದ ಪ್ರವಾಸಿ ನ್ಯೂಜಿಲೆಂಡ್ ತಂಡವು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ 160 ರನ್ಗಳಿಂದ ಜಯ ಸಾಧಿಸಿತು. ಇದರೊಂದಿಗೆ 2-1 ಸರಣಿ ಗೆದ್ದು ಬಿಗಿತು. ನೆರವು ಸಿಎಂಗೆ ಅಥ್ಲೀಟ್ ಯಶಸ್ ಮನವಿ. ಬೆಂಗಳೂರು ಕರ್ನಾಟಕದ ಪ್ರಮುಖ ಟ್ಯಾಕ್ಸ್ ಮತ್ತು ಫೀಲ್ಡ್ ಅಥ್ಲೀಟ್ಗಳಾದ ಯಶಸ್ ಪಾಲಾಕ್ಷ ಮತ್ತು ಎಸ್ಎಸ್ ನಿಹಾರ್ ಅವರು ರಾಜ್ಯ ಸರ್ಕಾರದಿಂದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಯಶಸ್ ಅವರು 400 ಮೀಟರ್ ಹಾರ್ಟ್ಸ್ನಲ್ಲಿ ಚಿನ್ನ ಗೆದ್ದಿದ್ದಾರೆ ಮತ್ತು ಸ್ನೇಹಾ 100 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ಇದರೊಂದಿಗೆ ಇಬ್ಬರು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಸ್ಟ್ರೇಲಿಯಾಕ್ಕೆ ವಿಂಡಿ ಸವಾಲು. ಲಂಡನ್ 6 ಬಾರಿ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡವು ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಫೈನಲ್ನಲ್ಲಿ ಮಂಗಳವಾರ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಇವತ್ತಿನ ಶುಭಾಷಿತ. ತಿಳಿದಿರುವುದಕ್ಕಿಂತ ಕಡಿಮೆ ಮಾತನಾಡುವುದು ಬುದ್ಧಿವಂತಿಕೆಯ ಲಕ್ಷಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಂದರೆ ದಿನದ 24 ಗಂಟೆಗಳನ್ನು ಊಟದ ಅವಧಿ ಮತ್ತು ಉಪವಾಸದ ಅವಧಿ ಎಂದು ವಿಂಗಡಿಸಿ ತಿನ್ನುವ ಕ್ರಮ. ಇದು ಏನು ತಿನ್ನಬೇಕು ಎಂದು ಹೇಳುವುದಿಲ್ಲ, ಯಾವಾಗ ತಿನ್ನಬೇಕು ಎಂದು ಮಾತ್ರ ನಿಗದಿಪಡಿಸುತ್ತದೆ. ಸೂರ್ಯ ಮುಳುಗಿದ ಮೇಲೆ ತಿನ್ನಬೇಡಿ ಎಂಬ ಹಳೆಯ ಆರೋಗ್ಯ ಸೂತ್ರವೇ ಇಂದಿನ ವೈಜ್ಞಾನಿಕ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ತತ್ವ. ಉಪವಾಸದ ಅವಧಿಯಲ್ಲಿ 0 ಕ್ಯಾಲೋರಿ ನಿಯಮ ಪಾಲಿಸಬೇಕು. ನೀರು, ಸಕ್ಕರೆ ಇಲ್ಲದ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ನಿಂಬೆ ನೀರು ಅಥವಾ ಚಿಟಿಕೆ ಕಲ್ಲುಪ್ಪು ಬೆರೆಸಿದ ನೀರು ಮಾತ್ರ ಸೇವಿಸಬೇಕು. ಹಾಲು, ಸಕ್ಕರೆ, ಹಣ್ಣಿನ ರಸ ಅಥವಾ ಕ್ಯಾಲೋರಿ ಇರುವ ಯಾವುದೇ ಆಹಾರ ಪಾನೀಯ ಸೇವಿಸಿದರೆ ಉಪವಾಸ ಮುರಿದಂತೆ. ವಿಜ್ಞಾನದ ಪ್ರಕಾರ 12-14 ಗಂಟೆಗಳಿಗೆ ಹೆಚ್ಚಿನ ಕಾಲ ಆಹಾರ ಸೇವಿಸದೇ ಇದ್ದಾಗ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಗಣನೀಯವಾಗಿ ಇಳಿಯುತ್ತದೆ. ಇದರಿಂದ ದೇಹವು ಶಕ್ತಿಗಾಗಿ ಸಕ್ಕರೆ ಬದಲು ಶೇಖರಣೆಯಾದ ಕೊಬ್ಬನ್ನು ಕರಗಿಸಲು ಪ್ರಾರಂಭಿಸುತ್ತದೆ. ಇದರಿಂದ ದೇಹದ ತೂಕ ಅಥವಾ ರಕ್ತದ ಸಕ್ಕರೆ ಮಟ್ಟ ಎರಡನ್ನ ನಿಯಂತ್ರಿಸಬಹುದು. ಹಾಗಾದರೆ ಇದನ್ನು ಪಾಲಿಸುವುದು ಹೇಗೆ ಎಂದರೆ 12-12 ವಿಧಾನ, ಅಂದರೆ 12 ಗಂಟೆ ಉಪವಾಸ, 12 ಗಂಟೆ ಊಟ. ಉದಾಹರಣೆ, ರಾತ್ರಿ 8ಕ್ಕೆ ಊಟ ಮುಗಿಸಿ ಬೆಳಗ್ಗೆ 8ಕ್ಕೆ ಉಪಹಾರವನ್ನು ಆರಂಭಿಸಬೇಕು. ಇದು ಅತ್ಯಂತ ಸುಲಭ ಮತ್ತು ಸುರಕ್ಷಿತವಾಗಿದೆ. ಹಾಗೆ 14 ಗಂಟೆ ಉಪವಾಸ, 10 ಗಂಟೆ ಊಟ, ಅಂದರೆ ಉದಾಹರಣೆ ರಾತ್ರಿ 8ಕ್ಕೆ ರಾತ್ರಿ ಊಟ ಮುಗಿಸಿ ಮರುದಿನ ಬೆಳಗ್ಗೆ 10ಕ್ಕೆ ಉಪಹಾರವನ್ನು ಸೇವಿಸುವುದು. ಹಾಗೆ 16 ಗಂಟೆ ಉಪವಾಸ, 8 ಗಂಟೆ ಊಟ, ಉದಾಹರಣೆಗೆ ರಾತ್ರಿ 8ಕ್ಕೆ ರಾತ್ರಿ ಊಟ ಮುಗಿಸಿ ಮರುದಿನ ಮಧ್ಯಾಹ್ನ 12ಕ್ಕೆ ಮೊದಲ ಊಟ, ಅಥವಾ ಅತಿ ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಇರುವ ವಿಧಾನ ಇದಾಗಿದೆ. ರಾತ್ರಿ ಮತ್ತು ಬೆಳಗ್ಗೆ ಏನನ್ನ ತಿನ್ನದೆ ಉಪವಾಸವಿರಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆ ನಿಮಗೆ ಸಹಜವಾಗಿ ಮೂಡಬಹುದು. ಇದು ಕೇವಲ ಅಭ್ಯಾಸದ ಆಟ. ನಿರಂತರ ಅಭ್ಯಾಸದಿಂದ ದೇಹವನ್ನು ಯಾವುದಕ್ಕೂ ಹೊಂದಿಸಬಹುದು. ಹಾಗಾದರೆ ಇದನ್ನು ಪಾಲಿಸಬೇಕಾದ ಕ್ರಮಗಳು ಅಥವಾ ನಿಯಮಗಳನ್ನು ನೋಡುವುದಾದರೆ, ಮೊದಲ ಬಾರಿ ಮಾಡುವವರ

ಇದ್ದಲ್ಲಿ ಇದನ್ನು ನಿಧಾನವಾಗಿ ಆರಂಭಿಸಿ 12 ಗಂಟೆಗಳ ಕ್ರಮದಿಂದ ಆರಂಭಿಸಿ ಮೊದಲು 1 ಅಥವಾ 2 ದಿನ ಪ್ರಯೋಗ ಮಾಡಿ ನೋಡಬೇಕು. ನಿಧಾನವಾಗಿ ನಿಮ್ಮ ದೇಹ ಒಗ್ಗಿಕೊಳ್ಳುತ್ತದೆ. ದೇಹ ಹೊಂದಿಕೊಂಡ ನಂತರ 14:10 ಅಥವಾ 16:8 ವಿಧಾನಕ್ಕೆ ಬದಲಿಸಿ ಕ್ರಮೇಣ ಅದು ನಿಮ್ಮ ಜೀವನ ಶೈಲಿಯ ಭಾಗವಾಗುತ್ತದೆ. ಉಪವಾಸದ ಸಮಯದಲ್ಲಿ ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರನ್ನು ಕುಡಿಯಿರಿ. ಉಪವಾಸವನ್ನು ಪ್ರೋಟೀನ್ನಿಂದ ಮುರಿಯಿರಿ. ಅಂದರೆ 14:00-16 ಗಂಟೆಗಳ ಉಪವಾಸದ ನಂತರ ಊಟದ ಮೊದಲಿನಲ್ಲಿ 25-30 ಗ್ರಾಂ ಪ್ರೋಟೀನ್ ಇರಲಿ. ಅಂದರೆ ಉದಾಹರಣೆ ಮೊಟ್ಟೆ, ಪನ್ನೀರ್, ಬೇಳೆಕಾಳು, ಮೊಳಕೆ ಕಾಳು ಇವುಗಳು ಇರಬೇಕು. ನೇರವಾಗಿ ಅನ್ನ, ಇಡ್ಲಿ, ಬ್ರೆಡ್ ಅಥವಾ ಸಿಹಿ ತಿಂಡಿಗಳನ್ನು ತಿಂದರೆ ರಕ್ತದ ಸಕ್ಕರೆ ಮಟ್ಟ ದಿಢೀರನೆ ಹೆಚ್ಚಾಗುತ್ತದೆ. ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ಇರಬೇಕು. ಅಂದರೆ ಊಟದ ಅವಧಿ 8 ಗಂಟೆಯಲ್ಲಿ ಏನಾದರೂ ತಿನ್ನಬಹುದು ಎಂದು ಯೋಚಿಸಬೇಡಿ. ಊಟದ ಅವಧಿಯಲ್ಲಿ ಪ್ರೋಟೀನ್, ನಾರು ಮತ್ತು ಒಳ್ಳೆಯ ಕೊಬ್ಬು ಇರುವ ಮನೆ ಊಟ ಮಾಡಿ ಸಂಸ್ಕರಿಸಿದ ಆಹಾರ, ಕರಿದ ತಿಂಡಿ ಮತ್ತು ಸಕ್ಕರೆಯನ್ನು ಕಟ್ಟುನಿಟ್ಟಾಗಿ ಕಡಿಮೆ ಮಾಡಬೇಕಾಗುತ್ತದೆ. ಪ್ರತಿದಿನ ಕಡ್ಡಾಯವಲ್ಲ. ವಾರಕ್ಕೆ 5 ದಿನ ಈ ಕ್ರಮ ಪಾಲಿಸಿ 2-3 ಹೊತ್ತು ಊಟ ಮಾಡಿ ಇದು ಹಾರ್ಮೋನ್ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಎಲ್ಲರಿಗೂ ಸೂಕ್ತವಲ್ಲ. ತೂಕ ಇಳಿಸಿಕೊಳ್ಳಲು ಬಯಸುವ ಆರೋಗ್ಯವಂತ ವಯಸ್ಕರು, ಟೈಪ್ 2 ಮಧುಮೇಹ ರೋಗಿಗಳು, ಪ್ರೀ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಷನ್ ಇರುವವರು, ಹೊಟ್ಟೆಯ ಬೊಜ್ಜು ಅಥವಾ ಕೊಬ್ಬಿನ ಪಿತ್ತಜನಕಾಂಗದ ಸಮಸ್ಯೆ ಇರುವವರು, ಕೆಟ್ಟ ಕೊಬ್ಬು, ಟ್ರೈಗ್ಲಿಸರೈಡ್ ಅಥವಾ ರಕ್ತದೊತ್ತಡ ಹೆಚ್ಚಿರುವವರು ತಜ್ಞರ ಸಲಹೆಯನ್ನು ಪಡೆದು ಪಾಲಿಸಬೇಕಾಗುತ್ತದೆ. ಗರ್ಭಿಣಿಯರು ಮತ್ತು ಹಾಲೆಣಿಸುವ ತಾಯಂದಿರು, ಟೈಪ್ 1 ಮಧುಮೇಹಿ ಇರುವವರು, 18 ವರ್ಷದ ಒಳಗಿನ ಮಕ್ಕಳು ಮತ್ತು ಅಧಿಹರಿಯದವರು ಅತಿಯಾಗಿ ತಿನ್ನುವುದು ಅಥವಾ ತಿನ್ನದೇ ಇರುವ ಮಾಸಿಕ ಅಸ್ವಸ್ಥತೆಯ ಸಮಸ್ಯೆ ಇರುವವರು, ತೀವ್ರ ಕಡಿಮೆ ತೂಕ ಅಥವಾ ಪೌಷ್ಟಿಕ ಕೊರತೆ ಇರುವವರು ಈ ಕ್ರಮವನ್ನು ಅನುಸರಿಸಲೇಬಾರದು. ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿ ಪಾಲಿಸಿದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ತೂಕ ಇಳಿಕೆ, ಮಧುಮೇಹ ನಿಯಂತ್ರಣ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣ, ಮೆದುಳಿನ ಆರೋಗ್ಯ, ಜೀವಕೋಶಗಳ ದುರಸ್ತಿಗೆ ಸಹಾಯ ಮಾಡಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ತಪ್ಪಾಗಿ ಅಥವಾ ಸೂಕ್ತವಲ್ಲದವರು ಪಾಲಿಸಿದಾಗ ಮೊದಲ ವಾರದಲ್ಲಿ ತಲೆನೋವು, ಸುಸ್ತು, ಮಲಬದ್ಧತೆ ಕಾಣಿಸಿಕೊಳ್ಳುವುದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಲಭಿಸದೇ ಇದ್ದಲ್ಲಿ ಸ್ನಾಯುಕ್ಷಯ, ಕೂದಲು ಉದುರುವಿಕೆ, ರಕ್ತಹೀನತೆ ಸಂಭವಿಸಬಹುದು. ಜಾಸ್ತಿ ಉಪವಾಸ ಮಾಡಿದರೆ ಜಾಸ್ತಿ ಲಾಭ ಎಂದು ಯೋಚಿಸಿ 18 ಗಂಟೆಗಿಂತ ಹೆಚ್ಚು ಉಪವಾಸ ಮಾಡಿದರೆ ಕಾರ್ಟಿಸೋಲ್ ಪ್ರಮಾಣ ಹೆಚ್ಚಾಗಿ ಸ್ನಾಯು ನಷ್ಟ, ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಹೆಚ್ಚಿಸುತ್ತದೆ. ಕೆಲವು ಮಹಿಳೆಯರಲ್ಲಿ 16 ಗಂಟೆಗಿಂತ ಹೆಚ್ಚಿನ ಉಪವಾಸ ಒತ್ತಡದ ಹಾರ್ಮೋನ್ ಹೆಚ್ಚಿಸಿ ಮುಟ್ಟಿನ ಕ್ರಮವನ್ನು ತಪ್ಪಿಸಬಹುದು. PCOD ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು 12-14 ಗಂಟೆಗಳ ಕಾಲ ಉಪವಾಸಕ್ಕೆ ಸೀಮಿತವಾಗಿರಬೇಕು. ಸ್ನಾಯುಕ್ಷಯ ಮುಂತಾದ ಅಡ್ಡಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ತೂಕದ ಸಂಖ್ಯೆಯನ್ನೇ ಏಕೈಕ ಮಾನದಂಡ ಮಾಡಿಕೊಳ್ಳಬೇಡಿ. ನಿಮ್ಮ ದಿನನಿತ್ಯದ ಶಕ್ತಿಯ ಮಟ್ಟ, ನಿದ್ರೆಯ ಗುಣಮಟ್ಟ, ಮನಸ್ಥಿತಿಯ ಏರಿಳಿತಗಳು ಮತ್ತು ಮಹಿಳೆಯರಲ್ಲಿ ಮುಟ್ಟಿನ ಕ್ರಮಬದ್ಧತೆಯನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು. ಏಕೆಂದರೆ ಆರೋಗ್ಯದ ನಿಜವಾದ ಗುಟ್ಟು ತಿನ್ನದೇ ಇರುವುದರಲ್ಲಿ ಇಲ್ಲ. ಬದಲಿಗೆ ಬುದ್ಧಿವಂತಿಕೆಯಿಂದ ಸಂಪೂರ್ಣ ಪೌಷ್ಟಿಕವಿರುವ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸುವುದರಲ್ಲಿದೆ. ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ಜೀವನ ಶೈಲಿಯನ್ನು ಆಧರಿಸಿ ವೈದ್ಯರು ಅಥವಾ ಅರ್ಹ

0: ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.

0: ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಯಾರಿಗೂ ಬೇಡವಾದ ಆರೋಗ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಗರಗಳ ಪಾರ್ಕು, ಚಹಾ ಅಂಗಡಿ, ಬಸ್ ಶೆಲ್ಟರ್ಗಳಂತಹ ಸ್ಥಳಗಳಲ್ಲಿ ದಿನದ ಹೆಚ್ಚಿನ ಸಮಯವನ್ನು ವಿಶ್ರಾಂತ ಜೀವನ ನಡೆಸುತ್ತಿರುವ ಹಿರಿಯ ನಾಗರಿಕರು ಕಳೆಯುತ್ತಿರುತ್ತಾರೆ. ಮನೆಯಲ್ಲಿ ಕಾಣಲಾರದ ನೆಮ್ಮದಿಯನ್ನು ಗೆಳೆಯರೊಟ್ಟಿಗೆ ಹರಡುತ್ತಾ ಇಲ್ಲಿ ಕಂಡುಕೊಳ್ಳುತ್ತಾರೆ. ಸಮಯವಾದ ಬಳಿಕ ಇಷ್ಟವಿಲ್ಲದೆ ಬಾಡಿದ ಮುಖದೊಂದಿಗೆ ಮನೆಯತ್ತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಡುತ್ತಾರೆ. ಕೆಲವು ವರ್ಷಗಳಿಂದ ಸಾರ್ವಜನಿಕವಾಗಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ. ಭಾರತದಲ್ಲಿ ಆರೋಗ್ಯ ಸೌಲಭ್ಯ ಮತ್ತು ಜೀವಿತಾವಧಿಯ ಏರಿಕೆಯಿಂದಾಗಿ ಹಿರಿಯ ನಾಗರಿಕರ ಸಂಖ್ಯೆಯು ಹೆಚ್ಚುತ್ತಿದೆ. ಜನಸಂಖ್ಯೆಯಲ್ಲಿ 60 ವರ್ಷ ಮತ್ತು ಅದಕ್ಕಿಂತ ಮೇಲಿನ ವಯಸ್ಸಿನವರು 11%-12% ಇದ್ದು ಸುಮಾರು 17.30 ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರಿದ್ದಾರೆ. ಭವಿಷ್ಯದಲ್ಲಿ ಜನನ ದರ ಕಡಿಮೆ ಆಗುತ್ತಿರುವುದರಿಂದ ಹಿರಿಯರ ಸಂಖ್ಯೆ ಹೆಚ್ಚಲಿದ್ದು ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಮುಂದಿನ 10 ವರ್ಷಗಳಲ್ಲಿ 15% ಏರಿಕೆ ಆಗಲಿದ್ದು ಸುಮಾರು 23 ಕೋಟಿಗೆ ತಲುಪಲಿದೆ. ದುಡಿಯುವ ಕೈಗಳು ಕಡಿಮೆಯಾಗುತ್ತವೆ. ಕೃತಕ ಬುದ್ಧಿಮತ್ತೆ ಪ್ರಚಲಿತ ಆಗುವುದರಿಂದ ಬಹುಶಃ ಕೆಲಸವು ಕಡಿಮೆಯಾಗುವ ನಿರೀಕ್ಷೆ ಇದೆ. ವೃದ್ಧರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಪ್ರಶ್ನೆ ಅದಲ್ಲ, ಇವರೆಲ್ಲ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆಯೇ? ಮನೆಯವರು ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಯೇ ಎಂಬುದು ಬಹುದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ. ಮನೆಯಲ್ಲಿ ಇರಬೇಕಾಗಿರುವ ಹಿರಿಯರು ಪಾರ್ಕು, ಹೋಟೆಲ್ ಮತ್ತು ಬಸ್ ಶೆಲ್ಟರ್ಗಳಲ್ಲಿ ಕೆಲವರು ತುತ್ತು ಅನ್ನ ಮತ್ತು ಔಷಧಕ್ಕಾಗಿ ದೇಹ ಸಹಕರಿಸದಿದ್ದರೂ ಇನ್ನೂ ದುಡಿಯುತ್ತಿದ್ದಾರೆ.

ಸರಕಾರಿ ನೌಕರಿಯಲ್ಲಿದ್ದವರು ಹಾಗೂ ತಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದವರು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಅವರು ಕೂಡ ನೆಮ್ಮದಿಯಿಂದ ಇದ್ದಾರೆಂದು ಹೇಳಲಾಗದು. ಒಂದಿಲ್ಲೊಂದು ಕೌಟುಂಬಿಕ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಇವತ್ತಿನ ಟ್ರೆಂಡ್ ವಯಸ್ಸಾದಂತೆ ಹೆತ್ತವರನ್ನು ಹೊರಹಾಕುವುದು, ಇಲ್ಲವೇ ಬೇರೆ ಮನೆ ಮಾಡಿ ಹಿರಿಸುವುದು. ಎರಡು ಮೂರು ಮಕ್ಕಳಿರುವ ಪೋಷಕರನ್ನು ಮಕ್ಕಳು ಕಾಲ್ಚೆಂಡಿನ ಉಪಾಧಿಯಲ್ಲಿ ಅವರ ಮನೆಯಿಂದ ಇವರ ಮನೆಗೆ, ಇವರ ಮನೆಯಿಂದ ಅವರ ಮನೆಗೆ ಚೆಂಡಾಡಿಸುತ್ತಿದ್ದಾರೆ. ವೃದ್ಧ ದಂಪತಿಗಳಲ್ಲಿ ಒಬ್ಬರು ಮರಣ ಹೊಂದಿ ಒಬ್ಬಂಟಿಯಾಗಿ ಜೀವನ ನಡೆಸುವುದೆಂದರೆ ಅದು ನರಕವನ್ನೇ ಇಲ್ಲೇ ಕಾಣಿಸಿಬಿಡುತ್ತದೆ. ಎತ್ತ ಕರುಳನ್ನು ಬೀದಿಗೆ ನೂಕುವ ಮೊದಲು ಅದೇ ಕೈಗಳು ನಮ್ಮನ್ನು ಸಾಕಿ ಬೇಕಿದ್ದೆಲ್ಲವನ್ನು ಕೊಡಿಸಿ ಎತ್ತಾಡಿಸಿ ಮುದ್ದಿಸಿ ಜೀವನ ರೂಪಿಸಿಕೊಟ್ಟಿದ್ದನ್ನು ಮರೆಯಬಾರದಲ್ಲವೇ. ನಾನು ಹಿರಿಯ ನಾಗರಿಕನಾಗಿರುವುದರಿಂದ ವೃದ್ಧರ ಬಳಗ ಜಾಸ್ತಿ, ಅವರುಗಳ ನೋವು ನನ್ನದೇ ನೋವಾಗಿದೆ. ನಿತ್ಯವೂ ಯಾರಾದರೊಬ್ಬರು ತಮ್ಮ ಅಳಲನ್ನು ನನ್ನೊಂದಿಗೆ ಹೇಳಿಕೊಳ್ಳುತ್ತಾರೆ. ಸಮಾಜದಲ್ಲಿ ಅತ್ಯಂತ ಕಳವಳಕಾರಿ ಹಾಗೂ ನೋವಿನ ಸಂಗತಿ ಇವರಿಂದ ಏನು ಪ್ರಯೋಜನವಿಲ್ಲ ಎಂಬುದು ತಿಳಿಯುತ್ತಿದ್ದಂತೆ ಮನೆಯಿಂದ ಹೊರಗೊಟ್ಟು ಬಿಡುತ್ತಾರೆ. ಸಕಾರಣವಲ್ಲದ ಕಾರಣವನ್ನು ಕೊಟ್ಟು ಒಂದಿಲ್ಲೊಂದು ಖ್ಯಾತೆ ತೆಗೆದು ಜಗಳವಾಡಿ ಕರುಣೆ ತೋರದೆ ಓಡಿಸಿ ಬಿಡುತ್ತಾರೆ. ಮಗ ನಮ್ಮವನಾದರೂ ಸೊಸೆ ನಮ್ಮವಳಲ್ಲ ಎನ್ನುವುದನ್ನು ಸೊಸೆಯಾದವಳು ಸಾಬೀತುಪಡಿಸುತ್ತಾಳೆ. ಒಳ್ಳೆಯವರು ಇಲ್ಲವೇ ಇಲ್ಲ ಎನ್ನಲಾಗದು. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಮನೆಗೆ ಚಿರತೆ ಒಂದು ನುಗ್ಗಿದಾಗ ಚಿರತೆಯ ಬಾಯಿಯಿಂದ ಹಾಸಿಗೆಯಲ್ಲಿ ಮಲಗಿದ್ದ ವೃದ್ಧ ಅತ್ತೆಯನ್ನು ಧೈರ್ಯದಿಂದ ಸೊಸೆ ಸುಜಾತರವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಾಪಾಡಿದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅಲ್ಲಲ್ಲಿ ಮಾನವೀಯತೆಯ ಗುಣ ಇದೆಯಾದರೂ ಅವ ಮಾನವೀಯ ಗುಣಗಳೇ ಹೆಚ್ಚು ಮೆರೆಯುತ್ತಿವೆ. ನಾನು ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಎಂಬ ಸ್ವಾರ್ಥ ಸಂಕುಚಿತ ಮನೋಭಾವದ ಕಾರಣ ಹೆತ್ತವರು ಹೊರೆಯಾಗಿ ಕಾಣುತ್ತಾರೆ. ದೂರ ಮಾಡಲು ನೂರಾರು ನೆಪಗಳನ್ನು ಹುಡುಕುತ್ತಾರೆ. ಮೊಸರಲ್ಲಿ ಕಲ್ಲು ಎನ್ನುವಂತೆ ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಎತ್ತಿ ನಿಂದಿಸುತ್ತಾ ಮಾನಸಿಕವಾಗಿ ಕುಗ್ಗಿಸಿ ಬದುಕೆ ಬೇಡವೆನ್ನುವಂತೆ ಮಾಡಿ ತಂದೆ ತಾಯಿಯರನ್ನು ಕುಗ್ಗಿಸಿ ಬಿಡುತ್ತಾರೆ. ಮುಪ್ಪಿನಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮಕ್ಕಳು ಔಷಧೋಪಚಾರಗಳಿಗೆ ಖರ್ಚು ಮಾಡಲು ಒಪ್ಪುವುದಿಲ್ಲ. ಹಳೆಯ ತಲೆಮಾರು ಮತ್ತು ಹೊಸ ತಲೆಮಾರಿನ ಅಂತರದಿಂದ ನಡುವೆ ಸಾಮರಸ್ಯ ಇರದೆ ವೃದ್ಧರನ್ನು ಕಡೆಗಣಿಸುತ್ತಾರೆ. ಯಾಂತ್ರಿಕ ಜೀವನದ ಜಂಜಾಟದಲ್ಲಿ ಹಿರಿಯರೊಂದಿಗೆ ಮಾತನಾಡುವುದು, ಅವರ ಯೋಗಕ್ಷೇಮ ವಿಚಾರಿಸಲು ಮಕ್ಕಳಿಗೆ ಸಮಯ ಇರುವುದಿಲ್ಲ. ಆಸ್ತಿಪಾಸ್ತಿ ಏನು ಇಲ್ಲದಿದ್ದರೆ ಅದೊಂದು ರೀತಿಯಲ್ಲಿ ಒಳ್ಳೆಯದೇ. ಆದರೆ ಆಸ್ತಿಪಾಸ್ತಿಗಳು ಇದ್ದು ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಲ್ಲಿ ಕಿತ್ತಾಟ. ತಮ್ಮ ಹೆಸರಿಗೆ ಮಕ್ಕಳು ಬರೆಸಿಕೊಂಡ ತಕ್ಷಣವೇ ಕೃತಜ್ಞತೆ ಇಲ್ಲದೆ ಬೀದಿಗೆ ತಳ್ಳಿ ಬಿಡುತ್ತಾರೆ. ನಿತ್ಯವೂ ಅನುಭವಿಸುವ ನೋವಿನಿಂದ ಮುಕ್ತರಾಗಲು ಯಾವಾಗಲೂ ಸಾವನ್ನು ಬಯಸುತ್ತಾರೆ. ಮನೆಯಲ್ಲಿ ಇದ್ದಾಗ ಒಂದು ರೀತಿಯ ನೋವು ಮೊಮ್ಮಕ್ಕಳ ಒಡನಾಟದಲ್ಲಿ ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮನೆಯಿಂದ ಅವರ ಹಾಕಲ್ಪಟ್ಟಾಗ ಅನುಭವಿಸುವ ಮಾನಸಿಕ ಯಾತನೆಯನ್ನು ಪದಗಳಲ್ಲಿ ಇಳಿಸಲಾಗದು. ಖಿನ್ನತೆ, ಒಂಟಿತನ ಮತ್ತು ಅಸಹಾಯಕತೆಯಿಂದ ನರಳುತ್ತಾರೆ. ಕಡೆಗಾಲದಲ್ಲಿ ಒಂದು ತುತ್ತು ಅನ್ನಕ್ಕೆ ಹಾಗೂ ಮೂಲಭೂತ ಅವಶ್ಯಕತೆಗಳಿಗೆ ಪರದಾಡುವ ಸ್ಥಿತಿ ಒದಗಿ ಬಂದಾಗ ಸಂಪಾದಿಸಿದ್ದ ಆತ್ಮಗೌರವ ಮಣ್ಣು ಪಾಲಾಗಿರುತ್ತದೆ. ಹಿರಿಯ ನಾಗರಿಕರಿಗೆ ಕಾನೂನಿನ ರಕ್ಷಣೆ ಇದೆ. ಹೆತ್ತವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮಕ್ಕಳದಾಗಿರುತ್ತದೆ. ನೆಪಗಳನ್ನುಡ್ಡಿ ಅದರಿಂದ ನುಣುಚಿಕೊಳ್ಳಲಾಗದು. ನಿರ್ಲಕ್ಷಿಸುವ ಮಕ್ಕಳಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸುವುದಕ್ಕೆ ಕಾನೂನಿನಲ್ಲಿ ನಿಯಮವಿದೆ. ಹೆತ್ತವರು ಎಷ್ಟೇ ಕಷ್ಟದಲ್ಲಿದ್ದರೂ ಮಕ್ಕಳ ವಿರುದ್ಧ ಕೋರ್ಟ್ ಹೋಗಲು ಇಚ್ಛಿಸುವುದಿಲ್ಲ. ತಂದೆ ತಾಯಿಯರನ್ನು ನೋಡಿಕೊಳ್ಳದಿದ್ದರೆ ಮಕ್ಕಳಿಗೆ ನೋಂದಣಿ ಮಾಡಿಕೊಟ್ಟ ಆಸ್ತಿಯನ್ನು ಮತ್ತೆ ವಾಪಸ್ ಪಡೆಯಲು ಅವಕಾಶವನ್ನು ಕಾನೂನು ಕಲ್ಪಿಸಿಕೊಟ್ಟಿದೆ. ಹಿಂದಿನ ಯುವ ಪೀಳಿಗೆಯ ಮುದ್ದು ಮಕ್ಕಳೇ, ಪೋಷಕರನ್ನು ಹೊರದಬ್ಬುವ ಮಾನಿಯರೇ, ಹೆತ್ತವರಿಗೆ ನೀವು ಕೊಡುವ ಪ್ರೀತಿ ಮತ್ತು ಗೌರವವನ್ನು ನಿಮ್ಮ ಮಕ್ಕಳು ನೋಡಿ ಬೆಳೆಯುತ್ತಿರುತ್ತಾರೆ. ದೊಡ್ಡವರಾದ ಮೇಲೆ ಪುನರಾವರ್ತನೆಗೆ ಕೊಡುವ ಸಂದೇಶವಾಗಿರುತ್ತದೆ. ಬೇವು ಬಿತ್ತಿ ಮಾವು ಬೆಳೆಯಲಾಗುತ್ತದೆಯೇ? ಒಂದು ನೌಕರಿ, ಆಸ್ತಿ, ಹಣ ಇವುಗಳಲ್ಲೇ ಜೀವನದ ಹೆಚ್ಚಿನ ಸಮಯ ಕಳೆದು ಬಿಡುತ್ತೇವೆ. ನನ್ನ ಮಗ ವಿದ್ಯಾವಂತನಾಗಬೇಕು, ರ್ಯಾಂಕ್ ಪಡೆಯಬೇಕು
ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ

ಓದಬೇಕು, ಲಕ್ಷ ಲಕ್ಷ ಸಂಪಾದಿಸಬೇಕು ಎಂಬ ಹಾಸಿಗೆ ಬಿದ್ದು ವಿನಯವಂತನಾಗಿ ಬೆಳೆಸುವುದಿಲ್ಲ. ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ವಿಫಲರಾಗಿ ಇಳಿಯ ವಯಸ್ಸಿನಲ್ಲಿ ಅದರ ಫಲವನ್ನು ಅನುಭವಿಸುತ್ತೇವೆ. ಪರಿಣಾಮವೇ ನಂದಗೋಕುಲಗಳಾಗಿದ್ದ ಮನೆಗಳು ಮುಪ್ಪಿನಲ್ಲಿ ನರಕ ಕೇಂದ್ರಗಳಾಗಿ ಬದಲಾಗಿರುತ್ತವೆ. ಹೆತ್ತವರನ್ನು ದೇವರೆಂದು ಕಾಣುವ ನಮ್ಮ ಸಂಸ್ಕೃತಿಯಲ್ಲಿ ಹೆತ್ತವರು ಕಣ್ಣೀರು ಹಾಕುತ್ತಾ ವೃದ್ಧಾಶ್ರಮಕ್ಕೆ ಸೇರಿಕೊಂಡರೆ ಒಳ್ಳೆಯದಾಗದು. ಅವರು ಬಯಸುವುದು ಹಣ, ಆಸ್ತಿ, ಅಂತಸ್ತನಲ್ಲ, ನಮ್ಮ ಪ್ರೀತಿ ಮತ್ತು ಆಸರೆಯನ್ನು. ದುಡಿಯುವ ವಯಸ್ಸಿನಲ್ಲಿರುವ ನೀವು ಕೂಡ ಮುಂದೆ ವೃದ್ಧಾವಸ್ಥೆಯಲ್ಲಿ ಅದನ್ನೇ ಬಯಸುವುದು. ನೆನಪಿರಲಿ ಯುವಕರೇ, ಇಂದು ಅವರದು, ನಾಳೆ ನಮ್ಮದು. ಕಾಲ ಯಾರನ್ನು ಬಿಡುವುದಿಲ್ಲ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿಯಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ

0: ಬಂದರೆ ಕರೆ ಕಟ್ ಮಾಡಿ ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ಧರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸಿದೆ.

0: ನಿಟ್ಟಿನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿ ವರ್ಷ ಜೂನ್ 30ರಂದು ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಭೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ಧ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು 1 ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿ ಇಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ BLO ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟ್ರೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6ನೇ ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ, ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್

0: ಸೆಪ್ಟೆಂಬರ್ 19ರಂದು ಆರಂಭವಾಗಲಿದ್ದು ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000ಕ್ಕೂ ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:20:15 ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ, ಹೊತ್ತಿ ಉರಿದ ಹಿರಿಯಾಸೆ ನಂದಿತೋ ಹಣೆತೆ ಹಿಡಿದ ದೀನ, ಹಾಡಿದ್ದಾರೆ ಎಚ್ ಆರ್ ಲೀಲಾವತಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಒನ್ನೆಯ ಹೂವು ಕುಯ್ದಾಡಿ ಬರಿತೀನಿ ದೊಡ್ಡ ಜೇನೆ ಜೇನೆ ಜೇನೆ.

ಕುಯ್ದಾರಿ ಬರ್ತೀನಿ ಜೇನೆ ಜೇನಿ, ನಾವು ನ ಹೆಸರು ಹೇಳದಿಲ್ಲ ಜೇನೆ, ನಾ ಜೇನು ನಾವು ಹೆಸರು ಹಾಳದಿಲ್ಲ ಜೇನೆ, ಜೇನೆ ಕಾಪಿಯಾವು ಕುಯ್ದಾಡಿ ಬಾ ಜೇನೆ.

ವರ್ಷಕ್ಕೆ ಮದುವೆ ಮಾಡಬೇಕಾ, ಇನ್ನೆರಡು ವರ್ಷಕ್ಕೆ ತೊಟ್ಟಲೆ ತೂಗಬೇಕಾ, ಎಳ ವಯಸ್ಸಿನ ಎಳ ಮನಸ್ಸಿನ ಗಂಡನ ಕೂಡುತ್ತಾಳ, ಗಿಡುಗನ ಬೈಗಿಣಿಯಾಗುತ್ತಾಳೆ, ಗಿಡುಗನ ಬೈಗಿಣಿಯಾಗುತ್ತಾಳೆ, ಅಡ ವಯಸ್ಸಲಾಡಿಕೊಂಡು ಇರಬೇಕಾ, ಓದ

ಹದಿನೆಂಟು ವಯಸ್ಸಕ್ಕೆ ಮದುವೆ ಮಾಡಬೇಕಾ, ಇಪ್ಪತ್ತೊಂದು ವರ್ಷಕ್ಕೆ ಗಂಡಿಗೂ ಮದುವೆ ಮಾಡಬೇಕಾ, ಜೋಡಿ ಕಂಡು ಹಾಡಿ ಗಿಗ್ಗಿ ನಲಿಯಬೇಕಾ, ಅಡ ಹುಡುಗಿಗೆ

0: ಕೇಳುಗರೆ, ಇದುವರೆಗೂ ಹಾಡೋ ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬುಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ನ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ.

0: ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಿಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ, ರಸಗೊಬ್ಬರ,
3: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
4: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
3: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
4: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಕೂಡಿಗಿ ಹಾಡಿಯ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ರವಿಯವರು. ಇವರು ಕಳೆದ 20 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ ಕಡಿಮೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಧಾನ್ಯ ಬೆಳೆಗಳು, ತರಕಾರಿ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಸಿರಿಧಾನ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ, ಶುಂಠಿ ಈ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕವನ್ನು ತಾವೇ ತಯಾರಿಸಿ ಎರೆಹುಳು ಗೊಬ್ಬರದ ಮುಖಾಂತರ ಸಾವಯವ

0: ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡೆದು ಉಪಕಸುಬಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ತರಬೇತಿಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಟ್ಟಾರೆ ಈ ಸಮಗ್ರ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರವಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ತಾವು ಕಳೆದ 20 ವರ್ಷಗಳಿಂದ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ. ಆರಂಭದಲ್ಲಿ ಯಾವ ರೀತಿ ಈ ಕೃಷಿ ಚಟುವಟಿಕೆಗೆ ಬಂದ್ರಿ? ಆರಂಭದಲ್ಲಿ ಏನನ್ನೆಲ್ಲ ಬೆಳೀತಾ ಇದ್ರಿ?
2: ಆರಂಭದಲ್ಲಿ ಬೋರ್ ಇರಲಿಲ್ಲ, ಬರತ್ತಿ ರಾಗಿ ಬೆಳೀತಿದ್ದಷ್ಟೇ. ಬರ್ತಾ ಬರ್ತಾ ಬೋರ್ ಗೌರ್ಮೆಂಟಿಂದ ಬೋರ್ ಆಯಿತು. ಬರ್ತಾ ಬರ್ತಾ ಒಂದೊಂದು ಬೆಳ್ಕೊಂಡು ಬೆಳ್ಕೊಂಡು ಈಗ ಇಲ್ಲಿ ಮಟ್ಟಕ್ಕೆ ಬೆಳ್ಕೊಂಡಿದ್ದೀವಿ. ವಾಣಿಜ್ಯ ಬೆಳೆ ಬೆಳೆಯ ಮಟ್ಟಕ್ಕೆ ಬೆಳ್ಕೊಂಡಿದ್ದೀವಿ. ಈಗ
0: ತಮ್ಮದು ಶಿಕ್ಷಣ ಏನಾಗಿದೆ?
2: ಎಸ್ ಎಲ್ ಸಿ ಮಾತ್ರ ನಮ್ಮದು. ನಾನು 2015 ಲಾಸ್ಟ್ ಮಾಡ್ಬಿಟ್ಟು ಕೃಷಿ ಮಾಡಬೇಕಂತಲೇ ಬಿಟ್ಬಿಟ್ಟು ನಾನು ಬೇರೆ ಕಾಲೇಜಿಗೂ ಹೋಗಲಿಲ್ಲ. ಈಗ ಕೃಷಿ ಮಾಡ್ತಾ ಇದ್ದೀನಿ.
0: ಶಿಕ್ಷಣ ಪಡೆದು ನಂತರ ಕೃಷಿ
2: ನಾವು ಎಸ್ ಎಲ್ ಸಿ ಬಿಟ್ಟಿದ್ದು. ಆಮೇಲೆ 2007 ನಮ್ದು ನಮ್ಮಪ್ಪರ ತೊಂದರೆ ಆಯ್ತಲ್ಲ, ನಮ್ಮಪ್ಪದ ಸ್ಟ್ರೋಕ್ ಆಯ್ತು, ಆ ವರ್ಷದಿಂದ ನಾನು ಮಾಡ್ತಿರೋದು.
0: ತಾವು 2007 ಕೃಷಿಯನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿರ್ಬೋದು, ಆಗ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಪ್ರಮುಖವಾಗಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ? ಆಗಿನ ಕೃಷಿ ಪದ್ಧತಿ ಹೇಗಿತ್ತು?
2: ಆಗ ಬೆಳೀತಿದ್ದ ಹತ್ತಿ ರಾಗಿ ಎರಡೇ ಇಲ್ಲ, ಅವ್ರೆ ಹತ್ತಿ ಒಳಗಡೆ ಉಳ್ಳಿ ಹಾಕ್ತಿದ್ವು ಅಷ್ಟೇ ಬೆಳೀತಿದ್ದು. ಬೇರೆ ತರಕಾರಿ ಬೆಳೆಯಕ್ಕೆ ಆಯ್ತಿತ್ತಿಲ್ಲ, ಯಾಕಂದ್ರೆ ಬೋರ್ ನೀರು ಇತ್ತಿಲ್ಲ. ಆಗ ಇತ್ತಿತ್ತಿಲ್ಲ, ಈಗ ಬೋರ್ ಹಾಕಿ ಒಂದು 12 ವರ್ಷ ಆಗಿದೆ. ಮೊದಲು ಬೋರ್ ಇತ್ತಿಲ್ಲ, ಬರೀ ಮಳೆ ಆಶ್ರಿತ ಬೆಳೆಗಳನ್ನ ಮಾತ್ರ ಬೆಳಬೇಕಾಗಿತ್ತು. ಅದರಿಂದ ಬೇರೆ ಬೆಳೆ ಹಾಕ್ತಿಲ್ಲ, ರಾಗಿ ಜೊತೆಗೆ ಯಾವ್ರೆ ಹುಳ್ಳಿ ಕಾಳು ಇಂಥ ಬೆಳೆ ಮಾತ್ರ ಬೆಳೀತಿದ್ದು. ಮಳೆ ಯಾವುದು ಸೂಟ್ ಆಗುತ್ತೆ ಅದು.
0: ಆಗಿನ ಕಾಲದಲ್ಲೆಲ್ಲ ಮಳೆ ಆಶ್ರಿತವಾಗಿ ತಾವು ಬೆಳೆದ್ರಿ. ಜೊತೆ ಪ್ರಸ್ತುತ ತಾವು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ನೀರಾವರಿ ವ್ಯವಸ್ಥೆ ಇರೋದ್ರಿಂದ ವರ್ಷದ 365 ದಿನ ಕೃಷಿ ಚಟುವಟಿಕೆ ಇದ್ದೇ
2: ಇರ್ತದೆ.
0: ಆಗಿನ ಸಂದರ್ಭದಲ್ಲಿ ಕೇವಲ ಮಳೆ ಆಧಾರಿತವಾಗಿ ಬೆಳೀತಿದ್ರಿಂದ ಆ ಸಂದರ್ಭದಲ್ಲಿ ಅಷ್ಟೇ ತಾವು ಕೃಷಿಯಿಂದ ತೊಡಸ್ಕೊಳ್ತಾ
2: ಇದ್ದೀವಿ.
0: ಇನ್ನು ಮಿಕ್ಕಿದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಿ?
2: ಮಿಕ್ಕಿ ಸಮಯದಲ್ಲಿ ಬೇಸಿಗೆ ಎಲ್ಲ ಕೂಲಿಗೆ ಹೋಗ್ತಿದ್ವಿ, ಶುಂಠಿ ಕೆಲಸಗಳೆಲ್ಲ ಶಿವಮೊಗ್ಗ ಸೈಡು ಆ ಕಡೆಲ್ಲ ಹೋಗ್ತಿದ್ವಿ. ಈಗ ಡಿಸೆಂಬರ್ ನವಂಬರ್ ಡಿಸೆಂಬರ್ ಎಲ್ಲ ಕ್ಲೋಸ್ ಆಗೋಗಿತ್ತು ಈ ಯಾವ್ದು ಫಸಲು ಮಳೆಗಾಲದಲ್ಲಿ. ಆಮೇಲೆ ಪುನಃ ಮಾರ್ಚ್ ಗಂಟೆ ಕೆಲಸ ಇರ್ತಿತ್ತಿಲ್ವಲ್ಲ, ಎಲ್ಲ ಶುಂಠಿ ಕೆಲಸಕ್ಕೆ ಬೇರೆ ಶಿವಮೊಗ್ಗ ಸೈಡ್ ಎಲ್ಲ ಹೋಗ್ತಿದ್ದಾಗ.
0: ಆಗ ತಮ್ಮ ತಂದೆಯವ್ರ ಕಾಲದಲ್ಲಿ ತಾವು ಜೊತೆಗೂಡಿ ಕೃಷಿ ಮಾಡ್ತಿದ್ರಲ್ಲ, ಆಗಿನ ವ್ಯವಸಾಯ ಪದ್ಧತಿ ಆಗಿರ್ಬೋದು, ಅದಕ್ಕೆ ಬಳಸ್ತಿದ್ದಂಥ ಗೊಬ್ಬರ ಆಗಿರ್ಬೋದು, ಆಗಿನ ವ್ಯವಸಾಯ ಕ್ರಮ ಹೇಗಿರ್ತಿತ್ತು?
2: ಅದು ಆಗೂ ನಮ್ಮ ತಂದೆಯವರು ಅಷ್ಟು ಗೌರ್ಮೆಂಟ್ ಗೊಬ್ಬರನ ಬಳಸ್ತಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಸುತ್ತಿಲ್ಲ. ಆಗಲೂ ಆಗಿನ ಕಾಲದಿಂದಲೂ ಎರವಳ ಇತ್ತು, ಈ ಮೈರಾಡ ಪ್ಲಾನ್ ಅವ್ರು ನಮ್ಗೆ ಎರವಳ ತೊಟ್ಟಿ ಮಾಡಿಕೊಟ್ಟು ಅದರಿಂದ ಎರವಳ ಗೊಬ್ಬರ ಮಾಡ್ಕೊಂಡು ಗೊಬ್ಬರ ಹಾಕ್ತಿದ್ವು. ಅಷ್ಟು ಕ್ರಿಮಿಕೀಟನಾಶಕಗಳನ್ನ ಅಷ್ಟು ಬಳಸ್ತಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಬರ್ತೇವೆ, ಅಷ್ಟು ಬಳಸ್ತಾ ಇಲ್ಲ ನಾವು.
0: ಅನಾದಿ ಕಾಲದಿಂದಲೂ ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡ್ತಿರೋದು, ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನು ತಾವು ಬಳಸಿಲ್ಲ.
2: ಅಲ್ಲ ಅಲ್ಲ, ಆಗಿನ ಕಾಲದಿಂದ ಅಷ್ಟೇ.
0: ಒಟ್ಟು ಎಷ್ಟು ಎಕರೆ ಭೂ ಪ್ರದೇಶವನ್ನು?
2: 4 ಎಕರೆ ಇದೆ.
0: 4 ಎಕರೆ ಸ್ವಂತವಾಗಿದೆ.
2: ಸ್ವಂತವಾಗಿದೆ,
0: ಸಾಕಾಗುತ್ತಾ? ಒಂದು ಬೋರ್ ವ್ಯವಸ್ಥೆ
2: ನಮ್ಮಲ್ಲಿ, ಒಂದು ಗೌರ್ಮೆಂಟ್ ಆಗಿರೋದು, ಒಂದು ನಾವು ಸ್ವಂತ ಹೊಡೆಸ್ಕೊಂಡಿದ್ವಿ. 2 ಬೋರ್ ಇದೆ.
0: 2 ಬೋರ್ ವ್ಯವಸ್ಥೆ ಇರೋದ್ರಿಂದ 4 ಎಕರೆಗೂ
2: ನೀರು ಪರವಾಗಿಲ್ಲ,
0: ಚೆನ್ನಾಗಿದೆ. ಈ ಇರೋಂತ 4 ಎಕರೆ ಭೂ ಪ್ರದೇಶವನ್ನ ಯಾವ್ಯಾವ ರೀತಿ ತಾವು ವಿಭಾಗ ಮಾಡ್ಕೊಂಡು ಯಾವ್ಯಾವ ರೀತಿ ಬೆಳೆಗಳನ್ನ?
2: ಈಗ ನಾವು ಹತ್ತಿ ಹಾಕೊಂಡಿದ್ದೀವಿ, ಸ್ವಲ್ಪ ಮೆಣಸು ಹಾಕೊಂಡಿದ್ದೀವಿ, ಅದ್ರ ಜೊತೆಗೊಂಡು ಸ್ವಲ್ಪ ಟೊಮೊಟೊ ಹಾಕಿದ್ದೀವಿ, ಸ್ವಲ್ಪ ಇದು ಹಾಕಿದ್ದೀವಿ. ಯಾಕ ಸಿಲ್ವರ್ ಇದು ತೋಟ ಮಾಡ್ಬೇಕಂದ್ಬಿಟ್ಟು ಸ್ವಲ್ಪ 1/2 ಎಕರೆ ಇದು ಹಾಕೊಂಡಿದ್ದೀವಿ ಒಳಗಡೆ ಮೆಣಸು ಗಿಣಸು ಹಬ್ಸಕ್ಕೆ. ಮತ್ತೆ ನಮ್ಮ ಇದು ಸಾಲಲ್ಲಿ ಅಂದ್ಬಿಟ್ಟು 2 ಎಕರೆ ಇದು ತಗೊಂಡು ಗುತ್ತಿಗೆ ತಗೊಂಡು ಬಾಳೆನೂ ಮತ್ತೆ ಶುಂಠಿನೂ ಹಾಕಿದ್ದೀವಿ.
0: ಅಂದ್ರೆ ಇರೋಂತ 4 ಎಕರೆ ಜೊತೆಗೆ ಇನ್ನು 2 ಎಕರೆ ಗುತ್ತಿಗೆ ತಗೊಂಡು ಅಲ್ಲಿ ಬಾಳೆ ಮತ್ತೆ ಶುಂಠಿ ವಾಣಿಜ್ಯ
2: ಬೆಳೆ ಬೆಳೀತಾ ಇದೆ.
0: ಈಗ ಜೊತೆಗೆ ತೋಟ ಮಾಡ್ಲಿಕ್ಕೆ ಒಂದಷ್ಟು ತಾವು ಒಂದಷ್ಟು ಜಾಗವನ್ನು
2: ತೋಟ ಮಾಡಿ ಈಗ ಪಕ್ಕದಲ್ಲಿ ಒಂದು 1/4 ಎಕರೆ ಬಿಟ್ಟಿದ್ದೀನಿ. ಸ್ವಲ್ಪ ಗಿಡಗಳನ್ನ ಹಾಕಿದ್ರೆ ಅದು ಇದಾಯ್ತು. ಇದು ಉದ್ದ ಬೇಕಂದ್ರೆ ಮುಂದೆ ವರ್ಷ ಮೆಣಸು ಹಬ್ಬಿಸ್ಬೋದು. ಆ ತರ ಆಗಿದೆ ಗಿಡ, ಒಂದು 400 ಗಿಡ
0: ಮುಂದಿನ ದಿನಗಳಲ್ಲಿ ಮೆಣಸನ್ನು ಕೂಡ ಬೆಳೆ ನಿಟ್ಟಲ್ಲಿ ಸಿಲ್ವಾರ ಗಿಡಗಳನ್ನ ತೋಟಗಾರಿಕೆ ಮಾಡ್ತಾರೆ.
2: ಮೆಣಸು ಸ್ವಲ್ಪ ಕಾಫಿ ಹಾಕ್ಬೇಕು ತೋಟಗಾರಿಕೆ ಬೆಳೆಗೆ.
0: ಜೊತೆಗೆ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರಿ. ಆ ತರಕಾರಿ ಬೆಳೆಗಳಲ್ಲಿ ಯಾವ್ಯಾವ್ದು ಬೆಳೀತಾ ಇದ್ದೀರಾ? ಅದರ ನಿರ್ವಹಣೆ ಆಗಿರ್ಬೋದು, ಅದಕ್ಕೆ ವ್ಯವಸಾಯ ಕ್ರಮ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಪ್ರಸ್ತುತ ಹೇಗಿದೆ
2: ಇಳುವರಿ ಅಂತ ಬಂದ್ರೆ? ಈಗ ಮೊದಲು ನಾಟಿ ಇತ್ತು, ಮೆಣಸಿನ ಪೈರು ಟೊಮೊಟೊ ಎಲ್ಲ ನಾಟಿ ಬರ್ತಿದ್ವು. ಈಗ ಎಲ್ಲ ಹೈಟೆಕ್ ಆಗ್ಬಿಟ್ಟು ಅಷ್ಟು ಇಳುವರಿ ಕಮ್ಮಿ. ಈಗ ಮೊದಲು 1.75 ಎಕರೆಗೆ ಒಂದು ಟ್ರಿಪ್ಗೆ 30 ಮೂಟೆ ಆ ಥರ ಇದು ಕಳಿಸ್ತಿದ್ರು ನಾವು ಮಾರ್ಕೆಟ್ಗೆ. ಈಗ ಇಳುವರಿ ಕಮ್ಮಿ,

ಒಂದು 3-4 ಬೀಡ್ ಸಿಗುತ್ತೆ ಅಷ್ಟೇ ಈಗ ಇಳುವರಿ. ಏನೇ ಔಷಧಿ ಏನೇ ಯಾವುದೇ ಗೊಬ್ಬರ ಕೊಟ್ಟರು ಸ್ವಲ್ಪ ಬಿತ್ತನೆ ಬೀಜದಿಂದ ತೊಂದರೆ ಆಗ್ತಾಯಿದೆ. ಇಳುವರಿದು ತೆಗಿಯೋಕ್ಕೆ ಪ್ರಾಬ್ಲಮ್ ಅಲ್ಲ, ಬಿತ್ತನೆದು ಸ್ವಲ್ಪ ಬೀಜನೇ ಸ್ವಲ್ಪ ಇದಾಗ್ತದೆ ನಮಗೆ. ಅದರಿಂದ ಅದೇ ಟೊಮೊಟೊ ಎಲ್ಲ ಸ್ವಲ್ಪ ಅದಿದೆ, ಅಲ್ಲಿ ಬೇರೆ ಎಲ್ಲ ಆಗ್ತಿದ್ವಲ್ಲ ಮೇಂಟೈನ್ ಆಗ್ತಾಯಿದೆ. ಒಂದೇ ಬೆಳೆ ನಂಬ್ಕೊಂಡ್ರೆ ಆಗಲ್ವಲ್ಲ, ಎಲ್ಲ ಸ್ವಲ್ಪ ಹಾಕೊಂಡು ಮೇಂಟೈನ್ ಮಾಡ್ಕೋಬೇಕಷ್ಟೇ.

0: ಸಿರಿಧಾನ್ಯದಲ್ಲಿ ನವಣೆ ಹಾಕಿದ್ರಿ,
1: ನವಣೆ
0: ಎಷ್ಟು ಎಕರೆ ಹಾಕಿದ್ರಿ?
1: ನವಣೆ ಅರ್ಧ ಎಕರೆ ಹಾಕಿದ್ರು.
0: ಇಳುವರಿ ಹೇಗೆ ಸಿಕ್ತು?
1: ಇಳುವರಿ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿದೆ, ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ಹೋದರ್ಸೂ ಹಾಕಿದ್ದೆ ನಾವು, ಹೋದರ್ಸ ಈ ಯಾವುದೋ ಕೊರಲೆ ಮತ್ತು ನವಣೆ ಹಾಕಿದ್ದೋ. ಕೊರಲೆ ನಮ್ಮಲ್ಲಿ ಶೂಟ್ ಆಗಲಿಲ್ಲ ಅದು, ಯಾಕಂದರೆ ಅದು ಬುಡ ನಿಲ್ಲಲ್ಲ, ಕೆಳಗಡೆ ಉಳ್ಳೋಗುತ್ತೆ. ಅದನ್ನ ಎಲೆ ಜಾಸ್ತಿ, ಎಲೆ ಕಾಟ ಜಾಸ್ತಿ ಆಯಿತು. ಅದಕ್ಕಿಂತ ಈ ವರ್ಷ ನವಣೆ ಮತ್ತು ದಂಟು ಬೆಳೆದಿದ್ದು ಒಳಗಡೆ, ನವಣೆ ಒಳಗಡೆ ದಂಟು ಬೆಳೆದಿದ್ದು.
0: ಸಂಸ್ಥೆ ಕಡೆಯಿಂದ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಕೃಷಿಗೆ ಬಳಸ್ಕೋತಾ ಇದ್ದಾರೆ?
1: ಸಂಸ್ಥೆ ಕಡೆಯಿಂದ ಈ ವರ್ಷ ಹತ್ತಿ ಬೀಜ ತಗೊಂಡಿದ್ದೀವಿ, ನವಣೆ ವರ್ಷ ವರ್ಷ ಕೊಡ್ತಾರೆ, ಈ ವರ್ಷ ದಂಟು ತಗೊಂಡಿದ್ದೀವಿ ಅವಷ್ಟೇ. ಮತ್ತೆ ಉಪಕರಣಗಳು ಕೊಡ್ತಾರೆ, ಪೈಪ್ ಸೆಟ್ಟು, ಬೇರೆ ಈ ಬಂಡಿ, ತಳ್ಳಗಾಡಿ, ನಾವು ಕುಡುಗೋಲು, ಟಾರ್ಚ್ ಗೇಟ್ಸ್, ತಾರ್ಪಾಲು, ಇಂಥವ್ ನಾವು ಸರ್ಕಾರ ಕೊಡ್ತಿರ್ತಾರೆ.
0: ಈಗ ಪ್ರಸ್ತುತ ಏನೋ ನಮ್ಮ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಕೃಷಿ ಸಲಕರಣೆಗಳು ಸಿಗ್ತಾ ಇದೆ,
1: ಸಿಗ್ತಾ ಇದೆ,
0: ಪಡ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ದಾರೆ. ಮೊದ್ಲೆಲ್ಲ ಹೇಗೆ ಮಾಡ್ತಾ ಇದ್ರಿ ಕೃಷಿನ?
1: ಮೊದಲು ಈ ಬೋರ್ ಆದಾಗ ನಾವು ಇಲ್ದಲ್ಲಿ ತಗೊಂಡಿದ್ದೋ ಕೃಷಿ ಇಲಾಖೆಯಲ್ಲಿ, ಆಮೇಲೆ ಕೃಷಿ ಇಲಾಖೆಯಲ್ಲಿ 5 ವರ್ಷ ತಗೊಳ್ಳಂಗಿಲ್ಲ, ಒಂದು ಟ್ರಿಪ್ ಅಂದಾಗ ನಾವು ಹೊರಗಡೆ ತಗೋಬೇಕಾಗಿತ್ತು. ಈಗ ಹೊರಗಡೆ ತಗೊಳ್ಳೋದು ಒಂದು ತಪ್ಪು. ಈಗ ಕೃಷಿ ಇಲಾಖೆ ಜೊತೆಗೆ ನಮ್ಮ ಸಂಸ್ಥೆಯವ್ರು ಕೊಟ್ಟರಲ್ಲ, ಸ್ವಲ್ಪ ಪೈಪ್ ಅಷ್ಟು ಬೇರೆ ಕಡೆ ದುಡ್ಡಿಗೆ ತಗೊಳ್ತಾ ಇಲ್ಲ, ಈಗ ಸರಿ ಆಯ್ತು ನಮಗೆ.
0: ಈಗ ತಾವು ಇರುವಂತ 4 ಎಕರೆ ಭೂ ಪ್ರದೇಶದಲ್ಲಿ ತರಕಾರಿ ಬೆಳೆ ಮತ್ತು ಇತರ ಧಾನ್ಯ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇನ್ನು ಹೆಚ್ಚುವರಿಯಾಗಿ 2 ಎಕರೆ ಭೂಮಿಯನ್ನ ತಾವು ಗುತ್ತಿಗೆ ಆಧಾರದ ಮೇಲೆ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾಗಿ ಬಾಳೆ ಮತ್ತು ಶುಂಠಿಯನ್ನ ಬೆಳೆಸ್ತಾ ಇದ್ದೀರಾ. ಕೆಲವು ಭಾಗಗಳಲ್ಲಿ ಗಮನಿಸ್ತು ಅಂದ್ರೆ ಬಾಳೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಹೆಚ್ಚಿನದಾಗಿ ರಾಸಾಯನಿಕವನ್ನ ಬಳಸ್ತಾರೆ, ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳನ್ನ ಬಳಸಿ ಅದರಿಂದ ಹೆಚ್ಚಿನ ಇಳುವರಿಯನ್ನ ಪಡೆಯುವಂತ ನಿರೀಕ್ಷೆಯಲ್ಲಿ ರೈತರುಗಳು ಬೆಳೆಯೋದನ್ನ ನಾವು ಗಮನಿಸ್ತೀವಿ. ತಾವು ಪ್ರಸ್ತುತ ಈ 2 ಎಕರೆ ಪ್ರದೇಶದಲ್ಲಿ ಶುಂಠಿ ಮತ್ತೆ ಬಾಳೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ರಲ್ಲ, ಇದನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೀತಾ ಇದ್ರ?
1: ಇಲ್ಲ, ಸಾವಯವ ಅಂದ್ರೆ ಈ ಶುಂಠಿಗೆ ಬಾಳೆಗೆ ಸಾವಯವ ಆಗುತ್ತೆ, ಶುಂಠಿಗೆ ಫುಲ್ ಸಾವಯವದಲ್ಲಿ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ನಾವು ಹಾಕಿ ನೋಡಿದ್ದೀವಿ, ಸ್ವಲ್ಪ ಆದರೂ ಸ್ವಲ್ಪ ಬೇರೆ ಹಾಕಲೇಬೇಕು. ಸಾವಯವ ಅಂದರೆ ನಮಗಿಲ್ಲ ಅಡ್ಜಸ್ಟ್ ಆಗಲ್ಲ, ಅದು ಇಳುವರಿ ಕಮ್ಮಿ ಆಗುತ್ತೆ. ಆದ್ದರಿಂದ ನಾವು ಅಷ್ಟು ಕೆಮಿಕಲ್ಲು ಮತ್ತು ಗೊಬ್ಬರ ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಕೆಲವರು ಈ ಕೇರಳದವರು 10 ದಿನಕ್ಕೂ 3 ದಿನಕ್ಕೂ ಯೂಸ್ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇಲ್ಲ. ನಾವು ಎಷ್ಟು ಬೇಕು ಅಷ್ಟು ಕೊಡ್ತಾಯಿದ್ದೀವಿ ಅಷ್ಟೇ. ಗೊಬ್ಬರ ಆದರೂ ಅಷ್ಟೇ, ಒಂದೊಂದು ಮೂಟೆ ಕೊಡ್ತಾಯಿದ್ದೀವಿ. ಈ ನಾವು ಹಾಕಿದ್ದು ಬೇವಿನ ಹಿಂಡಿ ಮತ್ತು ಈ ಎರೆಹುಳು ಗೊಬ್ಬರ, ದನ ಗೊಬ್ಬರ ಜೊತೆಗೆ, ಕೋಳಿ ಗೊಬ್ಬರ ಜೊತೆಗೆ, ಈಗ ಗೌರ್ಮೆಂಟ್ ಗೊಬ್ಬರ ಅಷ್ಟು ಕೊಡ್ತಾ ಇಲ್ಲ, ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ ಅಷ್ಟೇ. ಅಷ್ಟು ನಾವು ಬೇರೆ ಕೆಮಿಕಲ್ಗೆ ಅಷ್ಟಿನ್ನೂ ಹೋಗಿಲ್ಲ.
0: ಈಗ ತರಕಾರಿ ಬೆಳೆಗಳನ್ನ ಸಂಪೂರ್ಣವಾಗಿ ಸಾವಯವದಲ್ಲೇ
1: ಬೆಳೀತೀವಿ. ತರಕಾರಿ ಬೆಳೆ ಬೆಳಿಬೋದು, ತರಕಾರಿ ಬಾಳೆ ಬೆಳಿಬೋದು. ಈ ಶುಂಠಿ ಮಾತ್ರ ಆಗತ್ತೆ, ಆದ್ರೆ ಇಳುವರಿ ಸಿಗಲ್ಲ, ನಾವು ನೋಡಿದೀವಿ ಅದ. ಅದಕ್ಕೆ ನಾವು ಸ್ವಲ್ಪ ಇದಾಗ್ತೇವೆ, ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಬೇಕು.
0: ಈ ತರಕಾರಿ ಬೆಳೆಗಳಾಗಿರ್ಬೋದು, ಧಾನ್ಯ ಬೆಳೆಗಳಾಗಿರ್ಬೋದು, ಇವುಗಳನ್ನ ಎಲ್ಲಿ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ?
1: ತರಕಾರಿ ಇಲ್ಲಿಗೆ ಹೋಗುತ್ತೆ, ನಮ್ಮ ಗುಳ್ಪೇಟೆ ಮಾರ್ಕೆಟ್ಗೆ ಹೋಗುತ್ತೆ. ಯಾಂಡ್ ಪೋಸ್ಟಲ್ಲಿ ಇದೆ, ಯಾಂಡ್ ಪೋಸ್ಟ್ಗೆ ಹಾಕಲ್ಲ ನಾವು. ಗುಳ್ಪೇಟಲ್ಲಿ ಹೆಂಗಂದ್ರೆ ಗಾಡಿ ವ್ಯವಸ್ಥೆ ಎಲ್ಲ ಗುಳ್ಪೇಟಲ್ಲಿ ಹೋಗುತ್ತೆ, ಬಂದವರೇ ಹಾಕೊಂಡು ಹೊಂಟೋಗ್ತಾರೆ. ಇದು ನಮ್ಮ ಶುಂಠಿ ಇಲ್ಲಿ ಯಾಂಡ್ ಪೋಸ್ಟಲ್ಲಿ ಇದ್ದಾರೆ, ಅದು ಶುಂಠಿ ಮಾರ್ಕೆಟ್ಗೆ ಹಾಕ್ತಿಲ್ಲ, ದಲ್ಲಾಳಿಗಳು ಬಂದು ತಗೊಳ್ತಾರೆ. ಬಾಳೆ ಅದೇ ಆ ಬಾಳೆಹಣ್ಣು ಕೇರಳದವ್ರು ಬಂದು ತರ್ಕೊಂಡು ಹೋಗ್ತಾರೆ, ಅವರೇ ಬಂದು ಗುಳ್ಪೇಟೆ ಸೈಡಿಂದ ಬಂದು ಅವರೇ ತರ್ಕೊಂಡು ಹೋಗ್ತಾರೆ.
0: ಸಿರಿಧಾನ್ಯಗಳು ಬೆಳೆದಿದ್ರಿ,
1: ಹೌದು,
0: ಅದನ್ನ ತಾವು ಯಾವ ರೀತಿ ಮಾರಾಟ ಮಾಡಿದ್ರಿ? ಸಂಸ್ಥೆಗೆ ಕೊಟ್ಟರು ಅಥವಾ?
1: ಸಂಸ್ಥೆಗೆ ಕೊಟ್ಟು, ಸಂಸ್ಥೆ ಕಡೆಯಿಂದನೇ ಬೀಟ್ನ ಕೊಟ್ಟಿದ್ರು. ಅವರು ಮಿಲೆಟ್ಟು ಪದಾರ್ಥಗಳನ್ನ, ತಿನ್ನ ಪದಾರ್ಥಗಳನ್ನ ಅವರು ರೆಡಿ ಮಾಡ್ತಿರಲಿಲ್ಲ, ಅವರೇ ಪರ್ಚೇಸ್ ಮಾಡ್ಕೋತಾರೆ. ಅವ್ರದ್ದೊಂದು ಇದಿದೆ, ಸಹಾಯ ಸಂಘದವರು ಹೆಂಗಸರದ್ದು, ಅವ್ರದ್ದು ಸಹಾಯ ಸಂಘ, ಅವರು ತಗೋತಾರೆ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಅವರೇ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಮಿಲೆಟ್ಟು ಮತ್ತು ರಾಗಿನೆಲ್ಲ ಅವರೇ ಪರ್ಚೇಸ್ ಮಾಡೋದು.
0: ಹಾಗೆಯೇ ತಾವು ಈ ಇರುವಂಥ 4 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಯಾಗಿ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರವನ್ನು ತಾವೇ ತಯಾರಿ ಮಾಡ್ಕೊಂಡಿಟ್ಟಲ್ಲಿ ಎರೆಹುಳು ಗೊಬ್ಬರ ಘಟಕದ ಒಂದು ತರಬೇತಿಯನ್ನು ಮಾಡಿಕೊಂಡು ತಾವೇ ಕೂಡ ಸ್ವತಃ ಈಗ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಯಾವಾಗ ತರಬೇತಿ ಪಡ್ಕೊಂಡ್ರಿ? ಎಷ್ಟು ವರ್ಷದಿಂದ ಈ ಎರೆಹುಳ ಗೊಬ್ಬರವನ್ನು ಮಾಡಿಕೊಂಡು ಬಳಸ್ತಾ ಇದ್ದೀರಾ?
1: ಎರೆಹುಳ ಗೊಬ್ಬರ ಅಂದ್ರೆ ನಾವು ಈ ಸಂಸ್ಥೆ ಬರಕ್ಕೆ ಮುಂಚೆನೆ ಮೈರಾಡ ಪ್ಲಾನ್ ಅಂತಿತ್ತು. ಅವರು ಮನೆಯಲ್ಲೇ ಜಮೀನಲ್ಲಿ ಕೂಡ ಜಮೀನಲ್ಲಿ ಕಟ್ಟಿತ್ತಿಲ್ಲ, ಮನೆಯಲ್ಲೇ ಒಂದು 8x6 ಇಲ್ಲ 8x2 ಒಂದು ತೊಟ್ಟಿ ಸಿಮೆಂಟ್ ಇಟ್ಟಿಗೆ ಹಾಕೊಂಡು ತೊಟ್ಟಿ ಕಟ್ಟಿ ಅಲ್ಲೇ ನಮ್ಮ ತಂದೆಯವ್ರ ಕಾಲದಿಂದ ಎರೆಹುಳ ಗೊಬ್ಬರ ಮಾಡ್ಕೊ ಬರ್ತಿದ್ದೋ ನಾವು. ಆಮೇಲೆ ಸಂಸ್ಥೆಯವರು ಬಂದು ಇನ್ನೊಂದು 3 ವರ್ಷದಲ್ಲಿ ನಾವು ಎರೆಹುಳದ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು 2 ತೊಟ್ಟಿ ಇಸ್ಕೊಂಡು ಪ್ಲಾಸ್ಟಿಕ್ ಇಸ್ಕೊಂಡು ಜಮೀನಲ್ಲಿ ಮಡಿಕೊಂಡು ಎರೆಹುಳ ಇಲ್ಲಿ ಅಕ್ಕ ಇಲ್ಲಿ ಸಿಗುತ್ತಲ್ಲ ಸೊಪ್ಪು ಇಂತ ಈ ತೇವರಿಗಳಲ್ಲಿ ಕಸ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಎರೆಹುಳ ತರಿಸ್ತಾ ಇದ್ದೀವಿ. ಆಗಿನ ಕಾಲದಿಂದ

0: ನಮ್ಮ ತಂದೆ ಕಾಲದಿಂದ ಎರೆಹುಳು ಗೊಬ್ಬರನೇ, ಎರೆಹುಳು ಗೊಬ್ಬರ ದನ ಗೊಬ್ಬರ.
1: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಈಗ?
0: ಈಗ ಮನೆಯಲ್ಲಿ ಒಂದು, ಇಲ್ಲಿ ಎರಡಿದೆ.
1: ಮನೆ ಹತ್ರ ಒಂದು, ಜಮೀನ್ ಹತ್ರ ಎರಡು ತೊಟ್ಟಿ
0: ಇಲ್ಲಿ? ಹಾಂ, ಜಮೀನಲ್ಲಿ ಎರಡು.
1: ಒಟ್ಟು ಈ ಮೂರು ತೊಟ್ಟಿಯನ್ನು ಸಂಪೂರ್ಣವಾಗಿ ನಿರಂತರವಾಗಿ
0: ಮಾಡ್ತಾ ಇರ್ತೀವಿ.
1: ಎಷ್ಟು ಚೀಲ ಸಿಗ್ತದೆ ಗೊಬ್ಬರ ಮೂರು?
0: ಇಲ್ಲಿ ಎರಡು ತೊಟ್ಟಿಯಿಂದ ಒನ್ ಟ್ರಿಪ್ಗೆ 5 ಚೀಲ ಸಿಗುತ್ತೆ. 10 ಚೀಲ ಅದು 8 ತಿಂಗಳಿಗೆ ತೆಗೆಯೋದು ನಾವು. ಯಾವುದೋ ಮನೇಲಿರೋ ತೊಟ್ಟಿ ಇದು, ಅದು ಒಂದು ಟ್ರ್ಯಾಕ್ಟರ್ ಸಿಗುತ್ತೆ.
1: ಒಂದು ಟ್ರ್ಯಾಕ್ಟರ್ ಸಿಗುತ್ತೆ
0: ಅದು. ಒಂದು ಟ್ರ್ಯಾಕ್ಟರ್ ತಂದು ಈ ವರ್ಷ ನಾವು ಶುಂಠಿಗೆ ಹಾಕಿದ್ವು ಗುಳ್ ಗೊಬ್ಬರ.
1: ಸಂಪೂರ್ಣವಾಗಿ 4 ಎಕರೆಗೂ ಸಾಕಾಗುತ್ತಾ ಗೊಬ್ಬರ?
0: ಇಲ್ಲ, ಅದ್ರ ಇದ್ರ ಜೊತೆಗೆ ನಾವು ದನ ಗೊಬ್ಬರ ತಗೋತೀವಿ. ನಮ್ಮದೇ ಸ್ವಲ್ಪ ಇದೆ, ಒಂದು 3 ಟ್ರ್ಯಾಕ್ಟ್ರು ಬೇರೆ ಕಡೆ ಇದು ದುಡ್ಡು ಕೊಟ್ಟು ತಗೊಂಡಿದ್ದೋ. ಮತ್ತೆ ಒಂದು 400 ಮೂಟೆ ಕೋಳಿ ಗೊಬ್ಬರ ಹಾಕಿದ್ದೀನಿ. 400 ಚೀಲ.

0: ಜೊತೆಗೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ಕೃಷಿ ಚಟುವಟಿಕೆ ಜೊತೆಗೆ ಉಪಕಸಬೇಕಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರ. ಯಾವಾಗ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡ್ರಿ? ಮೊದ್ಲೇನಾದ್ರೂ ಕೋಳಿ ಸಾಕ್ತಾ ಇದ್ರ?
1: ಮೊದಲಂದ್ರ ಮಾಮೂಲಿ ನಮ್ಮಲ್ಲೆಲ್ಲ 3-4 ಕೋಳಿ 5 ಕೋಳಿ ಹಂಗೆಲ್ಲ ಮನಸ್ಸು ಹಾಕ್ತಿದ್ವಲ್ಲ, ಅದು ಸ್ವಲ್ಪ ಅನುಭವ. ಯಾಕಂದ್ರೆ ಈ ಫಾರಂ ಕೋಳಿಗೂ ನಾಟ್ಕೋಳಿಗೂ ಭಾರಿ ವ್ಯತ್ಯಾಸ ಇದೆ.
0: ಹೌದು,
1: ನಾಟ್ಕೋಳಿ ಬೆಳಗ್ಗೆ ಬಿಟ್ಟರೆ ಮೇಯ್ಕೊಂಡು ಬಂದು ಒಂದು ಸ್ವಲ್ಪ ರಾಗಿ ನೆರೆಸ್ಬಿಟ್ಟು ಮೇಯ್ಕೊಂಡು ಬಂದು ಜಾಸ್ತಿ ಖರ್ಚಿರಲ್ಲ ಅವು. ಹಗಲಿಂದ ಸಾಕ ಬಂದು ಸ್ವಲ್ಪ ಅನುಭವ ಇತ್ತು. ಸಂಸ್ಥೆ ಅವ್ರು ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂದ ಗಂಟ ಹೋಗಿ ಟ್ರೈನಿಂಗ್ 3 ದಿನ ಟ್ರೈನಿಂಗ್ ತಗೊಂಡು ಎಕ್ಸ್ಪೋಸ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನಂದು ಮುಂದೆ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಈ ಕೋಳಿ ಸಾಕಾಣಿಕೆ ಎಲ್ಲ ಸಂಸ್ಥೆ ಅವ್ರು ಸಿಕ್ತಿರಲ್ಲ ಮಾಡೋಣ ಅಂತ ನಾವು ಮಾಡ್ದೋ. ಒಂದು 30 ಕೋಳಿ ಕೊಡಿಸಿದ್ರು. 30 ಕೋಳಿ ಕೊಟ್ಟಾಗ ಅಲ್ಲಿ ಮನೇಲಿ ಜಾಗ ಇರಲಿಲ್ಲ. ಈ ಸಮಯ ಇಲ್ಲೇ ನಾನು 30x10 ಕೋಳಿ ಸಾಕ್ತಾ ಇದ್ದೀನಿ ಜಮೀನಲ್ಲಿ
0: ಶೆಡ್
1: ಮಾಡ್ಕೊಂಡು. ಈಗ ಕೊಟ್ಟಿದ್ದ 30 ಕೋಳಿ ಜೊತೆಗೆ ಒಂದೆರಡು ಈಗ ಕಾವು ಕೂತಿವೆ, 2 ಎರಡು ನಾವು. ಅದ್ರ ಜೊತೆಗೆ ಈಗ ನಮ್ಮಲ್ಲೇ ಒಂದು 15-20 ಕೋಳಿ ಇದಾವೆ ಮನೇಲಿ ನಾಟ್ಕೋಳಿ. ಅವನ್ನ ತಗೊಬಂದು ಈಗ ಒಂದೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಬಿಡ್ಬೇಕೀಗ. ಚೆನ್ನಾಗಿ ಆಗ್ತಿದೆ ಕೋಳಿ ಸಾಕಾಣಿಕೆದು. ಈಗ ಶುರು ಮಾಡಿರೋದು ನಾನು ಇತ್ತೀಚೆಗೆ ಶುರು ಮಾಡಿ.
0: ಎಷ್ಟು ಕೋಳಿ ಇದೆ
1: ಈಗಿಲ್ಲ? 30-32 ಇದೆ.
0: ಮೊಟ್ಟೆ ಬಂದಿದಾವ?
1: ಮೊಟ್ಟೆ ಆಗ್ತಾ ಇದೆ.
0: ಮೊಟ್ಟೆ ಏನು ಮಾರಾಟ ಮಾಡಿಲ್ಲ
1: ಮನೇಲಿ ಯೂಸ್ ಮಾಡ್ತೀನಿ, ಮನೇಲಿ ತಿನ್ನೋದು ಆ ಥರ. ಮೊಟ್ಟೆ ಮಾರಾಟ ಮಾಡಿಲ್ಲ. ಅದೇ ಕೋಳಿ ನಾವು ಒಂದು ಇವತ್ತು ಕೇಳ್ಕೊ ಬಂದಿದ್ರು, ಒಂದು 5-2 ಕೋಳಿ ಬೇಕಂತ ಕೇಳ್ಕೊ ಬಂದಿದ್ರು, ಅದಕ್ಕೆ ಬನ್ನಿ ಅಂತ ಹೇಳಿದ್ರು.
0: ಮನೆಯಲ್ಲಿ ಕೋಳಿ ಸಾಕ್ತಿದ್ದಕ್ಕೂ ಈಗ ತಾವು ತರಬೇತಿ ಪಡ್ಕೊಂಡು ವೈಜ್ಞಾನಿಕವಾಗಿ ಶೆಡ್ಡಲ್ಲಿ ಸಾಕ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಿದೆ?
1: ಮನೇಲಿ ಅಂದರೆ ಅವೇ ಮೇಕೆ ಬಂದು ಬರೀ ರಾಗಿ ತಿನ್ಕೊಂಡು ಇದು ತಿನ್ಕೊಂಡು ಬೆಳೀತಿದ್ದು. ಅಷ್ಟು ನಾವು ಅಷ್ಟು ಅಬ್ಸರ್ವ್ ಮಾಡ್ತಿಲ್ಲ ಏ ಕೋಳಿ ನಾವನ್ನ ಬೇಗ ಬತ್ತವ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲಿ ನೋಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡ್ತಿರ್ಬೇಕು ಕೋಳಿ ನಾವನ್ನ. ಮತ್ತು ಮೇವು ಹಾಕ್ಬೇಕು ಬೆಳಿಗ್ಗೆ, ಮೇವು ಹಾಕ್ಬಿಟ್ಟು ಇದು ನೀರ್ದು ಇದಾಯ್ತಲ್ಲ ಡ್ರಿಂಕರ್ ಅದನ್ನ ತೊಳೆದು ಕ್ಲೀನ್ ಮಾಡಿ ಹಾಕ್ಬೇಕು. ಮತ್ತು ಮೊಟ್ಟೆ 2 ಕಾವ್ಕೋತೀವಿ ಅದನ್ನ ನೋಡ್ಕೊತಿರ್ಬೇಕು. ಅದೇ ಇನ್ನೊಂದು 1-8 ದಿನ ಸ್ಟಾರ್ಟ್ ಮಾಡಿದ್ವಿ, ಮುಂದೆ ಅನುಭೋಗ ಇನ್ನು ಸ್ವಲ್ಪ ಕಮ್ಮಿ, ಇನ್ನೊಂದು ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ. ಕಲಿಬೇಕು ಇನ್ನು ಕಲಿಯೋದು ಇನ್ನೂ ತುಂಬ ಇದೆ.
0: ಹಾಗೇನೆ ತಾವು ಈ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಅದರಲ್ಲಿ ಒಂದು ಅನುಭವ ಪಡ್ಕೋಬೇಕು, ಒಂದು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂದರೆ ನೀವು ಭಾಳಷ್ಟು ಸಂಸ್ಥೆಯ ಕಾರ್ಯಾಗಾರಗಳಾಗಿರ್ಬೋದು, ಕೃಷಿ ಮೇಳಗಳಾಗಿರ್ಬೋದು, ಕ್ಷೇತ್ರ ಭೇಟಿಗಳಿಗೆಲ್ಲ ತಾವು ಹೋಗಿ ಭಾಗವಹಿಸಿದ್ರಿ. ಇದರ ಅನುಭವ ಹೇಗಿತ್ತು? ಅದರಲ್ಲೇ ಏನೇನೆಲ್ಲ ಕಲ್ತು ಬಂದ್ರಿ?
1: ನಾವು ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ, ಬೆಂಗಳೂರಲ್ಲಿ ನಾವು ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ. ಮತ್ತು ಈ ಕೋಳಿ ಸಾಕಾಣಿಕೆದು ಎಕ್ಸ್ಪೋಸ್ ಕರ್ಕೊಂಡೋಗಿ ಫಾರ್ಮ್, ಈ ದೊಡ್ಡ ದೊಡ್ಡ ಫಾರ್ಮ್ ಅವ್ರಿಗೆ ನಾಟಿ ಕೋಳಿ ಫಾರ್ಮ್ ಮತ್ತು ಫಾರಂ ಕೋಳಿ ಫಾರ್ಮ್ ಎಲ್ಲ ಕರ್ಕೊಂಡೋಗಿದ್ದೋ. ಬೆಂಗಳೂರಿಗೆ ಹೋದಾಗ ಕೃಷಿ ಬಗ್ಗೆ ತುಂಬ ಕಲಿಯೋದಿದೆ ಅಲ್ಲಿ. ಯಾಕಂದರೆ ನಾವಿಲ್ಲಿ ಬರೀ ನಮ್ಮಿಲ್ಲೇ ವಾತಾವರಣ ಕಲ್ವಿ, ಉಪಕರಣಗಳು, ಮತ್ತನೆ ಬೀಜಗಳು, ಮತ್ತು ಯಾವ್ಯಾವ ತಳಿಗಳು, ಎಷ್ಟು ಕುರಿ ಇದೆ, ಎಷ್ಟು ಮೀನಿದೆ, ಎಂತ ಎಷ್ಟೆಷ್ಟು ಗಿಡ ಇದ್ದಾವೆ, ಎಲ್ಲ ಪ್ರಕಾರ ನಾವು ಗೊತ್ತಾಗುತ್ತೆ. ನಮ್ಮಿಲ್ಲಿ ಇದ್ದಂಗೆ ನಾವು 1-2 ತಳಿ ನೋಡ್ಕೊಂಡು ಇದೇನೋ ಇಷ್ಟೇನೋ ಅಂದ್ಕೊಂಡು ಇರ್ತೀವಿ. ಅಲ್ಲಿಗೆ ಹೋದಾಗ ದೊಡ್ಡ ಸಮುದ್ರ ರೀತಿ ಅದು, ಯಾವ್ಯಾವ ತಳಿ ಬೇಕು ಎಲ್ಲ ಒಟ್ಟಿನಲ್ಲಿ ತಿಳ್ಕೊಂಡಾಗಾಯ್ತು. ಯಾವ್ಯಾವ ಉಪಕರಣಗಳು, ಯಾವ್ಯಾವ ಮೀನಲ್ಲೇ ಸುಮಾರು ಥರ ಇದೆ, ಕುರಿನೇ ಸುಮಾರು ಥರ ಇದೆ, ದನ್ನವೇ ಸುಮಾರು ಥರ ಇದೆ, ಎಲ್ಲ ತಿಳ್ಕೊಂಡಾಗಾಯ್ತು ಅಲ್ಲಿ.
0: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ?
1: ಇಲ್ಲ ಇಲ್ಲ, ಹಸು ಇಲ್ಲ, ಹಸು ಸಾಕಾಣಿಕೆ ಇಲ್ಲ. ಅದು ಟ್ರೈನಿಂಗ್ ಹೋಗಿಲ್ಲ. ಹಸು ಸಾಕಾಣಿಕೆ ಅಂದರೆ ನಮ್ಮಲ್ಲಿ ಇತ್ತು ಮೊದಲು, ಹಸು ನಾವು ಇದ್ದೋ ನಾಟಿ ನಾವು, ಈಗಿಲ್ಲ.
0: ದನದ ಗೊಬ್ಬರ ಬೇಕಂದ್ರೆ ಹೊರಗಡೆಯಿಂದ ಕೊಡ್ಬೇಕು
1: ಇಲ್ಲ ದನ್ನ ಒಂದು ನಮ್ಮಲ್ಲಿ ಎತ್ತನ ಒಂದು.

0: ಹಾಕಿದಾವೆ. ಅದೊಂದು ವರ್ಷಕ್ಕೊಂದು ಟ್ಯಾಟ್ರಿ ಅಂದ್ರೆ ಒಂದು ಮೂರ್ ನಾಲ್ಕು ಟ್ಯಾಟ್ರಿ ಹೊರಗಡೆ ತಗೋತೀವಿ, ಬೇರೆ ಕಡೆ ಎಲ್ಲ ಮಾರ್ತಾರಲ್ಲ ನಮ್ಮೂರಲ್ಲೇ ಅಲ್ಲಿ ತಗೋತೀವಿ. ಅದು ಸ್ವಲ್ಪ ಈ ವರ್ಷ ಒಂದು 400 ಚೀಲ ಇತ್ತು ತಗೊಂಡಿದ್ದಾವೆ, ಯಾವುದು ಕೋಳಿ ಗೊಬ್ಬರನ ಸಾಲಲ್ಲ ಅಂದ್ಬಿಟ್ಟು. ಮುಂದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಯ್ತು. ಈ ವರ್ಷ ಇದು ಮಾಡಿದ್ದೇವಲ್ಲ ನಾವು ಲಿಕ್ವಿಡ್ದು ಗೊಬ್ಬರದು ಅದರಲ್ಲಿ ಸಿಗುತ್ತೆ ಈ ವರ್ಷ. ವರ್ಮಿ ಕಂಪೋಸ್ಟ್
1: ಎರೆಹುಳ ಗೊಬ್ಬರ ಘಟಕದ ಜೊತೆಗೆ ವರ್ಮಿ ಕಂಪೋಸ್ಟ್
0: ಈಗ ಸ್ಟಾರ್ಟ್ ಮಾಡಿದೀವಿ. ಅದು
1: ಸಿಂಪಡಿಸಿಲ್ಲ ಒಂದ್ಸಲ
0: ಇಲ್ಲ ಇಲ್ಲ, ಈಗ ಸ್ಟಾರ್ಟ್ ಮಾಡಿರೋದು. ಈಗ ವಾಲ್ ಹಾಕ್ಬೇಕು, ಅದಕ್ಕೆ ನೀರು ತುಂಬಬೇಕು, ಸೊಪ್ಪು ಏನೇನು ಬೇಕು ಅದೆಲ್ಲ ಹಾಕ್ಬೇಕು. ಈಗ ಸಗಣಿ ಗಂಜಲ ಬೆಲ್ಲ ಗಿಲ್ಲ ಎಲ್ಲ ಹಾಕಿ ರೆಡಿ ಮಾಡ್ಬೇಕು.
1: ಜೀವಾಮೃತ ಜೀವಾಮೃತ ಮಾಡಕ್ಕೆ
0: ಜೀವಾಮೃತ ಹಂಗೆ ಲಿಕ್ವಿಡ್ ಅದು ಗೊಬ್ಬರ ಮಾಮೂಲಿ ನಾವು ಎರೆಹುಳ ಗೊಬ್ಬರ ಮಾಡ್ತೀವಲ್ಲ ಅದೇ ರೀತಿ ಲಿಕ್ವಿಡ್ ಅದು
1: ಜೀವಸಾರ ಘಟಕ.
0: ಅದನ್ನ ಈಗ ಸ್ಟಾರ್ಟ್ ಮಾಡಿದೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಅದು
1: ತರಬೇತಿ ಆಗಿದೆ? ಅದು
0: ತರಬೇತಿ ಆಗಿಲ್ಲ, ಬರ್ತಾರೆ ನಮ್ಮ ಇಲ್ಲೇ ಸಂಸ್ಥೆಯವರು ಬಂದು ಹೇಳ್ಕೊಡ್ತಾರೆ. ಈಗ ಅಷ್ಟ ಕಟ್ಟಿದೀವಿ ಅಷ್ಟೇ ಎಲ್ಲ. ಈಗ ನೀರು ತುಂಬಿದ್ಮೇಲೆ ಅವ್ರಿಗೆ ಅದು ಗೊತ್ತು. ನಾವು ಬೇರೆ ಕಡೆ ಎಲ್ಲ ನೋಡಿ ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಅನುಭವ ಆದರೂ ಕೇಳಲೇಬೇಕಲ್ಲ ಗೊತ್ತಿರೋರ್ನ. ಬಂದು ಹೇಳ್ಕೊಡ್ತೀನಿ ನಮಗೆ ತೋರಿಸ್ತೀನಿ ಅಂತ ಅವರು ಬರ್ತಾರೆ. ಸ್ವಲ್ಪ ದಿನದಲ್ಲಿ ನೀರು ತುಂಬಬೇಕು, ಒಂದಾದ ನೀರು ತುಂಬಿಬಿಟ್ಟು ಸಗಣಿ ಮತ್ತು ಗಂಜಲೆಲ್ಲ ತಗೊಬಂದು ಮಡಿದ್ರೆ ಬಂದು ಈ ಥರ ಮಾಡಬೇಕು ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ಬೇಕು.
1: ಈಗ ತಾವು ತಮ್ಮ ತಂದೆಯವರ ಕಾಲದಿಂದಲೂ ಕೂಡ ಸಾವಯವ ಪದ್ಧತಿನಲ್ಲೇ ಕೃಷಿ ಮಾಡಿಕೊಂಡು ಅದರಲ್ಲೇ ಒಂದು ಯಶಸ್ಸನ್ನು ಕಂಡು ಬಂತವರು. ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತು ಅಂದರೆ ಭೂಮಿ ಫಲವತ್ತತೆ ಕಳ್ಕೊತಿದೆ. ಯಾಕೆಂದರೆ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗ್ತದೆ. ಇಳುವರಿ ಸಿಗ್ಬೋದು, ಆದರೆ ಅದು ಭೂಮಿ ತನ್ನ ಫಲವತ್ತತೆ ಕಳ್ಕೊತಾ ಹೋಗ್ತಂತು ಮುಂದಿನ ದಿನಗಳಲ್ಲಿ ರೈತನಿಗೆ ಸಮಸ್ಯೆ ಆಗೋದು. ತಾವು ಒಬ್ಬ ಸಾವಯವ ಕೃಷಿಕರಾಗಿ ಹಲವಾರು ವರ್ಷಗಳಿಂದ ಈ ಸಾವಯವ ಕೃಷಿನಲ್ಲಿ ತಾವು ತೊಡಸ್ಕೊಂಡು ಬಂದಿದ್ದೀರಾ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು, ಭವಿಷ್ಯದಲ್ಲಿ ಸಾವಯವ ಕೃಷಿ ಅನ್ನೋಂಥದ್ದು ಎಷ್ಟು ಮಹತ್ವ ಆಗುತ್ತೆ ಅನ್ನೋದು ಕುರಿತು ರೇಡಿಯೋ ಮುಖಾಂತರ ತಾವು ಸಮುದಾಯದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈಗ ಸಾವಯವ ಅಂದರೆ ನಮ್ಮಲ್ಲಿ ಕೆಲವ್ರ ಕಡೆ ಜಾಸ್ತಿ ಗೊಬ್ಬರ ಹಾಕ್ತಾರೆ ಆ ಮಣ್ಣಿಗೂ ನಮ್ಮ ಈ ಮಣ್ಣಿಗೆ. ಮೊನ್ನೆ ನಮ್ಮ ಸಂಸ್ಥೆಯವರೇ ಬಂದಿದ್ದಾರೆ ಇಬ್ಬರು, ಪಕ್ಕದಲ್ಲಿ ಹೋಯ್ತಿದ್ದಾಗ ಅಲ್ಲಿ ಎರೆಹುಳ ಮೇಯ್ತಿತ್ತು ಈ ಜಮೀನಲ್ಲಿ, ಎಲ್ಲೋ ಎರೆಹುಳ ಹೆಚ್ಚಾಗಿದೆ ಅಂತ. ಅದು ಯಾಕಂದರೆ ನಮ್ಮ ಸಾವಯವದು ಪದ್ಧತಿ ಇಲ್ಲ, ಹಂಗೆ ಎರೆಹುಳಕ್ಕೆ ನಾವು ಜಾಸ್ತಿ ಆಯ್ತವ. ಈ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿದ್ರೆ ಎರೆಹುಳ ಸತ್ತು ಮಣ್ಣಿನ ಸತ್ವ ಎಲ್ಲ ಸಾಯ್ತವ. ಈಗ ಫುಲ್ಲು ಎರೆಹುಳ ಗೊಬ್ಬರ ಬಳಸ್ತೇನೆ, ಗೌರ್ಮೆಂಟ್ ಗೊಬ್ಬರ ಬಳಸಿ ಮತ್ತು ಈ ಯಾವುದ್ಯಾವುದೋ ಈ ಕ್ರಿಮಿಕೀಟಗಳ ನಾಶಕಗಳನ್ನ ಬಳಸ್ತಿರಲ್ಲ ಅವ್ರಿಗೆ ಫುಲ್ ಕಂಟ್ರೋಲ್ ಮಾಡಿ ನೀವು ಬರೀ ಇದಕ್ಕೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಯಾವುದಕ್ಕೆ ಸಾವಯವ ಕೃಷಿಗೆ ಸ್ವಲ್ಪ ಸ್ವಲ್ಪ ಈ ವರ್ಷ ಒಂದು 10 ಮೂಟೆ ಗೊಬ್ಬರ ಹಾಕೋರು ಗೌರ್ಮೆಂಟ್ ಗೊಬ್ಬರ, ಒಂದು 5 ಮೂಟೆಗೆ 3 ಮೂಟೆಗೆ ಇಳಿಸ್ಕೊ ಬಂದು ಆಮೇಲೆ ಕಂಟ್ರೋಲ್ ಮಾಡ್ಕೋಬೋದು ಅಷ್ಟೇ. ಒಟ್ಟಿಗೆ ಈಗ ಒಂದೇ ಸಲ ಕಂಟ್ರೋಲ್ ಮಾಡಿದ್ರೆ ಅವರು ಇಳುವರಿ ಕಮ್ಮಿ ಆಗುತ್ತೆ. ಯಾಕಂದರೆ ಈ ಫಲವತ್ತೆ ಹೆಚ್ಚಿರಬೇಕಲ್ಲ, ಈ ದನ ಗೊಬ್ಬರ ಹಾಕಬೇಕು, ಈ ಎರೆಹುಳ ಗೊಬ್ಬರ ಹಾಕಬೇಕು, ಎಲ್ಲ ಗೊಬ್ಬರ ಹಾಕಿದ್ರೆ ಭೂಮಿ ಫಲವತ್ತೆ ಆಗೋದು. ಯಾಕಂದರೆ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಈಗಾಗಲೇ. ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದು ಆಮೇಲೆ ಫುಲ್ಲು ಇವರು ಸಾವಯವ ಕೃಷಿಗೆ ತೊಡಸ್ಕೊಂಡ್ರೆ ಫಲ ಸಿಗುತ್ತೆ.
1: ಅಂದರೆ ಹಂತ ಹಂತವಾಗಿ ಬರಬೇಕಾಗಿದೆ. ಈಗ 10 ಮೂಟೆ ರಾಸಾಯನಿಕ ಗೊಬ್ಬರ ಬಳಸೋ ಟೈಮಲ್ಲಿ ಅದನ್ನ ಒಂದು 8 ಮೂಟೆಗೆ ಕಡಿಮೆ ಮಾಡ್ತಾ ಮಾಡ್ತಾ ಸಾವಯವ ಗೊಬ್ಬರವನ್ನ ಬಳಸ್ತಾ ಬಳಸ್ತಾ ಹೋದಷ್ಟು ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್
0: ಸಾವಯವ ಕಡೆ ಬರಬಹುದು. ಒಂದೇ ಸಲ ಈಗ ಗೊಬ್ಬರ ಬಳಸ್ತಿರೋರು ಗೌರ್ಮೆಂಟ್ ಗೊಬ್ಬರನ ಸಾವಯವ ತಕ್ಷಣ ಬಂದ್ರೆ ಅದು ಅವ್ರಿಗೆ ಇದು ಸಿಗಲ್ಲ, ಇಳುವರಿ ಸಿಗಲ್ಲ, ಮತ್ತೆ ಅವ್ರಿಗೆ ಒಂಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಬಂದರೆ ಅವ್ರಿಗೂ ಫಲವತ್ತೆ ಇರ್ತದೆ, ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ವರ್ಷ ವರ್ಷ. ಯಾಕಂದರೆ ಮೊದಲು ಮಳೆಗಾಲದಲ್ಲಿ ಬೆಳೀತಿದ್ದಂಗೆ ನಮ್ಮ ಈ ನೀರಾವರಿ ಬೆಳೀತಿದ್ದಂಗೆ ಇಳುವರಿ ಸಿಗಲ್ಲ. ಮಳೆ ಮೊದಲು ಒಂದೇ ಫಸಲು, ಆಮೇಲೆ ಯಾವುದೋ ಈ ಅವರೇ ಮತ್ತು ಹುಳಿ ಬೆಳೀತಿದ್ದವು, ಹುಳಿ ಗೋಡು ಎಲ್ಲ ಕೊಳ್ತು ಗೋಡಾಯ್ತಿತ್ತು. ಈಗ ಹಂಗಿಲ್ವಲ್ಲ, ಈಗ 3 ತಿಂಗಳ ಬೆಳೆ ಕಿತ್ತಾಕ್ಬಿಟ್ಟು ಒಂದು 15 ದಿನ ಬಿಟ್ಬಿಟ್ಟು ಪುನಃ ಇನ್ನೊಂದು ಬೆಳೆ ಹಾಕ್ತೀವಿ, ಅಲ್ಲೆಲ್ಲಿ ಸಿಗುತ್ತೆ. ಅದಕ್ಕೆ ಗೊಬ್ಬರ ಹಾಕ್ಲೇಬೇಕಾಯ್ತು ದನ ಗೊಬ್ಬರನ. 3 ತಿಂಗಳು ಬೆಳೆ ಬೆಳಿತೀನಿ ಅಂದರೆ ಅದಕ್ಕೆ ಮಣ್ಣಿಗೆ ಸತ್ವ ಬೇಕಲ್ಲ.
1: ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯ ತರಬೇತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇನ್ಯಾವ ರೀತಿಯ ಹೊಸ ಹೊಸ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು, ತೋಟಗಾರಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮುಂದೆ ಯೋಜನೆಗಳಿದೆ ತಮ್ಮದು?
0: ನಮ್ಮದು ಈಗ ತೋಟಗಾರಿಕೆ ಒಂದು 2 ಎಕರೆ ತೋಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬೇರೆ ಬೇರೆ ಹಣ್ಣಿನ ಗಿಡ ನಾವು ಮತ್ತು ಕಾಫಿ ಅಡಿಕೆ ಅಂದರೆ ಇಲ್ಲಿ ಅಡಿಕೆ ಹಾಕೋಕೆ ಆಸೆ ಇದೆ, ಆದರೆ ಆನೆ ಸ್ವಲ್ಪ ರೈಲ್ ಬ್ಯಾರಿಕೇಡ್ ಆದಮೇಲೆ ಸ್ವಲ್ಪ ಅದನ್ನ ಹಾಕೊಳ್ಳೋ ಅಂತ ಐಡಿ ಇದೆ. ಈ ಫಾರ್ಮು ಇನ್ನು ಸ್ವಲ್ಪ ಇದು ಮಾಡ್ಕೊಂಡು ಕೋಳಿನೂ ಜಾಸ್ತಿ ಆದರೆ ಇನ್ನೊಂದು ಶೆಡ್ ಮಾಡ್ಕೊಂಡು ಫಾರ್ಮ್

0: ಒಂದು ಮಾಡ್ಕೋಬೇಕು, ತೋಟಗಾರಿಕೆ ಮಾಡ್ಬೇಕು. ಯಾಕಂದ್ರೆ ಒಂದೇ ಫಸಲು ನಿಮ್ಕೊಂಡ್ರೆ ಆಗಲ್ಲ, ಎಲ್ಲ ಫಸಲು ಸ್ವಲ್ಪ ಸ್ವಲ್ಪ ಅದ್ರ ಹಾಕಿ 3 ಎಕರೆ ಇದ್ರ 3 ಥರ ಫಸಲು ಹಾಕ್ಬೇಕಾಯ್ತಿ. ಈಗಿನ ದಿನದಲ್ಲಿ ಒಂದೇ ಫಸಲು ಹಾಕೊಂಡ್ರು ಲಾಸ್ ಆಯ್ತು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಫಸಲು ಆಯ್ತು ಆದರೆ ಇನ್ನು 2 ಫಸಲು ಸಿಗುತ್ತೆ, ಆ ಥರ ಮಾಡ್ಕೋಬೇಕು.
1: ಈಗ ತಾವು ಆರಂಭದಲ್ಲಿ ಕೇವಲ ಮಳೆ ಆಶ್ರಿತವಾಗಿ ಬೆಳೆಗಳನ್ನ ಬೆಳೀತಾ ಇದ್ರಿ, ತದನಂತರ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಂಡು ಮಿಶ್ರ ಬೆಳೆಯನ್ನು ಮಾಡಕ್ಕೆ ಶುರು ಮಾಡಿದ್ರಿ. ಪ್ರಸ್ತುತ ತಾವು ಇರುವಂತ 4 ಎಕರೆ ಭೂ ಪ್ರದೇಶದ ಜೊತೆಗೆ ಇನ್ನೂ 2 ಎಕರೆ ಗುತ್ತಿಗೆಯನ್ನು ಮಾಡ್ಕೊಂಡಿದ್ದೀರಾ, ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ತೋಟಗಾರಿಕೆ ಮಾಡ್ಕೋತಾ ಇದ್ದೀರಾ, ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಆಗಿನ ವ್ಯವಸ್ಥೆಗೆ ನೋಡ್ಕೋತು ಅಂದರೆ ಪ್ರಸ್ತುತ ತಾವಿರುವಂಥ ವ್ಯವಸ್ಥೆಯಲ್ಲಿ ತಮ್ಮ ಆದಾಯ ಸ್ಥಿತಿಯಾಗಿರ್ಬೋದು, ಈ ಕೃಷಿಯಿಂದ ತಮಗೆ ಸಿಗ್ತಿರುವಂಥ ಒಂದು ಆದಾಯ ಆಗಿರ್ಬೋದು, ಪ್ರಸ್ತುತ ತಮಗೆ ಹೇಗಿದೆ?
0: ಮೊದಲು ಸ್ಟಾರ್ಟಿಂಗು ಹತ್ತಿ ಬೆಳೀತಿದ್ದಾಗ ಹತ್ತಿ ಸೀಸನ್ಗೆ ಅಷ್ಟೇ ನಮ್ಮ ದುಡ್ಡು, ಸೀಸನ್ ಮುಗಿದ್ರೆ ಇನ್ನು ಬೇರೆ ಕೆಲಸಕ್ಕೆ ಹೋಗ್ಬೇಕಾಯಿತು. ಈ ಸ್ಟಾರ್ಟಿಂಗಲ್ಲಿ ನಾವು ಬೋರ್ ಹಾಕ್ಸ್ತೀವಲ್ಲ, ಒಂದೆರಡು ವರ್ಷ ಯಾರಿಗಾದ್ರೂ ಅಷ್ಟೇ, ನಾನೊಬ್ಬನೇ ಅಂತಲ್ಲ, ಯಾರು ಬೋರ್ ಮಾಮೂಲಿ ಈ ಮಳೆಗಾಲದಲ್ಲಿ ಬೆಳೆ ಬೆಳೀತಿದ್ದು ಬೋರ್ ಹಾಕ್ಸ್ಕೊಂಡು ಮಾಡ್ತೀನಿ ಅಂದರೆ 2 ವರ್ಷ ಕಷ್ಟ ಆಗಲೇ ಆಗುತ್ತೆ, ಮನೆ ಪರಿಸ್ಥಿತಿನೇ ಅದಗೆಟ್ಟೋಗುತ್ತೆ, ಆ ಥರ ಪರಿಸ್ಥಿತಿ ಬರುತ್ತೆ. ಅದಾದ್ಮೇಲೆ ಒಂದು 3-4 ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಅಂತಂತವಾಗಿ ನಾವು ಕಣ್ಕೋಬೇಕಾದ ಯಾವ ಬೆಳೆ ಬೆಳೆದ್ರೆ ಹೆಂಗೆ ಯಾವ ಸಿಗುತ್ತೆ, ಅದು ಸ್ವಲ್ಪ ಅಭ್ಯಾಸ ಆಗಂಟ ಭಾರಿ ಪಾಡೈತೆ. ಯಾಕಂದರೆ ನಾವು ಈಗ ಮಳೆಗಾಲದಲ್ಲಿ ಬೆಳೀತೀವಿ, ಸಡನ್ನಾಗಿ ನೀರಾವರಿಗೆ ಬರ್ತೀವಲ್ಲ, ಯಾವ್ದು ಬೆಳಿಬೇಕು ಯಾವ್ದು ಬಿಡಬೇಕು ಯಾವ್ದಕ್ಕೆ ರೈಟ್ ಸಿಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ. ಈಗ ನಮಗದು ಒಂದು 3-4 ವರ್ಷ ಅನುಭವದಲ್ಲಿ ಮೊದಲು ಏನು ಗೊತ್ತಾಗ್ತಿತ್ತಿಲ್ಲ, ಎಲ್ಲ ಟೊಮೊಟೊ ಬೆಳೀತಿದ್ದೋ 3 ರೂಪಾಯಿ ಹೋಯ್ತಿತ್ತು, ಏನು ಸಿಗ್ತಿತ್ತಿಲ್ಲ, ಮೆಣಸಿನ್ಕಾಯಿ ಬೆಳೀತಿತ್ತು 4 ರೂಪಾಯಿ ಹೋಯ್ತಿತ್ತು. ಈಗಂದ್ರೆ ಯಾವ ಟೈಮಲ್ಲಿ ಹಾಕಬೇಕು ಮತ್ತು ಯಾವ ಟೈಮಲ್ಲಿ ರೇಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಜ್ಞಾನ ಇದೆ ಈಗ. ಆದ್ದರಿಂದ ಮೊದಲು ಆದಾಯಕ್ಕಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಬೆಳೆ ಹೋದ್ರು ಇನ್ನೊಂದು ಬೆಳೆಯಲ್ಲಿ ಸಿಗುತ್ತೆ ಅಂತ ನಂಬಿಕೆ ಇದೆ ನಮಗೆ.
1: ಬಹಳ ಸಂತೋಷ ರವಿಯವರೇ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20 ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಒಂದು ಸಾವಯವ ಪದ್ಧತಿನಲ್ಲಿ ತಾವು ಮಿಶ್ರ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು, ಆಹಾರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ವಾಣಿಜ್ಯ ಬೆಳೆಗಳಾಗಿ ಬಾಳೆ ಮತ್ತು ಶುಂಠಿಯನ್ನು ಬೆಳೀತಾ, ತೋಟಗಾರಿಕೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ತೋಟವನ್ನು ಮಾಡ್ಕೊಳ್ತಾ, ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಸುಸ್ಥಿರ ಕೃಷಿ ಜೀವನವನ್ನು ನಡೆಸ್ತಿರೋದು ಕುರಿತು, ಈ ಸುಸ್ಥಿರ ಕೃಷಿಯಿಂದ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಮುಂದುವರೆದಿರೋದು ಕುರಿತು, ಸಾವಯವ ಕೃಷಿಯನ್ನು ಉತ್ತೇಜಿಸೋ ನಿಟ್ಟಿನಲ್ಲಿ, ಸಾವಯವ ಕೃಷಿಯಿಂದ ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ, ಹಂತವಂತವಾಗಿ ಯಾವ ರೀತಿಯಾದ ರಾಸಾಯನಿಕದಿಂದ ಸಾವಯವದತ್ತ ತಾವು ಮುಖ ಮಾಡಬೇಕಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗಿ ಹಡಿಯ ಸಮಗ್ರ ಸಾವಯವ ಕೃಷಿಕರಾದಂಥ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಎಲ್ಲರಿಗೂ ನಮಸ್ಕಾರ.
6: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
5: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
6: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
5: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
6: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು

0: ಸಮರ್ಪಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
2: ಸೋಯನ್ನಿರೇ ಸೋಬಾನ ಬನ್ನಿರೇ
0: ಜಾನಪದ ಸೊಗಡಿನ ಕಾರ್ಯಕ್ರಮ.

0: ಹಾಳು ಬೆಟ್ಟ ತಮ್ಮ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ, ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
2: ನಿಮ್ಮ ಮನೆಗೆ ಬಾಗಿಲು ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂ ನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡೋದು ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವ್ ಯಾಕೆ ಗ್ಯಾರಂಟಿ ಹಣವನ್ನು ಕೊಡ್ಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂತಂದ್ರೆ ಅವ್ನು ಇಟ್ಕೊಳ್ಳೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ಬೇಕಲ್ಲ, ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವ್ರು ಇದಾರೆ ನಮ್ಮ ರಾಜ್ಯದವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
1: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು, 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು, 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲಾ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು, ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳು ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟಿನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ

0: ಭೈರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆಯೇ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟಿನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ July 2 ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ. ಮುಖ್ಯಮಂತ್ರಿ DK ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ

ಕಲ್ಯಾಣದ ಶರಣರೆಲ್ಲರೂ ಬಸವಣ್ಣನವರ ನಾಯಕತ್ವದಲ್ಲಿ ಹೊಸ ಕಲ್ಯಾಣ ಕಟ್ಟಲು ಸಿದ್ಧರಾದರು. ಬಸವಣ್ಣನವರ ಆಸೆಗೆ ತಾವಿರುವ ಊರನ್ನೇ ಕಲ್ಯಾಣ ಆಗಿಸುವುದಾಗಿ. ಅಧಿಕಾರ ಬಲವಿರದೆ ಜನ ಬಲವನ್ನು ನಂಬಿ ಕಟ್ಟುವ ಕಲ್ಯಾಣದ ಪರಿಚಯವನ್ನು ಜಗತ್ತಿಗೆ ಮಾಡೋಣ ನಿರ್ಧಾರಕ್ಕೆ ಬಂದು ಎಲ್ಲರೊಪ್ಪಿಗೆ ಪಡೆದು ಕಲ್ಯಾಣವನ್ನು ತೊರೆಯಲು ಮುಂದಾದರು. ಬಸವಣ್ಣನವರು ತಮ್ಮ ಹಿಂಬಾಲಕರೊಡನೆ ನಡೆದುಕೊಂಡೇ ಮುಂದಕ್ಕೆ ಮುಂದಕ್ಕೆ ಯಾವುದೋ ಯಾವುದೋ ಗ್ರಾಮಗಳು ತಮ್ಮೊಡನೆ ಬಂದವರನ್ನು ಹಿಂದಕ್ಕೆ ಕಳುಹಿಸುವ ಯೋಚನೆ. ಆದರೆ ಕಳುಹಿಸುವುದು ಎಂತೆಂಬ ಅರಿಯಲಾಗದ ಚಡಪಡಿಕೆ. ಎಲ್ಲರ ಮನದಲ್ಲೂ ಒಂದೇ ಭಾವ, ಎಲ್ಲಿ ನೀವೋ ಅಲ್ಲೇ ನಾವು. ಬಸವಣ್ಣನವರಿಗೆ ಇರದ ಸುಖ ನಮಗೆ ಏಕೆಂಬ ಯೋಚನೆ. ಬಸವಣ್ಣನವರು ಬಂದುದನ್ನು ಅರಿತ ಊರ ಗಾವುಂಡರು ಸ್ವಾಗತಿಸಿದರು, ದಾಸೋಹಕ್ಕೆ ಆಹ್ವಾನಿಸಿದರು. ಮನಸ್ಸು ಇಲ್ಲದಿದ್ದರೂ ಊರವರ ಒತ್ತಾಯಕ್ಕೆ ಮಣಿದು ಎಲ್ಲರೂ ಸೇರಿ ದಾಸೋಹಕ್ಕೆ, ಪಯಣ ಮುಂದಕ್ಕೆ. ಅಷ್ಟರಲ್ಲಿ ಶರಣನೋರುವ ಧಾವಿಸಿ ಬಂದ. ಕಲ್ಯಾಣದ ಕಡೆಯಿಂದ ಅಶ್ವಾರೋಹ ಪಡೆ ಧಾವಿಸಿ ಬರುತ್ತಿದೆ ಎಂದಂತೆ ಬಸವಣ್ಣ ವೀಕ್ಷಿಸಲು ಹೊರಟರು. ಪರಿಚಿತವಾದ ರಥ ಕಾಣಿಸಿತು. ಬಸವಣ್ಣನವರು ನಿಂತೇ ಇದ್ದರು. ಒಂದರ ಹಿಂದೆ ಒಂದು ರಥ. ಬಂದವರೆಲ್ಲರೂ ರಥದಿಂದ ಇಳಿದರು. ಒಬ್ಬೊಬ್ಬರಾಗಿ ಕಂಡು ಬಂದರು. ಬಿಜ್ಜಳರಸ ಬಸವಣ್ಣ ಎದುರು ಬದುರು ಅಪ್ಪಿಕೊಂಡರು. ಎಲ್ಲೆಲ್ಲೂ ಸಂತಸದ ಹೊನಲು. ಬಿಜ್ಜಳ ಕಲ್ಯಾಣಕ್ಕೆ ಹಿಂದಿರುಗಿ ಬರಬೇಕೆಂದು ಒತ್ತಾಯಿಸಿದ. ಬಸವಣ್ಣ ನಿಧಾನವಾಗಿ, ನಿಮ್ಮ ಒಲವಿಗೆ ಎದುರಾಗಿ ನಿಲ್ಲುವ ಮನವಿಲ್ಲ ಒಡೆಯ, ಸೋತೆ ನಾ ನಿಮಗೆ, ಬರುವೆ ನಿಮ್ಮೊಡನೆ. ದೊರೆ ಬಿಜ್ಜಳ ತನ್ನ ಆಸೆ ಪೂರೈಸಿತೆಂದು ನಗು ನಗುತ್ತ ಹಗುರಾದರು. ಬಸವ ಪರಿವಾರ ಕಲ್ಯಾಣಕ್ಕೆ ಹಿಂದಿರುಗಲು ಸಿದ್ಧವಾಗತೊಡಗಿ. ಹರಳಯ್ಯ ಬಸವಣ್ಣನನ್ನು ನೆನೆಯುತ್ತಾ ರಾಜ ಬೀದಿಯಲ್ಲಿ ಬರುತ್ತಿದ್ದ. ಮನದಲ್ಲಿ, ನನ್ನ ಪರಮಾರಾಧ್ಯ ಅಣ್ಣ ಬಸವಣ್ಣ, ನನ್ನ ಪ್ರಾಣದ ಪ್ರಾಣ ಬಸವಣ್ಣ, ನನ್ನ ಭಾವದ ಭಾವ ಬಸವಣ್ಣ, ನನ್ನ ದೇಹವೇ ಆಗಿ ದೇಹಿಸುವ ಬಸವಣ್ಣ, ನನ್ನ ಕಾಲಾಗಿ ನಡೆಸುವ ಬಸವಣ್ಣ, ನನ್ನ ನಾಲಗೆಯಲ್ಲಿ ನುಡಿಯಾಗಿ ಅರಳುವ ಬಸವಣ್ಣ, ನನ್ನ ಕಂಗಳ ಬೆಳಕಾಗಿ ಜಗವೆಲ್ಲ ಬೆಳಗುವ ಬಸವಣ್ಣ, ಕಂಡ ಎಲ್ಲವನ್ನು ಕರುಣಿಸಿ ಮೆರೆವವನು ಬಸವಣ್ಣ, ನಾನು ಎನ್ನುವ ಅಹಮಿಕೆಯ ತೊರೆಸಿ ಸಲಹುವವ ನನ್ನ ಬಸವಣ್ಣ, ಕಾಣಲಾಗದ ಬೆಳಗ ತೋರಿ ಕೇಳಲಾಗದ ಆಲಾಪವನ್ನು ಉಸುರಿ ಮೂಗು ಕನಸಿಸದ ಪರಿಮಳವ ತುಂಬಿ ಪೊರೆದವನು ನನ್ನ ಬಸವಣ್ಣ, ಬಲು ಮೆಚ್ಚಿಗ ನನಗವನು. ನೆನೆದವನು ಮತ್ತೆ ಮನದುಂಬಿದ ಆನಂದದಲ್ಲಿ ನೆನೆಯ ತೊಡಗಿನನು. ಬಸವನಲ್ಲದೆ ಮತ್ತಾರು ಬೇಡ ಎನಗೆಂದು. ಅಷ್ಟರಲ್ಲಿ ಬಸವ ಕಾಣಿಸಿಕೊಂಡನು. ಶರಣಾರ್ಥಿ ಬಸವಣ್ಣ ಎಂದಂತೆ ಬಸವಣ್ಣ ತಲೆ ತಗ್ಗಿಸಿ, ಶರಣು ಶರಣಾರ್ಥಿ ಹರಳಯ್ಯ ತಂದೆ ನುಡಿದು ರಾಜಕಾರ್ಯದ ಗಡಿಬಿಡಿಯಲ್ಲಿ ಮುಂದಕ್ಕೆ ಹೋದನು. ಹರಳಯ್ಯ ಬೆಳಗು ಬೆಳಗಿನ ಬೆಳಕ ರಾಶಿಯು ತನ್ನೆಡೆಗೆ ಮಹಾ ಬೆಳಕಾಗಿ ಅಪ್ಪಳಿಸಿದ ರಭಸದಲ್ಲಿ ತಲ್ಲಣಿಸಿದನು, ಬೆಚ್ಚಿದನು. ಚಿಂತೆಯೊಡನೆ ಮನೆಗೆ ಹಿಂದಿರುಗಿದವನು ಸತಿ ಕಲ್ಯಾಣಮ್ಮಳೊಡನೆ ಸಮಾಲೋಚಿಸಿದನು. ಕಲ್ಯಾಣಮ್ಮ ಹೊರೆಯನ್ನು ತನ್ನ ಹೆಗಲಿಗೇರಿಸಿಕೊಂಡಳು. ಏರಿರುವ ಹೊರೆಯನ್ನು ಇಳಿಸುವುದು ಎಂತೆಂಬ ಚಿಂತೆ ಕಂಗೆಡಿಸುತ್ತಿದ್ದಂತೆ ಕಲ್ಯಾಣಮ್ಮನಿಗೆ ಹೊಸ ಉಪಾಯವೊಂದು ಹೊಳೆಯಿತು. ದೃಢ ಮನದಲ್ಲಿ ಪತಿಯೊಡನೆ ಹೊಸತು ಪಾದರಕ್ಷೆಯೊಂದ

ಅರ್ಪಿಸೋಣ ನಮ್ಮಣ್ಣನಿಗೆ. ನಮ್ಮ ಎದೆಯ ಒಲವ ಗುರು ಹಾಗೆ ತೊಡೆಯ ಚರ್ಮದ ಕೆಲಭಾಗ ಕತ್ತರಿಸಿ ಅಟ್ಟೆಯಲ್ಲಿಟ್ಟು ಹೊಲಿಯೋಣ ಪಾದುಕೆಗಳ ಅವರಿಗಾಗಿ. ಹರಳಯ್ಯ ಒಪ್ಪಿದರು. ನಾಲ್ಕಾರು ದಿನಗಳಲ್ಲಿ ಪಾದರಕ್ಷೆಯು ಸಿದ್ಧವಾಯಿತು. ಹರಳಯ್ಯ ಮಾಗಿದ ಮನದಲ್ಲಿ ಪಾದರಕ್ಷೆಗಳನ್ನು ಹೊತ್ತು ಮಹಾಮನೆಯತ್ತ ನಡೆದನು. ಮಹಾಮನೆಗೆ ಬಂದವನು ಬಸವಣ್ಣನನ್ನು ಕಂಡು ಕಂಕುಳಲ್ಲಿದ್ದ ಗಂಟನ್ನು ಹೊರತೆಗೆದು ಸುತ್ತಿದ್ದ ಬಟ್ಟೆಯ ಬಿಚ್ಚಿ ಬಸವಣ್ಣನಲ್ಲಿ ಮೆಟ್ಟಿ ಇದನ್ನು ಎಂದನು. ದಿಟ್ಟಿಸಿದಂತೆ ಬಸವಣ್ಣನಿಗೆ ಅಂದ ದಾವುಗೆಯ ಒಡಲಿಂದ ಮಿಂಚೊಂದು ಹೊರಬಂದು ಎದೆಯ ಬೆಳಗಿದಂತಾಯಿತು. ಬಗ್ಗಿ ಪಾದರಕ್ಷೆಯನ್ನು ಮುಟ್ಟಿದನು. ಕರಸ್ಥಲಕ್ಕೆ ಬಂದು ಚುಳುಕಾದ ತನ್ನಿಷ್ಟ ಲಿಂಗ ಇದು ಎನ್ನುವ ಭಕ್ತಿ ಭಾವದಲ್ಲಿ ತಲೆಯ ಮೇಲಿರಿಸಿಕೊಂಡನು. ಎಲ್ಲರೂ ಸ್ತಂಭಿತರು. ಹರಳಯ್ಯ, ಇದೇನು ಮಾಡಿದಿರಿ ತಂದೆ? ನಡುಗುತ್ತ ಕೈಚಾಚಿದನು. ಬಹಳ ಭಕ್ತಿಯಲ್ಲಿ ಹಿಂದಿರುಗಿಸಿದ ಬಸವಣ್ಣ, ಮತ್ತೆ ಹೊರಿಸದಿರಿ, ಇಂತಹ ಹೊರೆಯನ್ನು ನನ್ನ ಶಿರದಲ್ಲಿ ಹರಳಯ್ಯ ತಂದೆ ಹೊರಲಾಗದು ಎನಗಿದನು. ಇರಲಿ ನಿಮ್ಮಲ್ಲಿ ತಂದೆ ಎಂದಂತೆ ಹರಳಯ್ಯ, ನಿಮ್ಮ ಶಿರವನ್ನು ಸ್ಪರ್ಶಿಸಿ ಪವಿತ್ರವಾಗಿ ಈ ಆವುಗೆಗಳನ್ನು ಆರಾಧ್ಯ ದೈವ. ನುಡಿದು ಭಯಭಕ್ತಿಯಲ್ಲಿ ಮತ್ತೆ ಬಟ್ಟೆಯಲ್ಲಿ ಸುತ್ತಿ ಬಸವಣ್ಣನವರಿಗೆ ನಮಿಸಿ ಸರಸರನೆ ಮನೆಯ ಕಡೆ ನಡೆದನು. ಹರಳಯ್ಯನವರಿಂದ ಮಧುವರಸರು ಮಹಾಮನೆಯ ನಿತ್ಯ ಯಾತ್ರಿಕರಾದರು. ಇದು ಹೊಸ ಬಂಧುತ್ವಕ್ಕೆ ಮುನ್ನುಡಿ ಹಾಡಿತು. ಬಸವ ನಾಮಸ್ಮರಣೆ ಅನುದಿನವೂ ಧ್ವನಿಸುತ್ತಿದ್ದ ಪರಿ ಇಂತಿತ್ತು. ಅಸಾಮಾನ್ಯ ನಮ್ಮ ಬಸವಣ್ಣ, ಪರಿಶುದ್ಧ ಭಾವದವ, ಸುರಭಿಯಾಗಿಹ ನಿಲ್ಲಿ, ಇಟ್ಟರೆ ಸಗಣಿಯವ, ತಟ್ಟಿದರೆ ಬೆರಣಿ, ತಟ್ಟದೇ ಹಾಕಿದರೆ ಮೇಲು ಗೊಬ್ಬರ, ಕಾಯಕವೆಲ್ಲವ ಬೆಳೆಸಿ ಪೋಷಿಸುವವ ಬಸವ, ಶಿವಶರಣರ ಹಣೆಯ ಶ್ರೀ ವಿಭೂತಿಯಾಗಿ ಮೆರೆವವನು ಬಸವ, ಸಿರಿಗಂಧ ತುಂಡ ಪಲ್ಲವಿಸುವ ನೆರೆಯಲ್ಲಿ ಹರಡುತ್ತಲಿ ಸಿರಿಘಮವ, ಭಕ್ತಿ ಸುಭಾಷೆ ನುಡಿಯ ನುಡಿವನು ಅನವರತ, ನುಡಿವನೆಲ್ಲವನು ತಾ ನಡೆದಂತೆ ನಡೆಯಿಂದ ಪೂರೈಸುವನವ, ನುಡಿಯನ್ನು ವಚನವದು ಬೆಲ್ಲದಂತೆ, ಮಾತೇ ಮುತ್ತಿನ ಹಾರ, ಬಸವ ನುಡಿ ಮಾಣಿಕ್ಯ ದೀಪ, ನುಡಿದಂತೆ ಬಸವ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುವುದು, ಮೆರೆದ ಕೂಡಲ ಸಂಗಮನೊಡನಾಡಿಯಾಗಿ ಮಾತುಬಲ್ಲವನು ಜಾಣರಲ್ಲಿ ಜಾಣ, ಲಿಂಗದ ನೆರೆ ನಂಬಿ ಜಂಗಮಕ್ಕೆ ತನು ಮನು ಧನವ ಸವೆಸುವಾತ, ಹಾಡುವನವ ತಾನುರಿದಂತೆ ಯಾರ ಹಂಗಿನವನಲ್ಲನವ, ಯಾರ ಸಂಗಿಗನಲ್ಲ, ನಮ್ಮ ಇಹದವನಲ್ಲ, ನಮ್ಮ ಪರದವನಲ್ಲ, ಪ್ರಸಾದ ವೇದ್ಯನವ, ತನ್ನಂಗದಲ್ಲಿ ಆಚಾರವ ತೋರಿದವನವ, ಆಚಾರವೇ ಲಿಂಗವೆನ್ನುತ್ತ ನಡೆದವನವ, ಪ್ರಾಣದಲ್ಲಿ ಪ್ರಾಣ ತಾನಾಗಿ ನೆಲೆಗೊಂಡವ ನನ್ನ ಬಸವಣ್ಣ, ಎಲ್ಲರದೆ ನಿಜ ಬೆಳಕಾಗಿ ಬೆಳಕು ತರುವನವ, ನಮ್ಮೆಲ್ಲರ ಬದುಕ ಬೆಳಗಿಸಲೆಂದು ಪರಶಿವನ ಕರುಣಾ ಶಿಶುವಾಗಿ ಪೊರೆಯುತಿಹನು ಜಗವನ್ನು. ಸರ್ವ ಸಮಾನತ ಭಾವದಲ್ಲಿ ಮೇಲು ಕೀಳಿಲ್ಲದ ಜಗದಾಸೆಯು ಅವನದ್ದು. ನಿತ್ಯ ಹಂಬಲಿಸುವವನು ಅದಕ್ಕಾಗಿ ಮನುಜರಲ್ಲಿಲ್ಲ ಭೇದವೆನುತ ತೋರಿ ತುಂಬು ಪ್ರೀತಿಯ ಎಲ್ಲರಲ್ಲಿ. ವಿನಯ ವಿನಮ್ರ ಸಾಗರನವ, ಭಯಗೆದ್ದ ಮಹಾಂತ ಶರಣಜೀವಾಳ, ನಡೆ ನುಡಿಯ ಮೇಳೈಸಿಕೊಂಡ ಸದ್ವಿನಯದ ಸಾಕಾರ ಮೂರ್ತಿ. ಹಿರಿಯರಿಲ್ಲ ನನಗಿಂತ, ಹಿರಿಯರಿಲ್ಲ ಶಿವಭಕ್ತರಿಗಿಂತ ಎಂದು ನುಡಿದು ನಡೆವವನು ನನ್ನಣ್ಣ. ಜಗದತ್ತರ ಬೆಳೆದು ವಿರಾಜಿಸುತ್ತ ಮೆರೆದಂತೆ ಒಂದಾಗಿ ಆಡಿ ಮನೆ ಮನೆಯ ಮಗನೂ ಆಗಿಹನವನು ಬಸವಣ್ಣನ ಮಾತೇ ಜ್ಯೋತಿರ್ಲಿಂಗ, ಸ್ವರ ಪರತತ್ವ, ಭಾಷೆ ದೈವತತ್ವ. ಬಸವ ನಾಡಿದಲ್ಲಿ ಕಂಡು ಬರುವುದು ಲಿಂಗ, ಪರಮಚಿತ್ ಪ್ರಕಾಶ ಲಿಂಗವನ್ನು ತೋರಿದ ಶರಣಾಗ್ರೇಸರ ಬಸವಣ್ಣ. ಬಸವ ತತ್ವವನ್ನರಿತು ಆಚರಿಸಿ ಬೆಳೆವವರು ಸನಿಹರಾಗುವರು ಅರಿವಿಗೆ. ಕೋಕಿಲೆಯ ಕುಕಿಲಾಗಿ, ಗಿಳಿಗಳ ಚಿಲಿಪಿಲಿ ಎನಿಸಿ, ಕಿಸಲಯದ ಕೆಂಪಾಗಿ, ಹಸಿರ ಬಣ್ಣವನ್ನುಟ್ಟು ಕರೆದು ಎಲ್ಲರನ್ನು ತೋರಿಸಲು ಬಸವ ಭಕ್ತಿಗೆ ಕರಗಿ ಹೋದರೂ ಎಲ್ಲ ಒಲವು ಗಮನಿಸುತ್ತಿರುವಂತೆ ಮಧುವರಸ ಸತಿ ಸುತೆಯೊಡನೆ ಶರಣದೀಕ್ಷೆ ಪಡೆದರು. ಇದು ಹಾರುವವರ ಹೊಸ ಹೊಟ್ಟೆಯೂರಿಗೆ ಕಾರಣವಾಗಿ ಬೊಬ್ಬೆ ದನಿಸಿತು. ಬಸವಣ್ಣನವರ ಹಿರಿಮೆಯನ್ನು ಸಾರುವ ಶರಣಗೋಷ್ಠಿ ನಡೆಯಿತು. ಶರಣರ ನುಡಿಸೊಬಗು

ಪಲ್ಲವಿಸಿದ್ದು ಇಂತು. ಕರ್ತನ ಕರುಣೆಯಲ್ಲಿ ಜನಿಸಿ ಮಹಾ ಬೆಳಗಿನಲ್ಲಿ ನಡೆದು ಮರ್ತ್ಯಲೋಕವ ಪಾವನಿಸ ಬಂದವನು ಬಸವಣ್ಣ. ಅಜ್ಞಾನವ ತೊಡೆದು ಸುಜ್ಞಾನವನ್ನರುಹಿ ಸಕಲ ಜೀವರಾಶಿಗಳಲ್ಲಿ ದೇವನ ಅಂಶವನ್ನು ಕಂಡು ದಯೆಯೇ ಧರ್ಮದ ಮೂಲ ಎಂದವನು ಬಸವಣ್ಣ. ದಾಸೋಹದ ಮಹತ್ವವ ತಿಳಿಸಿ ದೇವಧಾಮವಾಗಿಸಿ ಬೆಳೆದವನು ಬಸವಣ್ಣ. ಬೆಳಗಿನೊಳಗಿನ ಬೆಳಗು ಮಹಾಬೆಳಗು ತಾನಾಗಿ ಇಷ್ಟಲಿಂಗದಲ್ಲಿ ಪರಮಾಶ್ರಯ ಕಂಡು ಜಗದ ತಾಮಸ ತೊಳೆದು ಜಗದ ಬೆಳಗ ಉದಿಸಿದ ಅಜರಾಮರ ಮೂರುತಿ ನಮ್ಮ ಬಸವಣ್ಣ. ಯುಗದಿ ಸಮರಸವನೆರೆದು ತನು ಮನದ ಹೊಳೆಸಲು ಅರಳಿದ ಆರತಿ ನಮ್ಮ ಬಸವಣ್ಣ ಭವಭೂತಿ. ಜಾತಿ ಮತ ಮಾತುಗಳ ತಿಮಿರದಲ್ಲಿ ಜಡ್ಡುಗಟ್ಟಿರುವ ಮನುಕುಲಕ್ಕೆ ಜರಡಿ ಹಿಡಿದ ಧರ್ಮದಧಿಪತಿ ನಮ್ಮ ಬಸವಣ್ಣ. ವಿಶ್ವಕ್ಕೆ ಬೆಳಕಾದ ವಿಶ್ವಗುರು ನಮ್ಮ ಬಸವಣ್ಣ. ಅಹಂಕಾರ ಮಮಕಾರ ಗೆದ್ದ ಸ್ಥಿತಪ್ರಜ್ಞ ನಮ್ಮೊಲವ ಬಸವಣ್ಣ. ಕಾಯಕದೆ ಕೈಲಾಸ ಕಂಡ ದಾರ್ಶನಿಕ ನಮ್ಮ ಬಸವಣ್ಣ. ನಡೆ ಮೊದಲು ನುಡಿ ಬಳಿಕ ಎನ್ನುತ್ತ ಬದುಕಿ ಬಾಳುತಿಹ ಆದರ್ಶವಾದಿ ಬಸವಣ್ಣ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎನ್ನುವ ನಿಜ ವಾಸ್ತವವಾದಿ ಬಸವಣ್ಣ. ಆಶಿಸದೆ ಪರಧನ ಪರಸತಿಗೆ ಪ್ರಸಾದವನ್ನು ಬಿತ್ತಿ ಪ್ರಸಾದವನ್ನೇ ಬೆಳೆದವ ನಮ್ಮ ಬಸವಣ್ಣ. ಸಮತಾವಾದವನ್ನೆತ್ತಿ ಹಿಡಿದು ಕ್ರಾಂತಿಯೋಗಿ ಎನಿಸಿದವನು ನಮ್ಮ ಬಸವಣ್ಣ. ಮುಕ್ತಿ ಮಾರ್ಗವ ತೋರಿ ಮಹಾಪುರುಷ ಎನಿಸಿದವನು ಬಸವಣ್ಣ. ನಡೆಗಲಿಸಿದವ ನುಡಿ ಕಲಿಸಿದವ ಮಾನವತೆಯಲ್ಲಿ ದಿವ್ಯ ಚೈತನ್ಯ ತುಂಬಿದವ. ನೆತ್ತಿ ಹಸಿದವರ ಚಿತ್ತ ತುಂಬಿಸಿ ಓಗರವಾಗಿ ತಣಿಸಿದವ. ತನುವ ತೋಟದಲ್ಲಿ ಮಧುವ ತುಂಬಿ ಮನದ ಮಂದಿರದಲ್ಲಿ ಹೊಸ ಹೂವ ಅರಳಿಸಿದವ. ವಚನಾಮೃತ ಉಣಿಸಿ ಎಲ್ಲರ ಬೆಳೆಸಿದವ ಬಸವಣ್ಣ. ನಿತ್ಯ ಸತ್ಯದ ಸವಿಯನ್ನು ಅರುಹಿದವ ಬಸವಣ್ಣ. ಜಾತಿ ಭೇದವ ನಳಿಸಿ ಸಕಲಾತ್ಮರಿಗೆ ಲೇಸ ಬಯಸಿ ಸ್ತ್ರೀ ಸಮಾನತೆ ಸಾರಿ ವಿಶ್ವ ವಂದ್ಯನಾದವನು ಬಸವಣ್ಣ. ಸತ್ಯ ಮಾರ್ಗವ ತೋರಿ ನಿತ್ಯ ವಿನೂತನವಾಗಿ ತಮವನ್ನು ಕಳೆದ ಬಸವ ಸ್ಮರಣೆಯಲ್ಲಿ ಎಲ್ಲರೂ ಮುಳುಗಿದರು. ನಿತ್ಯಾನಂದದ ಪರಿಪೂರ್ಣ ಕಳೆಯು ದಿವ್ಯ ಚೈತನ್ಯ ಕಳೆಯಾಗಿ ಎಲ್ಲರ ಎದೆಯನ್ನು ಬೆಳಗಿತು. ಎಲ್ಲೆಡೆಯ ನಿನಾದ ಬಸವ ಬಸವ ಬಸವಣ್ಣ ಬಸವಣ್ಣ ಬಸವಣ್ಣ. ಒಮ್ಮೆ ಅನುಭಾವ ಗೋಷ್ಠಿಯಲ್ಲಿ ಎಲ್ಲರೂ ಸೇರಿದ್ದರು ಬಸವಾರಾಧನೆ. ಒಬ್ಬೊಬ್ಬರು ತಾವು ಕಂಡು ಅನುಭವಿಸಿದ ಬಸವಣ್ಣನವರ ದಿವ್ಯ ವ್ಯಕ್ತಿತ್ವವನ್ನು ಅರುಹಲಾರಂಭಿಸಿದರು. ಬಸವನೆಂಬ ಮೂರಕ್ಷರದ ಮಂತ್ರವ ನುಡಿಯುತ್ತಿರೆ ನಾಲಗೆಯ ಪಾಪವೆಲ್ಲವೂ ತೊಲಗಿ ಅಪ್ಪುವುದು ಪಾವನತೆ. ಅದ್ಭುತಗೆ ಅದ್ಭುತನು ನಮ್ಮ ಬಸವಣ್ಣ. ಬೆಳಗಿಹನು ತೇಜೋಮಯ ಬೆಳಕಿನಲ್ಲಿ ಭುವನ ಬ್ರಹ್ಮಾಂಡಗಳ ಮೀರಿ ಬೆಳೆದಿಹನು. ಭೂಮಂಡಲವ ಭೇದಿಸುತ್ತ ಮುನ್ನುಗ್ಗಿ ನಡೆದಿಹನು ಜಗದ ಮಹಾಜ್ಯೋತಿ ನಮ್ಮ ಬಸವಣ್ಣ. ಕಲ್ಯಾಣ ಶರಣರೆಲ್ಲರ ಸ್ವಯಂ ಜ್ಯೋತಿ ಬಸವಣ್ಣ. ವಿಶ್ವದನುಭಾವಿಗಳು ಸೇರಿ ಬೆಳಗಿದ ಪರಂಜ್ಯೋತಿ ಬಸವಣ್ಣ. ಪ್ರಜ್ವಲಿಸಿ ಥಳಥಳನೆ ಬೆಳಗಿ ಬೆಳಗಿರುವ ಅಖಂಡ ಲಿಂಗಮೂರ್ತಿ ನಮ್ಮ ಬಸವಣ್ಣ. ಜಗದ ಅದ್ಭುತನು ನಮ್ಮ ಬಸವಣ್ಣ. ಒಳ ಹೊರಗೆ ಬೆಳಗಿರುವ ಅರುಣ ಪ್ರಭೆಯವನು. ಕತ್ತಲೆ ವಾರಾಶಿ ಸರಿಸಿ ಮೇಲ್ಬರುವ ದಿವ್ಯ ಮಾರ್ತಾಂಡ. ವಿಶ್ವಾಂಧಕಾರಕ್ಕೆ ಬಸವನೇ ಬೆಳಕು. ಮೊದಲು ಕಡೆಯಿರದ ಮಹಾಬೆಳಕ ಸಾಗರನು. ಕಲ್ಲಿನಲ್ಲಿ ಬೆಂಕಿ, ಎಳ್ಳಿನಲ್ಲಿ ಎಣ್ಣೆ, ಹೂವಿನಲ್ಲಿ ಗಂಧ, ಕಾಷ್ಟದಲ್ಲಿ ಅಗ್ನಿ, ಶ್ವಾಸದಲ್ಲಿ ಶಿವ, ಗಾಳಿಯಲ್ಲಿ ವೇಗವಾಗಿರುವ ದಿವ್ಯತೆಯ ಪ್ರತಿರೂಪ ನಮ್ಮೊಲವ ಬಸವಣ್ಣ.

ಎಲ್ಲರಿಗೂ ಸಮಬಾಳು ಎಂಬುದಿವನ ಉಸಿರು, ಎಲ್ಲರಿಗೂ ಸಮಪಾಲು ಎಂಬುದು ಎದೆ ಹಸಿರು, ಹಸಿರು ಉಸಿರಲಿ ತುಂಬಿ ಹೊನಲಾಗಿ ಹರಿವನು ಎಲ್ಲೆಡೆಯಲ್ಲಿ. ಕೋಟಿ ಜಪ ಉಗ್ರ ತಪಕ್ಕೆಲ್ಲ ಬೆಲೆಯವನಲ್ಲಿ ನಾನೆನ್ನುವ ಅಹಮಿಗೆ ಮುರಿದು ಹೋದಾವು. ತಂತಮ್ಮ ದಾರಿಯನುಸರಿಸಿ ನಾನು ಗತ್ತಲೆಯ ಬೀಗವನ್ನು ತೆರೆದು ಅರಿವು ಕಂಗಳ ತುಂಬಿ ಮೆರೆಸುವನವನು ಎಲ್ಲರನ್ನು. ಅವನ ಮಾತು ಮಾತಲ್ಲ ಬೆಳಕಿನನುಭಾವ, ಬೆಳಗು ನುಡಿಯುವುದು ಎದೆ ತೆರೆದ ಸಂತಸದಿ, ಬೆಳಗಿದೆದೆ ಮಾತು ಕೆಡಿಸುವುದು ಕತ್ತಲೆಯ ಆನಂದ ವಾರಾಶಿ ಉಕ್ಕಿ ಬರುವುದು ಮೇರೆದಪ್ಪಿ. ಬಸವ ಮಾತೇ ವಚನ, ಬಸವ ನುಡಿಯೇ ವಚನ, ಬಸವ ನಗೆಯಲ್ಲಿ ಸ್ನೇಹ ಸಮ್ಮಿಲನ. ದುರ್ಲಭಕ್ಕೆ ದುರ್ಲಭನು ನಮ್ಮೊಲವ ಬಸವಣ್ಣ, ಕೋಟಿ ಮಾನವ ಕುಲದಿ ಕೋಟಿ ತೇಜಕ್ಕೆ ಒಡೆಯ. ಅನುರಾಗ ಅನುಕಂಪ ತುಂಬುತ್ತಲಿ ಮನದಿ ಹರಿಸುವ ನವನು ಪರಹಿತಕ್ಕೆ ಆನಂದ ಭಾಷ್ವ. ಬಸವಣ್ಣನ ಧೀಮಂತ ವ್ಯಕ್ತಿತ್ವ ಮಾತುಗಳ ಮೂಲಕ ಬಿತ್ತರಗೊಳ್ಳುತ್ತಿರುವಂತೆ ಎಲ್ಲರ ಚಿತ್ತ ಪಟಲದಲ್ಲಿ ಮೂಡಿ ಅದು ಮೆರೆಯುತ್ತಿತ್ತು, ಅನಂತರ ಮೌನವಾಗಿಸುತ್ತಿತ್ತು. ಎದೆಬಡಿತ ಮಿಡಿದು ಮತ್ತೆ ರಾಗಿಸಿತು, ನಮ್ಮವನು ಬಸವಣ್ಣ, ನಮ್ಮವನು ಬಸವಣ್ಣ, ನಮ್ಮಣ್ಣನವನು. ಎಲ್ಲರ ಸವಿನುಡಿಗಳನ್ನು ಆಲಿಸಿ ಬೆಳಕ ಚೆಲ್ಲಿದ್ದ ಭಾಸ್ಕರ ಅತಿ ಮಧುರತೆಯಲ್ಲಿ ಇಂತೆಂದ, ಬಸವಣ್ಣ ಬ್ರಹ್ಮಾಕಾಶ ರೂಪದಲ್ಲಿ ಬೆಳೆದಿದ್ದಾನೆ, ಬೆಳಗಾಗಿ ಬೆಳಗಿನಾಚೆ ಕಂಡಿದ್ದಾನೆ, ಬಯಲಾಗಿ ಬಯಲಿನಾಚೆ ನಿಂತಿದ್ದಾನೆ, ಚೈತನ್ಯ ಸಿರಿಕಳೆಯು ಚೇತನಿಸಿ ಎದ್ದಂತೆ ಹೊಳೆದಿದ್ದಾನೆ. ಬಸವಣ್ಣನೇ ಪರಂಜ್ಯೋತಿ, ಬಸವಣ್ಣನೇ ಪರಿಪೂರ್ಣ ಬ್ರಹ್ಮ, ಬಸವಣ್ಣನೇ ಚಿದಾನಂದ, ಬಸವಣ್ಣನೇ ನಿತ್ಯ ಸತ್ಯ ಆಘನ. ಈ ಜಗದಲ್ಲಿ ನಮ್ಮೆಲ್ಲರ ಒಲವ ಬಸವಣ್ಣನಂಥವರು ನಿಶ್ಚಿತವಾಗಿ, ಬೇರಾರೂ ಇಲ್ಲ. ಬಸವಣ್ಣನಿಗೆ ಬಸವನೊಬ್ಬನೇ ಏಕಮೇವಾದ್ವೀತಿಯ ಸರಿಸಾಟಿ. ಸೂರ್ಯ ಉದಯಿಸಿದ್ದನು, ಜಗತ್ತಿಗೆ ಬೆಳಕ ಹರಡಿದ್ದನು, ಜಗದ ಜನರೆಲ್ಲರೂ ಬಸವ ನಾಮಾಮೃತದ ಸವಿಯನ್ನು ಉಣ್ಣುತ್ತಾ ಹಾಡತೊಡಗಿದರು. ಮರಿದುಂಬಿ ಶುಕ ಪಿಕ ಕುಕಿಲ ಹಂಸಾದಿಗಳು ನಿನದಿಸಿದವು. ಎಲ್ಲೆಡೆಯೂ ಬಸವ ಬಸವ ಬಸವ ಬಸವ ನಾಮಸ್ಮರಣೆ. ಬಸವಾನುಯಾಯಿ ಶರಣರು ಜಗಕ್ಕೆ ಬೆಳಕಾಗತೊಡಗಿದ್ದರು. ಜನಪದರು ಬಸವನಾಮ ಸ್ಮರಣೆಯಲ್ಲಿ ದನಿಗೂಡಿಸಿ ಶಿವಭಕ್ತಿ ಮಹಿಮೆ ಸಾದರಪಡಿಸುತ್ತಿದ್ದರು. ಶರಣತ್ವ ಕಾಯಕ ದಾಸೋಹಗಳನ್ನು ಎಡೆಬಿಡದೆ ನೆನೆಯುತ್ತಿದ್ದರು. ಹೊರಬರುತ್ತಿದ್ದ ಹಾಡುಗಳು ಇಂತಿದ್ದವು: ಕಾಯಕವೇ ಶಿವಭಕ್ತಿ, ಕಾಯಕವೇ ಶಿವಪೂಜೆ, ಕಾಯಕವೇ ಕಾಯುವ ಕೈಲಾಸ, ಇನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ. ನನ್ನಿಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸರು ಹೊನ್ನ ಬೆಳೆ ನಿಜವೂ ನಮ್ಮಿ ಜಗದೊಳಗೆ. ಮಾತಿನಳು ದಾಸೋಹ, ನೀತಿಯೊಳು ದಾಸೋಹ, ಭೂತದಯ ನಿತ್ಯ ದಾಸೋಹ, ಬೊಮ್ಮಯ್ಯ ಮೂ ತೆರದಿ ಮಾಡಿ ಜಂಗಮಕ್ಕೆ. ತನ್ನ ಪಾಲಿನ ಬೆಳಸ ನನ್ನಿಯಲ್ಲಿ ದಾಸೋಹ, ಇನ್ನು ಜಗದೊಳಗೆ ಯಾರುಂಟು ಬೊಮ್ಮಯ್ಯ? ನಿನ್ನ ಶಿವಭಕ್ತಿ ಶಿವಗಂಗೆ. ಬಸವ ದಾರಿಯೇ ಹರಧರ್ಮ, ಬಸವ ದಾರಿಯೇ ಲಿಂಗಧರ್ಮ, ಬಸವ ದಾರಿಯೇ ಶಿವಧರ್ಮ, ಬಸವ ದಾರಿ ಹೊಸ ಧರ್ಮ ಜಗದಲ್ಲಿ. ಬಸವ ಬೋಧೆಯು ಬೆಳೆದು ವಸುದೆಯಳು ಹೊಬ್ಬುತ್ತಲಿ ಹಸುಗೂಸು ಕೇಳಿ ಕಿವಿಗೊಡಲು ಇವ ನಮ್ಮವ ಎನ್ನುವ ಒಲವು. ಶಿವಪಥವ ಮುಂದೆ ನಿಲ್ಲಲಾರದು ಏನು? ಬ್ರಹ್ಮ ದಿರವಿಗೆ ತನ್ನ ನಿಜ ದರಿವ ಬೆಳಗ್ಗೆ ನಡೆದಲ್ಲಿ ಮುಂದೆ ಬಸವ ಬೆಳಕೇ ತೋರುವುದು ನಿಜದಾರಿ. ಬಸವಣ್ಣನನ್ನು ನೆನೆಯುತ್ತ ಶರಣರನ್ನು ನೆನೆಯುತ್ತ ಎಲ್ಲರೂ ಅವರವರ ಕಾಯಕದಲ್ಲಿ ನಿರತರಾಗಿರುತ್ತಿದ್ದರು. ತಮಗೊಪ್ಪುವ ಅಂದದಲ್ಲಿ ಜನಪದ ಸಂಸ್ಕೃತಿ ಸಂಸ್ಕಾರದ ಶರಣರೆಲ್ಲರನ್ನೂ ಬಸವಪಥ ಇವರು ನಮ್ಮವರು ಎಂದು ಸಾಬೀತುಪಡಿಸಿತು. ಜನಪದರು ಬಸವ ನಂಬಿಕೆಯ ಕಂಡುಂಡು ಪದ್ಯವನ್ನು ಹೊಸೆಯುತ್ತಿದ್ದರು. ಅದು ಪಲ್ಲವಿಸಿ ಗಾಳಿಯಲ್ಲಿ ತೇಲಿ ಜಿವ್ವಿ

0: ಮತಿಯಲ್ಲಿ ನೆಲೆಯಾಯಿತು. ಜನಪದರ ಮತಿಯಲ್ಲಿ ಹೊಸ ರಾಗರಂಗನ್ನು ತುಂಬಿತು. ಜನಪದರು ಶಿವಶರಣ ಚರಿತೆಯನ್ನು ಮನದುಂಬಿ ಹಾಡಿದಲು. ಹಾಡುಗಳ ತುಂಬೆಲ್ಲ ಭಕ್ತಿ ಗಂಧವು ಸೂಸಿರಲು. ವಾತ್ಸಲ್ಯ ಕರುಣೆ ಮುಗ್ಧತೆಯು ಸಂಚಾರಿ ಭಾವದಲ್ಲಿ ಭಕ್ತಿ ಭಾವವ ಉದ್ದೀಪಿಸಲು. ಕವಿಯೊಬ್ಬ ಜನಪದರ ಮುಗ್ಧ ಭಕ್ತಿಯಲ್ಲಿರಿಸಿ ತುಂಬು ಪ್ರೀತಿ ಗೌರವವ ರಚಿಸಿದನು ಹಾಡೊಂದನ್ನು. ಮುಗ್ಧ ಶರಣರ ಹಾಡು ಸಿದ್ಧಿ ಮಂತ್ರವು ನೋಡು. ಸಿದ್ಧಾಗು ಹಾಡ ಹಾಡುವುದಕ್ಕೆ ಎಳೆಜೀವಿ ಶುದ್ಧಾಗಿ ಹೊಂದು ಶಿವಪದವ. ಬಸವ ದಾರಿಯನ್ನು ಕಂಡು ತಮ್ಮ ಹೆಜ್ಜೆಯನ್ನಿರಿಸಿ ಶಿವಶರಣ ಶರಣರು ನಡೆಯುತ್ತಿದ್ದರು. ಅವರ ಮನದಲ್ಲಿ ನಾವೆಲ್ಲರೂ ಒಂದು ಎಂಬ ಭಾವ ಮೊಳೆಯುತ್ತಿತ್ತು. ಕಾಯಕದ ಅನುಭವವನ್ನು ಅನುಭಾವಗೊಳಿಸಿ ಬದುಕ ಕ್ರಿಯೆಗಳನ್ನು ಬಸವನಿಗರ್ಪಿಸಿ ಮೆರೆಯುತ್ತಿದ್ದರು, ಮೊರೆಯಿಡುತ್ತಿದ್ದರು. ಎಲ್ಲರದೆಯ ದನಿಯು ಬಸವಣ್ಣನನ್ನು ನೆನೆದು ದೃಢವಾಗು ಚಲು ಮನವೇ. ನಡೆದಂತೆ ಮುಂದೆ ಝೇಂಕಾರ ಜಗದಲ್ಲಿ ಒಳಿತುಗಳು ತುಂಬಿರಲು ಬಸವನಾಮಾಮೃತವೇ ಪ್ರಣವವೆಂದಾಗಿ ತುಂಬುವುದು ಪ್ರಾಣಾನಿಲವ ನಿನ್ನೆದೆಯಲಿ. ಎಲ್ಲರರಿತಿರುವ ಪ್ರಜ್ಞೆ ಇದು, ಎಲ್ಲರರಿತು ಬಾಳಬೇಕಾದ ರೀತಿ ಇದು. ಜಗ ನೆಮ್ಮದಿಯ ತುಂಬಿ ಮೆರೆಸುವುದವನ ನಾಮಾಮೃತದ ಸವಿಜೇನ. ಎಲ್ಲರೆದೆ ದನಿಯು ಬಸವಣ್ಣನಿರುವಲ್ಲಿ ನಮಗೆ ಎಂದೆಂದೂ ಹೊಚ್ಚ ಹೊಸ ಬದುಕು, ಯಾವುದಕ್ಕೂ ಕೊರಗುವಿಕೆ ಇಲ್ಲ. ತಿರೆ ತಾಯಿ ನಮ್ಮನ್ನು ಸದಾ ಸಲಹುತ್ತಿರುತ್ತಾಳೆ. ದುರಿತ ಒಳಿದು ಗೆಲುವಿನ ಆಸೆ ಎಲ್ಲೆಡೆ ಹೊಳೆಯುತ್ತಿರುತ್ತದೆ. ಇಲ್ಲಿನ ನಿಜ ಶರಣ ಶರಣೆಯರೆಲ್ಲರೂ ಬಂದು ನಮ್ಮನ್ನು ನೇವರಿಸಿ ಸಲಹುತ್ತಾರೆ ಎಂಬ ಅನುಭೂತಿ ಎಲ್ಲರಲ್ಲೂ ಮನೆ ಮಾಡಿತ್ತು. ನೋವನ್ನೆಲ್ಲ ಮರೆತು ಬಸವ ನೆನಪೇ ತುಂಬುವುದು ಎದೆಯ ಐಸಿರಿಯನು ಎಂಬ ತುಂಬ ಸಂತೃಪ್ತ ಭಾವ ಅನುರಣಿಸುತ್ತಿತ್ತು. ಬಸವನ ಹಿರಿಮೆಯ ಅರಹುವ ಚಂದದ ಮಾತೆ ಜಗದ ಮಣಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ. ಬಸವನ ಹಿರಿಮೆಯನ್ನು ಅರಹುವ ಚಂದದ ಮಾತೆ ಜಗದ ಮತಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ. ಬಸವಣ್ಣನೊಮ್ಮೆ ಶರಣ ಬಂಧುಗಳೊಡನೆ ಮಾತನಾಡುತ್ತಾ ಸ್ವಾರ್ಥ ಬದುಕ ನಯ ವಂಚಕತನ ಸುತ್ತಲ ಜಗದಲ್ಲಿ ತುಂಬಿಕೊಂಡಿದ್ದರೆ ನಾವು ತಿರುಗುವುದೆಲ್ಲಿ, ನಾವು ಹೋಗುವುದೆಲ್ಲಿ ಎಂಬುದೇ ಅರಿವಾಗದು. ನೆನೆಯುತ್ತಿರುವೆ ಕೂಡಲ ಸಂಗಮ ದೇವರನ್ನು ಆಹೋರಾತ್ರಿ. ನಿಮ್ಮ ಶರಣರ ಸೇವೆಯಲ್ಲಿರಿಸು ಎಂಬ ಬೇಡಿಕೆಯೊಡನೆ ಈ ಜಗದಲ್ಲಿ ಭಕ್ತ ಎಂಬುವವರಾರೂ ಇಲ್ಲ. ಇರುವವರು ಭಕ್ತಿ ಎಂಬಾಟದಲ್ಲಿ ನಿರತರಾಗಿ ತಮ್ಮಿರವ ಮರೆತವರು. ತಮ್ಮ ಹೊಟ್ಟೆ ತುಂಬಿಸಲು ಮಾತ್ರ ಅವರ ಡೊಂಬರಾಟ. ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು. ಮೆಲ್ಲ ಮೆಲ್ಲನೆ ಹೊರ ಎತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದೆ ಇರಬೇಕು. ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರೂ ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ನಾವೀಗ ಬಾಳು ಬದುಕಿಗೆ ದುಡಿದು ದುಡಿಯುತ್ತಿರುವವರನ್ನು ಕಾಣುತ್ತಿಲ್ಲ. ಎಲ್ಲರೂ ಸಂಸಾರ ನಾಟಕದ ಒಂದು ಪಾತ್ರವಾಗಿ ಮೆರೆಯುವುದು ಮಾತ್ರ. ಬೆಳೆದಂತೆ ನಾನು ಭೂತ ಬ್ರಹ್ಮಾಕಾರದಲ್ಲಿ ಬಣ್ಣ ಬಣ್ಣದ ಆಟವನ್ನು ಆಡಿ ಆಳಲೆಲ್ಲರನ್ನೂ ಹೊರಟಿದ್ದಾರೆ. ತಪ್ಪು ನಡೆಯದು ಎಂದಷ್ಟು ನಾಲಗೆಯ ಕತ್ತರಿಸುವ ರಕ್ಕಸರ ವಂಶ ಬೆಳೆಯುತ್ತದೆ. ಬಸವಣ್ಣನವರ ಮಾತನ್ನು ಮುಗಿಸುತ್ತಲಿ ಧರಿಸಿ ಮೌನವನು ತನ್ನೆದೆಯ ದೈವವನ್ನು ನೆನೆಯುತ್ತಿರುವಂತೆ ಅಂಧ ಸಾಗರದ ಘನರಭಸ ಪ್ರವಾಹದಲ್ಲಿ ಮುಳುಗುತ್ತಾ ತೇರುತ್ತಾ ಮತಿಗೆಟ್ಟು ಗತಿಗೆಟ್ಟು ಹರಿಯುವ ಅಹಮ್ಮಿನ ಮನುಕುಲ ಮನದೆದುರು ಬಂದಂತೆ ತನ್ನ ಅರಿವಿಗೆ ಬರದಂತೆ ಆವಾವ ಭಾವದಲ್ಲಿ ಮಾಡಿ ಕೂಡಿಹೇ ಎಂಬವರ ಬಾಗಿಲ ತೋರಯ್ಯ. ತನುವ ಒಪ್ಪಿಸಿದವರ, ಮನವ ನೊಪ್ಪಿಸಿದವರ, ಧನವ ನೊಪ್ಪಿಸಿದವರ ಬಾಗಿಲ ತೋರಯ್ಯ. ಇವೆಲ್ಲವನ್ನು ಒಪ್ಪಿಸಿ ಜಂಗಮವೆನ್ನುವರ ಎನ್ನವರೆಂಬವರ ಕೆರಹ ಹೊತ್ತಿರಿಸಿರನ್ನ ಕೂಡಲ ಸಂಗಮ ದೇವ ಎಂದು ನುಡಿದದ್ದು ಎಲ್ಲರ ಎದೆ ತಟ್ಟಿತು. ಮತ್ತೆ ಬಸವಣ್ಣನವರು
1: ನಾನು ಕಲ್ಯಾಣದಲ್ಲಿ

ಅಲ್ಲಿ ಬೆಳಕು ಬೆಳೆದ ಬೆಳಕ ಬೀಜವನ್ನು ಕಂಡಿರುವೆ. ಶರಣತ್ವ ಎಂಬುದು ದಿವ್ಯ ಮಹಾಘನ ಜ್ಞಾನ, ತಾನೇ ತಾನಾದ ಮಹಾನಂದ ಬೀಜ. ಕಾಯಕ ದಾಸೋಹದಿಂದ ದೇಶ ದೇಶದ ಜಾತಿ ಜಾತಿಯನ್ನು ಕಳೆಯಲು ಮುಂದಾಗಿರುವ ಶರಣರೆಲ್ಲರೂ ಬಾಡಿದ ಎಳೆ ಸಸಿಯು ನಳನಳಿಸುವಂತೆ ಮಾಡಿದ ಶರಣಚೇತನರು. ಇದಕ್ಕೆ ಮಾರ್ಗದರ್ಶಕರಾಗಿರುವ ಗುರುಗಳು ನಿತ್ಯ ಸ್ಮರಣೀಯರು. ಕಿವಿಯ ಸೂತಕ ಹೋಯಿತ್ತು ಸದ್ಗುರುವಿನ ವಚನದಿಂದ, ಕಂಗಳ ಸೂತಕ ಹೋಯಿತ್ತು ಸದ್ಭಕ್ತರ ಕಂಡೆನಾಗಿ, ಕಾಯಕ ಸೂತಕ ಹೋಯಿತ್ತು ನಿಮ್ಮ ಚರಣವ ಮುಟ್ಟಿದನಾಗಿ, ಬಾಯ ಸೂತಕ ಹೋಯಿತ್ತು ನಿಮ್ಮ ಒಕ್ಕುದ ಕೊಂಡೆನಾಗಿ, ನಾನಾ ಸೂತಕ ಹೋಯಿತ್ತು ನಿಮ್ಮ ಶರಣರ ಅನುಭಾವಿಯಾಗಿ, ಕೂಡಲ ಸಂಗಮ ದೇವ ಕೇಳಯ್ಯ, ಎನ್ ಮನದ ಸೂತಕ ಹೋಯಿತ್ತು ನೀವಲ್ಲದೆ ಇಲ್ಲೆಂದರಿದೆನಾಗಿ. ಬಸವ ನದಿಯ ನುಡಿಗಳನ್ನು ಆಲಿಸಿ ಎಲ್ಲರೆದೆಯೂ ರಿಂಗಡಿಸಿತು. ನಿಜ ಕಳೆಯ ಬೆಳಗ ಚೈತನ್ಯ ತುಂಬಿ, ನಿಜ ದರಿವ ಬೆಳೆಸಿ ನಿತ್ಯ ಸತ್ಯಾನಂದ, ನಿತ್ಯ ವಿಶ್ವಾನಂದ ಪರಿಪೂರ್ಣ ಅರಿವಿಗೆ ಒಯ್ಯಲಿದೆ ಬಸವಣ್ಣನವರಾಡಿರುವ ಆಡುವ ನುಡಿಗಳೆಲ್ಲವೂ. ನಮಗಾಗ ಇರುಳು ಬೆಳಗಾದ ಅನುಭೂತಿಯ ಆನಂದ. ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಕಾಡುವ ನೆನಪಾಗಿದ್ದರು. ಮತ್ತೆ ಬರುವೆ ಬಸವಣ್ಣ, ಇರಲಾಗದೆನಗೂ ನಿನ್ನನ್ನಗಲಿ ಬಹುಕಾಲ. ಕಾತರಿಸುವ ಮನದಾಸೆಗೆ ವಿರಹ ಬೆಂಕಿಯನ್ನು ಅನುಭವಿಸಲಾರೆ. ಉಸಿರು ಉಸಿರಲು ನಿನ್ನನೇ ಕನವರಿಸಿ ಬುದ್ಧಿ ಭಾವಗಳೆದ್ದು ತಮಗೆ ತಾವೆಚ್ಚೆತ್ತು ದಿನ ರಾತ್ರಿಯ ಪ್ರತಿ ಗಳಿಗೆಯಲು ನೆನೆಯುತ್ತಿರುವೆ. ನಿನ್ನನೇ ನಾನು ಎಂಬುದು ಮರುಕಳಿಸುತ್ತ ಬಂದಾರೆಂದು ಬಂದಾರೆಂದು ನಿನ್ನನೇ ನಾನು ಎಂಬುದು ಮರೆತು ನನಗೂ ನಿಮಗೂ ಯಾವುದೇ ಸಂಬಂಧ ಎಂಬ ರೀತಿಯಲ್ಲಿ ಏಕೆ ದೂರವಿರುವಿರಿ ಎಂಬ ನೋವು ಅವರನ್ನು ಸತತ ಕಾಡುತ್ತಿತ್ತು. ಈ ಕಾಡುವಿಕೆಗೆ ಸಿಲುಕಿ ಬಸವಣ್ಣ ಸೊರಗಿದರು, ಬಳಲಿದರು, ಬಾಡಿದರು, ಬೆಂಡಾಗಿ ನೊಂದರು, ಹಪಹಪಿಸಿದರು, ಕೊರಗಿದರು, ಮರುಗಿದರು, ಬಿಸುಸೂಯಿದರು. ಬಸವಣ್ಣನ ನಿಜ ಮನಕ್ಕೆ ಮತ್ತೆ ಬುದ್ಧಿ ಮೂಡಿರಲು ಬೆಚ್ಚಿದರು, ಬೆರಗಾದರು. ಜಗದ ಕತ್ತಲೆಯ ಕಾಟದಲ್ಲಿ ಒಳಗಿರುವಾಟ ಅರಿಯದೆ ಮನವು ಅನುದಿನವೂ ಪ್ರಭುದೇವ ಪ್ರಭುದೇವ ಪ್ರಭುದೇವ ಎಂದೇ ಹಲಬುತ್ತಿತ್ತು. ಎದೆಯಾಸೆಯು ಅರಳಿ ಪ್ರಭುದೇವರ ರೂಪವನ್ನು ಧರಿಸಿ ಹೊಸ ರೂಪವನ್ನು ತಾಳಿ ಬೆಳೆದಂತೆ ಬಸವಣ್ಣ ಎಂತೆಂದರು, ನನ್ನೆದೆಯ ಬೆಳಕ ಗುರುವೆ. ಎದೆ ಬಿರಿವನ್ನಕ್ಕ, ಮನದಣಿವನ್ನಕ್ಕ, ನಾಲಗೆ ನಲಿದಾಡುವನ್ನಕ್ಕ, ನಿಮ್ಮ ನಾಮಾಮೃತವ ತಂದಿರಿಸು ಎಲೆ ಶಿವನೇ ಎಲೆ ಹರನೇ. ತನ್ನೆದೆಯ ಕತ್ತಲನ್ನು ತೊಲಗಿಸುವ ಬೆಳಕಲಿಂಗವೇ ಪ್ರಭುದೇವರೆಂದು ನಾ ನಿಮ್ಮ ನೆನೆವೆನು ನೀವೆನ್ನ ಅರಿಯಿರಿ, ನಾ ನಿಮ್ಮ ನೋಲೈಸುವೆನು ನೀವೆನ್ನ ಕಾಣಿರಿ, ನಾನೆಂತು ಬದುಕುವೆನು ಎಂತು ಆಲಿಸುವೆನು, ಕೂಡಲ ಸಂಗಮ ದೇವ ಎನಗೆ ನೀನೇ ಪ್ರಾಣ ಗತಿ ಮಿತಿ ನೋಡಯ್ಯ. ನೆನೆಯುತ್ತಿರುವಂತೆ ಹಿಗ್ಗು ಹೊರೆಯೇರಿ ಝೇಂಕರಿಸಿ ಕುಡಿಯುಟ್ಟು ಹಬ್ಬಿ ಆನಂದವನ್ನು ಕಾಡಿತು. ತರಿಗಾನವು ಬಿರಿಯರಲ ಚುಂಬಿಸುತ್ತ ಎಲ್ಲೆಡೆ ಚಿಮ್ಮಿತು. ಹಚ್ಚನೆಯ ಹುಲ್ಲೆಲ್ಲ ನಲಿಯಿತು. ಬೆಳುನಗೆಯ ಆನಂದ ವಲ್ಲರಿಯು ಮಕರಂದವ ಗೊಂಚಲಿಸಿತು. ಒಳಗೆ ಮೊರೆವ ನಾದ ಮಾಧುರ್ಯ ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಹೊಳೆಹೊಳೆದು ಬೆಳೆಯುತ್ತಲೇ ಇದ್ದರು. ದಿನ ದಿನಕ್ಕೆ ಹೊಸ ರೂಪ ಪಡೆದು ಜ್ಯೋತಿರ್ಮಯ ಲಿಂಗವಾಗಿ ಅವರ ಕರಸ್ಥಳದಲ್ಲಿ ರಾಜಿಸಿದರು. ನಿಜ ದರಿವಿಗೆ ಬೆಳಗಿನ ಬೆಳಕು ಪಡೆದು ಆನಂದದ ಸೌಭಾಗ್ಯ ವಾರಾಶಿ. ಕಾಯದ ಕತ್ತಲೆ, ಇಂದ್ರಿಯ ವಿಷಯಗಳು, ವಿಕಾರ ಬದುಕ ಸಂಭ್ರಮ ವಿಭ್ರಮವೆಲ್ಲ ಸುಟ್ಟು ಹೋಯಿತು. ಪಂಚೇಂದ್ರಿಯಗಳ ಕತ್ತಲೆ ಕಳೆಯಿತು. ಬೆಳಕಾಗಿ ಹೊಸ ಬೆಳಕಿಗೆ ನಾಂದಿ ಹಾಡಿತು. ಮನದಲ್ಲಿ ಖುಷಿಯೆಲ್ಲ ನನ್ನೆಣಿಕೆ. ಬರುವರಿನ್ನು ಪ್ರಭುದೇವರು ನನ್ನೆಡೆಗೆ ಚಂದ್ರಿಕೆಯ ಚಲುವಿಕೆಯ ಬಣ್ಣ ಬಣ್ಣಿಸಿ ಮೆರೆಯಲಿಲ್ಲಿ ಎನ್ನುವ ಭಾವ ಬಂದಂತೆ. ಆ ಭಾವ ಚಿತ್ತ ಹರುಷದಿ ಹೊಳೆವ ಕಂಗಳ ಮೊಗದಿ ಸಂಭ್ರಮ. ಬಸವಣ್ಣ ಪ್ರಭುದೇವರಾಗಮನದ
ಶುಭ ಗಳಿಗೆಗೆ.

ಕಾಯತೊಡಗಿದರು. ಮೂಡಣದ ಸೂರ್ಯನು ಉದಿಸಿ ಬಂದಂತೆ ಹೊರರಾಗ ರಂಗನ್ನು ಅವರು ಕಂಡರು. ಆಗಸದ ಅಂಗಳದಲ್ಲಿ ಎದೆ ಹರುಷವು ಇಮ್ಮಡಿಸಿ ಮುಮ್ಮಡಿಯಾಗಿಸಿತು. ತನ್ನ ಎದೆಯನ್ನು ಅಪ್ಪಿದ ತಟ್ಟಿದ ಹರುಷಕ್ಕೆ ಸಂಭ್ರಮಿಸಿದ ಬಸವಣ್ಣ, ನಾನು ಕಾಯುತ್ತಿದ್ದ ಗಳಿಗೆಗೆ ನಿಶ್ಚಿತ ಫಲಿತಾಂಶ ಒದಗಿ ಬರುವಂತಹ ಸಂದರ್ಭ ಎದುರಾಗಿ ಬರುತ್ತಿದೆ. ನಾನು ಮನಸ್ಸಿನಲ್ಲಿ ಇರಿಸಿಕೊಂಡಿರುವ ದೃಢ ನಿರ್ಧಾರ ಪ್ರಭುದೇವರನ್ನು ಭೇಟಿಯಾಗಲೇಬೇಕೆಂದು. ನನ್ನ ದೃಢ ನಿರ್ಧಾರಕ್ಕೆ ಯಾವ ಚ್ಯುತಿಯೂ ಇರದಂತೆ ನನ್ನೆದೆಯ ದೈವ ನನ್ನನ್ನು ಹರಸುತ್ತಿದ್ದಾನೆ, ನನ್ನ ಬಯಕೆಯನ್ನು ಈಡೇರಿಸುತ್ತಿದ್ದಾನೆ. ಇನ್ನೇನು, ಪ್ರಭುದೇವರು ಬರುತ್ತಾರೆ, ನಾನವರ ಅಡಿಯಾಳಾಗುವೆ ಎನ್ನುವಂತಹ ಮಮಕಾರದ ಉಸಿರು.

0: ಹೇಳುಗರೆ, ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಗಿರಿಜನರ ಆರೋಗ್ಯಕರ ಜೀವನ ಹಾಗೂ ವೃದ್ಧಾಪ್ಯ ಕುರಿತು HDKOTE ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರು ಮತ್ತು ಸ್ವಾಸ್ಥ್ಯ ಜೀವನದ ಒಂದು ಆರೋಗ್ಯದ ಗುಟ್ಟಿನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಹಾಗೆ ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತಾತ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ. ಎಲ್ಲಿ ಅವರು, ಯಾವ ಊರು?
3: ಗ್ರಾಮ ಪಂಚಾಯತಿ
0: ಕೆಂಚಯ್ಯ. ಎಷ್ಟು ವಯಸ್ಸಾಗಿದೆ ತಾತ ನಿಮ್ಗೆ?
3: 65
0: ಆಗಿದ್ಯಾ? ಹೇಗ ಅನ್ನಿಸ್ತಾ ಇದೆ ವೃದ್ಧಾಪ್ಯ ಜೀವನ, ವಯಸ್ಸಾದ ಜೀವನ? ಚೆನ್ನಾಗಿದ್ದೀರಾ? ಮನೇಲಿ ಯಾರ್ಯಾರು ಇದ್ದೀರ ತಾತ ನೀವು?
3: ಮನೇಲಿ ನಾವು ಮಿಸಸ್ಸು ಮತ್ತು 3-2 ಹುಡುಗರು. ನಮ್ಮ ಅಳಿಯ, ನಾವು 5 ಜನ.
0: ಎಷ್ಟು ಜನ ಮಕ್ಕಳು ತಾತ ನಿಮ್ಗೆ?
3: 4 ಜನ.
0: 4 ಜನ,
3: ಒಂದ್ ಹೆಣ್ಣು 3 ಗಂಡು.
0: ಎಲ್ಲಾ ಒಂದೇ ಕುಟುಂಬದಲ್ಲಿ ಇದ್ದೀರಾ?
3: ಇಲ್ಲ, ನಮ್ಮ ಹುಡುಗ ಬೇರೆ ಇದಾರೆ, ನಮ್ಮ ಹಿರಿ ಹುಡುಗ ಬೇರೆ ಇದ್ದಾರೆ.

0: ನಾವಿಲ್ಲಿ ನಮ್ಮ ಅಳಿಯ ಮಗಳು ಕಿರಿ ಮಗ ನಾವಿಬ್ರು ಐದ್ ಜನ ಇದೀವಿ.
1: ಐದ್ ಜನ ಇದ್ರೆ ಹೇಗನ್ಸುತ್ತೆ ಎಲ್ಲ ಒಟ್ಟಾಗಿರೋದು?
0: ಬಾರಿ ಖುಷಿ ಆಗುತ್ತೆ ಮೇಡಮ್, ನಮ್ಗೇನು ತೊಂದ್ರೆ ಇರ್ಲಿಲ್ಲ. ಒಟ್ಟಿಗೆ ನಾವು ಕಳಿಸ್ತೀವಿ, ಒಟ್ಟಿಗೆ ಬರ್ತಿದೀವಿ.
1: ಇನ್ನೇನಾದ್ರು ಸ್ಕೂಲ್ಗೆ ಹೋಗಿದ್ರ ನೀವು?
0: ಇಲ್ಲ ಮೇಡಮ್, ಸ್ಕೂಲ್ ಏನಿಲ್ಲ. ಆವಾಗ ಏನು ನಮ್ಮ ಈ ಸಿರಿಕೋಟೆಲ್ಲ ಆ ಕಡೆಗೆ ಈ ಕಡೆ ಎಲ್ಲಿ ಸ್ಕೂಲ್ ಇರ್ಲಿಲ್ಲ. ಆಗಿನ ಮಧ್ಯೆ ವಾಸ ಮಾಡ್ತಿದ್ದಲ್ಲ, ಆವಾಗ ಸ್ಕೂಲ್ ಏನಿಲ್ಲ, ಶಿಕ್ಷಣ ಇಲ್ಲವೇ ಇಲ್ಲ.
1: ಅಂದ್ರೆ ನಿಮ್ಮ ತಾತ ಮುತ್ತಾತ ಕಾಲದಿಂದಲೂ ನೀವು ಕಾಡಲ್ಲೇ ವಾಸ ಮಾಡ್ಕೊಂಡಿದ್ದೀರಿ? ಈಗ ಆನೆಮಳ ಆಡಿಗೆ ಬಂದು ಎಷ್ಟು ವರ್ಷ ಆಯ್ತದ?
0: ಆನೆಮಳ ಆಡಿಗೆ ನಾನು ಬಂದು 13 ವರ್ಷ ಆಯ್ತು. ನಾನು ಹುಟ್ಟಿ ಬೆಳೆದಿರೋದು ಬಳ್ಳೆ.
1: ಬಳ್ಳೆ ಹಾಡಿರಿ.
0: ಬಳ್ಳೆ ಹಾಡಿ.
1: ಹೇಗಿತ್ತು ಆ ಕಾಡಿನ ನಡುವೆ ಜೀವನ?
0: ಕಾಡಿನ ಜೀವನ ಗೆಡ್ಡೆ ಗೆಣಸು, ಚಿಂತ ಮತ್ತು ಹಣ್ಣು ಕಾಯಿಗಳು, ಕುಮಿರಿ ವ್ಯವಸಾಯ ಮಾಡ್ತಾ ಇದ್ದವು, ರಾಗಿ ಭತ್ತ ಕುಮಿರಿ ವ್ಯವಸಾಯ ಮಾಡ್ತಾ ಇದ್ದ, ಚಟ್ನಿ ಬಿಟ್ಟು ಮಾಡ್ತಾ ಇದ್ರ ಜೊತೆ ಜೊತೆಗೆ ನಮ್ಗೆ ತುಂಬಾ ಹಾರ ನಮ್ಗೆ ನಾವು ಗೆಡ್ಡೆ ಗೆಣಸು ಅದು ಅದ್ರ ಜೊತೆಗೆ ತರಕಾರಿ ಬೀಜಗಳು ಹೊರಗಡೆಯಿಂದ ಚಿಲ್ಕಟ್ಟೆ ಹೋಗಿ ಸ್ವಲ್ಪ ಬೀಜ ತರಕಾರಿ ಬೀಜಗಳು ತಂದು ತರಕಾರಿ ಮಾಡ್ಕೊತಿದ್ರೆ ಬದನೆ ಗಿಡ, ಮೆಣಸಿನಕಾಯಿ ಮತ್ತು ಸಾಸಿವೆ ಇಂಥವನ್ನ ನಾವು ಹುಂಬೆ ಸಹ ಮಾಡಿ ರಾಯಿ ಜೊತೆಗೆ ಸ್ವಲ್ಪ ತರಕಾರಿ ಬೆಳ್ಕೊತಿದ್ದೆ.
1: ಸಣ್ಣ ವಯಸ್ಸಿಂದಲೂ ಕೃಷಿ ಮಾಡ್ತಾ ಇದ್ರ?
0: ಹೌದೌದು. ಉಳ್ಮೆ ಅಂದ್ರೆ ನಾವು ಬೇರೆ ಕಡೆ ಬೇಜಲಲ್ಲಿ ಅದರಲ್ಲಿ ಉಳ್ಮೆ ಮಾಡ್ತಾ ಇರ್ಲಿಲ್ಲ, ಬರೀ ಬುದ್ಧಿಯಲ್ಲಿ. ಆ ಟೈಮಲ್ಲಿ ನಮಗೆ ಮಣ್ಣು ಗೊಬ್ಬರ ತರ ಇತ್ತು, ಏನಾಗಿದೆ ಗಟ್ಟಿ ಆಗಿದೆ, ಅವಾಗ ಅಷ್ಟು ಗಟ್ಟಿ ಬರಲಿಲ್ಲ ಭೂಮಿ. ಮೇಲೆ ಸ್ವಲ್ಪ ಕೆಲಸ ಪುಡಿ ಪುಡಿ ಆಗ್ತಿತ್ತು ನಾನು. ಆ ಟೈಮಲ್ಲಿ ನಾವು ಚಟ್ನಿ ಚಟ್ನಿ ಮಾಡ್ತಾ ಇದ್ದೀವಿ.
1: ಅಂದ್ರೆ ಬೇಸಾಯವನ್ನು ಶುರು ಮಾಡಿದ್ರಿ?
0: ಶುರು ಮಾಡಿದ್ವಿ.
1: ಈಗ ನಿಮ್ಮ ವಯಸ್ಸಲ್ಲಿ ಈ ಕಾಡೊಳಗೆ ಜೀವನ ಮಾಡ್ಬೇಕಿತ್ತು, ಹೇಗಿತ್ತು ಆ ಜೀವನ?
0: ಜೀವನ ನಮ್ಮ ಬಾರಿ ಖುಷಿಯಾಗಿ ಬಾರಿ ಒಳ್ಳೆ ಚೆನ್ನಾಗಿ ಬರ್ತಿದ್ವಿ ಮೇಡಮ್. ನಮ್ಗೆ ಏನ್ ತೊಂದರೆ ಇರಲಿಲ್ಲ, ಕಾಯಿಲೆಗಳು ಕಡಿಮೆ, ಗಾಳಿ ವಾತಾವರಣ ಚೆನ್ನಾಗಿತ್ತು ಮತ್ತು ಬಿಸಿಲು ಮಳೆ ಬಾರಿ ಚೆನ್ನಾಗಿತ್ತು. ಅಷ್ಟು ಏನ್ ತೊಂದರೆ ಏನು ಇರಲಿಲ್ಲ, ಬಾರಿ ಚೆನ್ನಾಗಿದ್ರೆ ಬಾರಿ ಚೆನ್ನಾಗಿತ್ತು. ಸಿಟಿಯೊಳಗೆ ಯಾವ ರೀತಿ ಇದು ಜನ ಬದುಕಾ ಇದೆಯೋ ಅದಕ್ಕಂತ ಹೆಚ್ಚಿನ ರೀತಿಯಲ್ಲಿ ನಾವು ಕಾಡಿದ್ವಿ. ಎಂಜಾಗಿದ್ದೆ
1: ಅಂದ್ರೆ ಎಲ್ಲ ಸಮೃದ್ಧಿ ಆಗಿರ್ತಿತ್ತು ಆ ಕಾಲದಲ್ಲಿ, ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ಎಲ್ಲಾ ರೀತಿಯ ಕಾಲದಲ್ಲಿ ಸಮೃದ್ಧಿ ಆಗಿತ್ತು. ಅನಾರೋಗ್ಯ ಅನ್ನೋದಿರ್ತಿರ್ಲಿಲ್ಲ, ಆರೋಗ್ಯವಂತ ಜೀವನ ನಡೆಸೋದಕ್ಕೆ ತುಂಬಾ ಸುಲಭವಾಗಿತ್ತು ಆ ಕಾಲದಲ್ಲಿ ಅಂತ ಹೇಳ್ತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ಬೇಸಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ತರ ಇತ್ತು ಆ ಜಮೀನ್ ಮಾಡೋದು? ಅಂದ್ರೆ ಆರಂಭವನ್ನ ಮಾಡೋಕೆ ಈಗ ಎತ್ತು ನೇಗಿಲು ಅದನ್ನೆಲ್ಲ ಬಳಕೆ ಮಾಡ್ಕೋತಿದ್ರ ನಿಮ್ ಕಾಲದಲ್ಲಿ?
0: ಬಳಕೆ ಮಾಡ್ತಿರ್ಲಿಲ್ಲ ನಾವು. ಒಂದು ಮರದ ಕಡ್ಡಿಯಲ್ಲಿ ಹರಣ ಹೊಡಿತಾರಲ್ಲ ಅದನ್ನ ತಾಪದ ಅಂತ ಹೇಳ್ತಿದ್ದೆ, ಕಡ್ಡಿಯಲ್ಲಿ ಹಿಂಗೆ ಎಳ್ಕೊಳ್ಳೋದು ಅಷ್ಟೇ. ಮತ್ತೆ ಬುದ್ಧಿಯಲ್ಲಿ ಮಣ್ಣನ್ನು
1: ಸೇರ್ಕೊಳ್ಳೋದು,
0: ಅದ್ರ ಮೇಲೆ ರಾಜಿ ಆಗ್ತದೆ.
1: ಅಂದ್ರೆ ಎಲ್ಲಾ ಮರದ ಕಡ್ಡಿಲೆ, ಅಂದ್ರೆ ನೀವು ಕೆತ್ತನೆ ಬೇಸಾಯ ಕೂಡ ಮಾಡ್ತಾ ಇದ್ರಿ. ಏನೇನೆಲ್ಲ ಬೆಳೆಗಳು ಬೆಳ್ಕೋತಿದ್ರಿ ನೀವು ನಿಮ್ಮ ಉಪಯೋಗಕ್ಕೆ ತಕ್ಕಂತೆ?
0: ರಾಗಿ ಭತ್ತ ನವಣೆ ಸಾಸಿವೆ ಹೀರೆಸೊಪ್ಪು ಮದ್ದೆ ಗಿಡ ಟಮಟ ಇದು ನಮ್ಗೆ ಏನ್ ತರಕಾರಿ ಬೇಕು ಅಂತವನ್ನ ನಮ್ಮ ತಾತ ಮತ್ತು ನಮ್ಮ ತಂದೆ ಎಲ್ಲ ಹೊರಗಡೆ ಕೋಟೆ ಅಂತರಸಂತೆ ಅಂತ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಹೋದಾಗ ಬೀಜಗಳು ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಆ ಬೀಜನ ಎಷ್ಟು ರೀತಿಯಲ್ಲಿ ನಮ್ಗೆ ಮರಳಿ ಸಂತೆ ಅಂತೇಳಿ, ಮರಳಿ ಸಂತೆಯಲ್ಲಿ ಅದು ಬೀಮಿಕಲ್ಲಿ ಜಾತ್ರೆ ಅಂತ ತಾವು ಕೇಳಿರ್ಬೋದು. ಬೀಮಿಕಲ್ಲಿ ಆ ಊರಲ್ಲಿ ಬೀಜಗಳನ್ನ ಬೆಳೆದು ಮಾರ್ತಾ ಇದ್ರು. ಅಲ್ಲಿಂದ ಕೊಂಡು ಬಂದು ಕಟ್ಟಿದ್ರು ನಾವು ಬೀಜಗಳ ತಂದು ಕಾಡಿನೊಳಗೆ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ.
1: ಅಂದ್ರೆ ಕಾಡೊಳಗೆ ನೀವು ಬೇಕಾದಂತ ವಸ್ತುಗಳನ್ನ ಬಿತ್ತೋಕೆ ಕೆಲವೊಂದು ಕಡೆ ಮಾರಾಟ ಮಾಡ್ತಿರೋ ಒಂದು ಬೀಜಗಳನ್ನ ತಂದು ನೀವು ಬೆಳೆಗಳನ್ನ ಬೆಳ್ಕೋತಾ ಇದ್ರಿ. ಈಗ ನವಣೆ ಸಜ್ಜೆ ಎಲ್ಲ ಬೆಳಿತೀನಿ ಅಂತ, ನಿಮ್ ಕಾಲದಲ್ಲಿ ಅದು ಎಷ್ಟು ರುಚಿಯಾಗಿರ್ತಿತ್ತು ನಿಮ್ ಕಾಲದಲ್ಲಿ? ಇತ್ತೀಚಿನ ದಿನಗಳಲ್ಲಿ ನಾವು ಪ್ಯಾಕೆಟ್ ಅಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಬಂದಿದೆ. ನಿಮ್ಮ ಕಾಲದಲ್ಲಿ ನೀವು ಬೆಳ್ಕೊಂಡು ಊಟ ಮಾಡ್ತಿದ್ರಿ, ಹೇಗ ಅನಿಸ್ತಿತ್ತು ಆಗಳ ರುಚಿ?
0: ಗೊಬ್ಬರದ ವಿಷ ಇಲ್ಲ ಮೇಡಮ್, ಇಂಗ್ಲಿಷ್ ಗೊಬ್ಬರ ಆಗಿರ್ಲಿ ಬೇರೆ ಬೇರೆ ಗೊಬ್ಬರ ಆಗಿರ್ಲಿ, ನಮ್ಗೆ ಗೊಬ್ಬರ ಅನ್ನೋದು ಈ ಜನಿನ ಗೊಬ್ಬರದ ಕಾಫಿ ಮತ್ತು ಜಿಂಕೆಗಳು ಆ ಗೊಬ್ಬರಗಳನ್ನ ಬಳಸ್ತಾ ಇದ್ದ ನಾವು. ಅದನ್ನ ಗಿಡಕ್ಕೆ ಹಾಕೋದು ಮತ್ತು ರಾಗಿ ಭತ್ತ ಬಿತ್ತಾಗ ಆ ಗೊಬ್ಬರ ಹೆಚ್ಚಿಗೆ ನಾವು ಈ ತರಕಾರಿಗೆ ಮತ್ತೆ ರಾಗಿಗಳಿಗೆಲ್ಲ ನಾವು ಹೆಚ್ಚಿಗೆ ಬಳಸ್ಕೊತಿದ್ದೆ. ಅದನ್ನ ನಾವು ಕಾಫಿ ಅಂತ ಕೇಳಿರ್ಬೋದು, ಕಾಳಿಂದ ಅಂತ ಕೇಳಿಸಂದ್ರೆ ಅದು ಗೊಬ್ಬರ ಜಾಸ್ತಿ ಅದು ಗಿಡಗಳಿಗೆ ಹಾಕ್ತಾ ಇದ್ದು. ರಾಗಿಗೆಲ್ಲ ಸುಮ್ಮನೆ ಕರಿಗಳು ಈ ಮರದ ಎಲೆಗಳು ಬಿದ್ದು ಕೊಡ್ತಿರ್ತದಲ್ಲ ಅದು ಒಳ್ಳೆ ಗೊಬ್ಬರ, ಬೇರೆ ಗೊಬ್ಬರನೇ ಬಳಸಂಗಿಲ್ಲ ಅದು.
1: ಅಂದ್ರೆ ನೀವು ತರಗೆಲೆ ಗೊಬ್ಬರಗಳನ್ನ

0: ಆಗಿರ್ಬೋದು, ಮತ್ತೆ ತಿಪ್ಪೆ ಗೊಬ್ಬರವನ್ನ ಬಳಕೆ ಮಾಡಿಕೊಂಡು ಆಹಾರ ಬೆಳೆಗಳನ್ನ ಬೆಳೀತಾ ಇದ್ರಿ, ಹಾಗಾಗಿ ಅವು ತುಂಬಾ ರುಚಿಯಾಗಿರ್ತಿದ್ವು ಅಂತ ಹೇಳ್ತಾ ಇದ್ರಿ.
1: ಋಷಿ ಅಂತ ಹೇಳಿದ್ರೆ ಏನ್ ನಮ್ಗೆ ಸಾಂಬಾರ ಬೇಡ, ಮುದ್ದೆ ನಂಗೆ ತಿನ್ಬೋದಾಗಿತ್ತು, ಆ ರೀತಿ ಋಷಿ
0: ಇರ್ತಿತ್ತು. ತತ್ತ, ಈಗ ನೀವು ನವಣೆ ಸಜ್ಜೆ ಭತ್ತ ಎಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಆಗೆಲ್ಲ ಯಂತ್ರಗಳಿರ್ಲಿಲ್ಲ ಅವನ ಪುಡಿ ಮಾಡಕ್ಕೆ, ಯಾವ ತರ ಮನೇಲಿ ನೀವು ಕುಟ್ಟು ಪುಡಿ ಮಾಡ್ಕೋತಿದ್ರಿ?
1: ಮರದಲ್ಲಿ ಒಂದೇ ತರ ಮರದನ್ನ ಒಂದು ಈ ಬಿದ್ದಿರ ಕೊಂಬೆನ ಕಡಿದು ಒಂದು ಸ್ವಲ್ಪ ದಪ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಅಂತ ಹೇಳಿ ಅದನ್ನ ತಿಂದು ಮಾಡಿ ಆ ಮರದಲ್ಲಿ ಒರಳು ಮಾಡ್ತಿದ್ದೆ. ನೆಲದಲ್ಲಿ ಒಂದು ಎಲ್ಲ ಕಾಫಿ ಸಗಣಿ ತೆಗೆದು ಸಾರಿಸಿ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಒಂದು ಗುಂಡಿ ಚಿಕ್ಕದಾಗಿ ಒಂದು ಗುಂಡಿ ತೆಗೆದು ಆ ಮರದ ಬಣ್ಣೆಯಲ್ಲಿ ಅದನ್ನ ಕುಟ್ತಾ ಇದ್ದೆ.
0: ಕುಟ್ಟುವಂತ ಪದ್ಧತಿಯನ್ನ ಅನುಸರಿಸಿಕೊಂಡು ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರಿ.
1: ನಾವು ಕೇಳಿರ್ಬೋದು ಮೊನ್ನೆ ಹಿಂದೆ ಯಾತ ಮತ್ತು ಮರದ ಒಂಕೆ ಸುಮಾರು ಎಲ್ಲ ರೈತರು ಸಮೇತ ಬಳಸ್ತಾ ಇದ್ರು ಅದನ್ನ ಮರದಲ್ಲಿ. ಆ ರೀತಿ ನಾವು ಬಳಸ್ತಾ ಇದ್ದೆ.
0: ಒಕ್ಕಣೆಯಲ್ಲಿ ಯಾವ ತರ ಮಾಡ್ಕೋತಿದ್ರಿ ತಾತ ನೀವು?
1: ಒಕ್ಕಣೆ ಇಲ್ಲದೇ ನಾವು ರಾಜ್ಯ ಬಿಸಿಲಲ್ಲಿ ಹಾಕ್ಬಿಟ್ಟು ತುಂಬಾ ಒಂದು ಅಷ್ಟರಲ್ಲಿ ಕ್ಲೀನ್ ಮಾಡೋದು ಕಾಡಲ್ಲ, ದೊಡ್ಡ ಕಾಡಲ್ಲ, ನೆಲದಲ್ಲಿ ಗುದ್ದಿಯಲ್ಲಿ ತೆರೆದ್ಬಿಟ್ಟು ಕ್ಲೀನ್ ಮಾಡ್ಕೊತೀವೋ ಅಲ್ಲಿ ರಾಜ್ಯದ ಚೆನ್ನ ಒಣಕೊಬಿಟ್ಟು ಗಡಿ ಗಡಿತಾ ಇದ್ದ ದೊಡ್ಡೆಲಿ ಒಕ್ಕಣೆ ಅಂತೇಳಿದ್ರೆ ದನ ಕರ ಕಟ್ಬಿಟ್ಟು ನಾವು ಒಕ್ಕಣೆ ಮಾಡ್ತಾ ಇದ್ವಿ, ದೊಡ್ಡೆಲಿ ಬಡಿದು ಪುಡಿ ಮಾಡ್ತಿದ್ದೆವು ಮರದ ದೊಡ್ಡೆ ತೆಗಿಲಿ.
0: ಅಂದ್ರೆ ಒಕ್ಕಣೆಯನ್ನು ಕೂಡ ಸುಲಭವಾಗಿ ನಿಮಗೆ ಅನುಕೂಲವಾಗೋದ್ನಲ್ಲಿ ಕಾಡಿನಲ್ಲಿ ಏನೇನ್ ಪದಾರ್ಥಗಳನ್ನ ಸಿಗ್ತಾ ಇತ್ತು ಆ ಪದಾರ್ಥಗಳನ್ನ ಬಳಕೆ ಮಾಡ್ಕೊಂಡು ಒಕ್ಕಣೆಯನ್ನು ಕೂಡ ಮಾಡ್ಕೋತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಆರೋಗ್ಯವಾಗಿದ್ರು ಅಂತ ಹೇಳ್ತಿದ್ರಿ ನೀವು, ಕಷ್ಟ ಕಾಯಿಲೆಗಳು ಬಂದ್ರೂ ಆರೋಗ್ಯ ಸಮಸ್ಯೆ ಏನದು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ, ಆ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ಆಹಾರಗಳನ್ನ ನೀವು ಬಳಕೆ ಮಾಡ್ಕೋತಿದ್ರಿ?
1: ನಾವು ನಮ್ಮ ಕಾಡಲ್ಲಿ ಏನ್ ಸಿಗ್ತದೆ, ಕಾಯಿಗಳು ಮತ್ತು ಗೆಡ್ಡೆ ಗೆಣಸು, ಈ ಕರಳೆ, ಬಿದಿರಿನ ಕರಳೆ ಜೊತೆ ಅಡುಗೆ, ಈ ತರದಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ. ನಾವು ಯಾವ ರೀತಿ ನಮ್ಮ ಮನಸ್ಸನ್ನ ಬೆಳೆಸಿ ಆ ರೀತಿ ಎಲ್ಲ ಕಾಡಿನಲ್ಲಿ ಸಿಗ್ತಾ ಇತ್ತು, ಆ ಕಾಡನ್ನ ಸಿಗುತ್ತೆ. ನಾವು ಬಳಸ್ಕೊತಿದ್ದೆ ಯಾವ ಸೀರೆ ಸೊಪ್ಪು, ತಲಿಕೆ ಸೊಪ್ಪು, ಒಂಗಲೆ ಸೊಪ್ಪು, ಕುಂಬೆ ಸೊಪ್ಪು, ಇದೆಲ್ಲ ಕಾಡಲ್ಲೇ, ಈ ಕೊಲ್ಲಿ ಕೆರೆ ಜಾಗದಲ್ಲೆಲ್ಲ ಅದೇ ಚೆನ್ನಾಗಿ ತಾನೇ ಬೆಳವಣಿಗೆ ಬರ್ತಾ ಇತ್ತು ಕಾಡಿನಲ್ಲಿ, ಅದನ್ನ ಬಳಸ್ಕೊತಿದ್ರು ನಾವು.
0: ನೀವ್ಯಾವ ಪಂಗಡಕ್ಕೆ ಬರ್ತೀರಾ ತಾತ? ಜೇನು ಕುರ್ಬಾನ, ಬೆಟ್ಟ ಕುರ್ಬಾನ?
1: ಜೇನು ಕುರ್ಬಾ ಪಂಗಡ.
0: ಅಂದ್ರೆ ನಿಮ್ಮ ಮೂಲ ಕಸುಬು ಜೇನಾಗಿತ್ತು?
1: ಜೇನು, ಜೇನು ತುಂಬಾ ಹೆಚ್ಚಿಗೆ ನಾವು ಬಳಸ್ತಿದ್ದು ಜೇನೆ.
0: ತುಂಬಾ ಹೆಚ್ಚಿಗೆ ಬಳಸ್ತಿದ್ದು ಜೇನೆ.
1: ಜೇನು
0: ಯಾವ ತರ ಜೇನು ಸಂಗ್ರಹ ಮಾಡ್ತಿದ್ರಿ ನೀವು?
1: ನಾವು ಜೇನು ಸಂಗ್ರಹ ಜೇನು ತೆಗೆದು ಅದನ್ನ ಕ್ಲೀನ್ ಮಾಡಿ ಅದನ್ನ ಒಂದು ಬಟ್ಟೆಯಲ್ಲಿ ಅದನ್ನ ಶೋಷಿ ಬೇಯಿಸ್ತಾ ಇದ್ದ ಅದನ್ನ ಸುಮಾರು ಮಟ್ಟಿಗೆ ಮನೆಯಲ್ಲಿ ಪಾತ್ರದಲ್ಲಿ ಪಾತ್ರೆ ಕಡಿಮೆ ಬರೀ ಮಣ್ಣಿನ ಮಡಕೆಗಳು ಬಂದು ನಮ್ಮ ಡಿಜಿ ಕುಂಬಾರ ಕುಂಬಾರ ಅಂತ ಇದ್ದಾರೆ ಅವರು ಮಣ್ಣು ಮಡಕೆ ಮಾಡ್ತಾ ಇದ್ರು, ಬಂದು ಮಡಿಕೆ ಕರಡಾಗಿ ಅದನ್ನ ಬಳಸ್ತಾ ಇದ್ದ
0: ಆ
1: ಮಡಿಕೆಲಿ ಇಟ್ಟು ಜೇನು ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆದಾಗ ನೊರೆ ಬರ್ತಾ ಇತ್ತು, ನೊರೆ ತೆಗೆದು ಇಟ್ಟಾಗ ಒಂದು ವರ್ಷ ಇಟ್ಕೊಂಡು ನಾವು ಅದನ್ನ
0: ಬಳಸ್ಕೊತಿದ್ದೇನು
1: ಕೇಳಿದ್ರು ಅದು ಜೇನು ರಾಗಿನ ರಾಗಿ ತೆರಲು ಅಂದ್ರೆ ಕಲ್ಲಲ್ಲಿ ಪುಡಿ ಮಾಡಿ ಅದು ಹೆಚ್ಚಿ ರೊಟ್ಟಿ ರೊಟ್ಟಿ ಮಾಡ್ಕೊಂಡು ಆ ಜೇನು ತುಪ್ಪದಲ್ಲಿ ರೊಟ್ಟಿನ ಬಳಸ್ತಾ ಇದ್ದೆ.
0: ಅಂದ್ರೆ ಅತಿ ಹೆಚ್ಚಾಗಿ ಜೇನನ್ನ ಕೂಡ ನೀವು ಸೇವಿಸ್ತಾ ಇದ್ರಿ, ಆರೋಗ್ಯ ಅನ್ನೋದು ಸಮೃದ್ಧಿಯಾಗಿ ಸಿಗ್ತಾ ಇತ್ತು ಅಂತ ಹೇಳ್ತಿದ್ರಿ.
1: ಹೌದು.

0: ಈಗ ಕಾಡ್ ನಡುವೆ ನೀವು ಜೀವನ ಮಾಡ್ಬೇಕಾದ್ರೆ ಈ ಪ್ರಾಣಿಗಳು ಬಂದಾಗ ಯಾವ ತರ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋತಿದ್ರಿ ತಾತ?
1: ಭಾರಿ ಒಂದರ್ಸಿಗಳಿತ್ತು ಪ್ರಾಣಿಗಳು, ಹಾಗೆ ಕರಡಿ ಕಂಡ್ರೆ ನಾವು ಮುಂತಾಯಿ ಮತ್ತು ಬೆಳೆದಿರೋ ತರ ಕಂಡ್ರೆ ಯಾವ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡಿದ್ದಿಲ್ಲ. ನಮ್ಮನ್ನ ಕಂಡ್ರೆ ಅದು ಸ್ವಲ್ಪ ಫೈಡ್ ಆಗ್ತಿದ್ದು, ಆದ್ರೆ ನಾವು ಅಜ್ಜಿ ಎದುರಿಸ್ತಾ ಇರ್ತಿಲ್ಲ. ಇಲ್ಲಿ ಬಂದ್ರು, ಕರಡಿ ಬಂದ್ರು ಅಥವಾ ಆನೆ ಬಂದ್ರೆ ಅವನ್ನ ಹೇಗೆ ಅಂತ ಹೇಳಿದ್ರೆ ಸಾಕು, ಸೈಡ್ ಹೋಗ್ತಿದ್ದಾವೆ, ನಮ್ಗೆ ಏನ್ ತೊಂದರೆ ಮಾಡ್ತಿದ್ರಲ್ಲ. ನಾವು ಬೆಳೆದಂತ ಆಹಾರ ಪದ್ಧತಿ ಅಷ್ಟೇ, ಅವ್ರಿಗೆ ಎಷ್ಟು ಬೇಕಷ್ಟು ಅವ್ರು ತಿಂದು ನಮ್ಗೆ ಬಿಟ್ಟಿದ್ಲನ್ನ ಬರ್ಸ್ಕೊತಿದ್ದ.
0: ಅಂದ್ರೆ ನಿಮ್ಮ ಕಾಲದಲ್ಲಿ ಆ ಪ್ರಾಣಿಗಳಿಗೂ ನಿಮ್ಗೂ ಒಂದು ಅವಿನಾಭಾವ ಸಂಬಂಧ.
1: ಹೌದು.
0: ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳ ದಾಳಿ ನೋಡಿದಾಗ ಹೇಗೆ ಅನ್ಸುತ್ತೆ ಅಂತ ನಿಮ್ಗೆ?
1: ಪ್ರಾಣಿಗಳ ದಾಳಿ ಅದು ಈಗಲೂ ಜನ ಮನ್ಸು ಏನ್ ಮಾಡ್ತಿದ್ರೆ, ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಆಹಾರಗಳನ್ನ ತಂದು ಅದಕ್ಕೆ ಕೊಟ್ಟು ಹತ್ತಿರ ಸುಪ್ಪ ಆಗತ್ತಾರೆ.

0: ಅಕ್ರಮಗಳು ಏನೈತೆ ತಿಂದು ಮನುಷ್ಯರು ವಾಸನೆ ಬಂದಾಗ ಯಾರು ಊಟ ಕೊಡ್ತಾರೆ ಅವ್ರ ಹತ್ರ ಸೇರಿ ಅದು ಆಹಾರ ತಗತ್ತದೆ. ಅದ್ರ ನಮ್ಮಂತವ್ರ ಕಾಡಿಗೆ ಹೋದಾಗ ಅಟಾಕ್ ಮಾಡಕ್ ಬರ್ತದೆ. ನಾವೇನ್ ಕೊಡಲ್ವಲ್ಲ, ನಾವ್ ಕಾಡಲ್ಲಿ ಬೆಳೆದು ಬೆಳೆಯಲ್ವಲ್ಲ, ಕಾಡಿಂದ ಹೊರಗಡೆ ಬಂದಿಲ್ಲ ನಾವು. ಅದ್ರಲ್ಲಿ ಏನಾಯ್ತು, ಒಂದು ಸಡ್ಡ ಅಂದ್ರೆ ಸಡ್ಡನ ಇದು ಅಟಾಕ್ ಮಾಡಿ ಸಡ್ಡನ ಕಿತ್ತಾಕ್ ಬರ್ತದೆ. ಮತ್ತೆ ಮನುಷ್ಯರು ಕಂಡ್ರೆ ಹತ್ರ ಸೇರ್ತಲ್ಲ, ಅಷ್ಟನಲ್ಲಿ ಹೊರಗಡೆ ಅವ್ರದ್ದು ಆಗ್ತಲ್ಲ, ನಮ್ಮ ಕಾಡಿನ ಇಲ್ವಲ್ಲ. ಹಂಗಾಗಿ ಸ್ವಲ್ಪ ತೊಂದರೆ ಎಲ್ಲಿ ಇದ್ರೆ ಬಂದಾಗ ಮನೆಗಳನ್ನ ನಮ್ಮ ಸಡ್ಡಗಳನ್ನೆಲ್ಲ ಕಿತ್ತಾಕ್ತದೆ.
1: ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಮನುಷ್ಯನ ವರ್ತನೆಯಿಂದಾಗಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಈ ನಿಟ್ಟಲ್ಲಿ ಹೇಳ್ತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಹೇಳ್ತಿದ್ರಿ ನೀವು ಮಡಿಕೆ ಎಲ್ಲ ಬಳಸ್ತಿದ್ನಿ ಅಂತ ಹೇಳ್ತಿದ್ರಿ, ಹೇಗಿತ್ತು ಆ ಮಡಿಕೆ ಊಟ?
0: ಮಡಿಕೆ ಊಟ ಅಷ್ಟೇ ರುಚಿ ಮೇಡಮ್, ಅಷ್ಟೇ ಚೆನ್ನಾಗಿತ್ತು. ಅಷ್ಟೇ ನೀರ್ದಾಗ ಅಷ್ಟೇ ನಮ್ಗೆ ಆರೋಗ್ಯ ಕೊಡ್ಬೇಕು.
1: ಬಳಕೆ ಮಾಡ್ಕೋತಿದ್ರ
0: ಮಡಿಕೆಯಲ್ಲಿ ತಿನ್ನೋ ಊಟ ಈಗ ಪಾತ್ರದಲ್ಲಿ ಎಷ್ಟೇ ಪಾತ್ರದಲ್ಲಿ ಯಾವ ಪಾತ್ರ ಸಿಲ್ವರ್ ಪಾತ್ರ ಆಗಿರ್ಬೋದು, ಕಳಿಸಿನದಾಗಿರ್ಬೋದು, ಒಂದು ತಾಮ್ರದ ಪಾತ್ರ ಆಗಿರ್ಬೋದು, ಅದನ್ನ ಬೇಯಿಸಿದ್ರೆ ನಮ್ಗೆ ಒಂಥರ ಅದರಲ್ಲಿ ರುಚಿನೇ ಇಲ್ಲ.
1: ಅಂದ್ರೆ ನಿಮ್ಮ ಕಾಲದಲ್ಲಿ ಮಡಿಕೆಗಳಲ್ಲೇ ಒಂದು ಆಹಾರ ತಯಾರಿಸೋದಾಗಿರ್ಬೋದು ತುಂಬಾ ಸ್ವಾದಿಷ್ಟವಾಗಿ ಆ ರುಚಿ ಹೆಚ್ಚಿಸೋಕೆ ಮಡಿಕೆನೇ ಕಾರಣ ಆಗಿತ್ತು. ಒಂದು ನೀರಾಗಿರ್ಬೋದು, ಅದರಲ್ಲಿ ತಂಪು ಕುಡಿದಾಗ ತಂಪಾಗಿರ್ಬೋದು, ಈ ನಿಟ್ಟಲ್ಲಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ತಥಾ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಬಡತನ ಜೀವನ ಅಂತ ಹೇಳ್ತಿದ್ರು, ವಸ್ತುಗಳ ಬೆಲೆ ಆಗಿರ್ಬೋದು, ಒಂದು ದಿನದ ಗೂಲಿ ಆಗಿರ್ಬೋದು, ಯಾವ ತರ ಸಿಕ್ತಿತ್ತು ನಿಮ್ಗೆ?
0: ಕಾಡಿನ ವಾಸ ಮಾಡೋದ್ರಿಂದ ಫಾರಿಸ್ನವ್ರ ಕೆಲಸ ಹೆಚ್ಚಿದೆ. ಫಾರಿಸ್ನವ್ರ ಇಷ್ಟು ಏನು ನಮ್ಗೆ ಯಾವ ಲೋಕಲ್ ಆಗಿತ್ತು ಏನಿಲ್ಲ, ಮತ್ತು ಯಾವ್ದೇ ಒಂದು ತೊಂದರೆ ಇಲ್ಲ. ಫಾರಿಸ್ನವ್ರು ಬಂದು ನಮ್ಗೆ ಸಹಾಯ ಮಾಡ್ತಿದ್ರು, ಯಾವ ರೀತಿ ನೀವು ಬನ್ನಿ ಮೆಸೇಜ್ ಮಾಡ್ಕೊಡಿ, ಒಣಗಿದ ಮರ ತೆಗೆದುಕೊಡಿ, ವೀಡಿಯೋ ಮಾಡ್ಕೊಡಿ, ನಾವು ರೋಲ್ ಚೆನ್ನಾಗಿ ಇಟ್ಕೋಬೇಕು, ಮತ್ತು ನಮ್ಮ ಮನೆ ಸುತ್ತ ಕ್ವಾರ್ಟರ್ ಸುತ್ತ ಕಾಡು ಇರಬಾರ್ದು, ಈ ತರ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟು ಕೂಲಿ ಕಡಿಮೆ ಕೊಡ್ತಾ ಇದ್ರು.
1: ಎಷ್ಟು ಕೊಡ್ತಿದ್ರು ಕೂಲಿನ ಅವಾಗ?
0: ನಮ್ಗಾಗ ಈಗ ಕಾಪರ್ ಕೇಳ್ತೀವಿ, ಆಗ ಹಾಣಿ ಒಂದು ಹಾಣಿ ಎರಡು ಹಾಣಿ ಈ ತರ ಹಾಣಿ ಲೆಕ್ಕ. ಅವಾಗ ನಮ್ಗೆ ಎಂಟು ಹಾಣಿ ಹನ್ನೆರಡು ಹಾಣಿ ಮತ್ತೊಬ್ರು ನಮ್ಗೆ ಈಗಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದೂವರೆ ರೂಪಾಯಿ ಕೂಲಿ, 3 ರೂಪಾಯಿ ಕೂಲಿ, ಈ ತರ ಒಂದು ಕೆಲಸದ ಮೇಲೆ ಹೋಗ್ತಿತ್ತು. ಬೆಳಗ್ಗೆಯಿಂದ ಸಾಯಂಕಾಲ ಗಂಡಸರು ಮಾಡಿದ್ರೆ 3 ರೂಪಾಯಿ ಕೂಲಿ, ಹೆಂಗಸರು ಮಾಡಿದ್ರೆ ಅವ್ರಿಗೆ 1.5 ರೂಪಾಯಿ ಕೂಲಿ. ಈ ತರದಲ್ಲಿ ಭಾರಿ ಕೂಲಿ ಕಡಿಮೆ, ಅದೇ ತರ ನಮ್ಮ ರೈತನ ಕಡಿಮೆ ಆಗಿತ್ತು. 1 ರೂಪಾಯಿಯಲ್ಲಿ ನಾವು ಏನ್ ಬೇಕಾದ್ರೆ ರಾಗಿ ಅಕ್ಕಿ ಏನ್ ಬೇಕಾದ್ರೆ ಬಳಸ್ಕೊಬರಿತ್ತು, ಅದು ಕಾಳು ಬರೋದಿತ್ತು, ಜೊತೆಗೆ ಅದರಲ್ಲಿ ಕಾಸಿನ ಉಳಿಸಬಹುದಾಗಿತ್ತು. ಆ ರೀತಿನ ರೈತ ಬೆಲೆಗಳು ಕಡಿಮೆ ಆಗಿತ್ತು, ಭಾರಿ ಖುಷಿ ಆಯ್ತು ಮೇಡಮ್, ಭಾರಿ ಚೆನ್ನಾಗಿತ್ತು.
1: ಅಂದ್ರೆ ಕೂಲಿನೂ ಕಡಿಮೆ ಇತ್ತು, ಆ ಕೂಲಿ ತಕ್ಕನಾಗಿ ವಸ್ತುಗಳ ಬೆಲೆವೂ ಕೂಡ ಅಗ್ಗವಾಗಿತ್ತು. ಈ ನಿಟ್ಟಲ್ಲಿ ಜೀವನ ತುಂಬಾ ಸುಲಭವಾಗಿ ಸಾಗ್ತಾ ಇತ್ತು. ಏನೇನೆಲ್ಲ ತಗೋತಿದ್ರಿ ನೀವು ಅಲ್ಲಿಂದ ಇಲ್ಲಿಗೆ? ಹೇಗ್ ಬರ್ತಿದ್ರಿ ನೀವು? ಸಾರಿಗೆ ಸಂಪರ್ಕ ಇರ್ತಿತ್ತ ನಿಮ್ಮ ಕಾಲದಲ್ಲಿ?
0: ಕೋಟೆ ಮೈಸೂರು ಈ ಕಡೆಗೆ ನಾವು ಪಟ್ಟಣಕ್ಕೆ ಹೋಗ್ತಾ ಇರಲಿಲ್ಲ ಮೇಡಮ್. ನಮ್ಮಲ್ಲಿ ಇಲ್ಲಿ ಹಳೆ ಕಾರ್ಮಿಕೋಟೆ ಅಂತ ಹೇಳಿ ಬಳ್ಳಿ ಹತ್ರ ಒಂದು ಅಂಗಡಿ ಇತ್ತು, ಫಾರೆಸ್ಟ್ ಕ್ವಾರ್ಟರ್ ಹತ್ರ ಆನೆಯವರು ಇದ್ರಲ್ಲ, ಈ ಆನೆ ಪಳಗಿಸ ಅವರು ಆನೆ ಸಾಕವರು ಇದ್ರು, ಅವರು 10 ಕುಟುಂಬ 20 ಕುಟುಂಬ 30 ಕುಟುಂಬ ಅಂತ ಹೇಳಿದ್ರು. ಅವ್ರಿಗೆ ರೇಷನ್ ಬೇಕಲ್ಲ, ಅದ್ರಲ್ಲ ಬೇರೆಯವ್ರನ್ನ ಕರೆದು ಅಂಗಡಿ ಇಟ್ಕೊತಿದ್ರು. ಅಲ್ಲಿ ಭತ್ತ ಆಗಿರ್ಬೋದು, ಕಾಳು ಆಗಿರ್ಬೋದು, ಮತ್ತೆ ಉಪ್ಪು ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅದೆಲ್ಲ ಫುಲ್ಲು ಅವರು ಅಂಗಡಿಯಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ನಾವು ಹೋಗಿ ತರ್ತಾ ಇದ್ದ ಅಂಗಡಿ, ಕಾಡಲ್ಲೇ ನಾವು ವಾಸ, ಕಾಡಲ್ಲೇ ನಮ್ಗೆ ವ್ಯಾಪಾರ.
1: ಆ ರೀತಿ ಎಲ್ಲವೂ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು ನಿಮ್ಗೆ?
0: ಹೌದೌದು.
1: ನಿಮ್ಮ ಕಾಲದಲ್ಲಿ ಆಗ ಬಡತನದ ಬದುಕು ಅಂತ ಹೇಳ್ತಿದ್ರಿ, ಈಗ ನಿಮ್ಗೆ 4 ಮಕ್ಕಳು ಅಂತ ಹೇಳಿದ್ರಿ, ಆ ಬಡತನದ ಬದುಕಲ್ಲಿ 4 ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತಿತ್ತು ನಿಮ್ಗೆ?
0: 4 ಮಕ್ಕಳನ್ನ ಸಾಕ್ಬೇಕಾದ್ರೆ ಭಾರಿ ಸಾಕ್ಬೇಕೈತೆ. ರೈತ ಜಾಸ್ತಿ, ನಾವು ಯಾವ್ದೇ ವರ್ಷ ರೈತ ಜಾಸ್ತಿ ಆಗಿರಲ್ಲ, ನಮ್ಗೆ 200-300 ರೂಪಾಯಿ ಇದ್ದಾಗ ಒಂದು ಕುಟುಂಬ ಸಾಕಾಗಲ್ಲ, 1000 ಲೆಕ್ಕದಲ್ಲೇ ಹೋಗ್ಬೇಕಾಯ್ತದೆ.
1: 500-1000
0: ಹಿಂದಿದ್ದಾಗ ಒಂದು ದಿವಸದ ನಮ್ಮ ಆಹಾರನ ತೆಗೆದು ಬಳಸ್ಬೋದು. ಇದಕ್ಕೆಲ್ಲ ಭಾರಿ ಕಷ್ಟ. ಮತ್ತೆ ಮಾಮೂಲಿ ನಾವು ಗೆಡ್ಡೆ ಗೆಣಸು ಬಳಸೋದನ್ನ ಈಗಲೂ ಬಳಸ್ತಾ ಇದೀವಿ, ಅಂದ್ರೆ ಗೆಡ್ಡೆ ಗೆಣಸು ಕಡಿಮೆ ಆಗಿದೆ. ಈಗ ಮೊದಲು ಸಿಗುತ್ತೆ ಗೆಡ್ಡೆ ಗೆಣಸು ಇಲ್ಲ, ಮರ ಗಿಡ ಲಾಸ್ ಆಯ್ತು,

0: ಕಾಡು ಒಳಗಡೆ ದೊಡ್ಡ ದೊಡ್ಡ ಗಿಡಗಳಿದ್ದ ಗಿಡಗಳು ವಾಸ ಆಯ್ತು, ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದೆ ಕಾಡಿನಲ್ಲೇ ಆಹಾರ ಪದಾರ್ಥಗಳು ಸಿಕ್ಕೋದ್ರಿಂದ ಅಲ್ಲಿ ಜೀವನ ಹೇಗೋ ಸಾಕ್ತಾ ಇತ್ತು. ಈಗ ನಿಮ್ಮ ಕಾಲದಲ್ಲಿ ಮಕ್ಕಳಿಗೆ ಹುಷಾರಿರ್ಲಿಲ್ಲ ಅಂದ್ರೆ ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ ನೀವು?
0: ನಮ್ಮ ಕಾಲದಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ನಮಗೆ ದೇವರು ಸಾಕರ ಅಂತ ಹೇಳೋದು. ರೂಪದಲ್ಲಿ ಮಣ್ಣಿನ ರೂಪದಲ್ಲಿ ಒಂದು ದೇವರು ಸೆಲೆ ಇರ್ತಿತ್ತು, ಮತ್ತೆ ಕಲ್ಲಿನ ರೂಪದಲ್ಲಿ ದೇವರುಗಳು ಇರ್ತಿತ್ತು, ಮರಗೆಡ್ಡೆಯಲ್ಲಿ ದೇವರು ನಂಬಿಸಿದ ನಂಬಿಕೆ.
1: ಹೌದು,
0: ದೇವ್ರನ್ನ ನಂಬಿಕೆ. ಆ ನಂಬಿಕೆಯಲ್ಲಿ ಅವ್ರನ್ನ ಯೋಚನೆ ಮಾಡಿದಾಗ ದೇವರುಗಳು ಸಾಕಾರ ಕೊಡ್ತಾ ಇತ್ತು. ನಾವು ಏನೇ ಮಾಡಿದ್ರು ಇಂಥ ಕಾಯಿಲೆಲ್ಲಿರೋ ಸ್ವಾಮಿ ನಮ್ಗೆ ಈ ತರದ ಆಗಿದೆ, ನಿಮ್ಗೆ ಕಾಯಿಲೆ ಅಂತ ಹೇಳಿ ದೇವ್ರಿಗೆ ನಮ್ಗೆ ಭಾರ ಹಾಕಿ ಅವ್ರ ನಂಬಿಕೆ ಮೇಲೆ ನಾವು ಮಾತಾಡಿಸ್ತಾ ಇದ್ದೆ. ಆ ಮಾತು ಅವ್ರಿಗೆ ನಮ್ಮ ಮಾತನ್ನ ಅವ್ರಿಗೆ ಒಂದು ಬೆಲೆ ಇತ್ತು. ಆ ಮಾತಾಡಿ ನಾವು ನಿಲ್ಸಿದಾಗ ಕಾಯಿಲೆಗಳ ಗುಣ ಕೇಳಿದ್ರೆ ನಮ್ಮ ಮಾತ ಮೇಲೆ ಅದನ್ನ ಪರಿಹಾರ ಮಾಡ್ಕೊತಿದ್ವಿ ನಾವು.
1: ಅಂದ್ರೆ ನಿಮ್ಗೆ
0: ಅಷ್ಟು ನಂಬಿಕೆ ಇತ್ತು ನಮ್ಗೆ.
1: ಅಂದ್ರೆ ಪ್ರಕೃತಿನೇ ಒಂದು ದೇವರು, ಆ ಪ್ರಕೃತಿನ ನಂಬಿ ನೀವು ವಾಸ ಮಾಡ್ತಿರೋದ್ರಿಂದ ಆ ಪ್ರಕೃತಿಯಿಂದ ಸಕಲ ಪರಿಹಾರಗಳನ್ನು ದೊರಕ್ತಾ ಇದ್ದು, ಈ ನಿಟ್ಟಿನಲ್ಲಿ ಆರೋಗ್ಯವು ಕೂಡ ಒಂದು ನಂಬಿಕೆ ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರಿ. ಈ ಒಂದು ಮಕ್ಕಳಿಗೆಲ್ಲ ಹುಷಾರಿರ್ಲಿಲ್ಲ ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನ ಬಳಸ್ತಿದ್ರ, ಅದ್ರ ಬೇರುಗಳಾಗಿರ್ಬೋದು ಅದನ್ನೆಲ್ಲ ಬಳಸ್ತಿದ್ರ ನೀವು?
0: ನಮ್ಮಲ್ಲಿ ದೇವ್ರ ಗುಡ್ಡ ಇರ್ತಿದ್ರು, ಒಬ್ಬ ಒಂದು ಹಾಡಲ್ಲಿ ಒಬ್ಬ ದೇವ್ರ ಗುಡ್ಡ ಮತ್ತೆ ಒಬ್ಬ ಯಜಮಾನ. ದೇವ್ರ ಪದ್ಧತಿಯಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಯಜಮಾನ ನಮ್ಮ ಹಾಡಿಗೆ ಒಬ್ಬ ಗುರು. ಹಾಗಾದ್ರೆ ಋಷಿಗಳು ಇರ್ತಾರಲ್ಲ ಆ ತರ ಯಜಮಾನ ಅವರು. ನಾವೊಂದು ಯಾವ್ದೇ ಬೆಳೆ ಮಾಡ್ಬೇಕಾದ್ರೆ ಯಜಮಾನ ಒಂದು ಬೀಜಗಳನ್ನ ಹಾಕ್ಬೇಕು, ಅವರೇ ದೇವ್ರಿಗೆ ಪೂಜೆ ಮಾಡ್ಬೇಕು, ಅವರೇ ದೇವ್ರಿಗೆ ಮಾತ್ಕೊಳ್ಬೇಕು, ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೆ. ಆ ರೀತಿ ಜೊತೆಗೆ ಅದನ್ನ ಗಿಡಮೂಲಿಕೆಗಳನ್ನ ಅವ್ರಿಗೆ ಎಲ್ಲ ದೇವ್ರು ಕಾಣಿಸ್ತಾ ಇತ್ತು. ಮರದ ಶಕ್ತಿ ಕೊಟ್ರೆ ಈಗ ತೆಗೆದು ಹಾಕಿದೆ ಇಂಥ ಕಾಯಿಲೆಗಳಾಗ್ತದೆ, ಮರದ ಬೇರನ್ನು ತೆಗೆದ ಈಗ ಕೊಟ್ರೆ ಇಂಥ ಕಾಯಿಲೆಗಳ ಗುಣ ಆಯ್ತು, ಇಂಥ ಸೊಪ್ಪನ ಹಾಕಿದೆ ಅದು ಕಾಯಿಲೆ ಗುಣ ಆಯ್ತು ಅಂತೇಳಿ ಎಲ್ಲ ಕನಸಲ್ಲೇ ಅವ್ರಿಗೆ ದೇವ್ರ ಗಿಡಮೂಲಿಕೆಗಳನ್ನ ತೋರಿಸ್ಕೊಡ್ತಾ ಇದ್ರು.
1: ಅಂದ್ರೆ
0: ಬೇರು ಶಕ್ತಿಯ ಸೊಪ್ಪನ ಹಾಕಿದ್ರೆ ಯಾವುದೇ ಕಾಯಿಲೆ ಬಂದು ಗುಣ ಆಯ್ತಾ ಇತ್ತು.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಹಿರಿಯರ ಹೇಳಿದಂತಹ ಹಿರಿಯರ ಮಾರ್ಗದರ್ಶನದಿಂದ ಹಲವಾರು ಬೇರುಗಳನ್ನ ಸಂಗ್ರಹಿಸಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡೋದ್ರಲ್ಲಿ ಮುಂದಾಗ್ತಾ ಇದ್ರಿ ನೀವು?
0: ಕಾಡಲ್ಲಿ ಎಷ್ಟು ನಮ್ಮ ಜನಗಳ ಎಷ್ಟು ನಾವು ಎಷ್ಟು ಹಾಡಿಗಳೆಲ್ಲ ಫುಲ್ ಅದು ಬದಿ ತೀರಲು ಇದೆ. ಜೊತೆಗೆ ನಾವು ದೇವ್ರು ಸೇರ್ತಾ ಇದ್ದೆ ಹುಷಾರು ಫುಲ್ ಹುಷಾರೇ ಇಲ್ಲಂದಾಗ ದೇವ್ರ ಪದ್ಧತಿಯಲ್ಲಿ ದೇವ್ರು ಈಗಲೂ ದೇವ್ರ ಕರೆದು ದೇವ್ರನ್ನ ಅಂದ್ರೆ ನಾವು ವಾಸ ತಗೊಂಡು ಅದನ್ನ ಕಾಯಿಲೆ ದೂರ ಮಾಡ್ತೀವಿ. ಏನು ವಾದ್ಯಗಳು ಹೊರಗಡೆ ನಾವು ಶಿಕ್ಷಣ ಮೈಸೂರು ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ, ಈಗ ಹೊರಗಡೆ ಹೋಗಿ ನಮ್ಗೆ ಅಭ್ಯಾಸ ಆಗಿದೆ ಮತ್ತು ಯೋಗ ಅಭ್ಯಾಸ ಮಾಡ್ತೀವಿ. ಜೊತೆಗೆ ನಾಯಕತ್ವ ಎಲ್ಲಾ ಕಡೆಗೆ ನಾವು ಜನಸಂಖ್ಯೆ ನಾವು ಜೊತೆಗೆ ಗೆಲ್ತಾ ಇದೀವಿ. ಅದರಲ್ಲೇನೈತೆ ಬೇರೆ ಕಡೆಗೆ ಬರೋಂತ ಕಾಯಿಲೆಗಳು ಆಡಿಗೆ ಬರ್ತವೆ, ಆ ಕಾಯಿಲೆಗೆಲ್ಲ ಔಷಧಿ ಕೊಟ್ಟರೆ ಅದು ಕುಡಿಯಲ್ಲ ಮೇಡಮ್, ಅದು ಆಸ್ಪತ್ರೆಗೇನೆ ಹೋಗುತ್ತೆ.
1: ಹೌದು, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಇತ್ತೀಚಿನ ರೋಗಗಳಿಗೆ ಆಸ್ಪತ್ರೆಗೆ ದಾಖಲಾದ್ರೆ ಕೂಡ ಸೂಕ್ತ ಚಿಕಿತ್ಸೆ ಅನ್ನೋದು ಲಭ್ಯ ಆಗುತ್ತೆ ಅಂತ ನಿಮ್ಮ ಅರಿವಿಗೆ ಬಂದಿದೆ ಅಂತ. ತಥಾ ಈಗ ನಿಮ್ಗೆ ವಯಸ್ಸಾದ ಜೀವನ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ತಗೋತಾ ಇದ್ದೀರಾ ನೀವು?
0: ಸರ್ಕಾರದ ಸೌಲಭ್ಯ ಏನು ಈಗ ಅದೇನು ವಯಸ್ಸಾದ್ರೆ 65 ವಯಸ್ಸು ಆದವರಿಗೆಲ್ಲ ಪಿಂಚಣಿ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ರೇಷನ್ ಗಳು ಕೊಡ್ತಾ ಇದಾರೆ, ಮತ್ತೆ ರೇಷನ್ ಮತ್ತೆ ನ್ಯಾಯಬೆಲೆ ಅಂಗಡಿ ಅದರಿಂದ ಸ್ವಲ್ಪ ರೇಷನ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಗೆಡ್ಡೆ ಗೆಣಸು ಜೇನು ಇದು ಬಳಸ್ಕೊತಾ ಇದೀವಿ. ಆಹಾರಕ್ಕೆ ತೊಂದರೆ ಏನಿಲ್ಲ, ಸುಮಾರು ಬಳಸ್ತಾ ಇದೀವಿ.
1: ಅಂದ್ರೆ ಆರೋಗ್ಯ ಇವಾಗ ಸುಗಮವಾಗಿ ನಡೀತಾ ಇದೆ, ವೃದ್ಧಾಪ್ಯ ಅಷ್ಟೊಂದು ಕಷ್ಟ ಅಂತಲ್ಲ ಅಂತ ಅನಿಸ್ತಾ ಇದೆ.
0: ಹೌದು ಹೌದು.

0: ತಥೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೇಗ್ ನಡೆಯುತ್ತೆ, ಯಾವ ತರ ಶುರುವಾಗುತ್ತೆ?
1: ನಮ್ಮ ಕೆಲಸಗಳಲ್ಲಿ ನಾವು ಇಟ್ಟಿಗೆ ಭೂಮಿ ನಡ್ಕೊಂಡು ನಾವು ನಿಮಗೆ ಸರ್ಕಾರದಿಂದ 2 ಎಕರೆ 5 ಎಕರೆ ಭೂಮಿ ಕೊಟ್ಟಿಲ್ಲ. ಆದ್ರೆ ನಾವು ಇರೋ ಜಾಗದಲ್ಲಿ ಒಂದು ಇಷ್ಟಾದ್ರೆ ಒಂದು 1 ಎಕರೆ 2 ಎಕರೆ ನಾವು ಕೇಳಿದೀವಿ. ಅದನ್ನ ಬಂದು ಸರ್ಕಾರ ಇಷ್ಟು ಕೊಡಕ್ಕಾಗಲ್ಲ, ಕಾಡು ಲಾಸ್ ಆಯ್ತು ಅಂತ ಹೇಳಿ ಒಂದು ತರ ಕುಮ್ರಿ ಸರ್.

0: ಅವ್ರ ಸರ ಕುಂಚಲಪದಲ್ಲಿ ಮನೆ ಸೈಟ್ ಮಾತ್ರ ಕೊಟ್ಟಿದ್ದಾರೆ, ಅಕ್ಕಪತ್ರ ಕೊಟ್ಟು ನೀವು ಇನ್ನು ಹೆಚ್ಚಿನ ಕಾಡು ಕಡಿಬಾರ್ದು, ವ್ಯವಸಾಯ ಮಾಡಬಾರ್ದು, ನೀವು ಎಲ್ಲ ಕಾಡಿಗೆ ಕಡಿಮೆ ಮಾಡಿ ಅಂತೇಳಿ ತುಂಬಾನೇ ಸಮಸ್ಯೆ ಆಯ್ತು ನಮ್ಗೆ. ಅಲ್ಲಿಂದ ನಾವು ಏನ್ ಮಾಡ್ತೀವಿ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕುಂತು ಮಾತುಕತೆ ಮಾಡಿ ನಮ್ಮ ಆಡಿ ಜನ ಎಲ್ಲೆಲ್ಲಿ ನಮ್ಮ ಆಡಿ ಕಾಡಿನ ಒಳಗಡೆ ವಾಸ ಮಾಡ್ತಿದೆಯೋ ಅವರೆಲ್ಲ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ, ಸಂಘಟನೆ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಇಟ್ಟು ಸ್ವಲ್ಪ ಕಡಿಮೆ ಮಾಡಿಸಿದೀವಿ.
1: ಅಂದ್ರೆ ಈ ನಿಟ್ಟಿನಲ್ಲಿ ಹೋರಾಟಗಾರ ವೃತ್ತಿಯನ್ನು ಕೂಡ ಈಗಲೂ ಕೂಡ ಸಮಾಜ ಸೇವೆಯನ್ನ ಕೂಡ ನೀವು ನಿರ್ವಹಿಸ್ತಾ ಇದ್ರಿ?
0: ಹೌದು, ನಾನೀಗ ಒಂದು 16 ವರ್ಷ ಮೆಚ್ಚಿನಗಡ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರು ನಾನು ಮಾಡಿ ನಾನು ಎಲ್ಲ ಕಡೆಗೆ ಜಲ್ಲಿಗೆ ಒಂದೆರಡು ಮೂರು ಟ್ರಿಪ್ ಹೋಗಿದ್ದೀನಿ. ಮತ್ತೆ ನಮ್ಮ ಸಿದ್ದರಾಮಯ್ಯ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ಸನ್ಮಾನ ಆಯ್ತು. 25 ವರ್ಷದಿಂದ ಬರೀ ಹೋರಾಟದಲ್ಲೇ ಇದ್ದೀನಿ ನಾನು. ಈ ವಯಸ್ಸಾದ್ಮೇಲೆ ಆಯ್ತಲ್ಲ, ನಾನು ಈಗ ಮಾಜಿ ಆಗಿದ್ದು ಬೇರೆಯವ್ರ ಹೋಗಿ ಕೊಟ್ಟು ನಾನು ಮನೆಯಲ್ಲಿದ್ದೆ.
1: ಈಗೇನ್ ಕೆಲಸ ಮಾಡ್ತಿರತ್ತ ನೀವು?
0: ಮಕ್ಕಳು ಕೊಡುಗು ಅಂಶಿದ್ರೆ ಕೊಡದಲ್ಲಿ ಕೂಲಿ ಮಾಡಿ ಬರ್ತಾರೆ. 3 ತಿಂಗಳು 2 ತಿಂಗಳೆಲ್ಲ ಇದ್ದು ವಾಸ ಅಲ್ಲೇ ಹೋಗಿ 3 ತಿಂಗಳು 4 ತಿಂಗಳು ಕೆಲಸ ಮಾಡಿ ಅವರು ಸ್ವಲ್ಪ ಹಣಕಾಸು ಬರ್ತಾ. ನಾನು ಎಲ್ಲೆಲ್ಲಿ ಮೀಟಿಂಗ್ ಆಗ್ತದೆ, ಯಾವ ಜಾಗದಲ್ಲಿ ಒಂದೊಂದು ಹೋರಾಟದ ಜನ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕರೆಕ್ಟ್ ಕಟ್ಟ ಅಲ್ಲಿಗೆಲ್ಲ ಒಂದು ಆಗೋಷ್ಟು.
1: ಅಂದ್ರೆ ಈ ವೃದ್ಧಾಪ್ಯ ಜೀವನದಲ್ಲೂ ಕೂಡ ನೀವು ಒಂದು ಸಮಾಜದ ಒಂದು ಒಳಿತಿಗಾಗಿ ಸಮಾಜ ಸೇವೆಯನ್ನ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ ತಾತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೆ ಕಾಲ ಕಳಿತಿರ್ತಿಲ್ಲ, ಹೇಗ್ ಕಳೀತಾ ಇರ್ತೀರ ನೀವು ಕಾಲವನ್ನ?
0: ನೀವು ಅಷ್ಟೇ, ಮನೇಲಿದ್ರೆ ಮನೇಲೆ ಇರ್ತೀನಿ, ಹೊರಗಡೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಅಂಗಡಿಗೆ ಅಲ್ಲಿ ಇಲ್ಲಿಗೆ ಹೋಗೋದು, ಅಲ್ಲಿ ಕುಂಚಿಕ ಸೈನ್ ಮಾಡಿ ಸುತ್ತಾಡ್ತಾ ಬರ್ತಾ
1: ಇದ್ದೀನಿ. ಇತ್ತೀಚಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಆಹಾರದ ಪದ್ಧತಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದ್ರು ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯತ್ತ ನಿಮ್ಗೆ?
0: ಮೇಡಮ್, ನನಗೆ ಆರೋಗ್ಯ ಸಮಸ್ಯೆ ತುಂಬಾನೇ ಆಗಿತ್ತು. ನಾನು ಹೊರಗಡೆ ಹೋಗಿ ಊಟ ಇಲ್ಲ, ಮತ್ತು ನೀರು ಕಡಿಮೆ, ಕಾಫಿ ಕಡಿಮೆ, ಇದರಿಂದ ನಾನು ಏನಾಗಿತ್ತು ಅಷ್ಟು ವರ್ಷದ ಇದರಿಂದ ಊಟ ಆಹಾರ ಇಲ್ದೇನೆ ನನಗೆ ಒಂದು ಆಗಿತ್ತು, ಒಂದು ಕಾಯಿಲೆ ಬಂದಿತ್ತು. ಅದನ್ನು ಮೈಸೂರಲ್ಲಿ ಜೈದೇವ ಅಂತ ಕಮ್ಮಿ ಗೊತ್ತಿದೆ, ನಾನು ಒಂದು 15 ದಿವಸ ಅಡ್ಮಿಟ್ ಆಗಿದ್ದೆ. ಅಲ್ಲೆಲ್ಲ ಯಾವ ಸಿಕ್ಕದಲ್ಲಿ ಒಂದು ಆಪರೇಷನ್ ಆಯ್ತು, ಪರೀಕ್ಷೆ ಮಾಡಿ ಬರ್ದು ಕೊಟ್ಟಿದ್ದಾರೆ, ನೀವು ಮಾತ್ರೆ ಕಟ್ಟದಕ್ಕೆ ಮಾತ್ರೆ ಸಾಯಂಕಾಲ ಬೆಳಿಗ್ಗೆ ಮಾತ್ರೆ ಇದ್ದಾಗ ನಿಮಗೆ ತುಂಬಾ ಕಷ್ಟ ಆಯ್ತು, ಮಕ್ಕಳು ತಗೊಳ್ಬೇಕಂತೇಳಿ ಇವರಿಗೆ ಈಗ ಒಂದು 1000 ರೂಪಾಯಿ ನನಗೆ ಮಾತ್ರೆ ಬೇಕು, ಮನ ಬಳಸಲೇಬೇಕು. ಹಂಗಾಗಿ ಆ ಸಮಸ್ಯೆಯಲ್ಲಿ ಒಂದು 3-4 ವರ್ಷದ ಕಾಲ ನನಗೆ ಹುಡುಗಿಕೆ ಆಗಿತ್ತು, ಮಾತ್ರೆ ನಮ್ಗೆ ಏನು ತೊಂದರೆ ಹೊರಗಡೆ.
1: ಆರೋಗ್ಯ ಸಮಸ್ಯೆ ಅನ್ನೋದು ಕೂಡ ನಿಮ್ಗಿದೆ, ಆ ಸಮಸ್ಯೆನ ಮನ್ಸಿಗೆ ಹಚ್ಕೊಳ್ದೆ ಈ ವಯಸ್ಸಲ್ಲೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಈ ನಿಟ್ಟಿನಲ್ಲಿ ತಾತ, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಆಹಾರ ಪದ್ಧತಿ ಆಗಿರ್ಬೋದು, ಒಂದು ಜೀವನ ಶೈಲಿ ಆಗಿರ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಾತ?
0: ಇದ್ರ ಬಗ್ಗೆ ಆಹಾರ ಪದ್ಧತಿಯಲ್ಲಿ ನನ್ನ ಪ್ರಕಾರ ಮಾಡಕ್ಕೋದಾಗ ನಮ್ಮ ಹಿಂದೆ ಇದ್ದ ಆಹಾರ ಪದ್ಧತಿ ಬಾರಿ ಬದಲಾವಣೆ ಆಗಿದೆ.
1: ಹೌದು,
0: ಈಗೇನಂತದ್ದು ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಿ ಮತ್ತು ಅವರು ಈ ಗಣಿ ಗೊಬ್ಬರ ಬಳಸೋದೇ ಇಲ್ಲ.
1: ಹೌದು,
0: ಹಿಂದೆಲ್ಲ ಗದ್ದೆಲ್ಲೆಲ್ಲ ಹೆಚ್ಚಿನ ರೀತಿಯಲ್ಲಿ ಗಣಿ ಗೊಬ್ಬರದಿಂದ ಅವರು ಬೆಳೆಗಳನ್ನ ಬೆಳೀತಾ ಇದ್ರು, ರೈತರಾಗಿರ್ಬೋದು ಬೇರೆ ಕಡೆ ಜನ ಆಗಿರ್ಬೋದು ಆ ರೀತಿ. ಈಗ ಅವರು ಸಹ ಈಗ ಗೊಬ್ಬರಗಳನ್ನ ನಿಲ್ಸಿದ್ದಾರೆ, ಬೇರೆ ಈ ಹೊರಗಡೆ ಗೊಬ್ಬರ ತಗೊಂಡು ಹಾಕಿ ಅದು ಗೆಂಡು, ಅದು ರುಚಿ ಇಲ್ಲ, ಅನ್ನ ಮಾಡಿದ್ರು ರುಚಿ ಇಲ್ಲ, ಬೇಳೆ ರುಚಿ ಇಲ್ಲ, ತರಕಾರಿ ರುಚಿ ಇಲ್ಲ, ಮತ್ತು ನಿದ್ದೆ ಮಾಡಿದ್ರು ಅದು ರುಚಿ ಇಲ್ಲ, ಎಲ್ಲ ತರ ಬೆಂಡು ತರ, ಅದು ಸಾಂಬಾರ್ ಇಲ್ದೇನೆ ನಾವು ತಿನ್ನಕ್ಕಾಗಲ್ಲ ಆ ರೀತಿ ಈಗ ಆಹಾರಗಳು.
1: ಜೀವನ ಶೈಲಿಯಾಗಿರ್ಬೋದು, ಆಹಾರ ಪದ್ಧತಿಯಲ್ಲಾಗಿರ್ಬೋದು, ಸಾಕಷ್ಟು ವ್ಯತ್ಯಾಸಗಳು ಉಂಟಾಗಿರೋದ್ರಿಂದ ಇತ್ತೀಚಿನ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದಲ ಪದ್ಧತಿಯನ್ನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮ ಜೀವನವನ್ನ ಕಾಯ್ದುಕೊಳ್ಬಹುದು ಅನ್ನೋದು ನಿಮ್ಮ ಒಂದು ಭರವಸೆ ತಾತ. ತಾತ, ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಹಿಂದಿನ ಕಾಲದಲ್ಲಿ ತುಂಬಾ ಭಕ್ತಿಯಿಂದ ದೇವರ ತರ ನೋಡ್ಕೋತಿದ್ರು, ಇತ್ತೀಚಿನ ದಿನಗಳಲ್ಲಿ ಅವರನ್ನ ಅನಾಥ ಆಶ್ರಮಕ್ಕೆ ಬಿಡುವಂತ ಪದ್ಧತಿಗಳು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವೇನ್ ಸಂದೇಶವನ್ನ, ಒಬ್ಬ ಹಿರಿಯರಾಗಿ ಒಬ್ಬ ಸಮಾಜ ಸೇವಕರಾಗಿ ನೀವೇನು ಒಂದು ಸಂದೇಶವನ್ನ ಕೊಡ್ತಿರತ್ತ ನೀವು?
0: ಜನಗಳ ಪದ್ಧತಿಯಲ್ಲಿ ನಾವು ಯಾವುದೇ ಮಕ್ಕಳ ಗಿಡ ಮೂಲಕ್ಕೆ ನಮ್ಮ ದೇವ್ರ ಪದ್ಧತಿಯಲ್ಲಿ ಆದೇಶ ನೋಡಿ ನಾವು ಹೊರಗಡೆ ಕೆಲಸ ಇಲ್ಲ ಮೇಡಮ್, ಅನಾಥ ಆಶ್ರಮದ ಆಗಿರ್ಲಿ ಬೇರೆ ಕಡೆ ಆಗಿರ್ಲಿ ನಮ್ಮ ಜನಗಳಲ್ಲಿ ನಾವು ತಿಳಿಸೋದು ಕಡಿಮೆ. ಅದೆಲ್ಲ ನಾವು

0: ಹ್ಮ್, ತುಂಬಾ ಖುಷಿ ಆಯ್ತು ತಾತ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಒಂದು ಆರೋಗ್ಯ ಜೀವನ ಆಗಿರ್ಬೋದು, ಒಂದು ಸ್ವಾಸ್ಥ್ಯ ಜೀವನದಕ್ಕೆ ಒಂದು ಪ್ರಕೃತಿನದು ಯಾವ ರೀತಿ ಸಹಕಾರ ನೀಡುತ್ತೆ, ಆ ನಿಟ್ಟಿನಲ್ಲಿ ನಾವು ಯಾವ ತರ ಸಾಗಬೇಕು ಅನ್ನೋದ್ರ ಮೂಲಕ ನಮ್ಗೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.

ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ಡಿಕೋಟೆ ತಾಲೂಕಿನ ಆನೆಮಳದ ಹಳಿಯ ಶ್ರೀತಾ ಕೆಂಚಯ್ಯರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮವನ್ನ ಕೇಳಿದರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಾನು
1: ಐ,
0: ನೀನು
2: ಯು,
0: ಕಾಡು
1: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
1: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟೂ ಮೆನಿ ವರ್ಡ್ಸ್ ವೇಟ್ ಒನ್ ಮಿನಿಟ್ ಹಾ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ 10 rupees ಆಫ್ಟರ್ ಜಾಯಿನಿಂಗ್ ರಾಮ

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದರೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 59 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಭೂವಿಷಯದಲ್ಲಿ ಪುದಿದ
4: ರಸವಾಸನೆಗಳೆಲ್ಲ
3: ಆವಿಯಾಗೇಳ್ದು
4: ಮುಗಿಲಾಗಿ ಮಳೆಗರೆದು
3: ಬಾವಿಗೂಟೆಯನಿತ್ತು
4: ನರರೊಡಲ ಸೇರುವುದು
3: ದೈವ ರಸತಂತ್ರವಿದು ಮಂಕುತಿಮ್ಮ.
2: ಮುಂದಿನ 3-4 ಮುಕ್ತಕಗಳಲ್ಲಿ ಎಲ್ಲ ಜೀವಿಗಳ ನಡುವೆ ಇರುವಂಥ ಅವಿನಾಭಾವ ಸಂಬಂಧ, ಜಡ ಜೀವದ ನಡುವೆ ಇರುವಂಥ ಇಂಟರ್ ಡಿಪೆಂಡೆನ್ಸ್, ಅನ್ಯೋನ್ಯ ಭಾವ, ಇದ್ರ ಬಗ್ಗೆ DVJ ಅವರು ನಮಗೆ ಕೆಲವು ವಿಷಯಗಳನ್ನು ತಿಳಿಸ್ತಾರೆ. ಸೈನ್ಸ್ನಲ್ಲಿ ಓದ್ತೀವಿ ವಾಟರ್ ಸೈಕಲ್ ಅಂತ, ಜಲಚಕ್ರ. ಜಲಚಕ್ರ ಅಂದರೆ ಏನು? ಸಮುದ್ರದಲ್ಲಿ ನೀರಿದೆ, ಆ ನೀರು ಸೂರ್ಯನ ಕಿರಣಗಳಿಂದಾಗಿ ಆವಿಯಾಗಿ ಮೇಲೆ ಹೋಗುತ್ತೆ, ಅದು ಮೋಡವಾಗುತ್ತೆ, ಗಾಳಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ನೀಡಿ ಕೊಂಡೊಯ್ಯುತ್ತೆ. ಆ ಮೋಡಗಳು ಒಂದು ಕಡೆಯೆಲ್ಲ ಸೇರಿ ಘನೀಕೃತವಾದಾಗ ಕೆಲವೊಂದು ವಾಯುಗುಣಗಳ ಶಕ್ತಿಯಿಂದಾಗಿ ಮೋಡದಲ್ಲಿರುವಂಥ ಆವಿ ಮಳೆಯಾಗಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಿದ್ದಂಥ ನೀರು ಅದೇನಾಗುತ್ತೆ, ಮತ್ತೆ ಭೂಮಿ ಮೇಲೆ ಹರಿತಾ ಭೂಮಿಯ ಒಳಗೂ ಹೋಗುತ್ತೆ, ಭೂಮಿಯ ಮೇಲ್ಪದರದ ಮೇಲೂ ಹರಿತಾ ಹೋಗುತ್ತೆ. ಅದನ್ನೇ ನಾವು ಹರಿಯೋಂಥ ನೀರಿನ ರೂಪದಲ್ಲಿರೋ ನದಿಯಾಗಿ ನೋಡ್ತೀವಿ. ಒಳಗಡೆ ಹೀರಲ್ಪಟ್ಟಂಥ ನೀರನ್ನು ಬಾವಿಯಾಗಿಯೋ ಅಥವಾ ಅಂತರ್ಜಲವಾಗಿಯೋ ನೋಡ್ತೀವಿ. ಇವಾಗ ಆ ನೀರು ಮತ್ತೆ ಎಲ್ಲಿ ಹೋಯಿತು? ಮತ್ತೆ ಅದು ನದಿಯಾಗಿ ಹರಿತಾ ಸಮುದ್ರವನ್ನೇ ಸೇರಿತು. ಸಮುದ್ರವನ್ನು ಸೇರಿದ ನಂತರ ಸಮುದ್ರದ ನೀರಲ್ಲಿ ಒಟ್ಟಾರೆಯಾಗಿ ಅದೇ ಸೇರ್ತು, ತಿರ್ಗಾ ಸೂರ್ಯನ ಕಿರಣ, ತಿರ್ಗಾ ಆವಿ, ತಿರ್ಗಾ ಮೋಡ, ತಿರ್ಗಾ ಮಳೆ, ತಿರ್ಗಾ ವಾಪಸ್. ಸೊ ಈ ಜಲಚಕ್ರದಲ್ಲಿ ನರಮನುಷ್ಯ ಎಲ್ಲೋ ಮಧ್ಯೆ ಸೇರ್ಕೊಂಡಿದ್ದಾನೆ. ಅವನೇನು ಮಾಡ್ತಾನೆ, ತನಗೆ ಕೈಗೆಟುಕೋಂಥ ನೀರಿನ ರೂಪ ಅದು ಬಾವಿ ಅಂತ ಸಾಧಾರಣವಾಗಿ ನಾವು ತಗೋಬೋದು. ಬಾವಿಯಲ್ಲಿರೋಂಥ ನೀರನ್ನು ತನ್ನ ಉಪಯೋಗಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾನೆ. ಸೊ ಅವನಿಗೆ ಕಾಣಿಸ್ತಾ ಇರೋದು ಬಾವಿಯಲ್ಲಿರೋಂಥ ನೀರು ಮಾತ್ರ. ಈ ವಿಸ್ತೃತವಾದಂಥ ಜಲಚಕ್ರ ನೇರವಾಗಿ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಭಗವಂತನ ಒಂದು ಸೃಷ್ಟಿಯಲ್ಲಿರುವಂಥ ಈ ಸುಂದರವಾದಂಥ ಲೀಲೆ ನೋಡಿದರೆ, ಜೀವಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ನೀರನ್ನು ತಂದುಕೊಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಸಮುದ್ರದಲ್ಲಿರುವಂಥ ಉಪ್ಪಿನ ನೀರಿನಲ್ಲಿ ನಾವ್ಯಾರೂ ಉಪಯೋಗಿಸ್ಕೊಂಡು ಬದುಕಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಉಪಯೋಗಕ್ಕೆ ಬರಬೇಕು ಅಂತಂದರೆ ಸಿಹಿ ನೀರಿನ ರೂಪದಲ್ಲೇ ಬರಬೇಕು. ದೇವರ ಒಂದು ಸೃಷ್ಟಿಯ ಒಂದು ವೈಚಿತ್ರ್ಯ ಅಥವಾ ವಿಶೇಷತೆ ಏನಪ್ಪ ಅಂತಂದರೆ ಆಟೋಮ್ಯಾಟಿಕ್ ಡಿಸಲೈನೇಷನ್. ಉಪ್ಪಿನ ಅಂಶವನ್ನು ಆಟೋಮ್ಯಾಟಿಕ್ಕಾಗಿ ತೆಗೆದುಬಿಟ್ಟು ನಮಗೆ ಬರೀ ನೀರನ್ನು ಮಾತ್ರ

0: ಕೊಡ್ತಾ ಇದೆಯಂತೆ. ಸೊ ಹಾಗೆ ಈ ಜಲಚಕ್ರದ ವರ್ಣನೆಯನ್ನು ಮಾಡ್ತಾ ಡಿ ವಿ ಜಿ ಅವರು ಇವಾಗ ನಮಗೆ ಹೇಳ್ತಾ ಇದ್ದಾರೆ, ಈ ಥರದ ಅನ್ಯೋನ್ಯತೆ ಪ್ರಕೃತಿಯಲ್ಲಿ ಅಡಕವಾಗಿದೆ, ಅದನ್ನು ನೀನು ಅರ್ಥ ಮಾಡ್ಕೋ. ಆ ಅನ್ಯೋನ್ಯತೆ ಅನ್ನುವಂಥದ್ದು ನಿನ್ನ ನೇರ ಉಪಯೋಗಕ್ಕೆ ಬರುವಂಥ ವಸ್ತುಗಳಿಂದ ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡು, ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಅನ್ಯೋನ್ಯತೆ ಇದೆ, ಅದನ್ನು ಈಗ ನೋಡೋಣ ಅಂತ. ಈಗ ಮುಂದಿನ ಮುಕ್ತಕದಲ್ಲಿ ಅದನ್ನು ಮತ್ತಷ್ಟು ವರ್ಣನೆ ಮಾಡ್ತಾರೆ. ತರಣಿ ಕಿರಣದ ನಂಟು,
1: ತರಣಿ ಕಿರಣದ ನಂಟು,
0: ಗಗನ ಸಲಿಲದ ನಂಟು,
1: ಗಗನ ಸಲಿಲದ ನಂಟು,
0: ಧರಣಿ ಚಲನೆಯ ನಂಟು,
1: ಧರಣಿ ಚಲನೆಯ ನಂಟು,
0: ಮರುತನೊಳ್ ನಂಟು,
1: ಮರುತನೊಳ್ ನಂಟು,
0: ಪರಿಪರಿಯ ನಂಟುಗಳಿನ್,
1: ಪರಿಪರಿಯ ನಂಟುಗಳಿನ್,
0: ಒಂದು ಗಂಟಿ ವಿಶ್ವ,
1: ಒಂದು ಗಂಟಿ ವಿಶ್ವ,
0: ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ,
1: ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ.
0: ಸೊ ಈಗ ನಮಗೆ ನೇರವಾಗಿ ಕಾಣಿಸಿದಂತಹ ಜಲಚಕ್ರದ ಒಂದು ಭಾಗ ನಾವು ನೋಡ್ತೀವಿ, ಅದು ಬಾವಿಯಲ್ಲಿ ನಮಗೆ ಸಿಗ್ತಾ ಇರುವಂಥ ನೀರು. ಆದರೆ ಈ ನೀರಿನ ಮೂಲವನ್ನು ನಾವು ನೋಡಿದಾಗ ಸಮುದ್ರದಿಂದ ಬಂತು ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಸೂರ್ಯ ಅಲ್ಲೆಲ್ಲೋ ಎಷ್ಟೋ ಸಹಸ್ರಾರು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಸೂರ್ಯ ಇಲ್ಲಿ ತನಕ ನಮ್ಮನ್ನು ಬಂದು ಮುಟ್ತಾ ಇದ್ದಾನೆ ಅಂತಂದರೆ ಹೇಗೆ? ತರಣಿಯ ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ, ತರಣಿಯ ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ಆ ಕಿರಣಗಳು ಸಲಿಲ ನೀರನ್ನು ಆವಿಯಾಗಿಸಿ ಒಂದು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇವೆ, ಪರಿವರ್ತನೆ ಮಾಡ್ತಾ ಇವೆ. ಪರಿವರ್ತನೆಯಾದ ತಕ್ಷಣ ಸಲಿಲ ಎಲ್ಲಿ ಹೋಗ್ತಾ ಇದೆ? ಗಗನಕ್ಕೆ ಹೋಗ್ತಾ ಇದೆ, ಆಕಾಶಕ್ಕೆ ಹೋಗ್ತಾ ಇದೆ. ಸೊ ಆಕಾಶದಲ್ಲಿ ಗಾಳಿ ಇದೆ, ಆ ಗಾಳಿಯ ಶಕ್ತಿಯಿಂದ ಇದು ಸಲಿಲ ಆಚೆ ಈಚೆ ಎಲ್ಲ ಹೋಗುತ್ತೆ. ಗಾಳಿಯ ಒಂದು ವಿಶೇಷ ಶಕ್ತಿಯೇ ಚಲನೆ. ಸೊ ಗಾಳಿ ಇದ್ದಾಗ ಎಲ್ಲ ವಸ್ತುಗಳು ಚಲನೆಯಲ್ಲಿದೆ ಅಂತ ನಾವು ಅಂದ್ಕೊಳ್ಬಹುದು. ಹಾಗೆ ಭೂಮಿ ಚಲನೆ ಮಾಡ್ತಾ ಇದೆ, ನಿರಂತರವಾಗಿ ಭೂಮಿ ಚಲಿಸ್ತಾ ಇದೆ, ತನ್ನ ಸುತ್ತಲೂ ಸುತ್ತಾ ಇದೆ, ಅದರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಸೊ ಧರಣಿ ಅಂತಂದಾಗ ಇದು ತಿರುಗ್ತಾ ಇದೆ, ಸುತ್ತಾ ಇದೆ ಅನ್ನುವಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಅದು ಆಟೋಮ್ಯಾಟಿಕ್ಕು, ನಾವು ಭೂಮಿ ಅಂದ ತಕ್ಷಣ ಅದು ತಿರುಗುತ್ತೆ, ಸೂರ್ಯ ಅಂದ ತಕ್ಷಣ ಕಿರಣಗಳು, ಗಾಳಿ ಅಂದ ತಕ್ಷಣ ಚಲನೆ. ಸೊ ಹೀಗೆ ಪ್ರತಿಯೊಂದು ಅಂಶಕ್ಕೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಅದಕ್ಕೂ ಇದಕ್ಕೂ ಒಂದು ಬಿಡಿಸಲಾರದಂಥ ಒಂದು ಸಂಬಂಧ ಇದೆ. ಆ ಬಿಡಿಸಲಾರದ ಸಂಬಂಧದಿಂದಲೇ ಪ್ರಕೃತಿ ನಿಂತಿರೋದು, ವಿಶ್ವ ನಿಂತಿರೋದು, ಜಗತ್ತು ನಡೀತಾ ಇರೋದು. ಸೊ ಹಾಗೆ ಆ ಪರಿಪರಿಯ ನಂಟುಗಳು, ಈ ಮೂರನ್ನು ಮಾತ್ರ ನಾವು ನೋಡಿದ್ವಿ. ಬೆಂಕಿ, ಬೆಂಕಿ ಸುಡುತ್ತೆ, ಬೆಂಕಿ ತಣ್ಣಗೆ ಮಾಡೋಕ್ಕಾಗಲ್ಲ, ನೀರು ತಣ್ಣಗೆ ಮಾಡುತ್ತೆ, ನೀರು ಸುಡಲ್ಲ. ನೀರನ್ನು ನಾವು ಮೇಲ್ಗಡೆ ಇಟ್ಟರೆ ಅದು ಕೆಳಗಡೆಗೆ ಬರುತ್ತೆ, ವಾಟರ್ ಫೈನ್ಸ್ ಇಟ್ಸ್ ಲೆವೆಲ್, ಕೆಳಗಡೆಗೆ ಹರಿತಾ ಬರುತ್ತೆ. ಅದೇ ನೀರು ಆವಿಯಾದರೆ ಕೆಳಗಿನಿಂದ ಮೇಲೆ ಹೋಗುತ್ತೆ. ಸೊ ಹೀಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಕೆಲವೊಂದು ವಿಶೇಷ ಶಕ್ತಿಗಳಿವೆ. ಆ ನಂಟು ಒಂದಕ್ಕೊಂದಿರೋಂತಹ ಬಿಡಿಸಲಾರದಂತಹ ಒಂದು ವೈಶಿಷ್ಟ್ಯ ಏನಿದೆಯೋ ಆ ವೈಶಿಷ್ಟ್ಯಗಳು ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದು ಸೇರಿಕೊಂಡೇ ಗಂಟು ಆಗಿರುವಂಥದ್ದು. ಆ ಗಂಟೆ ವಿಶ್ವ. ಪ್ರತಿಯೊಂದು ವಸ್ತುವಿನಲ್ಲೂ ತನ್ನದೇ ಆದಂತಹ ವಿಶೇಷ ಶಕ್ತಿ ಇದೆ. ಆ ಶಕ್ತಿ ಇನ್ನೊಂದು ವಸ್ತುವಿನ ಶಕ್ತಿಯ ಜೊತೆ ಸೇರಿ ಒಂದು ಕ್ರಿಯೆಯನ್ನು ನಡೆಸೋದಕ್ಕೆ ಪೂರಕವಾಗಿ ಸಹಕರಿಸುತ್ತೆ. ಆ ಸಹಕಾರದ ಶಕ್ತಿ ಇರೋದ್ರಿಂದಲೇ ವಿಶ್ವ ನಡೀತಾ ಇರೋವಂಥದ್ದು. ಸೊ ಇದರಲ್ಲಿ ಕೆಲವು ನಮಗೆ ನೇರವಾಗಿ ಕಾಣುವಂಥ, ಯಾವಾಗಲೂ ಕೆಲವೊಮ್ಮೆ ನಮಗೆ ಕಾಣುವಂಥ, ಕೆಲವೊಂದು ಬಹಳ ಹತ್ತಿರದ, ಕೆಲವೊಂದು ನಮಗೆ ಕಣ್ಣಿಗೆ ಕಾಣದಂಥ, ಹೀಗೆ ಅನೇಕ ಸ್ತರಗಳಲ್ಲಿ ಈ ನಂಟುಗಳು ಇದ್ದೇ ಇವೆ ವಿಶ್ವದಲ್ಲಿ. ಆ ನಂಟಿನ ಗಂಟಾದಂಥ ಈ ವಿಶ್ವವನ್ನು

0: ನಾವು ಆ ಥರದ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್, ಒಂದು ಕಾಂಪ್ಲೆಕ್ಸ್ ಐಡಿಯಾ, ಸಂಕೀರ್ಣವಾದಂತಹ ಒಂದು ವಿಚಾರ ಅಂತ ನೋಡೋಕ್ಕೆ ಪ್ರಾರಂಭ ಮಾಡಿದಾಗ ವಿಶ್ವದ ಪರಿಪೂರ್ಣತೆ ನಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 59 ಕುರಿತು SVOM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬಹಳ ಕಾಲದಿಂದಲೂ ನಗುವು ಒಂದು ಅತ್ಯುತ್ತಮವಾದ ಔಷಧವೆಂದು ಜನರು ಹೇಳುತ್ತಾ ಬಂದಿದ್ದಾರೆ. ಇದರರ್ಥ ಆನಂದದಿಂದ ಇರುವವರು ಸ್ವಾಭಾವಿಕವಾಗಿ ತಮ್ಮನ್ನು ತಾವು ಗುಣಪಡಿಸಿಕೊಳ್ಳುತ್ತಾರೆ ಎಂಬುದನ್ನು ಎಲ್ಲೋ ಯಾರೋ ತಿಳಿದುಕೊಂಡಿದ್ದಾರೆ ಎಂದಾಯಿತು. ನೀವು ಆರೋಗ್ಯದಿಂದ ಇದ್ದೀರೋ ಅಥವಾ ಅನಾರೋಗ್ಯದಿಂದ ನರಳುತ್ತಿದ್ದೀರೋ ಎನ್ನುವುದು ನಿಮ್ಮ ಶರೀರವು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದರ ಕಾರ್ಯನಿರ್ವಹಣೆಯು ಉತ್ತಮವಾಗಿದ್ದರೆ ಅದನ್ನು ಆರೋಗ್ಯವೆಂದು, ಇಲ್ಲದಿದ್ದರೆ ಅದನ್ನು ಅನಾರೋಗ್ಯವೆಂದು ಕರೆಯುತ್ತೇವೆ. ನೀವು ಆನಂದವಾಗಿದ್ದಾಗ ನಿಮ್ಮ ಭೌತಿಕ ಶರೀರವು ಅತ್ಯಮೋಘವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ನಿಮ್ಮ ರೋಗವನ್ನು ಗುಣಪಡಿಸುವುದು ನಗುವಲ್ಲ, ಅದನ್ನು ಗುಣಪಡಿಸುವುದು ಆನಂದ. ಆದರೆ ನಗು ಎಂದರೆ ಆನಂದವಾಗಿರುವುದು ಎಂಬುವಷ್ಟರ ಮಟ್ಟಿಗೆ ಅವೆರಡು ಕೂಡಿಕೊಂಡು ಬಿಟ್ಟಿವೆ. ನಗುವು ಒಂದು ಬಂಧನವಾಗಿಯೂ ಬಿಡಬಹುದು, ಆನಂದವಾಗಿರಬಹುದು. ಎಂದರೆ ನೀವು ಯಾವಾಗಲೂ ನಗುತ್ತಿರಬೇಕು ಎಂದು ನೀವು ನಂಬಿದ್ದರೆ ನೀವು ತುಂಬಾ ಹಾಸ್ಯಾಸ್ಪದವಾಗಿ ಬಿಡುತ್ತೀರಿ. ಏಕೆಂದರೆ ನೀವು ಯಾವುದೇ ಸಂದರ್ಭದ ಘನತೆಗೆ, ಘನತೆ ಮತ್ತು ವ್ಯಾಪ್ತಿಯನ್ನು ಅರಿಯದೆ ಎಲ್ಲ ಸಂದರ್ಭಗಳಲ್ಲೂ ಆಹಾ ಎಂದು ನಗುತ್ತಿರುತ್ತೀರಿ. ಆನಂದದ ಅರ್ಥ ನಗುವಲ್ಲ, ಆನಂದವೆನ್ನುವುದು ಪ್ರತಿಯೊಂದು ಸಂಭವನೀಯ ರೀತಿಯಲ್ಲೂ ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. ಅದು ಯಾವುದೇ ಒಂದು ನಿರ್ದಿಷ್ಟ ರೀತಿಯಲ್ಲಿರಬೇಕಿಲ್ಲ. ನಗುವು ಅದರ ಒಂದು ಅಭಿವ್ಯಕ್ತಿಯಾಗಬಹುದು, ಮೌನವು ಅದರ ಇನ್ನೊಂದು ಅಭಿವ್ಯಕ್ತಿಯಾಗಬಹುದು. ಆನಂದವು ನಿಮ್ಮಲ್ಲಿ ಸ್ಥಿರತೆ ಉಂಟು ಮಾಡಬಹುದು, ಅಥವಾ ಅದು ನಿಮ್ಮನ್ನು ಕ್ರಿಯಾಶೀಲನ್ನಾಗಿಸಬಹುದು, ಅಥವಾ ಅದು ನಿಮ್ಮಲ್ಲಿ ಕಣ್ಣೀರನ್ನು ತರಿಸಬಹುದು. ಗೌತಮ ಬುದ್ಧನು ಆನಂದದ ಮೂರ್ತ ರೂಪವಾಗಿದ್ದರೂ ಸಹ ಅವನು ನಗುತ್ತಿರುವುದನ್ನು ಯಾವ ಸಮಯದಲ್ಲಿಯೂ ಯಾರು ನೋಡಿರಲಿಲ್ಲ. ಗೌತಮನು ಕೇಕೆ ಹಾಕಿ ನಗಲಿಲ್ಲ ಅಥವಾ ವ್ಯಕ್ತವಾಗುವ ರೀತಿಯಲ್ಲಿ ಮುಗುಳ್ನಗೆಯನ್ನು ಬೀರಲಿಲ್ಲ. ಅವನ ಮಂದಹಾಸವು ಬಹಳ ಚಿಕ್ಕದಾಗಿತ್ತು. ಆನಂದವೆಂದರೆ ನಗು ಅಥವಾ ಮುಗುಳ್ನಗೆ ಎಂದರ್ಥವಲ್ಲ. ಆನಂದವೆಂದರೆ ನೀವು ಜೀವನದ ಆಂತರ್ಯದಲ್ಲಿದ್ದೀರಿ ಎಂದರ್ಥ. ಆನಂದವೆಂದರೆ ಮೂಲಭೂತವಾಗಿ ನೀವು ಜೀವನದಲ್ಲಿ ಆಳವಾಗಿ ಬೇರೂರಿದ್ದೀರಿ ಎಂದರ್ಥ. ಕೇವಲ ಅದರ ಮೇಲ್ಮೇಲಲ್ಲ, ನೀವು ಆನಂದದ ಮೂಲದಲ್ಲಿದ್ದೀರಿ. ಆದ ಕಾರಣ ನೀವೇ ಆನಂದ. ಜನರು ಆನಂದವನ್ನು ಪಡೆಯಲು ವಿರುದ್ಧ ದಿಕ್ಕಿನಲ್ಲಿ ಯಾವಾಗಲೂ ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ಮದ್ಯಪಾನ ಮಾಡುವುದು ಆನಂದವೆಂದುಕೊಂಡರೆ ಇನ್ನು ಕೆಲವರು ನಗುವುದನ್ನು ಆನಂದವೆಂದುಕೊಳ್ಳುತ್ತಾರೆ. ನಿಮಗೆ ಗೊತ್ತಲ್ಲ, ಕೆಲವರು ನಗುತ್ತಿರುವ ಜನರ ಒಂದು ಸಮಾಜವನ್ನೇ ಕಟ್ಟಿದ್ದಾರೆ. ಬೀದಿಯಲ್ಲಿ ಎಲ್ಲೆಡೆಯೂ ಅವರು ಬೇರೆ ರೀತಿಯಾಗಿ ನಗುತ್ತಿರುತ್ತಾರೆ. ಆರಂಭದಲ್ಲಿ ಅದು ವಿನೋದವೆನಿಸಬಹುದು, ಆದರೆ ನೀವು ಎಲ್ಲ ಸಮಯದಲ್ಲೂ ನಗುತ್ತಿರುವವರೊಟ್ಟಿಗೆ ಬದುಕಬೇಕೆಂದಾದರೆ ಅವರ ನಗುವನ್ನು ನಿಲ್ಲಿಸುವ ಸಲುವಾಗಿ ಒಂದು ದಿನ ನಿಮಗವರನ್ನು ಕೊಂದು ಬಿಡಬೇಕು ಎಂದೆನಿಸಬಹುದು. ಇತ್ತೀಚಿನ

ದಿನಗಳಲ್ಲಿ ನಗುವ ಯೋಗ ರೀತಿಯ ಯೋಗವು ಚಾಲ್ತಿಯಲ್ಲಿದೆ. ಒಬ್ಬರು ಎದರು ಇನ್ನೊಬ್ಬರು ನಿಂತು ನಾನು ಬೇರೆ ರೀತಿಯಾಗಿ ಮಿಮಿಕ್ರಿ ಮಾಡಿ ನಗುತ್ತೇನೆ ಎಂದು ನಗುತ್ತೇನೆ ಎಂಬ ರೀತಿಯದ್ದು. ಇದು ಹುಚ್ಚುತನವಷ್ಟೇ. ಅಮೆರಿಕನ್ ಶಿಕ್ಷಕನೊಬ್ಬ ನೀವು ದಿನಕ್ಕೆ 10 ನಿಮಿಷಗಳಷ್ಟು ಕಾಲ ನಗಬೇಕು ಎಂದು ಉಪದೇಶ ಮಾಡಿರುವುದನ್ನು ನಾನು ಎಲ್ಲ ಓದಿದೆ. ನೀವು ಆಗೇನಾದರೂ ಮಾಡಿದ್ದೇ ಆದರೆ ಶೀಘ್ರದಲ್ಲೇ ಉಚ್ಚಾಸ್ಪತ್ರೆಯನ್ನು ಸೇರುತ್ತೀರಿ. ನೋಡಿ, ನಿಮ್ಮ ತೋಟದಲ್ಲಿ ನಿಮಗೆ ಹೂಗಳಿರಬೇಕು ಎಂದಾದರೆ ನೀವು ಪ್ಲಾಸ್ಟಿಕ್ ಹೂಗಳನ್ನು ಖರೀದಿಸಿ ಅವುಗಳನ್ನು ನಿಮ್ಮ ತೋಟದಲ್ಲಿರಿಸುವುದಿಲ್ಲ ತಾನೇ? ಅದಕ್ಕಾಗಿ ನೀವು ಹೂಗಳಂತೆ ಕಾಣಿಸಿದಂತಹ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಮಣ್ಣು, ಗೊಬ್ಬರ, ನೀರು, ಸೂರ್ಯನ ಬೆಳಕು ಸರಿಯಾಗಿ ಇರುವಂತೆ ನೋಡಿಕೊಳ್ಳಬೇಕು. ಇವುಗಳಲ್ಲಿ ಯಾವುದು ಸಹ ಹೂಗಳಂತೆ ಕಾಣಿಸುವುದಿಲ್ಲ, ಭಾಸವಾಗುವುದಿಲ್ಲ ಅಥವಾ ಪರಿಮಳವನ್ನು ಬೀರುವುದಿಲ್ಲ. ಆದರೆ ನೀವು ಈ ವಿಷಯಗಳನ್ನು ಸರಿಯಾಗಿ ನಿರ್ವಹಿಸಿದ್ದೇ ಹೂಗಳು ಹರಳುತ್ತವೆ. ಅಂತೆಯೇ ಪ್ರತಿದಿನ ನಾನು ನಗುತ್ತೇನೆ ಎಂಬ ನಿಲುವನ್ನು ನೀವು ತೆಗೆದುಕೊಂಡ ಮಾತ್ರಕ್ಕೆ ನೀವು ನಗುವುದಿಲ್ಲ. ನಿಮ್ಮೊಳಗೆ ನೀವು ಒಂದು ರೀತಿಯ ಸವಿಯಾದ ಸ್ಥಿತಿಯಲ್ಲಿದ್ದರೆ ಏತಕ್ಕೆ ಎಂದು ತಿಳಿಯದೆಯೇ ಮಂದ ಹಾಸವೊಂದು ನಿಮ್ಮ ಮುಖದಲ್ಲಿ ಹರಳುತ್ತದೆ. ಒಂದು ಸಣ್ಣ ಕಚಗುಳಿಯಿಂದ ನೀವು ನಗುತ್ತೀರಿ. ನಗು ಒಂದು ಪರಿಣಾಮ. ಆ ಪರಿಣಾಮವನ್ನು ಸೃಷ್ಟಿಸಲು ಪ್ರಯತ್ನಿಸಬೇಡಿ. ಅದರ ಮೂಲದತ್ತ ಗಮನಹರಿಸಿ. ಆನಂದವೆನ್ನುವುದು ನೀವು ಮಾಡಬೇಕಾದಂತಹ ವಿಷಯವಲ್ಲ. ನಿಮ್ಮೊಳಗೆ ತುಡಿಯುತ್ತಿರುವ ಜೀವದ ಮೂಲ ಪ್ರಕ್ರಿಯೆಗೆ ನೀವು ಯಾವುದೇ ಅಡೆತಡೆಗಳನ್ನು ಒಡ್ಡದಿದ್ದರೆ ಆನಂದವೆನ್ನುವುದು ಒಂದು ಸ್ವಾಭಾವಿಕ ಫಲಿತಾಂಶ. ಆನಂದವೆನ್ನುವುದು ಒಂದು ಸಾಧನೆಯಲ್ಲ. ಆನಂದವು ನಿಮ್ಮ ಮೂಲಸ್ಥಿತಿ. ಯೋಗದಲ್ಲಿ ನಾವು ಮಾನವ ದೇಹವನ್ನು 5 ಶರೀರಗಳ ಒಂದು ರಚನೆಯಾಗಿ ನೋಡುತ್ತೇವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಆದ್ದರಿಂದ ನಿಮ್ಮ ಅಂತರಾಳವೇ ಆನಂದ. ದೇಹದ ಮೊದಲ 3 ಆಯಾಮಗಳು ಭೌತಿಕ, ಮಾನಸಿಕ ಮತ್ತು ಪ್ರಾಣಶಕ್ತಿ ಶರೀರಗಳು ಸರಿಯಾದ ಹೊಂದಾಣಿಕೆಯಲ್ಲಿದ್ದರೆ ನಿಮ್ಮ ಅಂತರಾಳವು ಅಂದರೆ ಪರಮಾನಂದವು ಸ್ವಾಭಾವಿಕವಾಗಿ ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುವರೇ, ಇದುವರೆಗೂ ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಮೈಸೂರಿನ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ ನಾಯಕ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಗೋಪಾಲ್ ನಾಯಕ್. ನಾನು ವಿಜ್ಞಾನ ಶಿಕ್ಷಕ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿ ವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ ಹಾವು. ಏಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ ಗಳಿದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನ ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲೀಡ್ಸ್ಗಳನ್ನು, ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೇ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ ತಾಮ್ರ, ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನು ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದರೆ ಉಪ್ಪಿನಾಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದ್ರೆ ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್, ನಿಂಬೆಹಣ್ಣನ್ನು ತೆಗೆದುಕೊಂಡು

ಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇನೆ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಿ ಅಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ, ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು
ನಾವು

ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025 ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ

0: ಸಂಸ್ಕೃತಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ, ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗೆ ಬೇಕಲ್ಲ, ನಾನು ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲು, ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನು ಯಾರು? ಸೊ ಇದಕ್ಕೆ ಉತ್ತರವನ್ನು ನೀವೇ ಹೇಳಬೇಕು, ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗೆ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನು ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ? ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ? ನಿಂಬೆಹಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ, ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20". ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 km ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ

ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದರ ಕೆಲಸ ಏನಪ್ಪಾ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿದೆ.

ಬೆಳಗುರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಮೈಸೂರಿನ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ ನಾಯ್ಕ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.

0: ಹೌದಾ? ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
0: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ? ನೀನು 2FA ಎನೇಬಲ್ ಮಾಡಿದೀಯಾ?
0: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
0: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಡಾಕ್ಟರ್ ಪ್ರಭುಶಂಕರ ಸಾಹಿತಿಗಳ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ವ್ಯಕ್ತಿತ್ವವೇ ಸಂಸ್ಕೃತಿಯಾದ ಸಂಪನ್ನ ಸಾಹಿತಿ ಡಾಕ್ಟರ್ ಪ್ರಭುಶಂಕರ ಅವರ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸಾಹಿತ್ಯ ಸಂಸ್ಕೃತಿಯ ಅತ್ಯುತ್ತಮ ಫಲ. ಹಿರಿಯರು ಹಿರಿಯತನ ಉಳಿಸಿಕೊಂಡವರಲ್ಲಿ ಡಾಕ್ಟರ್ ಪ್ರಭುಶಂಕರ ಅವರು ಪ್ರಮುಖರಾದವರು. ಈ ಮಾತನ್ನು ಹೇಳಿದವರು ಖ್ಯಾತ ವಿಮರ್ಶಕ

ಪ್ರೊಫೆಸರ್ ಜಿ ಎಚ್ ನಾಯ್ಕರು. ತಮ್ಮ ಗುರುಗಳ ಬಗೆಗೆ ಅಭಿಮಾನದಿಂದ ಅವರು ಹೇಳಿದ ಮಾತು ಕೇವಲ ಬಾಯಿ ಮಾತಿನ ಹೊಗಳಿಕೆ ಅಲ್ಲ, ಪ್ರಭುಶಂಕರ ಅವರು ಬದುಕಿದ್ದ ನಿಜವಾದ ರೀತಿಯೇ ಹಾಗಿತ್ತು. ತಮ್ಮ ಪಾಡಿಗೆ ತಾವು ಇರುವ, ಬೇರೆಯವರ ಹಂಗಿಗೆ ಒಳಗಾಗದೆ ವಶೀಲಿ ಮಾಡಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳದ ಸಾತ್ವಿಕ ಗುಣ ಅವರದಾಗಿತ್ತು. ಸರಳತೆ ಅವರ ಬದುಕಿನ ಮಂತ್ರವಾಗಿತ್ತು, ವಿನಯ ಅವರ ಬದುಕಿನ ಲಕ್ಷಣವಾಗಿತ್ತು. ಯಾವ ಭೇದವೂ ಇಲ್ಲದೆ ಸರ್ವರನ್ನ ಪ್ರೀತಿಯಿಂದ ಕಾಣುವುದು ಅವರ ಬದುಕಿನ ತಾತ್ವಿಕತೆ. ಸದಾ ಒಳ್ಳೆಯವರು ಹೇಳಿದಂತಹ ಮಾತುಗಳು, ಅವುಗಳ ಮನನ ಭವಿಷ್ಯದಲ್ಲಿ ಯುವ ಸಮುದಾಯದ ಬದುಕಿನ ಬಗೆಗೆ ಚಿಂತಿಸುವ ಇವರ ಆಲೋಚನೆಗಳಲ್ಲಿ ಸರ್ವರನ್ನು ಸಮನಾಗಿ ಕಾಣುವ, ಜಾತಿ ಪದ್ಧತಿಯನ್ನು ಸುಧಾರಿಸುವ, ಕೈಲಾಗದ ಅಸಹಾಯಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮನೋವೈಶಾಲ್ಯತೆ ಇತ್ತು. ಗುರುಗಳು ಮತ್ತು ವಿದ್ಯಾರ್ಥಿಗಳು ಅವರಿಗೆ ಬದುಕಿನ ಸ್ಫೂರ್ತಿ. ಗುರುಗಳನ್ನು ಗೌರವಿಸ್ತಾ, ವಿದ್ಯಾರ್ಥಿ ಮಿತ್ರರನ್ನು ಪ್ರೀತಿಸುತ್ತಾ, ಸರಳ ಅಂತರ್ಜಾತಿ ವಿವಾಹಗಳ ಮೂಲಕ ಸಮಾಜದಲ್ಲಿ ಸ್ವಸ್ಥತೆಯನ್ನು, ಸಹಬಾಳ್ವೆಯನ್ನು ಏರ್ಪಡಿಸಬೇಕೆಂಬ ತುಡಿತ ಅವರದಾಗಿತ್ತು. ಅನೇಕ ಸಂವೇದನಾಶೀಲ ಕೃತಿಗಳನ್ನು ಕನ್ನಡ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ಕೆಲವು ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ಒಳಗೊಂಡಿದ್ರೆ, ಕೆಲವು ನವ್ಯವನ್ನು, ಕೆಲವು ದಲಿತ ಬಂಡಾಯ ಪ್ರಜ್ಞೆಯನ್ನು ಮತ್ತು ಕೆಲವು ಪಾತ್ರಗಳು ಸ್ತ್ರೀವಾದಿ ಸಂವೇದನೆಯನ್ನು ಬೆಸೆಸಿವೆ. ಅವರನ್ನು ಯಾವುದೋ ಒಂದೇ ಒಂದು ಕಾಲಘಟ್ಟದ ಫ್ರೇಮಿನೊಳಗೆ ಇಟ್ಟು ವಿಶ್ಲೇಷಿಸುವುದು ಕಷ್ಟಸಾಧ್ಯವಾದ ಕೆಲಸ. ಪ್ರಭುಶಂಕರ ಅವರು ಚಿಕ್ಕಂದಿನಿಂದಲೂ ಧಾರ್ಮಿಕ ತೇಜಸ್ವಿಗಳಾದ ವ್ಯಕ್ತಿತ್ವಗಳ ಬಗೆಗೆ ಒಲವು ಉಳ್ಳವರು. ರಾಮಕೃಷ್ಣ ಪರಮಹಂಸ ವಿವೇಕಾನಂದರ ದಿವ್ಯವಾಣಿಯಿಂದ ಪ್ರೇರಿತರಾದರು. ನೆಚ್ಚಿನ ಗುರು ಕುವೆಂಪು ಅವರ ಸಾಹಿತ್ಯದಲ್ಲೂ ಕಿರೀಟ ಗೌರವ ಇರುವುದು ಆಧ್ಯಾತ್ಮಕ್ಕೆ. ಬೌದ್ಧ ವೀರಶೈವ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿರುವುದಲ್ಲದೆ ಉಪನಿಷತ್ತು, ತತ್ವಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. 45ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಇವರು ವೈಚಾರಿಕತೆ, ಜೀವನ ಪ್ರೀತಿ, ಜನಪರ ಕಾಳಜಿ, ಆಧ್ಯಾತ್ಮ, ಹಾಸ್ಯ, ಅನಾತ್ಮವಾದಗಳನ್ನು ತಮ್ಮ ಸಾಹಿತ್ಯದ ವಿಶಿಷ್ಟ ಲಕ್ಷಣಗಳಾಗಿ ಕಂಡುಕೊಂಡಿದ್ದಾರೆ. ಮೂಲತಃ ಚಾಮರಾಜನಗರ ಜಿಲ್ಲೆಯವರಾದ ಪ್ರಭುಶಂಕರ ಅವರ ತಂದೆ ದಿವಂಗತ ಆರ್ ಕರಿಬಸಪ್ಪನವರು ವ್ಯಾಪಾರಸ್ಥರಾಗಿದ್ದರೂ ಕೂಡ ಧಾರ್ಮಿಕ ಗ್ರಂಥಗಳ ಪಾರಾಯಣ ಪ್ರಿಯರಾಗಿದ್ದರು. ಜೊತೆಗೆ ಅತ್ಯುತ್ತಮ ಆಯುರ್ವೇದ ಪಂಡಿತರು ಕೂಡ ಆಗಿದ್ದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಟ್ಟಂತಹ ಇವರು ಮನೆ ಪಾಠಕ್ಕಾಗಿ ಶಿಕ್ಷಕರನ್ನು ನಿಯೋಜಿಸಿದ್ದರು. ತಾಯಿ ರುದ್ರಮ್ಮ ಅವರು ಕೂಡ ಲೋಯರ್ ಸೆಕೆಂಡರಿವರೆಗಿನ ಶಿಕ್ಷಣವನ್ನು ಪಡೆದಿದ್ದರು. ಜೊತೆಗೆ ಇವರಿಗೂ ಗ್ರಂಥಗಳನ್ನು ಓದುವ ಅಭ್ಯಾಸ ಇತ್ತು. ತಂದೆ ತಾಯಿಯರಿಗಿದ್ದ ಈ ಪುಸ್ತಕ ಪ್ರೀತಿಯೇ ತಾವೆಲ್ಲ ದೊಡ್ಡ ವಿದ್ಯಾವಂತರಾಗಲು ಪ್ರೇರಣೆಯಾಯಿತೆಂದು ಪ್ರಭುಶಂಕರ ಅವರು ಅವರನ್ನೊಮ್ಮೆ ಭೇಟಿಯಾಗಿದ್ದಾಗ ಹೇಳಿದ್ದಾರೆ. ಒಟ್ಟು 8 ಜನ ಮಕ್ಕಳಲ್ಲಿ ಪ್ರಭುಶಂಕರ ಅವರು 4ನೆಯವರು. ಇವರು 15 ಫೆಬ್ರವರಿ 1929ರಲ್ಲಿ ಹುಟ್ಟಿದ್ದು. ಓದಿನ ಕಾಲಘಟ್ಟದಲ್ಲಿ ನಿರಂತರವಾಗಿ ಮಹಾಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಉನ್ನತ ದರ್ಜೆಯಲ್ಲೇ ತೇರ್ಗಡೆಯಾದವರು. ಪ್ರೌಢಶಾಲಾ ಶಿಕ್ಷಣದ ಸಮಯದಲ್ಲಿ ಬೆಂಗಳೂರಿನ ರಾಮಕೃಷ್ಣಾಶ್ರಮದಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಸಿಗತ್ತೆ. ಚಿಕ್ಕಂದಿನಲ್ಲೇ ರಾಮಕೃಷ್ಣಾಶ್ರಮದ ಬಗೆಗೆ ಒಲವು ಬೆಳೆಯೋದಕ್ಕೆ ಇದೇ ಮುಖ್ಯ ಕಾರಣ ಆಗತ್ತೆ. ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ಶ್ರೀಯುತ ಡಿ ಆರ್ ಚೆನ್ನೇಗೌಡರವರು ಬರೆದಂತಹ ರಾಮಕೃಷ್ಣ ಪರಮಹಂಸ ಅನ್ನುವಂತಹ ಪುಸ್ತಕ, ಆ ಪುಸ್ತಕ ಬರೆದಂತಹ ಚೆನ್ನೇಗೌಡರು ಶ್ರೀಮತಿ ಶಾಂತಾ ಪ್ರಭುಶಂಕರ ಅವರ ತಂದೆ. ಈ ಪುಸ್ತಕ ಪ್ರಭುಶಂಕರ ಅವರ ಆಧ್ಯಾತ್ಮಿಕ ಹಾಗೂ ವೈವಾಹಿಕ ಬದುಕು ಎರಡನ್ನೂ ರೂಪಿಸಿತು. ರಾಮಕೃಷ್ಣ ಆಶ್ರಮದಲ್ಲಿಯೇ ಅವರ ಮೇಲೆ ಇಬ್ಬರು ಸ್ವಾಮೀಜಿಗಳ ಗಾಢ ಪ್ರಭಾವವಾಗಿದೆ. ಮೊದಲನೆಯವರು ಕೇರಳದ ಸ್ವಾಮಿ ತ್ಯಾಗೇಶಾನಂದರ ಪ್ರಭಾವ, ದೊಡ್ಡ ಸಂಸ್ಕೃತ ವಿದ್ವಾಂಸರು ಇವರು. ಇವರೊಂದಿಗಿನ ಒಡನಾಟದಿಂದಾಗಿ ಪ್ರಭುಶಂಕರರಿಗೆ ಸಂಸ್ಕೃತದ ಬಗೆಗೆ ಆಸಕ್ತಿ ಹುಟ್ಟಿತು. ಇನ್ನೊಬ್ಬರು ಸ್ವಾಮಿ ಯತೀಶ್ವರಾನಂದರು. ಇವರು ತಮ್ಮ ದೀಕ್ಷಾ ಗುರುಗಳಂತ ಹೇಳಿ

ಮಿಂಚಿನ ತೇರು ಕೃತಿಯ ಮೊದಲ ಮಾತು ಭಾಗದಲ್ಲಿ ಹೇಳಿಕೊಂಡಿದ್ದಾರೆ. ಅಮೇರಿಕಾದಲ್ಲಿ 9 ವರ್ಷ ಇದ್ದು ಭಾರತಕ್ಕೆ ಹಿಂದಿರುಗಿದಂತಹ ಈ ಗುರುಗಳು ತ್ಯಾಗ ವೈರಾಗ್ಯಗಳಲ್ಲಿ ಅವರಿಗೆ ಸಮನಾದ ವ್ಯಕ್ತಿಯನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಪ್ರಭುಶಂಕರ ಅವರೇ ಹೇಳಿಕೊಂಡಿದ್ದಾರೆ. ಅಂತರಂಗದ ತುಂಬ ಪ್ರೀತಿಯನ್ನು, ಜ್ಞಾನವನ್ನು, ನಡೆನುಡಿಗಳಲ್ಲಿ ಅಚ್ಚುಕಟ್ಟುತನವನ್ನು ರೂಪಿಸಿಕೊಂಡಿದ್ದಂತಹ ಈ ಸ್ವಾಮೀಜಿಗಳ ಇಂಗ್ಲೀಷ್ ಉಚ್ಚಾರಣೆ, ಶಿಷ್ಟ ನಡವಳಿಕೆ, ಅವರ ಒಡನಾಟ, ಇಂಗ್ಲೀಷ್ ಭಾಷೆಯ ಬಗೆಗೆ ಇದ್ದಂತಹ ವಿಸ್ತಾರವಾದ ಜ್ಞಾನವನ್ನು, ಅಮೇರಿಕಾ ದೇಶದ ಬಗೆಗೆ ಮೋಹವನ್ನು ಪ್ರಭುಶಂಕರ ಅವರಲ್ಲಿ ಬೆಳೆಸ್ತಂತೆ. ಪ್ರಭುಶಂಕರ ಅವರು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಪ್ರವೇಶ ಪಡೆದಾಗ ಅಲ್ಲಿದ್ದಂತಹ ಬಹುದೊಡ್ಡ ವಿದ್ವಾಂಸರ ಪಡೆ, ಯಾರ್ಯಾರಪ್ಪ ಅಂದರೆ ನಾಕಸ್ತೂರಿಯವರು, ಎಂ ವಿ ಸೀತಾರಾಮಯ್ಯನವರು, ಎಸ್ ಶೇಷಗಿರಿಯವರು, ಜಿ ಪಿ ರಾಜರತ್ನಮ್ಮವರು, ತೀನಂ ಶ್ರೀಕಂಠಯ್ಯನವರು, ಎಲ್ ಗುಂಡಪ್ಪ ಅವರು, ಸಿ ಡಿ ಗೋವಿಂದರಾವ್ ಮೊದಲಾದವರು. ಒಂದು ದೊಡ್ಡ ಪರಂಪರೆ, ಗುರು ಪರಂಪರೆ ಅವರಿಗೆ ಸಿಗ್ತದೆ. ನಾಕಸ್ತೂರಿಯವರು ಗ್ರೀಕ್ ರೋಮ್ನ ಚರಿತ್ರೆಗೆ ಸಂಬಂಧಿಸಿದಂತೆ ಹೇಳ್ಕೊಟ್ಟಂತಹ ಪಾಠಗಳನ್ನು ಸುಮಾರು 80 ವರ್ಷಗಳಾದರೂ ಕೂಡ ಪ್ರಭುಶಂಕರ ಅವರು ನೆನಪಿನಲ್ಲಿ ಇಟ್ಟಿದ್ದರು. ಅಷ್ಟೊತ್ತಿಗಾಗಲೇ ಪ್ರಭುಶಂಕರ ಅವರಿಗೆ ಮರವು ಬಂದಿದ್ದರೂ ಕೂಡ ಅವರು ಗುರುಗಳು ಹೇಳ್ಕೊಟ್ಟಂತಹ ಪಾಠಗಳ ಬಗೆಗೆ ಅವರಿಗೆ ಮರವಿರಲಿಲ್ಲ ಅನ್ನೋದು ಒಂದು ವಿಶೇಷವಾದ ಸಂಗತಿಯಾಗಿತ್ತು. ಅವರ ಆತ್ಮೀಯರಾದ ಬೆಂಗಳೂರಿನ ಸರ್ಕಾರಿ ವಾಣಿಜ್ಯ ಕಾಲೇಜಿನ ಎಚ್ ಎನ್ ಮುರಳೀಧರ ಅವರು ಹೇಳ್ತಾರೆ, ಪ್ರಭುಶಂಕರ ಅವರು ಯಾವುದು ಲೋಕೋತ್ತರ ದ್ರವ್ಯವೋ ಅದನ್ನು ಅವರು ಮರೆತೇ ಇಲ್ಲ, ಅವರ ಮರೆವು ಲೋಕದ್ರವ್ಯದ ಕಡೆಗೆ ಮಾತ್ರ ಅಂತ ಹೇಳ್ತಾರೆ. ಈ ಸನ್ನಿವೇಶಕ್ಕೆ ಈ ಅನುರೂಪವಾಗಿ ಹೇಳಿದಂಥ ಮಾತದು. ಇಂಗ್ಲೀಷ್ ಕನ್ನಡ ಎರಡನ್ನು ಸಮರ್ಥವಾಗಿ ಬಳಸಬಲ್ಲಂತಹ ಕೆಲವೇ ಕೆಲವು ಕನ್ನಡ ವಿದ್ವಾಂಸರಲ್ಲಿ ಪ್ರಭುಶಂಕರ ಅವರು ಪ್ರಮುಖರು. 1947ರಲ್ಲಿ ರಾಮಕೃಷ್ಣ ಆಶ್ರಮ ಬಿಡೋದಕ್ಕೆ ಅವರಿಗೆ ಮನಸ್ಸಿಲ್ಲದೇ ಇದ್ದರೂ ಕೂಡ ಕುವೆಂಪು ಅವರ ಸಾಹಿತ್ಯ, ಆಧ್ಯಾತ್ಮಿಕತೆ ಬಗೆಗೆ ಇದ್ದಂತಹ ಗೌರವ ಅವರನ್ನು ಮೈಸೂರು ಕಡೆಗೆ ಬರೋ ಹಾಗೆ ಮಾಡುತ್ತೆ, ಪ್ರೇರಣೆಯನ್ನು ನೀಡುತ್ತೆ. ಮೈಸೂರು ಮಹಾರಾಜ ಕಾಲೇಜಿಗೆ ಕನ್ನಡ ಬಿ ಎ ಆನರ್ಸ್ ಕಲಿಯೋದಕ್ಕೆ ಅಂಥೇಳಿ ಬರ್ತಾರೆ. ಇಲ್ಲಿ ಕುವೆಂಪು ಅವರ ಸಾನ್ನಿಧ್ಯ ದೊರಕಿದ್ದಷ್ಟೇ ಅಲ್ಲದೆ ಅವರಿಗೆ ಮಾನಸಪುತ್ರರೇ ಆಗಿ ಇದ್ದಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯವೇ. ಇಲ್ಲಿ ಕೂಡ ಕುವೆಂಪು ಅವರ ಹಾಗೆ ಅನೇಕ ವಿದ್ವಾಂಸರು ಅವರಿಗೆ ನೆಚ್ಚಿನ ಗುರುಗಳಾಗಿ ಸಿಗ್ತಾರೆ. ಎಸ್ ವಿ ಸಂಪತ್ ಅವರು, ಕೆ ವಿ ರಾಘವಾಚಾರ್ಯವರು, ಎಸ್ ಅನಂತಾಚಾರ್ಯರು, ದೆ ಜವರೇಗೌಡರು, ಉಕ ಸುಬ್ಬರಾಯಾಚಾರ್ಯರು, ಆರ್ ಗುರುರಾಜಾಚಾರ್ಯರು, ಎಂ ರಾಮರಾಯರು, ಇವರುಗಳನ್ನು ಪದೇ ಪದೇ ಅವರು ನೆನಪಿಸ್ಕೊಳ್ತಾ ಇದ್ರು ಅನ್ನೋದು ಮುಖ್ಯವಾದ ವಿಚಾರ. 1950ರಲ್ಲಿ ಎಚ್ ವಿ ನಂಜುಂಡಯ್ಯ ಚಿನ್ನದ ಪದಕದೊಂದಿಗೆ ಬಿ ಎ ಆನರ್ಸ್ ಪದವಿಯನ್ನು ಪಡ್ಕೊಳ್ತಾರೆ. 1951ರಲ್ಲಿ ಕೇಣಿ ಸಿದ್ದಪ್ಪನವರ ಚಿನ್ನದ ಪದಕದೊಂದಿಗೆ ಕನ್ನಡ ಎಂ ಎ ಪದವಿಯನ್ನು ಪಡ್ಕೊಳ್ತಾರೆ. ಇದೇ ವರ್ಷ ಬೆಂಗಳೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸಕ್ಕೆ ಕೂಡ ಸೇರಿಕೊಳ್ತಾರೆ. ರಾಮಕೃಷ್ಣ ಆಶ್ರಮದಲ್ಲಿ ಮತ್ತೆ ಉಳಿಯುವ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಮರು ವರ್ಷ ಅವರಿಗೆ ಕೋಲಾರದ ಇಂಟರ್ಮೀಡಿಯೇಟ್ ಕಾಲೇಜಿಗೆ ವರ್ಗಾವಣೆಯಾಗುತ್ತೆ. ಅಲ್ಲಿ ಅನೇಕ ಸನ್ಮಿತ್ರರು ಅವರಿಗೆ ದೊರೀತಾರೆ. ಇವರ ಆಪ್ತ ಹಾಗೂ ಮೆಚ್ಚಿನ ಗೆಳೆಯ ಅಂಬಳೆ ವೆಂಕಟರಾಮ್ ಪರಿಚಿತರಾದದ್ದು ಕೋಲಾರದಲ್ಲೇ. 1954ರವರೆಗೆ ಕೋಲಾರದಲ್ಲೇ ಕರ್ತವ್ಯ ನಿರ್ವಹಣೆ ಮಾಡಿ ರಜೆ ದಿನಗಳಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ಕಾಲ ಕಳೀತಾರೆ. 1954ರಲ್ಲಿ ಮೈಸೂರಿನ ಯುವರಾಜ ಕಾಲೇಜಿಗೆ ವರ್ಗಾವಣೆಗೊಳ್ತಾರೆ. 1956ರಲ್ಲಿ ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನ ಪಡೆದು 3 ವರ್ಷಗಳ ಕಾಲ ಗುರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಕನ್ನಡದಲ್ಲಿ ಭಾವಗೀತೆ ಅನ್ನುವಂತಹ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿಯನ್ನು 1959ರಲ್ಲಿ ಪಡೀತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕನ್ನಡ ಸಂಶೋಧನಾ ಮಹಾಪ್ರಬಂಧ ಅನ್ನುವಂತಹ ಹೆಗ್ಗಳಿಕೆಯನ್ನು ಈ ಕೃತಿ ಪಡ್ಕೊಳ್ಳುತ್ತೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ಪ್ರಭುಶಂಕರ ಅವರು ಪ್ರಾಧ್ಯಾಪಕರಾದದ್ದು ಮಾತ್ರ ತಮ್ಮ ನಿವೃತ್ತಿಯ ಕೊನೆಯ 4 ವರ್ಷಗಳಲ್ಲಿ.

1963ರಲ್ಲಿ ಅವರು ಎನ್ ಸಿ ಸಿ ಪ್ರಶಿಕ್ಷಣವನ್ನು ಪಡ್ಕೊಳ್ತಾರೆ. ಎನ್ ಸಿ ಸಿ ಅಧಿಕಾರಿಯಾಗಿ ಕೂಡ 1 ವರ್ಷ ಸೇವೆ ಸಲ್ಲಿಸ್ತಾರೆ. 1964ರಿಂದ 1981ರ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಂಗದಲ್ಲಿ ನಿರ್ದೇಶಕರಾಗಿ ಒಂದು ಮಹತ್ವದ ಅಧಿಕಾರವನ್ನು ಪಡೀತಾರೆ. ಈ ಸಂದರ್ಭ ಅವರ ವೃತ್ತಿ ಜೀವನದಲ್ಲಿ ಮಹತ್ವದ ಘಟ್ಟ ಅಂತಲೇ ಹೇಳಬಹುದು. ಪ್ರಭುಶಂಕರ ಅವರು ಪ್ರಸಾರಂಗದಲ್ಲಿ ಇದ್ದಂತಹ ಅವಧಿಯಲ್ಲಿ ತಮ್ಮ ದೂರದರ್ಶಿತ್ವದಿಂದಾಗಿ ಹಲವಾರು ಮಹತ್ವಪೂರ್ಣವಾದಂತಹ ಶಾಶ್ವತ ಯೋಜನೆಗಳನ್ನು ಸ್ಥಾಪಿಸ್ತಾರೆ. ಇಂಗ್ಲಿಷ್ ಕನ್ನಡ ನಿಘಂಟು ಯೋಜನೆಯನ್ನು ರೂಪಿಸ್ತಾರೆ. ಈ ಯೋಜನೆಗೆ ಶಿವರಾಮ್ ಕಾರಂತ, ಎಸ್ ವಿ ರಂಗಣ್ಣ, ಆರ್ ಎಲ್ ನರಸಿಂಹಯ್ಯ, ಕೂಶಿ ಹರಿದಾಸ ಭಟ್ಟ, ಆರ್ ಸಿ ಹಿರೇಮಠ್ ಮೊದಲಾದ ಖ್ಯಾತನಾಮರನ್ನ ಸದಸ್ಯರನ್ನಾಗಿ ನೇಮಿಸಿಕೊಳ್ತಾರೆ. ಭಾರತೀಯ ಭಾಷೆಗಳಲ್ಲೇ ಇಷ್ಟು ಸಮಗ್ರವಾದ ಬೃಹತ್ತಾದ ದ್ವಿಭಾಷಾ ನಿಘಂಟು ಬೇರೊಂದಿಲ್ಲ ಅನ್ನುವಂತಹ ಹೆಗ್ಗಳಿಕೆ ಈ ನಿಘಂಟು ಪಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಇಂಥದ್ದೇ ಮಹತ್ವಪೂರ್ಣವಾದ ಯೋಜನೆ ಕನ್ನಡ ಗ್ರಂಥಸೂಚಿ ಯೋಜನೆ. ಕನ್ನಡದಲ್ಲಿ 1817ರಲ್ಲಿ ಪ್ರಕಟವಾದ ಮೊದಲ ಪುಸ್ತಕದಿಂದ ಹಿಡಿದು 1968ರವರೆಗಿನ ಬಹುತೇಕ ಎಲ್ಲ ಕನ್ನಡ ಪುಸ್ತಕಗಳನ್ನು, ಅಂದರೆ ಲೇಖಕರ ಹೆಸರು, ಆ ಕೃತಿಯ ಹೆಸರು, ಪ್ರಕಟಣೆಯಾದ ವರ್ಷ, ಪ್ರಕಾಶಕರ ವಿವರ, ಪುಟಗಳ ಸಂಖ್ಯೆ, ಪುಸ್ತಕದ ಗಾತ್ರ, ರಟ್ಟು ಕಟ್ಟಿರ್ತಕ್ಕಂಥ ರೀತಿ, ಅದರ ಬೆಲೆ, ಹಾಗೂ ಒಂದು ಸಾಲಿನಲ್ಲಿ ಕೃತಿ ಪರಿಚಯವನ್ನು ಒಳಗೊಂಡಂಥದ್ದು ಗ್ರಂಥಸೂಚಿ. ಅದನ್ನು ಪ್ರಕಟಿಸಿ ಅದನ್ನು ಕನ್ನಡದ ಜನತೆಗೆ ಅರ್ಪಿಸ್ತಾರೆ. ಹೀಗೆ ಅನೇಕ ಕೃತಿಗಳ ಒಂದು ಪ್ರಕಟಣೆಯಲ್ಲಿ ಪ್ರಭುಶಂಕರ್ ಅವರು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇಂಗ್ಲೀಷ್ ಕೃತಿ ಶ್ರೇಣಿಗಳನ್ನು ಕನ್ನಡಕ್ಕೆ ತರ್ತಾರೆ. ಯುಗಯಾತ್ರಿ ಮತ್ತು ಭಾರತೀಯ ಸಂಸ್ಕೃತಿ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವಂತಹ ಮಹತ್ವವಾದ ಕೃತಿಯನ್ನು ಕನ್ನಡಕ್ಕೆ ತರ್ತಾರೆ. ಅಷ್ಟೇ ಅಲ್ಲದೆ ಹೋಮ್ ಯೂನಿವರ್ಸಿಟಿ ಲೈಬ್ರರಿ ಮಾದರಿಯಲ್ಲಿ, ಅಂದರೆ ಕನ್ನಡದಲ್ಲಿ ಗೃಹ ಸರಸ್ವತಿ ಮಾಲೆ ಅಂಥೇಳಿ ಆರಂಭಿಸ್ತಾರೆ. ಆಯುರ್ವೇದ, ತೋಟಗಾರಿಕೆ, ವಿಜ್ಞಾನ ಶಾಖೆಗಳು, ಕಾನೂನು ಶಾಸ್ತ್ರ, ಸಂಗೀತ ಶಾಸ್ತ್ರ ಮೊದಲಾದ ಜ್ಞಾನ ಶಾಖೆಗಳಲ್ಲಿ ಉತ್ಕೃಷ್ಟವಾದ ಕೃತಿಗಳನ್ನು ಪ್ರಕಟಣೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಂಗದಿಂದ ಪ್ರೇರಿತರಾಗಿ ಇತರ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ತಮ್ಮಲ್ಲಿ ಇರ್ತಕ್ಕಂತಹ ಪ್ರಸಾರಂಗ ಅನ್ನುವಂಥ ವಿಭಾಗವನ್ನು ಆರಂಭ ಮಾಡಿ ಇಂಥದ್ದೇ ಕೆಲಸಗಳನ್ನು, ಪ್ರಕಟಣಾ ಕೆಲಸವನ್ನು ಆರಂಭಿಸ್ತಾರೆ. ಪ್ರಭುಶಂಕರ ಅವರು ತಮ್ಮ ಸಹೋದ್ಯೋಗಿಗಳನ್ನು ಹೇಗೆ ನೋಡ್ಕೋತಾ ಇದ್ರು ಅಂತ ಹೇಳಿದ್ರೆ, ಸೇವಕರನ್ನೂ ಒಳಗೊಂಡಂತೆ ಎಲ್ಲರನ್ನು ತುಂಬ ಗೌರವದಿಂದ ಕಾಣ್ತಾ ಇರ್ತಾರೆ. ಅಟೆಂಡೆನ್ಸ್ ರಿಜಿಸ್ಟರ್ ಪುಟ್ಟಣ್ಣಯ್ಯ ಅಂಥೇಳಿ ಒಂದು ವ್ಯಕ್ತಿ ಚಿತ್ರವನ್ನು ಕಟ್ಕೊಡ್ತಾರೆ. ಅಟೆಂಡರ್ ಅಬ್ದುಲ್ ಸತ್ತಾರ್ ಸಾಹೇಬ್ರು ಅನ್ನುವಂತಹ ಒಂದು ಕೃತಿ, ಒಂದು ಲೇಖನವನ್ನು ಬರೀತಾರೆ. ಜನಮನ ಅನ್ನುವ ಕೃತಿಯಲ್ಲಿ ಎಲ್ಲರ ಬಗೆಗೆ ಲೇಖನ ಇದೆ. ಹೀಗೆ ಸಾಹಿತ್ಯಕ್ಕೆ ಮಹತ್ವವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಪ್ರಭುಶಂಕರ ಅವರು 1976ರಿಂದ 1978ರ ಅವಧಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಿದ್ದಂತಹ ಕನ್ನಡ ಪೀಠಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ನೇಮಕ ಆಗ್ತಾರೆ. ಕಾಶಿಯಲ್ಲಿ ಕನ್ನಡ ಪತಾಕೆಯನ್ನು ಹಾರಿಸಿದಂತಹ ಹೆಗ್ಗಳಿಕೆ ಅವರದು. ಕನ್ನಡದ ಮೊದಲ ಸಂದರ್ಶಕ ಪ್ರಾಧ್ಯಾಪಕರು ಅನ್ನುವಂಥ ಹೆಗ್ಗಳಿಕೆ ಕೂಡ ಅವರದಾಗಿದೆ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭುಶಂಕರ ಸಾಹಿತಿಗಳ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬ

ರೋಮನ್ ಟರ್ಸ್ಕಿ ಎನ್ನುವನು ಪೋಲೆಂಡ್ ದೇಶದ ವಾಯುಪಡೆ ವಿಮಾನ ಚಾಲಕ ಆತ. ಒಂದ್ಸಲ ಅವನ ವಿಮಾನ ಜರ್ಮನಿ ಮೇಲೆ ಹಾರುವಾಗ ಇಂಜನ್ ತೊಂದರೆ ಬಂದ್ಬಿಡ್ತು, ಮುಂದೆ ಹಾರೋಕ್ಕಾಗಲ್ಲ. ತಕ್ಷಣ ಬರ್ಲಿನ್ ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಅದನ್ನು ದುರಸ್ತಿ ಮಾಡ್ಬೇಕಾದ್ರೆ 3-4 ದಿವಸ ಆಯಿತು. ಅವನ ಬರ್ಲಿನ್ ಹೋಟೆಲಲ್ಲಿ ಇಳಿಸಿದ್ರು. ಅವನ ಸಾಯಂಕಾಲ ತಿರುಗಾಡಕ್ಕೆ ಹೋದಾಗ ಒಂದು ತಮಾಷೆ ಘಟನೆ ಆಯಿತು. ಸಂಧಿ ಸಣ್ಣ ರೋಡ್ ಅದು. ಅವನು ಟರ್ಸ್ಕಿ ಹೊರಗೆ ಬಂದು ಹೋಗುವಾಗ ಯಾವನೋ ಮನುಷ್ಯ ಓಡಿ ಬಂದ, ಬಂದು ಡಿಕ್ಕಿ ಹೊಡೆದ. ಅವನಿಗೆ ಡಿಕ್ಕಿ ಹೊಡೆದವನು ಗೆಸ್ಟಾಪೋ ಗೆಸ್ಟಾಪೋ ಗೆಸ್ಟಾಪೋ ಅಂತಿದ್ದ. ಗೆಸ್ಟಾಪೋ ಅಂದರೆ ನಾಜಿ ಸೈನಿಕರು, ಹಿಟ್ಲರ್ನ ಶಿಷ್ಯರವರು, ರಹಸ್ಯ ಪೊಲೀಸರವರು. ಅವನು ಗಾಬರಿಯಾಗಿ ಗೆಸ್ಟಾಪೋ ಅನ್ನೋದು ನೋಡಿದಾಗ ಅವನ ನಾಜಿ ಸೈನಿಕರು ಬೆನ್ನು ಹತ್ತಿದ್ದಾರೆ, ಹೊಡೆದ್ಕೊಂಡಾಕ್ತಾರೆ ಅಂತ ಗೊತ್ತಾಯ್ತು ಟರ್ಸ್ಕಿಗೆ. ಅವನೇನು ಮಾಡಿದೆ ಗೊತ್ತಾ, ತಕ್ಷಣ ಆ ಹುಡುಗನ ಕರ್ಕೊಂಡು ತಾನು ರೂಮಿಗೆ ಹೋದ. ಅವನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಸತ್ತೋಗ್ಬಿಡ್ತಾನಲ್ಲ ಪಾಪ, ನಾಜಿ ಸೈನಿಕರ ಕೈಯಲ್ಲಿ ಸಿತ್ತು ಅಂತ ತನ್ನ ಕೋಣೆ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡು ಪಾರು ಮಾಡಿದ. ಇವನು ಹೇಗ್ರು ವಿಮಾನ ತಾನೆ, ಇವನೊಬ್ಬನೇ ವಿಮಾನ ಚಾಲಕ, ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಅವನು ಪೋಲೆಂಡಿಗೆ ಕರ್ಕೊಂಡು ಹೋಗ್ಬಿಟ್ಟ. ವಾರ್ಸಾ ಅಂತ ಜಾಗ ಅಲ್ಲಿ ಕರ್ಕೊಂಡು ಇಳಿಸ್ಬಿಟ್ಟ. ಏನೋ ಒಂದು ಘಟನೆ, ಹುಡುಗ ಸಿಕ್ಕಿದ್ದನ್ನೆಲ್ಲ ಪಾರು ಮಾಡಿದೆ ಅಂತ ಮರೆತು ಬಿಟ್ಟ ಘಟನೆ ಅದನ್ನು. ಇದಾದ ಒಂದು 2-3 ತಿಂಗಳಿಗೆ 2ನೇ ಮಹಾಯುದ್ಧ ಶುರುವಾಯಿತು. ಆವಾಗ ಪ್ರಬಲ ಜರ್ಮನಿ ಇಡೀ ಪೋಲೆಂಡನ್ನು ಆಕ್ರಮಿಸ್ಕೊಂಡ್ಬಿಡ್ತು. ಟರ್ಸ್ಕಿ ಅಂತ ಈ ಪೋಲೆಂಡಲ್ಲಿ ಇರೋದು ಪ್ರಯೋಜನ ಇಲ್ಲ, ಈಗ ಪೂರ್ತಿ ನಾಜಿ ಆರ್ಮಿ ಬಂದ್ಬಿಟ್ಟಿದೆ ಇಲ್ಲಿ ಅಂಥೇಳಿ ಪೋಲೆಂಡನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದ. ಅಲ್ಲಿ ಅವನು ಒಳ್ಳೆ ವಿಮಾನ ಚಾಲಕ ಆದ್ದರಿಂದ ಇಂಗ್ಲೆಂಡಿನಲ್ಲಿ ವಿಮಾನ ಚಾಲಕ ಮಾಡ್ಕೊಂಡ್ಬಿಟ್ರು. ಅವನು ಎಷ್ಟು ಮಟ್ಟಿಗೆ ಯುದ್ಧ ಕಾಲದಲ್ಲಿ ಆದ ಅಂದ್ರೆ ಅವನಂಥ ಶ್ರೇಷ್ಠ ವಿಮಾನ ಚಾಲಕ ಇನ್ನು ಯಾರೂ ಇಲ್ಲ ಅನ್ನೋಂಗಾಗ್ಬಿಡ್ತು. ಯುದ್ಧ ನಡೆದಾಗ ಇಂಗ್ಲೆಂಡದ ವೈಮಾನಿಕ ದಳ ಜರ್ಮನಿ ವಿಮಾನ ದಳದ ಮೇಲೆ ದಾಳಿ ಮಾಡಿ ಅವನು ಹಿಮ್ಮೆಟ್ಟಿಸ್ತು. ಭಾರಿ ಘನಘೋರ ಸಂಗ್ರಾಮ ಆಯಿತು. ಈಗ ಆಗೋ ಹೊತ್ತಿಗೆ ಈ ಟರ್ಸ್ಕಿ ವಿಮಾನ ಪೋಲೆಂಡದ ಮೇಲೆ ಹಾರ್ತಾ ಇತ್ತು. ಹಾರುವಾಗ ಆ ಜರ್ಮನ್ ಬಿಟ್ಟಂಥ ಒಂದು ಯಾವುದೋ ಒಂದು ಮಿಸೈಲ್ ಬಂದು ಇವನ ವಿಮಾನದ ಬಾಲಕ್ಕೆ ಬಡಿದು ಬೆಂಕಿ ಹತ್ಕೊಂಡ್ಬಿಡ್ತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಭಾಯಿಸೋಕ್ಕಾಗಲಿಲ್ಲ. ಇವನ ವಿಮಾನ ಆ ಪೋಲೆಂಡದ ನೆಲದ ಮೇಲೆ ರಪ್ ಅಂತ ಅಪ್ಪಳಿಸ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಡ್ತು. ಸುದ್ದಿ ಆಗ್ಬಿಡ್ತು ಟರ್ಸ್ಕಿ ಸತ್ತೋದ ಅಂತ. ಆ ರೆಡ್ ಕ್ರಾಸ್ನವ್ರು ಹೋಗಿ ನೋಡ್ತಾರೆ, ಸ್ವಯಂ ಸೇವಕರು, ಸತ್ತಿಲ್ಲ, ಮೈಯೆಲ್ಲ ಸುಟ್ಟೋಗಿದೆ, ಬದುಕಿದ್ದಾನೆ. ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದ್ರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಅವನು. ವರದಿಗಳು ಬಂತು, ದೇಹದಲ್ಲಿ ಒಂದು 6-7 ಕಡೆ ಮೂಳೆ ಮುರಿದು ಹೋಗಿದ್ದಾವೆ. ಮೂಳೆ ಮುರಿದದ್ದು ಹೇಗೋ ರಿಪೇರಿ ಮಾಡಬಹುದು, ಆದ್ರೆ ಒಂದು ತಲೆಗೆ ಪೆಟ್ಟು ಬಿದ್ದದ್ದು ಮಾತ್ರ ಬಹಳ ಅಪಾಯವಾದಂಥ ಜಾಗದಲ್ಲಿ. ಅವ್ರು ಬಂತಂತೆ, ಈಗ ತಕ್ಷಣ ಆಪರೇಷನ್ ಆಗದೆ ಹೋದ್ರೆ ಬದುಕಿಯೋ ಸಾಧ್ಯತೆ ಇಲ್ಲ ಅಂತ ಅವನ ಫೋಟೋ ಎಲ್ಲ ಹಾಕಿ ಪೇಪರ್ಲ್ಲಿ ಹಾಕಿದ್ರು. ಟರ್ಸ್ಕಿ ಇಂಗ್ಲೆಂಡದ ಅತ್ಯಂತ ಶ್ರೇಷ್ಠ ವಿಮಾನ ಚಾಲಕ ತಲೆಗೆ ಪೆಟ್ಟಾಗಿ ಬಿದ್ದಿದ್ದಾನೆ, ಅವನಿಗೆ ಟ್ರೀಟ್ಮೆಂಟ್ ಆಗದೆ ಸತ್ತು ಹೋಗ್ತಾನೆ ಅವನು ಅಂತ ಬಂತು. ಇವನಿಗಂತೂ ಎಚ್ಚರೇ ಇಲ್ವಲ್ಲ. ಎಷ್ಟೋ ದಿನಗಳ ನಂತರ ಟರ್ಸ್ಕಿಗೆ ಪ್ರಜ್ಞಾಹಾನ ಸ್ಥಿತಿ ಎಂದು ಹೊರಗೆ ಬಂದಾಗ ಹೇಳಿದಂತೆ, ನಿಮ್ಮ ಆಪರೇಷನ್ ಮಾಡಿದ್ದೀವಿ, ಆರಾಮಾಗಿದ್ದೀರಿ ನೀವು ಅಂತ ಹೇಳಿದ್ರೆ ಡಾಕ್ಟ್ರು. ಸ್ಪಷ್ಟ ಕಾಣಿಸ್ತಾ ಇಲ್ಲ, ಕಣ್ಣೆಲ್ಲ ಮಂಜುಮಂಜಾಗಿತ್ತಂತೆ. ನಿಧಾನಕ್ಕೆ ನೋಡ್ತಾನೆ, ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಸ್ವಲ್ಪ ದೃಷ್ಟಿ ಸೆಟ್ಲ್ ಆದ ಹಾಗೆ ಆ ವ್ಯಕ್ತಿಯು ನೋಡಿ ನಕ್ಕನಂತೆ. ನನ್ನ ಗುರುತು ಹತ್ತ ಟರ್ಸ್ಕಿ ನಿಮಗೆ ಅಂತ ಕೇಳಿದ್ನಂತ ಅವನು. ಇವನಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂದ ಟರ್ಸ್ಕಿ. ಆಗ ಮನುಷ್ಯ ಹೇಳಿದಂತೆ, ಸ್ವಾಮಿ ನನ್ನ ಜೀವ ಉಳಿಸಿದವರೇ ನೀವು, ಆ ಜರ್ಮನಿ ರಹಸ್ಯ ಪೊಲೀಸರಿಂದ ನಾನು ಪಾರ್ ಮಾಡಿದ್ರಲ್ಲ ನೆನಪಿದೆಯಾ, ಅವತ್ತು ಕರ್ಕೊಂಬಂದು ವಾರಸಾಗ್ಬಿಟ್ಟು ಹೋದ್ರಿ ನನ್ನ. ನೀವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದದ್ದನ್ನು ಕೇಳಿ ಪೇಪರಲ್ಲಿ ನೋಡಿದೆ, ನಿಮ್ಮ ಫೋಟೋ ನೋಡಿದೆ, ತಕ್ಷಣ ನಾನು ಓಡಿ ಇಲ್ಲಿ ಬಂದೆ ಅಂದಂತೆ. ನಿಮಗೇನು ಕೆಲಸ ಇಲ್ಲಿ ಅಂತ ಕೇಳಿದ ಟರ್ಸ್ಕಿ. ಆ ಇನ್ನೊಬ್ಬ ವೈದ್ಯ ಹೇಳಿದಂತೆ, ಸ್ವಾಮಿ ಟರ್ಸ್ಕಿ, ಈತ ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಸರ್ವಶ್ರೇಷ್ಠ ಮಿದುಳಿನ ಶಸ್ತ್ರಚಿಕಿತ್ಸಕ. ಅವನು ಇವನು ಬಿಟ್ಟರೆ ಯಾರೂ ನಿಮ್ಮನ್ನು ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಸಿಗೋದೂ ಇಲ್ಲ, ನೀವು 6-6 ತಿಂಗಳ ಮೊದಲು ಕಾಯಬೇಕು ಅಂದಾದ. ಆ ಮನುಷ್ಯನಿಗೆ ಏನಾಯ್ತೋ ಗೊತ್ತಿಲ್ಲ, ನಿಮ್ಮ ಪೇಪರಲ್ಲಿ ಫೋಟೋ ನೋಡಿ ತಾನೇ ಚಾರ್ಟರ್ಡ್ ಫ್ಲೈಟ್ ತೊಗೊಂಡು ಬಂದಿದ್ದಾನೆ, ವಿಮಾನ ಹತ್ತಿ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಇನ್ನೊಂದು ದಿವಸ ತಡ ಆಗಿದ್ರು ಕೂಡ ನಿಮ್ಮ ಪ್ರಾಣ

ಉಳಿಯೋ ಸಾಧ್ಯತೆ ಇರಲಿಲ್ಲ ಅಂತ. ಟರ್ಸ್ಕಿ ಕಣ್ಣಲ್ಲಿ ನೀರು ಹರಿತು. ಆ ವೈದ್ಯನ ಕೈ ಹಿಡ್ಕೊಂಡು ಮದುವಾಯ ಕೈ ಅದಮಿದ್ದಂತೆ. ಕೆಲುಗ್ರೆ, ನನಗಿದು ಬಹಳ ಮನಸ್ಸಿಗೆ ಗಟ್ಟಿಯಾಗಿ ಕೂತಂಥ ವಿಚಾರ. ನಾವು ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಹೇಗೆ ನಮ್ಮ ಬೆನ್ನು ಹತ್ತಿ ಬಂದು ಹುಡುಕಾಡಿ ಶಿಕ್ಷೆ ಕೊಡಿಸ್ತದೋ, ಅಂತೆ ನಾವು ಮಾಡಿದಂಥ ಒಳ್ಳೆ ಕಾರ್ಯ ಕೂಡ ನಮ್ಮನ್ನು ಹುಡುಕಾಡಿ ಬಂದು ಕಷ್ಟ ಸಮಯದಲ್ಲಿ ಪಾರು ಮಾಡ್ತದೆ. ನಮ್ಮ ಗುಂಡಪ್ಪನವ್ರನ್ನ ಹೇಳೋರು, ಒಳ್ಳೆ ಕೆಲಸ ಅಂದರೆ ಒಳ್ಳೆ ಬೀಜ ಹಾಕಿದೆ ಕಣಪ್ಪ, ಹಾಕ್ತಾ ಹೋಗಿ ಒಳ್ಳೆ ಕೆಲಸಗಳನ್ನು, ಒಳ್ಳೆ ವಿಚಾರಗಳನ್ನು ಹಾಕ್ತಾ ಹೋಗಿ, ಒಳ್ಳೆ ಕೆಲಸ ಮಾಡ್ತಾ ಹೋಗಿ. ಇವತ್ತಾಗಲಿಕ್ಕಿಲ್ಲ, ಇನ್ನು 20 ವರ್ಷದ ಮೇಲೆ ದೊಡ್ಡ ಮರ ಕೊಡುವಂಥದ್ದು, ಹಣ್ಣು ಕೊಡುವಂಥ ಮರ ಆಗ್ತದೆ. ಆದ್ದರಿಂದ ಒಳ್ಳೆ ಕೆಲಸ ಮಾಡೋದು ತಪ್ಪಿಸ್ಕೊಳ್ಳೋದು ಬೇಡ. ಟರ್ಸ್ಕಿ ಉದಾಹರಣೆ ಜೀವಂತದ ಒಂದು ಸಾಕ್ಷಿ ನಮಗೆ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಇದೆ ಅಂತ.

0: ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕಿ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಭಗವಾನ್ ಶ್ರೀಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಭಗವಾನ್ ಶ್ರೀಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಇದೇ ಒಳ್ಳೆ ಹಾಲು, ತಾಯಿ ಎದೆಯ ಹಾಲು, ಪರಮಾತ್ಮನ ಸೃಷ್ಟಿ ಹಾಲು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ವರೆಗೂ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೆಳಗುರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 29 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ

0: ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ನಾಟಕದಲ್ಲಿ 12ನೇ ಶತಮಾನ ಅದೊಂದು ವಿಶಿಷ್ಟ ಶತಮಾನವಾಗಿದೆ. ಶರಣರ ನುಡಿಗಡಣ ಶತಮಾನವೆಂದೇ ಹೇಳಬಹುದು. ಅಂದು ಆಡು ಭಾಷೆಯಲ್ಲಿ ಜನರ ಜೀವನ ಮಾರ್ಗ ಹೇಗಿರಬೇಕೆಂದು ತಿಳಿಸಿದಂತಹ ಶತಮಾನವದು. ಸಹಸ್ರ ವರ್ಷಗಳಾದರೂ ಕೂಡ ಆ ಮಾತುಗಳು ಇನ್ನೂ ಹಳಸಿಲ್ಲ, ಹೊಸತಾಗಿಯೇ ಇವೆ. ಪ್ರಸ್ತುತ ಸಮಾಜಕ್ಕೆ ನುಡಿಮುತ್ತುಗಳಾಗಿವೆ. ಒಂದೊಂದು ನುಡಿಯು ವ್ಯಕ್ತಿಯ ಬದುಕಿಗೆ ದಾರಿದೀಪವಾಗಿವೆ. ಅಂತಹ ನುಡಿಮುತ್ತುಗಳನ್ನು ಜನಧ್ವನಿಯವರು ಪ್ರಸಾರ ಮಾಡುತ್ತಿರುವುದು, ಶರಣರ ನುಡಿಗಳಿಗೆ ನನ್ನ ಕಂಠವನ್ನು ಬಳಸಲು ಅವಕಾಶ ಮಾಡಿಕೊಟ್ಟಿರುವುದು ಶರಣರ ಕೃಪೆ ಎಂದು ನಾನು ಭಾವಿಸಿದ್ದೇನೆ. ಅದನ್ನು ಆಲಿಸಿ ಆನಂದಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹನುಮನದ ನಮಸ್ಕಾರಗಳು. ಕಳೆದ 28ನೇ ನುಡಿ ಸಂಚಿಕೆಯಲ್ಲಿ ನೀರತಾವರೆ ಮಹಾದೇವಿ ಅಕ್ಕನವರ ವಚನಗಳ ವಿಚಾರವನ್ನು, ಅವರು ಜಗತ್ತಿಗೆ ತಮ್ಮ ಜೀವನದ ಮೂಲಕವೇ ಸಂದೇಶ ನೀಡಿರುವುದನ್ನು, ಸ್ತ್ರೀಕುಲಕ್ಕೆ ವೀರತ್ವ ಧೀರತ್ವವನ್ನು ತುಂಬಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 28ನೇ ಸಂಚಿಕೆಯಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರ ಸುಪುತ್ರರಾದ ಅವಿರಳ ಜ್ಞಾನಿ ಷಡುಸ್ಥಲ ಮೂರ್ತಿ ಷಡುಸ್ಥಲ ಬ್ರಹ್ಮಿ ಎಂದೇ ಹೆಸರಾದ ಅಕ್ಕ ನಾಗಮ್ಮನವರ ಸುಪುತ್ರರು, ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು, ಭಕ್ತಿ ಭಂಡಾರಿ ಬಸವಣ್ಣನವರ ಸೋದರಳಿಯನೂ ಆದಂತಹ ಚನ್ನಬಸವಣ್ಣನವರ ವಚನ ವಿಚಾರಧಾರಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಚನ್ನಬಸವಣ್ಣನವರ 1763 ವಚನಗಳನ್ನು ಸಂಪಾದನೆ ಮಾಡಿ ವಚನಾಭಿಮಾನಿಗಳಿಗೆ ವಚನಾಸಕ್ತರಿಗೆ ಉಣಬಡಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಚನ್ನಬಸವಣ್ಣನವರು ಶರಣರಲ್ಲಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರು, ಆದರೆ ಅವರ ಚಿಂತನೆಗಳು ಬೆಳಗಿನೊಳಗಿನ ಬೆಳಗು. ಅಲ್ಲಮ ಸಿದ್ದರಾಮರಂತಹವರು ಕೂಡ ಶರಣರೇ ಚನ್ನಬಸವಣ್ಣನವರ ಚಿಂತನೆಗಳಿಗೆ ತಲೆಬಾಗಿದ್ದಾರೆ. ಒಂದೆಡೆ ಪ್ರಭುದೇವರು ಚನ್ನಬಸವಣ್ಣನವರನ್ನ ಕುರಿತು ಹೀಗೆ ಹೇಳಿದ್ದಾರೆ: ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಹೀಗೆ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಅತ್ಯಂತ ಕಿರಿಯರು, ಆದರೆ ಜ್ಞಾನದಲ್ಲಿ ಮಹಾ ಮೇಧಾವಿಗಳು ಹಿರಿಯರು ಎನ್ನುತ್ತಾರೆ. ಬ್ರಹ್ಮಾಂಡದಲ್ಲಿ ನೀನೊಬ್ಬ ಮಹಾಜ್ಞಾನಿ ಎಂದು ತಿಳಿಸುತ್ತಾರೆ. ನಿಜವಾಗಲೂ ಆಶ್ಚರ್ಯವಾಗುತ್ತದೆ. ಹಾಗಾಗಿ ಚನ್ನಬಸವಣ್ಣನವರ ವಚನಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅರಿವಿನಿಂದ ಅಧ್ಯಯನ ಮಾಡಬೇಕಾಗುತ್ತದೆ. ಅವರ ವಚನಗಳಲ್ಲಿ ವೀರಶೈವ ಲಿಂಗಾಯತದ ತತ್ವವಿದೆ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಷಡುಸ್ಥಲವೇ ಆತ್ಮ ಎನ್ನುವುದನ್ನು ಅವರು ವಚನ ಸಾಹಿತ್ಯದ ಮೂಲಕ ಪ್ರತಿಪಾದನೆ ಮಾಡಿದ್ದಾರೆ. ಅವರ ವಚನಗಳಲ್ಲಿ ಅಷ್ಟ ಆವರಣಗಳಾದಂತಹ ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಬಗ್ಗೆ ಅನೇಕ ವಿಚಾರಧಾರೆ ಇದೆ. ಪಂಚ ಆಚಾರಗಳಾದಂತಹ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಘಣಾಚಾರ, ವೃತ್ಯಾಚಾರದ ಬಗ್ಗೆ ವಿವರಣೆ ಇದೆ. ಷಡುಸ್ಥಲಗಳಾದಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಹೀಗೆ ಈ ಸ್ಥಳಗಳ ಬಗೆಗಿನ ಸಮನ್ವಯತೆಯ ಸಿದ್ಧಾಂತದ ಪ್ರತಿಪಾದನೆಗಳಿದೆ. ಇಷ್ಟಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನಾಗಿಸುವಂತಹ, ಪ್ರಾಣಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನ ಪ್ರಕಾಶ ಕಾಯವನ್ನಾಗಿಸುವಂತಹ, ಆಕಾಶ ಕಾಯವನ್ನಾಗಿಸುವಂತಹ ವಿಶಿಷ್ಟ ವಿಚಾರವನ್ನ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಸವಿಸ್ತಾರವಾಗಿ ತಿಳಿಸಿರುವುದನ್ನ ನಾವು ಕಾಣಬಹುದು. ಹೀಗೆ ಚನ್ನಬಸವಣ್ಣನವರು ವ್ಯಕ್ತಿ ಆಧ್ಯಾತ್ಮದ ದಾರಿಯಲ್ಲಿ ಉನ್ನತದೆಡೆಗೆ ಸಾಗಲು ಒಂದು ಸರಳ ಸಹಜ ಮಾರ್ಗವನ್ನ

ತಿಳಿಸಿಕೊಟ್ಟಿದ್ದ. ಈ ಮೂಲಕ ಜೀವನ ಮಾರ್ಗದಲ್ಲಿ ಬರುವಂತಹ ಎಡರು ತೊಡರುಗಳನ್ನು ದಾಟಿ ಉನ್ನತ ಮಾರ್ಗದಡೆಗೆ ಸಾಗುವಂತಹ ಧೈರ್ಯವನ್ನ ಸ್ಥೈರ್ಯವನ್ನ ತಮ್ಮ ವಚನದ ಮೂಲಕ ಜನತೆಗೆ ನೀಡಿದ್ದಾರೆ. ಅವರ ವಿಚಾರಗಳು ಅವರ ವ್ಯಕ್ತಿತ್ವವನ್ನ ದರ್ಶನ ಮಾಡಿಸುತ್ತವೆ. ಹಾಗಾಗಿಯೇ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ತಮ್ಮ ಸೋದರಳಿಯನನ್ನೇ ಎನಗೆ ಗತಿಪಥವನ್ನು ತೋರಿಸಲು ಈ ಜಗತ್ತಿನಲ್ಲಿ ಉದಯಿಸಿದ ಎನ್ನುವಂತಹ ಮಾತನ್ನ ತಮ್ಮ ವಚನದ ಮೂಲಕ ಹೇಳಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ, ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಸುಗಂಧ ಬಂದ ಬಂಧುರದಂತೆ ಹುಟ್ಟುತ್ತಲೇ ಜ್ಞಾನದ ಪರಿಮಳ, ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದವೇ ತಾನಾಗಿರ್ದ ಕಾರಣ, ಮುಟ್ಟದೆ ತಟ್ಟದೆ ಗುರು ಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಎನಗೆ ಗತಿ ಪಥವ ತೋರಿಸಬೇಕೆಂದು ಆಗಾದನು. ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನವರು ಎಂತಹ ವಿಚಾರ. ಬಸವಣ್ಣನವರು ಹೇಳುವಂತಹ ವಿಚಾರ ಹೇಗಿದೆ, ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿ. ಇಲ್ಲಿ ಬೀಜವನ್ನೇ ಬಿತ್ತದೆ ತನಗೆ ತಾನೇ ಬೆಳೆದಂತೆ ಬೆಳೆದ ಜ್ಞಾನ ರಾಶಿ ಚನ್ನಬಸವಣ್ಣನವರು ಎನ್ನುತ್ತಾರೆ. ಅಂತಹ ಚನ್ನಬಸವಣ್ಣ ಗುರುವಿನ ಅಸ್ತಮಸ್ತಕ ಸಂಯೋಗವಾಗದೆ ಗುರು ಕಾರುಣ್ಯವನ್ನು ಪಡೆದಂತಹ ಬೆಳಕು ಎನ್ನುತ್ತಾರೆ ಬಸವಣ್ಣನವರು. ಎನಗೆ ಮುಕ್ತಿ ಪಥವ ತೋರಿಸಲೆಂದೇ ಬಾದಂತಹ ಕಾರಣಿಕ ಶಕ್ತಿ ಎನ್ನುತ್ತಾರೆ. ಇಂತಹ ಮಾತುಗಳು ಬಸವಣ್ಣನವರೇ ಒಂದು ದೊಡ್ಡ ಶಕ್ತಿ. ಅಂತಹ ಶಕ್ತಿ ತಮ್ಮ ಸೋದರಳಿಯನ ಮೂಲಕ ನಾನು ಸದ್ಗತಿಯನ್ನು ಪಡೆದೆ ಎಂದು ಹೇಳುವಂತಹದ್ದು ಅವರು ಎಂತಹ ಶ್ರೇಷ್ಠ ಹೃದಯವಂತರು ಎನ್ನುವುದನ್ನು ತೋರಿಸುತ್ತದೆ. ಹೀಗೆ ಚನ್ನಬಸವಣ್ಣನವರ ಜ್ಞಾನದ ಪರಿಮಳ ಅದೆಂತಹದ್ದು ಎನ್ನುವುದನ್ನ ಅಲ್ಲಮ್ಮ ಮತ್ತು ಬಸವಣ್ಣನವರು ತಮ್ಮ ವಚನಗಳಿಂದ ತಿಳಿಸಿದ್ದಾರೆ. ಇಂತಹ ಶ್ರೇಷ್ಠರ ವಚನ ವಿಚಾರವನ್ನು ಅರಿಯಲು ನಾವು ಪ್ರಯತ್ನ ಮಾಡೋಣ. ಚನ್ನಬಸವಣ್ಣನವರಿಗೆ ತಮ್ಮ ಜೀವನದಲ್ಲಿ ಗುರುವಿನ ಬಗ್ಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರೇಮವನ್ನ, ಪ್ರೀತಿಯನ್ನ, ಭಕ್ತಿಯನ್ನ ಇಟ್ಟಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಒಂದೆಡೆ ಗುರುವಿನ ಮಹತ್ವವನ್ನ ಅವರು ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ, ಒಮ್ಮೆ ಶ್ರೀ ಗುರುವಿನ ಶ್ರೀ ಚರಣವ ನೆನೆದೆಡೆ ಭವ ಬಂಧನ ಹರಿವುದು. ಗುರುವೇ ಶರಣು, ಶ್ರೀ ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಘನ ತೋರಿದ ಗುರುವೇ ಶರಣು ಶರಣು ಎನ್ನು. ಹೀಗೆ ಚನ್ನಬಸವಣ್ಣನವರು ಸದ್ಗುರುವಿನ ಪಾದವನ್ನು, ಅಂದರೆ ಅವರ ಜ್ಞಾನವನ್ನು, ಅವರ ಕರುಣೆಯನ್ನು, ಅವರ ಧನೆಯ ದಯೆಯನ್ನು ನೆನೆದರೆ ಸಾಕು, ಅದನ್ನೇ ಪಾದ ಎನ್ನಲಾಗಿದೆ. ನಮ್ಮ ಭವ ಸಂಕೋಲೆ ಹೋಗಿ ದಿವ್ಯತ್ವ ದೊರಕುತ್ತದೆ ಎನ್ನುತ್ತಾರೆ. ಅಂತಹ ಗುರುಗಳಿಗೆ ನಾನು ಸದಾ ಶರಣನಾಗಿರುತ್ತೇನೆ ಎನ್ನುತ್ತಾರೆ. ದೇವಾದಿ ದೇವತೆಗಳಿಗೂ ನಿಲುಕದಂತಹ ಪರಮಾತ್ಮನನ್ನು ಕರುಣಿಸುವಂತಹ ಶಕ್ತಿ ಗುರುವಿಗಿದೆ ಎನ್ನುತ್ತಾರೆ ಚನ್ನಬಸವಣ್ಣನವರು. ಹೇಗೆ ಗುರುವಿನ ಮೇಲೆ ಅಪಾರ ಭಕ್ತಿ ಇದೆಯೋ ಅದೇ ರೀತಿ ಶರಣರ ಮೇಲೆಯೂ ಕೂಡ ಅಪಾರ ನಿಷ್ಠೆ ಇರುವುದನ್ನು ನಾವು ಚನ್ನಬಸವಣ್ಣನವರಲ್ಲಿ ಕಾಣಬಹುದಾಗಿದೆ. ಒಂದೆಡೆ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಕಾಮಿಸದಲ್ಲದೆ ಕೊಡದು ಕಾಮದೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡನು ಶಿವನು. ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡಬಲ್ಲವನು ನೋಡ, ಕೂಡಲ ಚನ್ನ ಸಂಘ ನಿಮ್ಮ ಶರಣರು. ಎಂತಹ ವಿಶ್ವಾಸದ ಮಾತು ಚನ್ನಬಸವಣ್ಣನವರದು. ಅವರು ಹೇಳುತ್ತಾರೆ, ಕಾಮದೇನು, ಕಲ್ಪತರು, ಚಿಂತಾಮಣಿಗಳು ಇವುಗಳು ಬಯಸದೆ ಏನನ್ನು ಸುಮ್ಮನೆ ಕೊಡುವುದಿಲ್ಲ. ಶಿವನು ಕೂಡ ಭಕ್ತ ಪ್ರಾರ್ಥಿಸದೆ, ಮೊರೆ ಇಡದೆ ಏನನ್ನು ಕೊಡುವುದಿಲ್ಲ. ಆದರೆ ನಮ್ಮ ಶರಣ ಬಯಸದೆ, ಪ್ರಾರ್ಥಿಸದೆ ಹಾಗೆಯೇ ತನ್ನನ್ನೇ ತಾನು ಸಮಾಜಕ್ಕೆ ಅರ್ಪಿಸಿಕೊಳ್ಳಬಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಒಂದೆಡೆ ಚನ್ನಬಸವಣ್ಣನವರು ಭಕ್ತ ಹೇಗಿರಬೇಕು, ಭಕ್ತನ ಗುಣಲಕ್ಷಣಗಳೇನು, ಹೀಗೆ ಭಕ್ತನ ಬಗ್ಗೆ ಅನೇಕ ವಿಚಾರಗಳನ್ನ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಒಂದು ವಚನ, ಅವರು ಹೇಳುತ್ತಾರೆ ಭಕ್ತ ಹೇಗಿರಬೇಕು ಎಂದು. ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತ ಠಾವಿನಲ್ಲಿ ಸತ್ಯವಾಗಿರಬೇಕು, ಭೂತ ಹಿತವಹ ವಚನವನ್ನುಡಿಯಬೇಕು, ಗುರು ಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಹೌದಲ್ಲವೇ? ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದ ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು. ಹೌದಲ್ಲವೇ? ಅಪಾತ್ರ ಧನವ ಮಾಡಲಾಗದು, ಸಕಲೇಂದ್ರಿಯಂಗಳ ತನ್ನ ವಶವ ಮಾಡಿಕೊಳ್ಳಬೇಕು. ಇದೇ ಮೊದಲಲ್ಲಿ ದೇಹ ಶೌಚ ನೋಡ,
ಲಿಂಗ

ಅವ ಪೂಜಿಸಿ ಪ್ರಸಾದವ ಪಡೆದಡೆ ಎನಗೆದೆ ಸಾಧನ ನೋಡ ಕೂಡಲ ಚನ್ನ ಸಂಗಮ ದೇವ. ಹೀಗೆ ಚನ್ನಬಸವಣ್ಣನವರು ಭಕ್ತನ ಗುಣಲಕ್ಷಣಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ಹಿಡಿಯುತ್ತಿದ್ದಾರೆ. ಭಕ್ತ ಶಾಂತತ್ವದಿಂದ ಇರಬೇಕು, ಸತ್ಯವನ್ನೇ ನುಡಿಯಬೇಕು, ಗುರುಲಿಂಗ ಜಂಗಮವನ್ನ ಗೌರವಿಸಬೇಕು, ಸಕಲ ಪ್ರಾಣಿಗಳಲ್ಲಿ ದಯವುಳ್ಳವನಾಗಿರಬೇಕು, ಸತ್ಪಾತ್ರರಿಗೆ ದಾನವ ಮಾಡಬೇಕು, ಹೌದು ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಇದು ಬಹಳ ಮುಖ್ಯ. ಲಿಂಗ ಪ್ರಸಾದವನ್ನೇ ದಿವ್ಯತೆ ಎಂದು ಅರಿಯಬೇಕು. ಹೀಗೆ ಭಕ್ತನನ್ನ ಕುರಿತು ಹೇಳಿರುವುದು, ನಾನು ಭಕ್ತ ಎಂದು ತಿರುಗಾಡುವಂತಹ ವೇಷಧಾರಿ ಭಕ್ತರಿಗೆ ತಾವು ಹೇಗಿರಬೇಕು ಎಂಬುದನ್ನು ನೇರವಾಗಿ ತಿಳಿಸಿದ್ದಾರೆ. ಇದು ನಿಜ ಭಕ್ತರಿಗೆ ದಾರಿದೀಪವಾಗಿದೆ. ಹಾಗೆಯೇ ಚನ್ನಬಸವಣ್ಣನವರು ಪೂಜೆಯ ಬಗ್ಗೆಯೂ ಕೂಡ ತಮ್ಮ ವಿಚಾರಧಾರೆಯನ್ನ ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅವರು ಹೇಳುತ್ತಾರೆ, ಸೋಮವಾರ ಶುಕ್ರವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಿಗೆ ಎಂತ ಸರಿ ಎಂಬೆನಯ್ಯ, ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಕೂಡಲ ಚನ್ನ ಸಂಘಯ್ಯನಲ್ಲಿ ದಿನ ಶ್ರೇಷ್ಠವೆಂದು ಮಾಡುವಂತಹ ಪಂಚ ಮಹಾಪಾತಕರ ಮುಖವ ನೋಡಲಾಗದು ಎಂದು ಬಿಡುತ್ತಾರೆ. ಹೌದಲ್ಲವೇ? ಹೀಗೆ ಚನ್ನಬಸವಣ್ಣನವರು ಕೇವಲ ಸೋಮವಾರದಂದು ಶುಕ್ರವಾರದಂದು ಶಿವರಾತ್ರಿ ಬಂತೆಂದು ಮಾಡುವಂತಹ ಲಿಂಗ ಪೂಜೆ ಅದು ಪೂಜೆಯಲ್ಲ ಎಂದು ಬಿಡುತ್ತಾರೆ. ಅದೆಂತಹ ಪೂಜೆ ಎಂದು ಪ್ರಶ್ನೆ ಮಾಡುತ್ತಾರೆ. ಅವರು ಕೇಳುತ್ತಾರೆ, ನಿಮಗೆ ದಿನ ಶ್ರೇಷ್ಠವೇ ಅಥವಾ ಲಿಂಗ ಶ್ರೇಷ್ಠವೇ? ನಿಮಗೆ ಲಿಂಗ ಶ್ರೇಷ್ಠವಾಗಿದ್ದಲ್ಲಿ ಅನುದಿನ ಪೂಜಿಸಬೇಕು, ಸೋಮವಾರ ಶುಕ್ರವಾರವೆಂದಲ್ಲ ಎಂದು ಬಿಡುತ್ತಾರೆ. ಯಾರು ದಿನ ಶ್ರೇಷ್ಠವೆಂದು ಪೂಜಿಸುತ್ತಾರೋ ಅವರ ಮುಖವ ನೋಡಲಾಗದು, ಎನಗೆ ತೋರಿಸಬೇಡ ಎಂದು ಬಿಡುತ್ತಾರೆ. ಎಷ್ಟು ಸುಂದರವಾದಂತಹ ವಿಚಾರಧಾರೆ ಇದೆ ಚನ್ನಬಸವಣ್ಣನವರದು. ಅವರು ಮುಂದೆ ಹೋಗಿ ಹೇಳುತ್ತಾರೆ, ಲಿಂಗವನ್ನ ಸದಾ ಧರಿಸಬೇಕು, ಆಗ ಮಾತ್ರ ನಾವು ಸತ್ಪಾತ್ರದೆಡೆಗೆ ಸಾಗಬಹುದು ಎನ್ನುವಂತಹ ವಿಚಾರವನ್ನ ಅವರದೇ ಆದಂತಹ ವಿಶೇಷ ಧಾರೆಯನ್ನ ಹರಿಸಿರುವುದನ್ನ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಒಮ್ಮೆ ನೆಲದಲ್ಲಿ ಬಿತ್ತಿದ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸನ್ನೀವ ಪರಿಯನ್ನೆಂಥೋ ಮರುಳು ಮಾನವ. ಅದೇ ರೀತಿ ಗುರುವಿತ್ತ ಲಿಂಗವ ತೊರೆ ತೊರೆದು ಮರಳಿ ಮರಳಿ ಧರಿಸುತ್ತಾ ಹೋದಡೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವ ಕಳೆದು ಇಷ್ಟಾರ್ಥವನ್ನೀವ ಪರಿಯನ್ನೆಂಥೋ ಮರುಳು ಮಾನವ. ಇದು ಕಾರಣ ಕೂಡಲ ಚನ್ನ ಸಂಘಯ್ಯನಲ್ಲಿ ಮುಕ್ತಿಯನ್ ಅರಸುವಡೆ ಅಂಗದಲ್ಲಿ ಹೆರೆ ಹಿಂಗದೆ ಲಿಂಗವ ಧರಿಸಬೇಕು ಎನ್ನುತ್ತಾರೆ. ಎಷ್ಟು ಸುಂದರವಾಗಿ ಹೇಳಿಬಿಡ್ತಾರೆ, ಬಹಳ ಸರಳವಾಗಿ ಹೇಳ್ತಾರೆ ವಚನವನ್ನ, ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಅವರು ಹೇಳ್ತಾರೆ, ಒಮ್ಮೆ ಬಿತ್ತಿದ ಬೀಜವನ್ನು ಪದೇ ಪದೇ ಕಿತ್ತುತ್ತಾ ಬಿತ್ತುತ್ತಾ ಹೋದರೆ ಆ ಬಿತ್ತು ಬೆಳೆಯುವುದಾದರೂ ಹೇಗೆ, ಫಲ ನೀಡುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ? ಅದೇ ರೀತಿ ಗುರು ಕೊಟ್ಟಂತಹ ಲಿಂಗವನ್ನ ಗೂಟಕ್ಕೆ ಸಿಕ್ಕಿಸಿ ಗುರುಗಳು ಬಂದರೆಂದು ಶಿವರಾತ್ರಿ ಬಂತೆಂದು ಧರಿಸಿದರೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವನ್ನ ಕಳೆದು ಇಷ್ಟಾರ್ಥವ ಸಿದ್ಧಿಸುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡು. ಈ ಮೂಲಕ ಚನ್ನಬಸವಣ್ಣನವರು ಗುರು ಕೊಟ್ಟ ಲಿಂಗವನ್ನ ಸದಾ ಅಂಗದ ಮೇಲೆ ಧರಿಸಿ ಷಟ್ ಸ್ಥಳೀಯಾಗಬೇಕು ಎನ್ನುತ್ತಾರೆ. ಹಾಗೆಯೇ ಲಿಂಗ ಅದೊಂದು ಬ್ರಹ್ಮಾಂಡದ ಸಂಕೇತ, ಪರಾಶಕ್ತಿಯ ಬೆಳಕು. ಅದನ್ನ ಕರಸ್ಥಲದಲ್ಲಿಟ್ಟು ಪೂಜಿಸುವುದರಿಂದ ಆ ಬೆಳಕು ವ್ಯಕ್ತಿಯಲ್ಲಿ ಲೀನಗೊಂಡು ಆ ವ್ಯಕ್ತಿಯು ಬೆಳಕಾಗುತ್ತಾನೆ ಎನ್ನುತ್ತಾರೆ. ಅವರು ಒಂದು ಲಿಂಗದ ಶಕ್ತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿ ಒಂದೆಡೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಅವರು ಹೇಳುತ್ತಾರೆ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ತೀರ್ಥ ಕ್ಷೇತ್ರಕ್ಕೆ ಹೋಗಲೇಕಯ್ಯ. ಅಂಗದ ಮೇಲಿನ ಲಿಂಗ ಅಲ್ಲಿನ ಕಲ್ಲ ತಾಗಿದರೆ ಆವುದ ಘನವೆಂಬೆ ಆವುದ ಕಿರಿದೆಂಬೆ. ತಾಳ ಸಂಪುಟಕ್ಕೆ ಬಾರದ ಘನವನ್ನರಿಯದೆ ಕೆಟ್ಟರು ನೋಡ. ಜಂಗಮ ದರ್ಶನ ಶಿರ ಮುಟ್ಟಿ ಪಾವನ, ಲಿಂಗ ದರ್ಶನ ಕರ ಮುಟ್ಟಿ ಪಾವನ. ಹತ್ತರಿದ್ದ ಲಿಂಗವ ಹುಸಿ ಮಾಡಿ ದೂರದಲ್ಲಿದ್ದ ಲಿಂಗಕ್ಕೆ ನಮಸ್ಕರಿಸುವ ರಥಗೇಡಿಯ ತೋರದರಿಯ ಕೂಡಲ ಚನ್ನ ಸಂಘಯ್ಯ. ನೇರವಾದ ಮಾತುಗಳಿದು. ಅವರು ಹೇಳುತ್ತಾರೆ, ಲಿಂಗವನ್ನು ಧರಿಸಿದ ಮೇಲೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಕಲ್ಲಿಗೆ ಅಂಗದ ಮೇಲೆ ಲಿಂಗ ತಾಗಿಸಿದರೆ ಅದು ಹೇಗೆ? ಅಲ್ಲಿನ ಕಲ್ಲು ಘನವೇ ಅಥವಾ ನಿನ್ನ ಲಿಂಗ ಘನವೇ? ಯಾವುದು ಕಿರಿದು, ಅಲ್ಲಿನ ಕಲ್ಲು ಕಿರಿದೆ ಅಥವಾ ನಿನ್ನ ಲಿಂಗ ಕಿರಿದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಮುಂದೆ ಹೇಳುತ್ತಾರೆ,
ಹತ್ತಿರದಲ್ಲಿರುವಂತಹ ಅಂದರೆ ಅಂಗದ ಮೇಲೆ ಎದೆ ಮೇಲಿರುವಂತಹ ಲಿಂಗದ ಶಕ್ತಿಯನ್ನ ಅರಿಯದೆ ದೂರದ ಬೆಟ್ಟಕ್ಕೆ ಹೋಗಿ ಅಲ್ಲಿಯ ನಡುವಂತಹ

0: ಮಹಿಳೆಗೆ ನಮಸ್ಕರಿಸುವವರನ್ನ ಕುರಿತು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡಿಬಿಡುತ್ತಾ.
1: ತಮ್ಮ ಒಂದು ವಚನದಲ್ಲಿ ಭಕ್ತ ಲಿಂಗದ ಬಗ್ಗೆ ಎಷ್ಟು ಗೌರವದಿಂದ ಇರಬೇಕು ಎನ್ನುವುದನ್ನ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಗುರುವೆಂಬ ತಂದೆಗೆ ಶಿಷ್ಯನೆಂಬ ಮಗಳು ಹುಟ್ಟಿ ಲಿಂಗವೆಂಬ ಗಂಡನ ತಂದು ಮದುವೆ ಮಾಡಿದ ಬಳಿಕ ಇನ್ನಾರೊಡನೆ ಸರಸವಾಡಲೇಕಯ್ಯ. ಎಷ್ಟೊಂದು ಸಾಹಿತ್ಯಾತ್ಮಕವಾಗಿದೆ ವಚನ ಸಾಹಿತ್ಯ. ನಾಚಬೇಕು ಲಿಂಗದಡಿಯಲ್ಲಿ, ನಾಚಬೇಕು ಜಂಗಮದಡಿಯಲ್ಲಿ, ನಾಚಬೇಕು ಪ್ರಸಾದದಡಿಯಲ್ಲಿ. ನಾಚಿದಡೆ ಭಕ್ತನೆಂಬೆ, ಯುಕ್ತನೆಂಬೆ, ಶರಣನೆಂಬೆ. ನಾಚದಿದ್ದರೆ ಮಿಟ್ಟೆಯ ಭಂಡರೆಂಬನು ಕಾಣ ಕೂಡಲ ಚನ್ನಸಂಗಮದೇವ. ವಚನ ಕಾವ್ಯಾತ್ಮಕವಾಗೂ ಇದೆ. ಇಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಸಾಗಿದೆ ಚನ್ನಬಸವಣ್ಣನವರಿಂದ. ಅವರು ಹೇಳುತ್ತಾರೆ, ಗುರುವನ್ನು ತಂದೆಗೆ, ಶಿಷ್ಯನನ್ನು ಮಗಳಿಗೆ, ಲಿಂಗವನ್ನು ಗಂಡನಿಗೆ ಒಲಿಸಿದ್ದಾರೆ. ಶಿಷ್ಯನೆಂಬ ಮಗಳಿಗೆ ಲಿಂಗವೆಂಬ ಗಂಡನನ್ನ ತಂದು ಮದುವೆ ಮಾಡಲಾಗಿದೆ. ಹಾಗಾಗಿ ಶಿಷ್ಯ ಲಿಂಗದಲ್ಲಿ ನಾಚಬೇಕು, ಅಂದರೆ ಅದರಲ್ಲಿ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು ಎನ್ನುತ್ತಾರೆ. ಅದೇ ರೀತಿ ಗುರು ತೋರಿದಂತಹ ಜಂಗಮದಲ್ಲಿ, ಪ್ರಸಾದದಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆ ಇವು ಸಾಗಬೇಕು, ಇರಬೇಕು ಎನ್ನುತ್ತಾರೆ. ಆಗ ಮಾತ್ರ ಭಕ್ತನಾಗಲು ಶರಣನಾಗಲು ಸಾಧ್ಯ ಎನ್ನುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಿಚಾರಧಾರೆ ಬಹಳಷ್ಟಿರುವುದನ್ನು ನಾವು ಕಾಣುತ್ತೇವೆ. ವೀರಶೈವದಲ್ಲಿ ಪ್ರಾಣದಂತಿರುವಂತಹ ಪಂಚ ಆಚಾರದ ಬಗ್ಗೆ ತಮ್ಮ ಒಂದೇ ವಚನದಲ್ಲಿ ಅದರ ಸಾರವನ್ನೇ ತಿಳಿಸುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಲಿಂಗವನ್ನಲ್ಲದೆ ಅನ್ಯವನ್ನ ಅರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವ ಭಕ್ತರಲ್ಲಿ ಕುಲಗೋತ್ರ ಜಾತ್ರಿ ವರ್ಣಾಶ್ರಮವನ್ನೆಣಿಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿರುಪುದೇ ಗಣಾಚಾರ. ಶಿವ ಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹೆಯ ಪ್ರಭುವೇ ಕೂಡಲ ಚನ್ನಸಂಗಮ ದೇವ. ಚನ್ನಬಸವಣ್ಣನವರು ಲಿಂಗವೇ ಶಕ್ತಿ, ಲಿಂಗವೇ ಯುಕ್ತಿ ಎಂದು ಲಿಂಗದಲ್ಲೇ ಪರಮ ಶ್ರೇಷ್ಠತ್ವವನ್ನು ಕಾಣುವುದೇ ಲಿಂಗಾಚಾರ ಎನ್ನುತ್ತಾರೆ. ಸತ್ಯ ಶುದ್ಧ ಕಾಯಕವ ಮಾಡಿ ಅದರಿಂದ ಬಂದಂತಹ ಹಣವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ ಎನ್ನುತ್ತಾರೆ. ಹಾಗೆಯೇ ಶಿವ ಶರಣರಲ್ಲಿ ಜಾತಿ, ಮತ ಕುಲ ಗೋತ್ರ ಎಂದೆಣಿಸದೆ ಅವರ ನೀಡಿದ್ದನ್ನ ಸ್ವೀಕರಿಸುವುದೇ ಶಿವಾಚಾರ ಎನ್ನುತ್ತಾರೆ. ಶಿವ ಶರಣರಿಗೆ ಆಗುವಂತಹ ಅಪಮಾನ, ನಿಂದೆ, ಕುಹಕಗಳು ಬಂದಾಗ ಅದನ್ನು ಸಹಿಸದೆ ತಿರಸ್ಕರಿಸುವಂತಹ ಧೈರ್ಯವನ್ನ ತೋರಿಸುವುದು ಅಥವಾ ಅಂತಹ ಸ್ಥಳದಿಂದ ದೂರ ಸಾಗುವುದೇ ಘಣಾಚಾರ ಎನ್ನುತ್ತಾರೆ. ಎಂಥ ವಿಚಾರ! ಶಿವ ಶರಣರೇ ಹಿರಿಯರು, ನಾನೇ ಅತ್ಯಂತ ಕಿರಿಯ ಎನ್ನುವ ಭಾವದಿಂದ ಇರುವುದೇ ಭ್ರತ್ಯಾಚಾರ ಎನ್ನುತ್ತಾರೆ. ಕೊನೆಗೆ ಚನ್ನಬಸವಣ್ಣನವರು ಹೇಳುತ್ತಾರೆ, ಹೀಗೆ ಪಂಚ ಆಚಾರವುಳ್ಳಂತಹ ಶಿವಭಕ್ತ ನೀಡುವ ಪ್ರಸಾದವನ್ನ ಪಡೆದು ನಾನು ಬದುಕುವಂತೆ ಮಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹೇಗಿದೆ ಪಂಚ ಆಚಾರದ ಲಕ್ಷಣಗಳು? ಹಾಗೆ ಅವರು ಷಷ್ಠಸ್ಥಲಗಳ ಬಗ್ಗೆಯೂ ಕೂಡ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಧಾರೆಗಳನ್ನು ಅರಿಸಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ತಿಳಿಸುವಂತಹ ವಚನ ಹೀಗಿದೆ. ಅವರು ಹೇಳಿದ್ದಾರೆ, ಭಕ್ತನಾದರೆ ತನುಮನ ಧನದಾಸೆ ಅಳಿದುಳಿದಿರಬೇಕು, ಮಹೇಶ್ವರನಾದರೆ ಪರಧನ ಪರಸತಿ ಆಸೆ ಅಳಿದು ಉಳಿದಿರಬೇಕು, ಪ್ರಸಾದಿಯಾದಡೆ ಪ್ರಸಾದ ಅವಗ್ರಾಹಿಯಾಗಿ ಪ್ರಸಾದದ ಘಟವಳ್ಳಿಯದೆ ಉಳಿದಿರಬೇಕು, ಪ್ರಾಣಲಿಂಗಿಯಾದರೆ ಸುಖ ದುಃಖವ ಮರೆತು ಪ್ರಾಣಲಿಂಗದಲ್ಲಿ ಪರಿಣಾಮಿಯಾಗಿ ಇರಬೇಕು, ಶರಣನಾದರೆ ಸತಿಯರ ಸಂಘವ ತೊರೆದು ತಾನು ಲಿಂಗಕ್ಕೆ ಸತಿಯಾಗಿರಬೇಕು. ಎಂತಹ ವಿಚಾರ! ಲಿಂಗೈಕ್ಯನಾದರೆ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬೇಕು ಕೂಡಲ ಚನ್ನಸಂಗಯ್ಯ. ಷಟ್ಸ್ಥಲದ ವಿಚಾರ ಹೇಗಿದೆ?
2: ಇಲ್ಲಿ ಚನ್ನಬಸವಣ್ಣನವರು ಷಟ್ಸ್ಥಲಿ ಬರುವಂತಹ ಒಂದೊಂದು ಸ್ಥಳದಲ್ಲಿಯೂ ಹೇಗೆ ಭಕ್ತ ತನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಬೇಕು ಎನ್ನುವ ವಿಷಯವನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತ ಸ್ಥಳದಲ್ಲಿ ತನು ಮನ ಧನದ ಆಸೆಯನ್ನು ಅಳಿಯಬೇಕು, ಮಹೇಶ್ವರ ಸ್ಥಳದಲ್ಲಿ ಪರಧನ್ಯ ಪರಸತಿಯ ಆಸೆಯನ್ನು ಅಳಿಯಬೇಕು, ಪ್ರಸಾದಿ ಸ್ಥಳದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪ್ರಸಾದ ತತ್ವವನ್ನು ಕಾಣಬೇಕು, ಪ್ರಾಣಲಿಂಗ ಸ್ಥಳದಲ್ಲಿ ಪ್ರಾಣದಲ್ಲೇ ಲಿಂಗ ತತ್ವ ತುಂಬಿಕೊಂಡು

0: ಕಂಡು ಇತರರಿಗೆ ಲಿಂಗದಂತೆ ಕಾಣುವಂತಾಗಬೇಕು. ಅದನ್ನೇ ಇಲ್ಲಿ ಪ್ರತಿಯೊಂದು ಸಾಲುಗಳಲ್ಲೂ ಅಳಿದು ಉಳಿದಿರಬೇಕು, ಅಳಿದು ಉಳಿದಿರಬೇಕು ಎನ್ನುತ್ತಾರೆ. ಶರಣ ಸ್ಥಳದಲ್ಲಿ ಲಿಂಗವನ್ನೇ ಪತಿ ಎಂದು ಭಾವಿಸಿ ತಾನೇ ಸತಿ ಎಂದು ತಿಳಿದು ತನ್ನ ಸತಿಯ ಸಂಘವ ತೊರೆಯಬೇಕು ಎನ್ನುತ್ತಾರೆ. ಐಕ್ಯ ಸ್ಥಳದಲ್ಲಿ ಲಿಂಗದ ಗುಣಗಳಲ್ಲೇ ಐಕ್ಯನಾಗಿ ಲಿಂಗವೇ ತಾನಾಗಬೇಕು ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರು ಭಕ್ತ ತನ್ನ ಗುಣಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಷಡುಸ್ಥಲ ಸಿದ್ಧಾಂತದಡಿಗೆ ಸಾಗಬೇಕು, ಷಡುಸ್ಥಲಿಯಾಗಬೇಕು. ಹೀಗೆ ಚನ್ನಬಸವಣ್ಣನವರು ಸಮ ಸಮನ್ವಯ ಸಿದ್ಧಾಂತವನ್ನ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಚನ್ನಬಸವಣ್ಣನವರ ವಿಚಾರಧಾರೆ ಬಹಳ ಜ್ಞಾನಪೂರ್ಣವಾಗಿದೆ. ಅವರು ಕೆಲವು ವಿಚಾರಗಳನ್ನು ಗಮನಿಸೋಣ. ಒಂದೆಡೆ ಹೇಳುತ್ತಾರೆ, ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ, ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆಯೆಂದೆಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಅರಿತು ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸಿದ್ದೆಡೆ ಅದುವೇ ಅಜ್ಞಾನ ನೋಡ ಕೂಡಲ ಚನ್ನಸಂಗಮ ದೇವ ಎನ್ನುತ್ತಾರೆ. ಎಂತಹ ಮಾತು! ಕ್ರಿಯೆ ಮತ್ತು ಜ್ಞಾನ ಇದು ಸಮನ್ವಯವಾಗಬೇಕು, ಆಗ ಕ್ರಿಯೆ ಸತ್ಕ್ರಿಯೆಯಾಗಲು ಸಾಧ್ಯ, ಜ್ಞಾನ ಸುಜ್ಞಾನವಾಗಲು ಸಾಧ್ಯ. ಇಲ್ಲವಾದಲೇ ಜ್ಞಾನವಿದ್ದರೂ ಅದು ಅಜ್ಞಾನ ಎನ್ನುತ್ತಾರೆ. ಅದನ್ನೇ ಇಲ್ಲಿ ಪರಸ್ತ್ರೀಯರ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ನಡೆದುಕೊಳ್ಳುವುದೇ ಸುಜ್ಞಾನ ಎನ್ನುತ್ತಾರೆ. ಪ್ರಸ್ತುತ ಸಮಾಜದಲ್ಲಂತೂ ಓದಿದವರ ಸಂಖ್ಯೆ ಬಹಳಷ್ಟಿದೆ, ಆದರೆ ಓದಿನಂತೆ ಅವರಿಲ್ಲ. ಕುಟುಂಬದ, ಸಮಾಜದ, ನಾಡಿನ ಶಾಂತಿಯನ್ನೇ ಹದಗೆಡಿಸುವಂತಹವರ ಸಂಖ್ಯೆ ಹೆಚ್ಚಾಗುತ್ತದೆ. ಸರ್ವರು ಚನ್ನಬಸವಣ್ಣರ ವಚನ ವಿಚಾರವನ್ನು ಅರಿತು ನಡೆದರೆ ಸಮಾಜಕ್ಕೆ ಒಳಿತು. ಇನ್ನೊಂದು ವಚನವನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಓದಿದರೇನು ಕೇಳಿದರೇನು, ಆಸೆ ಅಳಿಯದು ರೋಷ ಬಿಡದು, ಮಜ್ಜನಕ್ಕೆ ನೀಡಿ ಫಲವೇನು, ವಚನಾರಂಭ ನುಡಿಯ ಕಲಿತವರೆಲ್ಲ ಅನುಭಾವಿಗಳಪ್ಪರೇ, ಅಷ್ಟ ಷಷ್ಠಿ ತೀರ್ಥಂಗಳ ಮೆಟ್ಟಿದವರೆಲ್ಲ ತೀರ್ಥವಾಸಿಗಳಪ್ಪರೇ, ಅಷ್ಟವಿಧಾರ್ಚನೆ ಷೋಡಶೋಪಚಾರವು ಮಾಡಿದವರೆಲ್ಲ ಲಿಂಗಾರ್ಚಕರಪ್ಪರೇ. ಎಂತಹ ಮಾತಲ್ಲವೇ! ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ. ಇನ್ನೊಂದು ಬಾರಿ, ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಎಂತಹ ಮಾತು! ಓದಿದಾಕ್ಷಣ ಅಥವಾ ಕೇಳಿದಾಕ್ಷಣ ಆಸೆ ರೋಷ ಹೋಗುವುದಿಲ್ಲ ಎನ್ನುತ್ತಾರೆ. ವಚನಗಳನ್ನು ಕಲಿತರೆ ಅನುಭವ ಬರುವುದಿಲ್ಲ ಎನ್ನುತ್ತಾರೆ. ಬರೀ ಕೇವಲ ತೀರ್ಥಕ್ಷೇತ್ರಗಳಿಗೆ ಹೋದಾಕ್ಷಣ ಸುಕೃತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿದವರೆಲ್ಲ ಲಿಂಗಾರ್ಚಕರು ಎನ್ನಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗಾಗಿ ಸಮಾಜದಲ್ಲಿ ಅನೇಕ ಜನ ಲಿಂಗವನ್ನ ಕಟ್ಟಿಕೊಂಡು ಮೋಸ ಮಾಡುವವರನ್ನ ಕಂಡಿದ್ದೇನೆ ಎನ್ನುವ ಕ್ರೋಧ ಕೋಪ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ಒಂದೆಡೆ ಹೇಳುತ್ತಾರೆ, ಕಾವಿಕಾಶ ಎಂಬರ ಜಡಮಣಿ ಮಾಲೆ ವಿಭುಕ್ತಿ ರುದ್ರಾಕ್ಷಿಯ ಧರಿಸಿದರೇನು ಜಂಗಮನಾಗಬಲ್ಲನೆ, ಸಾಕಾರದಲ್ಲಿ ಸನ್ನುಮತನಲ್ಲ, ನಿರಾಕಾರದಲ್ಲಿ ನಿರುತನಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ, ತುರುಬು ಜೋಡು ಜಡೆ ಬೋಳೆನ್ನದೆ ಅರಿವುಳ್ಳಾತನೆ ಜಂಗಮ, ಅರಿವಿಲ್ಲದವ ವೇಷಧಾರಿ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಹೌದಲ್ಲವೇ! ಕೇವಲ ವೇಷವ ಧರಿಸಿದರೆ ಜಂಗಮನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಸಾಕಾರ ನಿರಾಕಾರದಲ್ಲಿ ಪರಮಾತ್ಮನನ್ನು ಕಾಣಬೇಕು, ಅದರ ಪರಿಣಾಮ ಅವನಲ್ಲಿ ತೋರಬೇಕು, ಅರಿವು ಮೂಡಿ ಬರಬೇಕು. ಅರಿವಿನ ಶಕ್ತಿಯನ್ನೇ ಜಂಗಮನಿರವರಲ್ಲೇ ಹೊರತು ಅರಿವಿಲ್ಲದ ಕೇವಲ ವೇಷಧಾರಿ ಅವನು ಅಂಧಕಾರದಲ್ಲಿರುತ್ತಾನೆ ಹೊರತು ಜಂಗಮನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಚನ ವಿಚಾರ ಸಾಗುವುದನ್ನು ಕಾಣಬಹುದು. ಯಾರಿಗೆ ಚನ್ನಬಸವಣ್ಣನ ವಿಚಾರಧಾರೆ ಇಷ್ಟವಾಗುತ್ತದೋ ಅವರು ವಚನ ಸಾಹಿತ್ಯಗಳನ್ನ ಮತ್ತಷ್ಟು ಓದಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೊನೆಯದಾಗಿ ಚನ್ನಬಸವಣ್ಣ ಹೇಳ್ತಾರೆ, ಕೊನೆಯದಾಗಿ ನಾವು ಇಷ್ಟಾದರೂ ಮಾಡೋಣ ಎನ್ನುವುದು ಅವರ ಕಲ್ಪನೆಯಾಗಿದೆ. ಅವರು ವಚನದಲ್ಲಿ ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗೆಕ್ಕುವುದು, ಅದೇ ರೀತಿ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಘಯ್ಯನ ಶರಣರ ಅನುಭವ ಮಾಡಬಹುದು ಎಂದು ಹೇಳುತ್ತಾರೆ. ಹೌದು, ನಾವು ಹೇಗೆ ಸ್ನಾನ ಮಾಡಿ ನಮ್ಮನ್ನು ಶುಚಿ ಮಾಡಿಕೊಳ್ಳುತ್ತೇವೋ, ನಮ್ಮ ಬಟ್ಟೆಗಳನ್ನ ಮಡಿ ಮಾಡಿಕೊಳ್ಳುತ್ತೇವೋ, ಅದೇ ರೀತಿ ಶರಣರ ಅನುಭವದಲ್ಲಿ ನಾವು ಬೆರೆತು ನಮ್ಮ ಅಂತರಂಗ ಬಹಿರಂಗಗಳನ್ನ ಶುದ್ಧಿ ಮಾಡಿಕೊಳ್ಳೋಣ ಎನ್ನುವ ವಿಷಯವನ್ನ ನಮ್ಮ ಮುಂದೆ ಇರಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳು

0: ಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಆಗ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ

ಜ್ಞಾನ ವಿಜ್ಞಾನ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ ನಾಲ್ಕು ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಭಗವಂತನಂತ ಸ್ಮರಿಸುವಂತಹ ಭಕ್ತರಲ್ಲಿಯೂ ಕೂಡ ನಾಲ್ಕು ರೀತಿಯ ಸದಾಚಾರಿಗಳು ಇರ್ತಾರೆ ಎಂಬುದನ್ನ ಕೂಡ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ 15ನೆಯ ಶ್ಲೋಕದಲ್ಲಿ ಯಾರು ದುರಾಚಾರಿಗಳು ಎಂಬುದನ್ನ ಈಗಾಗಲೇ ತಿಳಿಸಿದ್ದಾನೆ. ಇಲ್ಲಿ ಸದಾಚಾರಿಗಳು ಯಾರು ಎಂಬುದನ್ನ ಹೇಳ್ತಾ ಇದ್ದಾನೆ. ದುರಾಚಾರಿಗಳಿಗೆ ದೇವರ ಅವಶ್ಯಕತೆ ಎಂಬುವಂಥದ್ದು ಇನ್ನೂ ಬಂದಿಲ್ಲ. ಅವರಿಗೆ ದೇವರು ಬೇಕಾಗಿಯೂ ಇಲ್ಲ. ಸುತ್ತಮುತ್ತಲಿನ ವಸ್ತುಗಳೇ ಸಾಕು ಅವನ ಜೀವನಕ್ಕೆ. ಸದಾಚಾರಿಗೆ ದೇವರ ಅವಶ್ಯಕತೆ ಜಾಗೃತವಾಗಿದೆ. ಹಸಿದರೆ ಆಹಾರವನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಬಾಯಾರಿದರೆ ನೀರನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಹಾಗೆ ಸದಾಚಾರಿಗಳು ದೇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗೆ ದೇವರ ಬಳಿಗೆ ಹೋಗುವವರಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಪ್ರೇರಿತರಾಗಿರ್ತಾರೆ. ಅಂಥ ಪ್ರೇರಿತರಾಗಿರುವಂಥವರಲ್ಲಿ ಮೊದಲನೆಯವನೇ ಆರ್ಥ. ಅಂದರೆ ಈ ಪ್ರಪಂಚದಲ್ಲಿ ಸಂಕಟಕ್ಕೆ ಸಿಕ್ಕಿ ನರಳುತ್ತಿರುವಂಥವನು. ಈ ಪ್ರಪಂಚದ ವಸ್ತುಗಳು ಅವನ ಸಂಕಟವನ್ನು ಪರಿಹರಿಸಲಾರವು. ಆ ಸಂಕಟ ಹಲವು ಕಾರಣಗಳಿಂದ ಆಗಿರಬಹುದು. ತಾನು ನೆಚ್ಚಿದವರನ್ನ, ಪ್ರೀತಿಸುವವರನ್ನ ಕಳೆದುಕೊಂಡಿರಬಹುದು. ಆ ತೆರವನ್ನು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಭರ್ತಿ ಮಾಡಲಾರದು. ಯಾವುದೋ ಅಂಜಿಕೆ, ಕಳವಳ ಕಾಡುತ್ತಿದೆ. ಮುಂದೆ ಯಾವ ಸಮಯದಲ್ಲಿ ಇನ್ನು ಇಂತಹ ಕಷ್ಟವನ್ನು ಜಾರಿ ಮಾಡುವುದಕ್ಕೆ ದೂತರು ಸಮಂತರುವರೋ ಅಂಥೇಳಿ ಭಯ ಪಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಮಾನವ ಸಹಾಯ ಮಾಡುವುದು ನಮ್ಮನ್ನು ಬಹಳ ಮೇಲಕ್ಕೆ ಎತ್ತಲಾರದು ಎಂಬುವ ಅರಿವು ಅವನಿಗಿದೆ. ಹಾಗಾಗಿ ಇನ್ನು ಯಾವ ಕಾಲದಲ್ಲಿ ದೇವರು ಬೇಕಾಗದೆ ಇದ್ದರೂ ಕೂಡ ಸಂಕಟಗಳು ಬಂದು ನಮ್ಮನ್ನು ಕಾಡುವಾಗ ವೆಂಕಟರಮಣನ ಅವಶ್ಯಕತೆ ಬರುತ್ತದೆ. ಹಾಗಾಗಿ ನಮ್ಮ ಸಂಕಟದ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಅವನನ್ನು ಕರೆಯುತ್ತೇವೆ. ಅವನು ಹೊರಗೆ ಬಂದಾಗ ನಮ್ಮ ಅಹವಾಲುಗಳನ್ನು ಅರ್ಪಿಸುತ್ತೇವೆ. ನಮ್ಮ ಸಂಕಟಗಳನ್ನು ಅವನೇ ನಿವಾರಿಸಬೇಕು ಎಂದು ನಂಬುತ್ತೇವೆ. ಇಂಥವರು ಆರ್ತ. ಇನ್ನು ಮುಂದೆ ಬರುವಂಥವನೇ ಜಿಜ್ಞಾಸು. ದೇವರು ಎಂಬುವನು ಒಬ್ಬನಿದ್ದಾನೆ. ಅವನಿಗೆ ನಮ್ಮ ಸಂಕಟವನ್ನು ಪರಿಹರಿಸುವಂತಹ ಶಕ್ತಿ ಇದೆ ಎಂದು ಆ ಭಕ್ತ ಬಂದಿರ್ತಾನೆ. ಇಲ್ಲಿ ಇನ್ನೂ ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕಾಗಿದೆ. ಈ ಪ್ರಪಂಚದ ನೋವಿನ ಯಾತನೆಯಿಂದ ಪಾರಾಗಲು ಹೋಗಿರುವವನೇ ಹೊರತು ದೇವರನ್ನ ಪ್ರೀತಿಸುವುದಕ್ಕಲ್ಲ. ಈಗ ರೋಗಿಯಾಗಿರುವಂಥವನು ಒಂದು ಪ್ರಖ್ಯಾತ ವೈದ್ಯನ ಬಳಿ ಬರುತ್ತಾನೆ. ತನ್ನ ಕಾಯಿಲೆಯನ್ನ ಗುಣ ಮಾಡು ಅಂತೇಳಿ ಕೇಳಿಕೊಳ್ತಾನೆ. ಅವನೇನು ವೈದ್ಯನನ್ನು ಪ್ರೀತಿಸುವುದಿಲ್ಲ. ವೈದ್ಯನಿಗಿಂತ ಹೆಚ್ಚಾಗಿ ವೈದ್ಯ ಕೊಡುವಂತಹ ಮದ್ದಿನ ಮೇಲೆ ಇವನ ಆಸಕ್ತಿ. ಅಂಥವನೇ ದೇವರ ಬಳಿಗೆ ಬರುವ ಎರಡನೆಯವನು ಜಿಜ್ಞಾಸು. ಇವನು ದೇವರು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕೆಂದು ಬರುತ್ತಾನೆ. ಇವನು ತತ್ವಜ್ಞಾನಿ. ಪ್ರಪಂಚವನ್ನೆಲ್ಲ ವಿಚಾರದ ಒಂದರಿಯಿಂದ ಆಡಿರುವಂಥವನು. ಇವನ ಕುತೂಹಲ ಬೌದ್ಧಿಕವಾಗಿದೆ. ದೇವರ ಸ್ವಭಾವಗಳೇನು, ಪ್ರಪಂಚಕ್ಕೂ ಇವನಿಗೂ ಇರುವ ಸಂಬಂಧ ಎಂಥದ್ದು, ಜೀವರಾಶಿಗಳಿಗೂ ಇವನಿಗೂ ಇರುವ ಸಂಬಂಧವೇನು ಎಂಬುದನ್ನು ಅರಿಯಲು ಈ ಜಿಜ್ಞಾಸು ಬಂದಿರ್ತಾನೆ. ಜೀವನದಲ್ಲಿ ಸರ್ವಶ್ರೇಷ್ಠವಾದುದು ಯಾವುದು ಎಂಬುದನ್ನು ಹುಡುಕ್ತಾ ಇರುವಾಗ ಎಲ್ಲ ವಸ್ತುಗಳನ್ನು ವಿಮರ್ಶಿಸಿ ಆದ ಮೇಲೆ ಕೊನೆಗೆ ಸಿಕ್ಕುವಂಥದ್ದೇ ಪರಮಾತ್ಮ. ಅದನ್ನು ಮೀರಿರುವುದು ಮತ್ತಾವುದೂ ಅಲ್ಲ. ವಿಚಾರ

0: ಸಂಸಾರದ ಹಾದಿಯಲ್ಲಿ ನಡೆಯುವಾಗ ಸಿಕ್ಕುವ ಕೊನೆಯ ಸ್ಥಳ ದೇವರೆಂಬುವುದು. ಇನ್ನು ಅದನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಆಗುವುದಿಲ್ಲ. ಯತ್ನಿಸಿದರೆ ಇವನು ತನ್ನತನವನ್ನೇ ಕಳೆದುಕೊಳ್ಳುವನು. ಶ್ರೀರಾಮಕೃಷ್ಣರು ಹೇಳುವಂತೆ, ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಆಗುತ್ತದೆ. ಇನ್ನು ಮೂರನೆಯವನೇ ಅರ್ಥಾರ್ಥಿ. ಜೀವನದಲ್ಲಿ ಅವನಿಗೆ ಹಣ ಬೇಕಾಗಿದೆ, ಅದಕ್ಕೆ ದೇವರಿಗೆ ಹರಕೆ ಹೊರುತ್ತಾನೆ. ಲಕ್ಷ್ಮೀ ಕುಬೇರರು ಅವನ ಮನೆಯ ಮೂಲೆಯಲ್ಲಿ ಬಿದ್ದಿರುವರೆಂಬುದನ್ನ ಕೇಳಿರುತ್ತಾನೆ. ದೇವರು ಅವನು ಕಲ್ಪವೃಕ್ಷ ಎಂಬುವುದನ್ನ ಕೇಳಿರ್ತಾನೆ. ಅವನಿಗಿರುವ ಐಶ್ವರ್ಯ ರಾಶಿಯಲ್ಲಿ ಚೂರು ಪಾರು ಬೇಕು ನಮಗೆ, ಆದರೆ ದೇವರು ಬೇಡ. ದೇವರನ್ನು ತುಂಬಾ ದೊಡ್ಡವನು ಎಂದು ನೋಡ್ತಾನೆ, ಮಹಾ ಐಶ್ವರ್ಯವಂತನೆಂದು ಭಾವಿಸ್ತಾನೆ. ಇವನಿಗೆ ದೇವರ ಖಜಾನೆಯ ಮೇಲೆಯೇ ಕಣ್ಣು. ಇವನಿಗೆ ಬೇಕಾಗಿರುವುದು ಪುಡಿಕಾಸು, ಭಕ್ತಿಯೂ ಅಲ್ಲ ಮುಕ್ತಿಯೂ ಅಲ್ಲ. ಅಂಥವನೇ ಅರ್ಥಾರ್ಥಿ, ಅಂದರೆ ಅರ್ಥವನ್ನ ಹಣವನ್ನ ಆಸೆ ಪಟ್ಟಿರುವಂಥವನು. ಇನ್ನು ನಾಲ್ಕನೆಯವನಿದ್ದಾನಲ್ವಾ, ಆತನೇ ಜ್ಞಾನಿ, ಭಗವತ್ ತತ್ವವನ್ನ ಅರಿತವನು, ಅವನನ್ನು ಅನುಭವಿಸಿದವನು. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ದೇವರಿಂದ ಏನನ್ನೂ ಯಾಚಿಸುವುದಿಲ್ಲ. ಅವನು ದೇವರೊಬ್ಬನೇ ಪವಿತ್ರ, ಪರಮ ಪವಿತ್ರ ವಸ್ತು, ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು, ಅದೊಂದೇ ಸಾರ, ಮಿಕ್ಕಿರುವುದೆಲ್ಲ ನಿಸ್ಸಾರ ಎಂಬುದನ್ನ ಅರಿತಿದ್ದಾನೆ. ದೇವರ ಅಷ್ಟೈಶ್ವರ್ಯಗಳ ಕಡೆ ಅವನ ಕಣ್ಣಿಲ್ಲ. ಅವನ ಶಕ್ತಿಯನ್ನು ನೋಡಿ ಈ ಮನುಷ್ಯ ಚಕಿತನಾಗುವುದೂ ಇಲ್ಲ. ಬದಲಿಗೆ ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸ್ತಾನೆ. ಇವನ ಸಂಬಂಧ ತುಂಬಾ ನಿಕಟವಾದುದು, ಅಪ್ಯಾಯಮಾನವುದು. ಇವನಿಗೆ ದೇವರೊಬ್ಬನೇ ಬೇಕು, ದೇವರ ಹತ್ತಿರ ಇರುವುದು ಯಾವುದೂ ಕೂಡ ಬೇಡ. ಅಂತಹವನು ಜ್ಞಾನಿ. ಹೀಗೆ ಏಳು ರೀತಿಯ ಸದಾಚಾರಿಗಳು ಭಗವಂತನ ಬಳಿಗೆ ಸಾಕ್ತಾರೆ ಅನ್ನುವಂಥ ಅದ್ಭುತವಾದ ಅಂಶವನ್ನು ಕೃಷ್ಣ ಹೇಳ್ತಿದ್ದಾನೆ. ಆ ನಾಲ್ಕು ಜನರು ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ. ಆರ್ತ ಅಂದರೆ ತನ್ನ ಸಂಕಟಗಳನ್ನು ಪರಿಹರಿಸು ಅಂತ ಹೇಳಿ ದೇವರ ಹತ್ರ ಕೇಳುವಂಥವನು. ಜಿಜ್ಞಾಸು ಅಂದರೆ ದೇವರು ಅಂದರೆ ಯಾರು, ಇವನಿಗೂ ಭಕ್ತನಿಗೂ ಏನು ಸಂಬಂಧ, ಇವನು ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡುವಂಥವನು, ವಿಚಾರ ಮಾಡುವಂಥವನು. ಇನ್ನು ಅರ್ಥಾರ್ಥಿ ಅಂದರೆ ಭಗವಂತನಲ್ಲಿ ಅಷ್ಟು ಐಶ್ವರ್ಯಗಳು ಇವೆ, ಅವನ್ನೆಲ್ಲ ನಾನು ಪಡ್ಕೊಳ್ಬೇಕು, ನನ್ನನ್ನು ಕೂಡ ಹಣವಂತನನ್ನಾಗಿ ಮಾಡಬೇಕು, ಕೀರ್ತಿವಂತನಾಗಿ ಮಾಡಬೇಕು ಅಂತ ಹೇಳಿ ದೇವರ ಬಳಿ ಇರುವಂತಹ ಐಶ್ವರ್ಯಗಳ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ: ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ.

0: ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು, ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ ಹೆಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಮೊರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1,538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 12 ಲಕ್ಷಕ್ಕೂ ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟ

0: ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವೇಟಿಯೋ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲ ಸಚಿವರಾದಂಥ ಪ್ರೊಫೆಸರ್ ಯು ಜೆ ಉಜ್ವಲ್ ಹಾಗೂ ಡಾಕ್ಟರ್ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಒ ಮುರಿದಿದೆ. ಬಿ ಮತ್ತು ಬಿಟೆಕ್ ಆರನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026 ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100% ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ಧಪಡಿಸುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ಧ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಜಾಣ ಸುದ್ದಿಯ

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ: ಆಕಾಶಕ್ಕೆ ಕೈ ಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕವಣೆ ಬೀಸುವ ಜೇಡ.
1: ಆಕಾಶಕ್ಕೆ ಕೈ ಚಾಚಿದ ರೋಬೋಟ್. ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿಡಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್ ಎನ್ನುವ ರೋಬೋಟ್ ನೌಕೆ ಭೂಮಿಯಿಂದ ಮೇಲೆ

ಹಾರಿ ಸುಮಾರು 400 ಕಿಲೋಮೀಟರು ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಸ್ವಿಫ್ಟ್ ಎನ್ನುವ ಕಬೌತ ವೀಕ್ಷಣಾಲಯವನ್ನು ತಬ್ಬಿ ಹಿಡಿದು 200 ಕಿಲೋಮೀಟರು ಎತ್ತರಕ್ಕೆ ದೂಡಲಿದೆ. ಪ್ರಪಂಚದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಯಂಚಾಲಿತ ನೌಕೆಯೊಂದು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮತ್ತೊಂದು ನೌಕೆಯನ್ನು ಹಿಡಿದು ತಡೆಯಲಿದೆ. ಈ ಕಥೆ ಆರಂಭವಾಗುವುದು 20 ವರ್ಷಗಳ ಹಿಂದೆ. ಸ್ವಿಫ್ಟ್ ಎಂಬ ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004ರಲ್ಲಿ, ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು. ಇದರಿಂದ ದೊರೆಯುವ ಮಾಹಿತಿ ಖಗೋಳ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೇ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು, ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿಯನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರು ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು 1,000 ಕಿಲೋಮೀಟರು ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030ನೇ ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ವರ್ಷಗಳ ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ 1 ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟ್ಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು, ಸ್ಪೇಸ್ ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019ನೇ ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ ಪ್ರಯೋಗಾಲಯ ಹೇಳದೇ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತು. ಅದು ಚೀನಾ ಹಾರಿಸಿದ್ದ ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗು ಹಿಂದೆ 50 ವರ್ಷಗಳಿಗೆ ಮೊದಲು 1979ರಲ್ಲಿ ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ವರ್ಷಗಳ ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿ ಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ
ಅವು ನಿಧಾನವಾಗಿ ಭೂ

0: ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ತಿಂಗಳಲ್ಲಿಯೇ ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಖಗೋಳ ವಿಜ್ಞಾನಿಗಳಿಗೆ ಆಗಿದೆಯಂತೆ. ಅದರಿಂದ ದೊರೆಯುತ್ತಿದ್ದ ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಖಗೋಳ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ 1 ವರ್ಷದ ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ತಿಂಗಳಲ್ಲಿ ನೌಕೆಯ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿ ಅವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಅಂತರಿಕ್ಷಕ್ಕೆ ಹಾರಿದ 1 ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. 1-2 ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆಯನ್ನು 3 ಬಾಹುಗಳಿಂದ ಹಿಡಿದುಕೊಳ್ಳಲಿದೆ. ಇದು ಹೇಳಿದಷ್ಟು ಸುಲಭವಲ್ಲ. ಯಾಕೆಂದರೆ ಸ್ವಿಫ್ಟ್ ಆಗಲು ಸಾಕಷ್ಟು ವೇಗದಿಂದ ಭೂಮಿಯ ಪ್ರದಕ್ಷಿಣೆ ಮಾಡುತ್ತಿರುತ್ತದಷ್ಟೆ. ಒಂದಿಷ್ಟು ಆಚೀಚೆ ಆದರೂ 2 ಅಥವಾ 2 ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಳೆಬಾ ನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟ್ ಅನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟ್ ಅನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನು ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ. ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟ್ ಅನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ. ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್ತನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ 2 ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ 2 ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನ್ಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿ ಇರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನ್ಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನ್ಗಳನ್ನು ಸೇರಿಸಿಟ್ಟುಕೊಳ್ಳುವ

0: ಸಾಧ್ಯವಾಗಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನ್ಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನ್ಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಾನ್ಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು. ಅರ್ಥಾತ್ ಮೃದುವಾದೊಂದು ಸೌರವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ಥಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ. ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು. ಬಿಡುಗಡೆಯಾದ ಶಕ್ತಿಯನ್ನು ಹೀರಿಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆಯೇ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನ್ಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರಿನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ. ದೇಹದಲ್ಲಿ ಬಳಸುವ ಪೇಸ್ ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಭಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು. ಕಾದು ನೋಡೋಣ.
1: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೆ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದೆ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆಯೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ.

0: ಆದರೆ ಇವು ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ, ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ, ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ ವೇಗ. ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ 1-2 ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆ ಇರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡು ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ ಒಂದು ಇರುವೆಯ ಬೇಟೆಗಾಗಿಯಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣಧ್ವನಿ AI ಜೆಮಿನಿ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೆಳಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ

0: ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?

0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಭಾರತದ ಭೂಗೋಳಶಾಸ್ತ್ರ ವಿಷಯದಲ್ಲಿ ಕೇಳಲಾಗುವ ಮುಖ್ಯ ಪ್ರಶ್ನೆಗಳು ಹಾಗೂ ಹೊಸ ಮುದ್ರಿಕೆ ಪುಸ್ತಕಗಳ ಮಾಹಿತಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ 90.8 FM ಗೆ ಸ್ವಾಗತ. ನಾನು ಎಸ್ ಬಿ ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭೂಗೋಳ ಅಥವಾ ಜಾಗ್ರಫಿ ವಿಷಯವನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವು ಮಾದರಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಭೂಗೋಳ ಅನ್ನೋದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕೇಳಬಹುದಾದಂತಹ ಒಂದು ವಿಭಾಗ. ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ಆರ್ಥಿಕತೆ, ಸಂಸ್ಕೃತಿ ಹೀಗೆ ಬೇರೆ ಬೇರೆ ವಿಷಯಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಭೂಗೋಳ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡೆಸತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ವಿಭಾಗಗಳು ಯಾವುವು ಅಂತಂದ್ರೆ ಪ್ರಪಂಚದ ಭೂಗೋಳ, ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಮತ್ತೆ

ಕೇಂದ್ರ ಸರ್ಕಾರದ ಮಟ್ಟಿನ ಪ್ರಶ್ನೆಗಳಲ್ಲಿ ಕೇಳಬಹುದಾದಂತಹ ವಿಭಾಗಗಳು ಭಾರತದ ಭೂಗೋಳ ಮತ್ತು ಪ್ರಪಂಚದ ಭೂಗೋಳ. ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಭೂಗೋಳ ಶಾಸ್ತ್ರದಲ್ಲಿ ಬರಬಹುದಾದಂತಹ ಅಥವಾ ಇರಬಹುದಾದಂತಹ ವಿವಿಧ ವಿಭಾಗಗಳು, ಬೇರೆ ಬೇರೆ ವಿಚಾರಗಳು, ಅವುಗಳನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಈಗ ಭೂಗೋಳ ವಿಷಯ ಅಂತಂದ್ರೆ ನಾವು ತಗೊಂಡಾಗ ನಮ್ಮ ಅದರ ಪರಿಚಯ ಎಷ್ಟಿದೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಬಹುತೇಕ ನಾವೆಲ್ಲ ಭೂಗೋಳವನ್ನು ಓದಿರೋದು 10ನೇ ತರಗತಿವರೆಗನ್ನ ಮಾತ್ರ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಅನ್ನೋ ಪಠ್ಯದಲ್ಲಿ ನಮಗೆ ಭೂಗೋಳದ ವಿಷಯಗಳನ್ನ ನಾವು ಓದಿದ್ವಿ. 10ನೇ ತರಗತಿ ಆದ್ಮೇಲೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ ರೀತಿ ನಾವು ಬೇರೆ ಬೇರೆ ವಿಭಾಗಗಳನ್ನ ಆಯ್ಕೆ ಮಾಡಿಕೊಂಡಾಗ ಅಲ್ಲಿಂದ ನಮಗೆ ಭೂಗೋಳ ಶಾಸ್ತ್ರದ ಬಗ್ಗೆ ಪರಿಚಯ ಮತ್ತೆ ಅದುವರೆಗೆ ನಾವು ಓದಂತ ವಿಷಯಗಳು ಮುಂದುವರಿಸ್ತಾ ಇರೋದ್ರಿಂದಾಗಿ ನಮಗೆ ಇದು ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಹೊಸ ಪ್ರಕಾರದ ಅಧ್ಯಯನ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಜ್ಞಾನದ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಪ್ರಶ್ನೆಗಳ ಲೆವೆಲ್ ಅಥವಾ ಮಟ್ಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಹುತೇಕ ನಮ್ಮ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಪಠ್ಯದಲ್ಲಿ ಯಾವ ವಿಚಾರಗಳಿರುತ್ತೋ ಅವೇ ವಿಚಾರಗಳನ್ನೇ ಇಲ್ಲೂ ಕೂಡ ಕೇಳಲಾಗುತ್ತೆ. ಹೀಗಾಗಿ ನಮ್ಮ ಸಿದ್ಧತೆಗೆ ಬೇಕಾಗಿರ್ತಕ್ಕಂತಹ ಅಧ್ಯಯನ ಸಾಮಗ್ರಿ ಅಂತಂದ್ರೆ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಭೂಗೋಳ ಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ವಿಷಯದ ಪಠ್ಯಪುಸ್ತಕಗಳಲ್ಲಿರ್ತಕ್ಕಂತ ಭೂಗೋಳ ಶಾಸ್ತ್ರದ ಪಾಠಗಳು. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋರಿಗೆ NCERT ಇಂದ ಪಬ್ಲಿಷ್ ಆಗಿರ್ತಕ್ಕಂತ ಲೇಟೆಸ್ಟ್ ವರ್ಷನ್ ಅಂದ್ರೆ ಯಾವ ಇತ್ತೀಚಿನ ಯಾವ ಪಠ್ಯ ಪ್ರಕಟ ಆಗಿದೆ ಅಂದ್ರೆ 2018 ಪರಿಷ್ಕರಣೆ ಆಗಿದೆ, 2023 ಪರಿಷ್ಕರಣೆ ಆಗಿದೆ ಅನ್ನೋದಾದ್ರೆ 2023 ಪ್ರಕಟ ಆಗಿರ್ತಕ್ಕಂತಹ NCERTಯ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಜಿಯಾಗ್ರಫಿ ಪುಸ್ತಕಗಳನ್ನ ಇಲ್ಲಿ ಅಧ್ಯಯನ ಸಾಮಗ್ರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಕನ್ನಡದಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರೋರು 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪಠ್ಯಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಅಗೇನ್ ಇಲ್ಲೂ ಕೂಡ ಅಷ್ಟೇ 2015, 2017, 2020, 2022, 2024 ಹೀಗೆ ಬೇರೆ ಬೇರೆ ವರ್ಷಗಳಲ್ಲಿ ಪಠ್ಯಕ್ರಮಗಳು ಪರಿಷ್ಕರಣೆ ಆಗ್ತಾ ಬಂದಿದ್ದಾವೆ ಮತ್ತೆ ಪಠ್ಯಪುಸ್ತಕಗಳಲ್ಲಿ ಕೂಡ ಹೊಸ ಹೊಸ ವಿಚಾರಗಳನ್ನು ಸೇರ್ಪಡೆ ಮಾಡ್ತಾ ಬಂದಿದ್ದಾರೆ, ಬದಲಾಯಿಸ್ತಾ ಬಂದಿದ್ದಾರೆ. ಸೊ ಅತ್ಯಂತ ಲಭ್ಯವಿರ್ತಕ್ಕಂಥ ಈಗಿನ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ 2024 ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಅದರ ವೆಬ್ಸೈಟ್ ನಲ್ಲಿ ಅದು ಪ್ರಕಟಿಸಿದೆ. KTBS.KAR.NIC.IN ಇದು ಕರ್ನಾಟಕ ಪಠ್ಯಪುಸ್ತಕ ಮಂಡಳಿಯ ಒಂದು ವೆಬ್ಸೈಟ್. ಈ ವೆಬ್ಸೈಟ್ ನಿಂದ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಎಲ್ಲಾ ಪುಸ್ತಕಗಳನ್ನ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ನೀವು ಇದನ್ನ ತಗೋಬಹುದು. ಒಂದ್ ವೇಳೆ ನಿಮಗೆ PDF ನಲ್ಲಿ ಅಧ್ಯಯನ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟ್ ಆಗಲ್ಲ ಅನ್ನೋದಾದ್ರೆ ನೀವು ಅದನ್ನ ಹಾರ್ಡ್ ಕಾಪಿ ಬೇಕಾದ್ರೆ ಪ್ರಿಂಟ್ ತೆಗೆಸ್ಕೊಂಡು ಅದನ್ನ ನಿಮ್ಮ ಅಧ್ಯಯನ ಸಾಮಗ್ರಿಯಾಗಿ ಬಳಸ್ಕೊಳ್ಬಹುದಾಗಿದೆ. ಈಗಾಗಲೇ ಹೇಳಿದಂತೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಯನ ಆರಂಭದಿಂದಲೇ ಆರಂಭಿಸಬೇಕಿರೋದ್ರಿಂದ ಅಂದ್ರೆ ಫ್ರಮ್ ABCD ಆರಂಭಿಸಬೇಕಿರೋದ್ರಿಂದ ಭೂಗೋಳ ಶಾಸ್ತ್ರ ಮತ್ತೆ ಅದು ನಮಗೆ ನಂತರದಲ್ಲಿ ಬರದೇ ಇರೋ ವಿಚಾರ ಆಗಿರೋದ್ರಿಂದಾಗಿ ನಮಗೆ ಇಲ್ಲಿ ಕೆಲವು ಅಡೆತಡೆಗಳು ಆಗಬಹುದು. ಅಂದ್ರೆ ಆ ಒಂದು ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತೇ ಇರಬಹುದು ಅಥವಾ ಆ ಬಗ್ಗೆ ನಮಗೆ ಮೂಲಭೂತ ಅಥವಾ ಪ್ರಾಥಮಿಕ ಜ್ಞಾನ ಇಲ್ವೇನೋ, ಅದಕ್ಕೆ ಅರ್ಥ ಆಗ್ತಿಲ್ವೇನೋ ಅಂತ ಅನ್ಸ್ಬೋದು. ಹೀಗಾಗಿ ಒಂದ್ ಕೆಲಸ, ಇದ್ರ ಪ್ರಿಪರೇಷನ್ ಹೇಗಿರ್ಬೇಕು ಅಂತಂದ್ರೆ ನೀವು ನಿಮ್ಮ ದೈನಂದಿನ ಸಿದ್ಧತೆಯಲ್ಲಿ 30-45 ನಿಮಿಷ ಭೂಗೋಳ ಶಾಸ್ತ್ರಕ್ಕೆ ತಿರಿ. 2-3 ಗಂಟೆ ಇದೇ ಒಂದು ಸಬ್ಜೆಕ್ಟ್ ಅನ್ನ ಓದೋ ಪ್ರಯತ್ನ ಮಾಡಿದ್ರೆ ಭೂಗೋಳ ಶಾಸ್ತ್ರದ ಬಗ್ಗೆ ಅಷ್ಟೊಂದು ನಮಗೆ ಅಂದಾಜು ಇಲ್ಲದೆ ಇರೋದ್ರಿಂದಾಗಿ ಅದು ಒಂದು ರೀತಿಯಲ್ಲಿ ಬೋರಿಂಗ್ ಅನ್ಸ್ಬಹುದು ಅಥವಾ ಓದಿದ್ದು ಸರಿಯಾಗಿ ನಮಗೆ ಮನನ ಆಗದೇ ಇರಬಹುದು. ಹೀಗಾಗಿ ಭೂಗೋಳ ಶಾಸ್ತ್ರವನ್ನ ಓದೋದಕ್ಕೆ 30-45 ನಿಮಿಷ ನೀವು ಎತ್ತಿರಿ. ಅದನ್ನ 30-45 ನಿಮಿಷ ಎತ್ತಿರಿ. ನಾನೀಗ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಯಾವ ರೀತಿ ಅಧ್ಯಯನ ಮಾಡಬಹುದು ಅನ್ನೋದಕ್ಕೆ ಒಂದು ರಫ್ ಟೈಮ್ ಟೇಬಲ್ ತರ ಹೇಳ್ತೇನೆ. ಸುಮಾರು ಹತ್ತು ವಾರ ಪ್ರತಿದಿನ 30-45 ನಿಮಿಷಗಳ ಅವಧಿಯಲ್ಲಿ ಭೂಗೋಳ ಶಾಸ್ತ್ರದ ವಿಚಾರಗಳನ್ನ ಯಾವ ರೀತಿ ಓದಬಹುದು ಮತ್ತೆ ಯಾವ ರೀತಿ ಅದನ್ನ ಪಾಯಿಂಟ್ಸ್ ಮಾಡ್ಕೊಂತ ಹೋಗಿ ರಿವಿಷನ್ ಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ರಫ್ ಐಡಿಯಾ ಕೊಡ್ತೇನೆ. ಒಂದ್ ವೇಳೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ 10 ವಾರಗಳ ಈ ಶೆಡ್ಯೂಲ್ ನಿಮ್ಗೆ ಅಷ್ಟು ಕಂಫರ್ಟ್ ಆಗಲ್ಲ, 5ನೇ ವಾರ ಸಾಕು ಅನ್ನೋದಾದ್ರೆ ನಿಮ್ಮ ಡೈಲಿ ಸ್ಟಡಿ ಹವರ್ಸ್ ಏನಿದೆ ಅಲ್ವಾ 30-45 ನಿಮಿಷ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅಂದ್ರೆ 45 ನಿಮಿಷದಿಂದ 1.5 ಗಂಟೆ ಈ ರೀತಿಯಲ್ಲಿ ನೀವೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಟೈಮ್ ಟೇಬಲ್ ಅನ್ನ ಮತ್ತೆ ನಂಬರ್ ಆಫ್ ಡೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮುಂದೆ ಒಂದು ಚಿಕ್ಕದ ಒಂದು ಬ್ಲೂ ಪ್ರಿಂಟ್ ತರ ಇಡ್ತೇನೆ. ಈ ರೀತಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದು, ಈ ರೀತಿ ಎಲ್ಲಾ ವಿಷಯಗಳನ್ನ ನಾವು ಕವರ್ ಮಾಡ್ಕೋಬಹುದು ಅನ್ನೋ ಒಂದು ರಫ್ ಐಡಿಯಾ ನಿಮ್ಮ ಮುಂದೆ ಇಡ್ತೇನೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಬದಲಾಯಿಸ್ಕೊಳ್ಬಹುದು. ಈಗ ನಾನು ಇದನ್ನ 1ನೇ ವಾರ 2ನೇ ವಾರ 3ನೇ ವಾರದಲ್ಲಿ ಯಾವ್ಯಾವ ವಿಷಯಗಳನ್ನ ಯಾವ ರೀತಿಯ ವಿಷಯಗಳನ್ನ ಓದ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತೇನೆ, ನೀವು ಅದನ್ನ ಗುರ್ತು ಮಾಡ್ಕೊಳ್ಳಿ. ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 1ನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ನಾವು ಯಾವ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದೀವೋ ಆ ಪರೀಕ್ಷೆಯ

ಕ್ಲಾಸ್ನಲ್ಲಿ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ವಿಚಾರಗಳು, ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನು ಅನ್ನೋದನ್ನ ಗಮನಿಸಬೇಕು. ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ ಅಥವಾ ಪ್ರಾಕೃತಿಕ ಅಂಶಗಳು, ಸಂಪನ್ಮೂಲಗಳು, ಈ ರೀತಿ ಯಾವ ವಿಚಾರಗಳು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಷಯಗಳನ್ನ ನಾವಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ಮೊದಲು ಗಮನಿಸಬೇಕು. ಅದರ ಜೊತೆಗೆ ಅದೇ ಪರೀಕ್ಷೆಗೆ ಸಂಬಂಧಿಸಿದಂತೆ ಇದಕ್ಕೂ ಮುಂಚೆ ನಡೆದಿರಬಹುದಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ, ಉದಾಹರಣೆಗೆ ನೀವು ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋದಾದ್ರೆ ನಿಮಗೆ KAS ಮತ್ತೆ IAS ಪರೀಕ್ಷೆಯ ಹಳೆ ಪ್ರಶ್ನೆ ಪತ್ರಿಕೆಗಳು ಕೂಡ ಸ್ವಲ್ಪ ಸಹಾಯ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಜಿಯಾಗ್ರಫಿ ಆ ಒಂದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಭೂಗೋಳ ಶಾಸ್ತ್ರದಿಂದ ಕೇಳಲಾದಂತಹ ಪ್ರಶ್ನೆಗಳು, ಈ ರೀತಿ ಅವನ್ನ ಒಂದ್ಸರಿ ಗಮನಿಸಿ, ಅವಾಗ ನಮಗೆ ಒಂದು ಅಂದಾಜು ಸಿಗುತ್ತೆ ಯಾವ ಟಾಪಿಕ್ ನಿಂದ ಯಾವ ರೀತಿಯ ಮತ್ತೆ ಯಾವ ಡೆಪ್ತ್ ನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ಒಂದು ಅಂದಾಜು ನಮಗೆ ಸಿಗುತ್ತೆ. ಇದು ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ. ಸೊ ಮೊದಲು ನಾವು ಪಠ್ಯಕ್ರಮ ಏನಿದೆ ಅಂತ ನೋಡಬೇಕು, ಅಂಡ್ ಸಾಧ್ಯ ಆದಷ್ಟು ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಅದರಲ್ಲಿ ಭೂಗೋಳ ಶಾಸ್ತ್ರದ ವಿವಿಧ ಶಾಖೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ ಮಟ್ಟದಲ್ಲಿ ಕೇಳಿದರೆ ಅನ್ನೋದನ್ನ ಗಮನಿಸಿದ್ರೆ ಮುಂದೆ ನಾವು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಗಮನಗಳನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಮುಂದೆ ಹೋಗ್ತೀನಿ ನಾನು. ಹಾಲಿನ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಆಗಿರಬಹುದು, ಅಥವಾ ಪ್ರೈರಿ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತದೆ ಅನ್ನೋದಾಗಿರಬಹುದು, ಅಥವಾ ವಿಶ್ವದ ಎರಡನೇ ಅತಿ ದೊಡ್ಡ ಮರುಭೂಮಿ ಯಾವುದು ಅನ್ನೋದಾಗಿರಬಹುದು, ಅಥವಾ ಭಾರತದಲ್ಲಿ ಅತಿ ಹೆಚ್ಚು ದೊರೆಯುವ ನೈಸರ್ಗಿಕ ಖನಿಜ ಯಾವುದು ಅನ್ನೋದಾಗಿರಬಹುದು. ಸೊ ಹೀಗಾಗಿ ಹಳೆ ಪ್ರಶ್ನೆ ಪತ್ರಗಳನ್ನು ಗಮನಿಸಿದಾಗ ಈ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪದಗಳು ಮತ್ತೆ ಕೆಲವು ವಿಚಾರಗಳು, ಕೆಲವು ಟಾಪಿಕ್ಗಳು ನಮ್ಮ ಗಮನಕ್ಕೆ ಬರುತ್ತೆ. ಅವನ್ನ ನಾವು ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚಾಪ್ಟರ್ಗಳಲ್ಲಿ ಬಂದಾಗ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ಮೊದಲನೇ ಭಾಗದಲ್ಲೇ ಇಷ್ಟು ಗಮನಿಸಿದಾದ್ಮೇಲೆ NCERT, ನಾನು ಇಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಟೆಕ್ಸ್ಟ್ ಬುಕ್ ಅನ್ನೋ ವರ್ಡ್ ಯೂಸ್ ಮಾಡ್ತೇನೆ. ಈ ಟೆಕ್ಸ್ಟ್ ಬುಕ್ ಅನ್ನೋ ಪದ ನಾನು ಯಾವಾಗೆಲ್ಲ ಬಳಸಿದ್ರು ಕೂಡ ಇಂಗ್ಲಿಷ್ ಮೀಡಿಯಂನವರು ಅದನ್ನ NCERT ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಕನ್ನಡ ಮೀಡಿಯಂನವರು ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳು ಅಂತ ನೀವನ್ನ ರೆಫರೆನ್ಸ್ ತಗೊಳ್ಳಿ. ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗಿನ ಜಿಯಾಗ್ರಫಿ ಟೆಕ್ಸ್ಟ್ ಬುಕ್ಸ್ ಏನಿದಾವೆ ಅವುಗಳನ್ನ ಗಮನಿಸಿ ಮೊದಲನೇ ವಾರದಲ್ಲಿ. ಹೆವಿ ಮಾಡ್ಕೋಬೇಡಿ ಆರಂಭದಲ್ಲಿ, ಯಾಕಂದ್ರೆ ನಾವಿಲ್ಲಿ ABCD ಇಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಆರಂಭದಲ್ಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಆರಂಭದಲ್ಲಿ ನೇರವಾಗಿ ಹೈಸ್ಕೂಲ್ ಅಂದ್ರೆ 8, 9, 10 ಇಲ್ಲಿ ಹೋಗ್ಬೇಡಿ. ಆರಂಭದ ದಿನಗಳಲ್ಲಿ ಅಂದ್ರೆ ಮೊದಲನೇ ವಾರದಲ್ಲಿ ಕವರ್ ಮಾಡಬೇಕಾಗಿರೋ ಸಿಲೆಬಸ್ ಎಷ್ಟು ಅಂದ್ರೆ 6, 7 ಮತ್ತು 8ನೇ ತರಗತಿಯ ಭೂಗೋಳ ಶಾಸ್ತ್ರದ ಎಲ್ಲಾ ಪಠ್ಯಗಳು, ಭೂಗೋಳ ಶಾಸ್ತ್ರದ ಎಲ್ಲಾ ಪಠ್ಯಗಳು. ಅದರ ಜೊತೆಗೆ ಇಷ್ಟನ್ನ ಓದಿದಾದ್ಮೇಲೆ ಅದೇ ಪಠ್ಯ ಪುಸ್ತಕದಲ್ಲಿನೇ ಅಭ್ಯಾಸ ಪ್ರಶ್ನೆಗಳು ಅಂತ ಇರುತ್ತೆ. ಅಭ್ಯಾಸ ಪ್ರಶ್ನೆಗಳು ಅವು ಮೇ ಬಿ ಆಬ್ಜೆಕ್ಟಿವ್ ಇರ್ಬೋದು, ಅಥವಾ ಒನ್ ಲೈನ್ ಆನ್ಸರ್ ಇರ್ಬೋದು, ಅಥವಾ ಬ್ರೀಫ್ ನೋಟ್ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಿರ್ಬೋದು. ಅವನ್ನ ಕೊನೆ ದಿನ, ಮೊದಲನೇ ವಾರದ ಕೊನೆ ದಿನ, ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ನೀವೇನ್ ಓದಿದಿರ ಅದನ್ನ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಅಲ್ಲಿಗೆ ಮೊದಲನೇ ವಾರದಲ್ಲಿ ನಾವು ಸಿಲೆಬಸ್ ಅನ್ನ ನೋಡಿದಂತಾಗತ್ತೆ, ಅದಾದ್ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಂತಾಗತ್ತೆ, 6, 7 ಮತ್ತು 8ನೇ ತರಗತಿಯ ಪಠ್ಯವನ್ನ ಓದಿ ನಮ್ಮ ಸಿದ್ಧತೆ ಎಷ್ಟಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದಂತಾಗತ್ತೆ. ಇನ್ನು ಎರಡನೇ ವಾರದಲ್ಲಿ 9, 10 ಸಾಧ್ಯ ಆದ್ರೆ 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯಪುಸ್ತಕ. 11ನೇ ತರಗತಿ ಭೂಗೋಳ ಶಾಸ್ತ್ರ ಪಠ್ಯಪುಸ್ತಕ ಏನಿದೆ ಅಂತಂದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳು, ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯಾಗ್ರಫಿ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯಾಗ್ರಫಿ ಪ್ರಾಕೃತಿಕ ಭೂಗೋಳ ಅಂತ ಮೂಲಭೂತ ಅಂಶಗಳು ಅನ್ನೋದಿದೆ. ಸಾಧ್ಯ ಆದ್ರೆ ಅದನ್ನ ಗಮನಿಸಿ. ಅದರಲ್ಲಿ ನಮಗೆ ಭೂಮಿಯ ರಚನೆ, ಭೂಮಿಯ ಸ್ವರೂಪ, ಖನಿಜ, ಅದಿರು, ವ್ಯತ್ಯಾಸಗಳು, ಈ ತರ ಸಾಕಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಸಾಧ್ಯ ಆದ್ರೆ 9, 10, 11 ಅಂಡ್ ಪ್ರಿಫರಬಲಿ 11ನೇ ತರಗತಿ ಪುಸ್ತಕ ಅದನ್ನ ಆಮೇಲೆ ನೋಡೋಣ ಅಂತ. ಎರಡನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು ತರಗತಿ 9, 10 ಮತ್ತು 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯ ಪುಸ್ತಕಗಳು. ಅಂಡ್ ಎರಡನೇ ವಾರದ ಕೊನೆಯಲ್ಲಿ ಅಗೇನ್ ನಾವು ಮೊದಲನೇ ವಾರ ಏನ್ ಮಾಡಿದ್ವಲ್ಲ ಅದೇ ರೀತಿಯ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಮಾಡ್ಕೋಬೇಕು. ಮೊದಲನೇ ವಾರ ಯಾವ ರೀತಿ ಮಾಡಿದ್ವು ಅದೇ ರೀತಿ ಎರಡನೇ ವಾರ ಕೂಡ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್, ಅಂದ್ರೆ 9, 10 ಮತ್ತು 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯಗಳಲ್ಲಿ ನಾವೇನನ್ನ ಓದಿದೀವಿ, ಏನನ್ನ ಕಲ್ತಿದೀವಿ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಕೊನೆ ದಿನ ಅದರ ಅಭ್ಯಾಸಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಮನನ ಮಾಡಿಕೊಂಡು ನಾವು ಅದರಲ್ಲೇ ಭಾಗವಹಿಸೋದ್ರೆ ನಮಗೆ ಓದಿದ್ದು ಮತ್ತಷ್ಟು ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಉಪಯೋಗ ಬರುತ್ತೆ. ಇನ್ನು ಮೂರನೇ ವಾರದಲ್ಲಿ 11ನೇ ಮತ್ತು 12ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನು ಗಮನಿಸಿ. 11ನೇ ಮತ್ತು 12ನೇ ತರಗತಿ ಇಲ್ಲಿ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ ಆಗಿರಲಿ ಅಥವಾ NCERT ಟೆಕ್ಸ್ಟ್ ಬುಕ್ ಆಗಿರಲಿ ಎರಡು ಒಂದೇ ಸಿಲೆಬಸ್ ಇರುತ್ತೆ. PUC ಈಗಾಗಲೇ ನಿಮಗೆ ಗೊತ್ತಿದೆ, ಹೈಸ್ಕೂಲಿಂದ PUC ವರ್ಗಂದನು NCERT ಟೆಕ್ಸ್ಟ್ ಬುಕ್ ಏನಿರುತ್ತೋ ಅದನ್ನೇ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದವರು ಬಹುತೇಕ ಯಥಾವತ್ತಾಗಿ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಸೈನ್ಸಸ್ ಅಂಡ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತೂ ಕಡ್ಡಾಯವಾಗಿ NCERT ಸಿಲೆಬಸ್ ಅನ್ನೇ DSERTನವರು ಕೂಡ ತರ್ತಾ ಇದ್ದಾರೆ. ಸೊ ಮೂರನೇ ವಾರದಲ್ಲಿ ತರಗತಿ 11 ಮತ್ತು 12ರ ಟೆಕ್ಸ್ಟ್ ಬುಕ್ಸ್
ಎರಡು ರೀತಿಯ ಪತ್ರಿಕೆ.

0: ಇದೆ. ಒಂದು ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್, ಇದು ಫಸ್ಟ್ ಪಿಯುಸಿ ನಲ್ಲಿ ಭಾರತದ ಪ್ರಾಕೃತಿಕ ಪರಿಸರ ಅನ್ನೋದು. ಇನ್ನು ಸೆಕೆಂಡ್ ಪಿಯುಸಿ ನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ, ಮಾನವ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳು, ಮಾನವ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳು. ಅಂಡ್ ಮತ್ತೊಂದು ಇಂಡಿಯಾ ಪೀಪಲ್ ಅಂಡ್ ಎಕಾನಮಿ, ಭಾರತ ಜನಸಂಖ್ಯೆ ಮತ್ತು ಆರ್ಥಿಕತೆ. ಆರ್ಥಿಕತೆ ಅಂದ್ರೆ ನೀವು ಎಕನಾಮಿಕ್ಸ್ ಅನ್ಕೋಬಿಟ್ರೆ ಯೂಶುವಲಿ ನಾವು ಅದನ್ನ ಎಕನಾಮಿಕ್ ಜಿಯೋಗ್ರಫಿ ಅಂತ ಕರಿತೀವಿ, ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಸೊ ಮೂರನೇ ವಾರದಲ್ಲಿ ನಾವು ಮಾಡ್ಬೇಕಾಗಿರೋದು ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ಯಾ ಟೆಕ್ಸ್ಟ್ ಬುಕ್ ಗಳನ್ನ ಅದರಲ್ಲಿರೋ ಪಠ್ಯಗಳನ್ನ ಕವರ್ ಮಾಡ್ಕೊಡೋದು. ಅಂಡ್ ಯಥಾವತ್ತಾಗಿ ಕೊನೆ ದಿನದಲ್ಲಿ ನಾವೆಷ್ಟು ಓದಿದೀವಿ ಅನ್ನೋದ್ರ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ಕೈಗೊಳ್ಳೋದು. ಅಲ್ಲಿಗೆ ಮೊದಲ ಮೂರು ವಾರದಲ್ಲಿ ನಾವು ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂಡ್ ಅದರಲ್ಲಿ ಏನೇನನ್ನ ನೋಡಿದ್ವಿ ಅನ್ನೋದು ಬರುತ್ತೆ. ಇಲ್ಲಿ ಎಲ್ಲೂ ಕೂಡ ನೀವು ಪ್ರತಿಯೊಂದು ಟೆಕ್ಸ್ಟ್ ಅಥವಾ ಪ್ರತಿಯೊಂದು ಚಾಪ್ಟರ್ ನನಗೆ ಅರ್ಥ ಆಗ್ಲೇಬೇಕು, ಅರ್ಥ ಆಗೋವರೆಗೂ ಮುಂದಿನ ಚಾಪ್ಟರ್ಗೆ ಹೋಗಲ್ಲ ನಾನು ಅನ್ನೋ ರೀತಿನಲ್ಲಿ ಪ್ರಿಪೇರ್ ಆಗ್ಬೇಡಿ. ಏಕೆ ಅಂತಂದ್ರೆ ಮೊದಲನೇ ಬಾರಿ ಅಥವಾ ಎರಡನೇ ಬಾರಿ ಓದ್ತಾ ಇರೋದ್ರಿಂದಾಗಿ ಕೆಲವು ವಿಚಾರಗಳು ನಮ್ಮ ತಲೆ ಒಳಗೆ ಹೋಗಲ್ಲ. ಹಾಗಾಗಿ ಮೊದಲನೇ ಮೂರು ವಾರ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಾವು ಗ್ಲಾನ್ಸ್ ಅಂತ ಕರಿತೀವಿ, ಏನಂತ ಮುನ್ನೋಟ ಅಥವಾ ಅವಲೋಕನ ಅಂತ ಕರಿತೀವಿ. ಜಿಯೋಗ್ರಫಿ ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಅಂಶಗಳು, ವಿವಿಧ ಶಾಖೆಗಳು, ವಿವಿಧ ಟಾಪಿಕ್ ಅಥವಾ ಶೀರ್ಷಿಕೆಗಳು ಅಥವಾ ಚಾಪ್ಟರ್ ಟೈಟಲ್ಸ್ ಏನಿದಾವೆ ಇವುಗಳನ್ನ ಅವಲೋಕನ ಮಾಡಿ ಮೂರು ವಾರ. ಜಾಸ್ತಿ ಅರ್ಜೆಂಟ್ ಮಾಡ್ಕೋಬೇಡಿ, ಯಾಕೆ ಅಂತಂದ್ರೆ ಹೊಸ ವಿಷಯವನ್ನ ಕಲಿತಾ ಇರೋದ್ರಿಂದಾಗಿ ನಾವು ಇದಕ್ಕೆ ಸಾಕಷ್ಟು ಸ್ಪೇಸ್ ಕೊಡಬೇಕಾಗತ್ತೆ. ಮೊದಲನೇ ಮೂರು ವಾರ ನಾವು ಭೂಗೋಳ ಶಾಸ್ತ್ರದ ವಿವಿಧ ಅಂಶಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತೇವೆ. ಅಂಡ್ ನಮಗೆ ಎಷ್ಟು ತಿಳುವಳಿಕೆ ಇದೆ, ಎಷ್ಟು ನಾವು ಅರ್ಥ ಮಾಡ್ಕೊಡಿದ್ವಿ ಅನ್ನೋದನ್ನ ನೋಡ್ತೇವೆ. ಇನ್ನು ನಾಲ್ಕನೇ ವಾರದಿಂದ ದ ಇನ್ ಡೆಪ್ತ್ ಸ್ಟಡಿ ಅಥವಾ ವಿಷಯದ ಆಳವಾದ ಅಧ್ಯಯನವನ್ನ ನಾಲ್ಕನೇ ವಾರದಿಂದ ಮಾಡೋಣ ಅಂತ. ನಾಲ್ಕನೇ ವಾರದಿಂದ ಇಲ್ಲಿನ ಕೆಲವು ಚಾಪ್ಟರ್ಗಳನ್ನು ಹೇಳ್ತಾ ಹೋಗ್ತೇನೆ. ಸೊ ಯೂಶುವಲಿ ನಾವು ಯಾವ್ಯಾವ ಏರಿಯಾದಿಂದ ಪ್ರಶ್ನೆಗಳು ಬರಬಹುದು ಮತ್ತು ಯಾವ್ಯಾವ ರೀತಿಯಿಂದ ಬರಬಹುದು ಅಂತ. ಬಹುತೇಕ ನೀವು ಈ ಚಾಪ್ಟರ್ಗಳನ್ನು ನೀವು ಮತ್ತೆ ಬೇರೆ ಕಡೆ ಹುಡುಕೋ ಅವಶ್ಯಕತೆನೂ ಇಲ್ಲ. ಅಗೇನ್ ನಾವು ಆರನೇ ಕ್ಲಾಸು ಏಳನೇ ಕ್ಲಾಸಿಂದ ಪಿ ಯು ಸಿ ವರ್ಗನ ಇರೋ ಜಾಗ್ರಫಿ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲಾ ಚಾಪ್ಟರ್ಸ್ ಕವರ್ ಆಗಿದ್ದಾವೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಒಂದಷ್ಟು ಚಾಪ್ಟರ್ಗಳನ್ನು ಮಿಸ್ ಆಗದಂತೆ ಕವರ್ ಮಾಡ್ಕೊಡಿ. ಅಂಡ್ ಇಂಗ್ಲಿಷ್ ಮೀಡಿಯಂನವ್ರಿಗೆ ಈ ಜಿಸ್ಟ್ ಆಫ್ ಎನ್ ಸಿ ಆರ್ ಟಿ, ಜಿಸ್ಟ್ ಅಂದ್ರೆ ಸಾರಾಂಶ, ಎನ್ ಸಿ ಆರ್ ಟಿ ಪಠ್ಯದ ಸಾರಾಂಶಗಳು ಅನ್ನೋ ಕೆಲವು ಪುಸ್ತಕಗಳು ಕೂಡ ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಇರೋದನ್ನ ನಾನು ಗಮನಿಸಿದ್ದೇನೆ. ಆ ತರ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಸಮ್ಮರಿ ತರ ಇಲ್ಲಿ ಮೂರನೇ ವಾರ ಮತ್ತೆ ನಾಲ್ಕನೇ ವಾರದ ಮಧ್ಯೆ ಅದೊಂದ್ಸರಿ ನೋಡ್ಬೋದು. ಬಹುತೇಕ ಕವರ್ ಮಾಡಬೇಕಾಗಿರೋ ಅಂಶಗಳು ಯಾವ್ಯಾವು ಅಂತಂದ್ರೆ ಭೂಮಿಯ ರಚನೆ, ಭೂಮಿಯ ರಚನೆ ಅಂದ್ರೆ ಮರುಭೂಮಿ, ಕರಾವಳಿ ಪ್ರದೇಶ, ದ್ವೀಪಗಳು, ಹವಳದ ದ್ವೀಪಗಳು, ಸರೋವರಗಳು, ನೀರಿನ ಹರಿವಿನಿಂದ ಪರಿವರ್ತನೆ ಆದಂತಹ ಭೂಸ್ವರೂಪಗಳು ಅಥವಾ ಹಿಮಾಚಾದಿತ ಪ್ರದೇಶಗಳ ಭೂಸ್ವರೂಪಗಳು, ಬೆಟ್ಟ ಪ್ರದೇಶಗಳು ಅಂಡ್ ಸುಣ್ಣಕಲ್ಲು, ಈ ರೀತಿ ಇರ್ತಕ್ಕಂಥ ಭೂಮಿಯ ಬೇರೆ ಬೇರೆ ರಚನೆಯ ಸ್ವರೂಪಗಳ ಬಗ್ಗೆ ಕೆಲವು ಮೂಲಭೂತ ಅಂಶಗಳನ್ನ.
1: ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ ಮೂರು ದಿನ ಜಪಾನ್ ಪ್ರಧಾನ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014 ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ.

0: ಹೇಳಿದ್ದಾರೆ. 2047 ಬೆಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು. ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26 ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಣೆ ಎದುರಿಸಲು ರಾಷ್ಟ್ರದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31 ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986 ಡಿಸೆಂಬರ್ನಲ್ಲಿ ಆರ್ಮಿಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ. ಭಾರತ ಸೇನೆಯ ಯುದ್ಧ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16 ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ

ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿ

0: ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೋ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೋ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ಧ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ನಾರ್ವೆ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ 19 ಆರಂಭವಾಗಲಿದ್ದು 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ತಗೊಳ್ರಿ ಅಂಡ್ ಅದಕ್ಕೆ ಕೆಲವು ಉದಾಹರಣೆಗಳನ್ನ ತಗೊಳ್ರಿ. ಈಗ ಭಾರತದಲ್ಲಿರ್ತಕ್ಕಂತಹ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು, ಅಥವಾ ಭಾರತದಲ್ಲಿರ್ತಕ್ಕಂತಹ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದ್ರೆ, ಇಲ್ಲಿ ನಾವಿಲ್ಲಿ ಸರೋವರ ಅನ್ನೋದನ್ನ ಅಷ್ಟೇ ಅಲ್ಲದೆ ಅದರಲ್ಲಿ ಉಪ್ಪು ನೀರು, ಸಿಹಿ ನೀರು, ಹಿನ್ನೀರು, ಜೌಗು ನೀರು, ಈ ತರದ ಬೇರೆ ಬೇರೆ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಸರೋವರಗಳು ಅನ್ನೋ ವಿಷಯ ಬಂದಾಗ. ಅದೇ ರೀತಿ ಮರುಭೂಮಿ ಅಂತ ಬಂದಾಗ ಮರುಭೂಮಿ ಎಲ್ಲಿದೆ, ಅದರ ಸ್ಥಾನ ಎಷ್ಟು ಅಂದ್ರೆ ಪ್ರಪಂಚದ ಮರುಭೂಮಿಗಳಲ್ಲಿ ಅದರ ಸ್ಥಾನ ಎಷ್ಟು, ಈ ರೀತಿಯಲ್ಲ ನೋಡ್ತಾನೆ. ಇನ್ನು ಅದರ ನಂತರದಲ್ಲಿ ಇದೇ ವಾರದಲ್ಲಿ 4ನೇ ವಾರದಲ್ಲಿ ಇದಕ್ಕೆ ಜಾಸ್ತಿ ಟೈಪ್ ಬೇಕಾಗಲ್ಲ ಭೂಸ್ವರೂಪಗಳಿಗೆ. ಇದರಲ್ಲಿ ಇನ್ನೂ ಒಂದು ನಾವು ಕವರ್ ಮಾಡಬೇಕಾಗಿದ್ದು ಭೂಮಿ ಮತ್ತೆ ವಿಶ್ವ, ಭೂಮಿ, ಸೌರವ್ಯೂಹ, ನಕ್ಷತ್ರಗಳು, ನಕ್ಷತ್ರದ ಪ್ರಕಾರಗಳು, ಸಾಗರಗಳು, ಅಗ್ನಿಪರ್ವತಗಳು, ಮತ್ತೆ ವಾತಾವರಣ ಮತ್ತು ಹವಾಗುಣಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳು, ಇವುಗಳನ್ನ ಮತ್ತು ಅವುಗಳ ಮೂಲಾಂಶಗಳನ್ನ 4ನೇ ವಾರದಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು 5ನೇ ವಾರದಲ್ಲಿ ನಾವು ಹವಾಮಾನ ವೈಪರೀತ್ಯ, ಪರಿಸರ ಮತ್ತು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಪ್ರಪಂಚದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಪರಿಸರದ ಪ್ರಕಾರಗಳು ಯಾವುವು, ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣವಲಯ ಇತ್ಯಾದಿ, ಅಕ್ಷಾಂಶ, ರೇಖಾಂಶ, ಮತ್ತೆ ಶೀತ ಸಮುದ್ರ ಮಾರುತಗಳು, ಉಷ್ಣ ಸಮುದ್ರ ಮಾರುತಗಳು, ಈ ರೀತಿಯ ಅಂಶಗಳನ್ನ 5ನೇ ವಾರದಲ್ಲಿ ಗಮನಿಸಿ. ಇನ್ನು 6ನೇ ವಾರ ಇಲ್ಲಿಗೆ ಪ್ರಪಂಚದ ಮತ್ತು ಒಟ್ಟಾರೆ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳನ್ನು ಗಮನಿಸುವಂತಾಯಿತು. ಇನ್ನು 6 ಮತ್ತು 7ನೇ ವಾರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ಭೌಗೋಳಿಕ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಸೇಮ್ ಭಾರತದಲ್ಲಿ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳು, ಭಾರತದ ಪ್ರಮುಖ ಭೌಗೋಳಿಕ ವಿಭಾಗಗಳು, ಹಿಮಾಲಯ ಪರ್ವತ ಪ್ರದೇಶ, ಗಂಗಾ ಮತ್ತು ಯಮುನಾ ನದಿ ಬಯಲು ಪ್ರದೇಶ, ದಖನ್ ಪ್ರಸ್ಥಭೂಮಿ, ಮರುಭೂಮಿಗಳು, ಹವಾಮಾನ, ಮಾನ್ಸೂನ್, ನದಿ ಹರಿವಿನ ಪ್ರದೇಶಗಳು, ಪ್ರಮುಖ ನದಿ ಅಣೆಕಟ್ಟು, ಮಣ್ಣು, ಮಣ್ಣಿನ ಸ್ವರೂಪ, ಸಂಪನ್ಮೂಲಗಳು, ಪ್ರಾಣಿ ಮತ್ತು ಸಸ್ಯ ಸಂಪತ್ತು, ಈ ರೀತಿ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಬುಕ್ ಅಲ್ಲಿ ಏನಿದೆ ಅಲ್ವಾ ಆ ತರದಲ್ಲಿ ನೋಡ್ತಾ ಹೋಗಿ. 6ನೇ ವಾರದಲ್ಲಿ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. 7ನೇ ವಾರದಲ್ಲಿ ನಾವು ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಯಾವುದು? ಸಮುದ್ರಗಳು, ಸಾಗರಗಳು, ಹವಾಮಾನ, ಮತ್ತೆ ಭೌಗೋಳಿಕ ಸ್ವರೂಪಗಳು, ಸ್ವರೂಪಗಳಲ್ಲಿನ ಬದಲಾವಣೆಗಳು, ಪರಿಸರ ಮಾಲಿನ್ಯ, ಇದು ಪರ್ಟಿಕ್ಯುಲರ್ ಆಗಿ ಭಾರತಕ್ಕೆ ಸಂಬಂಧಪಟ್ಟಂತೆ 7ನೇ ವಾರದಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು 8ನೇ ವಾರದಲ್ಲಿ ನಾವು ಎಗೇನ್ ಮನುಷ್ಯ ಮತ್ತು ಆರ್ಥಿಕ ಭೂಗೋಳ, ಇದು ತುಂಬಾ ಇಂಪಾರ್ಟೆಂಟ್. ಈ ತರ ಪ್ರಶ್ನೆಗಳು ತುಂಬಾ ಬರ್ತಾ ಇರುತ್ತೆ. ಈಗ ಹೈನುಗಾರಿಕೆ ಅಂತ ಕರೆದ್ರೆ ಅದು ಬರೀ ಆರ್ಥಿಕತೆ ಆಗಲ್ಲ, ಭೌಗೋಳಿಕತೆನೂ ಆಗತ್ತೆ. ಅದೇ ರೀತಿ ಅದಿರುಗಳು ಮತ್ತೆ ಖನಿಜಗಳು ಇವು ಕೂಡ ಅಷ್ಟೇ. ಈ ಎಕನಾಮಿಕ್ ಜಾಗ್ರಫಿ ಅಂತ ಕರಿತೀವಿ. ಇದನ್ನ 8ನೇ ವಾರಕ್ಕೆ ಸೀಮಿತಗೊಳಿಸು. ಎಂಟನೇ ವಾರದ ರಿಪೋರ್ಟರ್ ಇಲ್ಲಿ ಅದಿರುಗಳು, ಶಕ್ತಿಯ ಸ್ವರೂಪಗಳು, ಅಣೆಕಟ್ಟುಗಳು, ಮನುಷ್ಯನ ಚಟುವಟಿಕೆಯಿಂದ ಆಗಿರ್ತಕ್ಕಂತಹ ಭೌಗೋಳಿಕ ಬದಲಾವಣೆಗಳು, ಜನಸಂಖ್ಯೆ, ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಪ್ರದೇಶಗಳು, ಅಂದ್ರೆ ಎಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಎಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಅನ್ನೋದು, ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭೌಗೋಳಿಕ ಸಂಪ

0: ಜಗತ್ತಿನ ಪಾತ್ರ ಏನು ಅನ್ನೋದು, ಮತ್ತೆ ಕೈಗಾರಿಕೆಗಳು, ಕೃಷಿ, ಇದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಗಮನಿಸಬೇಕಾಗುತ್ತೆ.
1: ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪಗಳಿರುತ್ತೆ, ನೀರಾವರಿ ಬಾವಿಯಿಂದ ನೀರಾವರಿ, ಕಾಲುವೆಯಿಂದ ನೀರಾವರಿ, ಈ ರೀತಿ ನೀರಾವರಿ ಪ್ರಕಾರಗಳು, ನೀರಾವರಿಯ ವಿವಿಧ ವಿಧಾನಗಳು ಅಂತ ನಾವು ಸ್ಟೆಪ್ ಇರಿಗೇಷನ್ ಅಂತ ಕರಿತೀವಿ, ಕಂಟಿನ್ಯೂಷನ್ ಇರಿಗೇಷನ್ ಅಂತ ಕರಿತೀವಿ, ಈ ತರದಲ್ಲಿ ವಿವಿಧ ಆಯಾಮಗಳು ಗಮನಿಸ್ಕೊಡಿ. ಯಾವುದು 8ನೇ ವಾರದಲ್ಲಿ ಹ್ಯೂಮನ್ ಅಂಡ್ ಇಕನಾಮಿಕ್ ಜಿಯೋಗ್ರಫಿ ಅಂತೇನಿದೆ, ಮಾನವ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಇನ್ನು 9ನೇ ವಾರದಲ್ಲಿ ನಾವು ಮಾಡಬೇಕಾಗಿರೋದೇನು ಅಂದ್ರೆ, ನಾವು ಓದಿರೋ ಎಲ್ಲದನ್ನು ಕಣ್ಣು ಮುಂದೆ ತಂದ್ಕೊಳ್ಳುವಂತ ಒಂದು ಪ್ರದೇಶ. ಕಣ್ಣು ಮುಂದೆ ತರಂತ ಪ್ರದೇಶ ಅಂದ್ರೆ ಭೂಗೋಳ ನಮಗೆ ಕಣ್ಣಿಗೆ ಕಾಣೋದು ಯಾವಾಗ ಅಂತಂದ್ರೆ, ಬಹುತೇಕ ಅಟ್ಲಾಸ್ಗಳು ಮತ್ತೆ ಮ್ಯಾಪ್ಗಳನ್ನು ನೋಡಿದ್ರೆ ನಮಗೆ ಕಣ್ಣಿಗೆ ಕಾಣುತ್ತೆ. ಈಗ ಹಿಮಾಲಯ ಪರ್ವತ ಪ್ರದೇಶಗಳು ಮತ್ತೆ ಗಂಗಾ ಮತ್ತೆ ಯಮುನಾ ನದಿ ಬಯಲು ಪ್ರದೇಶ, ಇದು ನಾವು ಗಂಟೆಗಟ್ಟಲೆ ಓದಿದ್ರು ಕೂಡ ಒಂದು ಮ್ಯಾಪ್ ತಗೊಂಡು ನೋಡಿದಾಗ ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳಿದೆ, ಅಂಡ್ ಅದರ ದಕ್ಷಿಣ ಭಾಗದಲ್ಲಿ ಗಂಗಾ ಯಮುನಾ ನದಿ ಬಯಲು ಪ್ರದೇಶ ಇದೆ, ಎರಡು ಕರಾವಳಿಗಳ ಮಧ್ಯೆ ದಖನ್ ಪ್ರಸ್ಥ ಭೂಮಿ ಇದೆ. ಈ ರೀತಿ ಅಂಶಗಳು ನಮಗೆ ಕಣ್ಣಿಗೆ ಕಾಣೋ ತರ ಕಾಣಬೇಕು ಅಂದ್ರೆ ನಾವಲ್ಲಿ ಒಂದು ಅಟ್ಲಾಸ್ ಅನ್ನ ತಗೋಬೇಕಾಗತ್ತೆ, ಅಟ್ಲಾಸ್ ಅನ್ನ ತಗೋಬೇಕಾಗತ್ತೆ. ಅದರಲ್ಲಿ ನಾವು ಗಮನಿಸಬೇಕಾಗಿರೋದು, ಒಂದು ಒಳ್ಳೆ ಅಟ್ಲಾಸ್ ಅಂದ್ರೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಚೆನ್ನಾಗಿದೆ, ಅಂಡ್ ಕೇಂಬ್ರಿಡ್ಜ್ ಸ್ಕೂಲ್ ಅಟ್ಲಾಸ್ ಚೆನ್ನಾಗಿದೆ. ಅದು ಇಂಗ್ಲಿಷ್ ಅಲ್ಲಿದೆ ಅಂತ ಅನ್ಕೋಬೇಡ್ರಿ, ಕನ್ನಡದಲ್ಲಿ ಕೂಡ ಬಂದಿದಾವೆ ಅಂತ ಅನ್ಸುತ್ತೆ. ನೀವಲ್ಲಿ ಗಮನಿಸಿ, ಭಾರತದ ಪ್ರಾಕೃತಿಕ ಭೂಗೋಳ, ಭಾರತದ ನೈಸರ್ಗಿಕ ಸಂಪನ್ಮೂಲಗಳ ನಕ್ಷೆ, ಭಾರತದ ಅಣುಶಕ್ತಿ ಕೇಂದ್ರಗಳು, ಭಾರತದ ಪ್ರಮುಖ ಅಣೆಕಟ್ಟುಗಳು, ಭಾರತದ ನದಿ ಮತ್ತು ನದಿ ಬಯಲು ಪ್ರದೇಶಗಳು, ಈ ರೀತಿ ಒಂದೊಂದೇ ಭೂಪಟಗಳನ್ನ, ಒಂದೊಂದೇ ಮ್ಯಾಪ್ಗಳನ್ನ ಸಪರೇಟ್ ಆಗಿ ಕೊಟ್ಟಿರ್ತಾರೆ ಅವರು. ಇವನ್ನ ನೀವು ಗಮನಿಸ್ತಾ ಹೋಗಿ, ಆವಾಗ ನಾವು ಇಲ್ಲಿವರೆಗೂ ಓದಿರೋದು ನಮ್ಮ ಕಣ್ಮುಂದೆ ಒಂದು ಪಿಕ್ಚರ್ ತರ ರೆಡಿ ಆಗುತ್ತೆ. ಸೊ ಕಣ್ಮುಂದೆ ಪಿಕ್ಚರ್ ತರ ರೆಡಿ ಆದಾಗ ನಮ್ಗೆ ಅದು ಎಕ್ಸಾಮ್ ಅಲ್ಲಿ ರೀಕಾಲ್ ಮಾಡೋದಕ್ಕೆ ಸುಲಭ ಅಂತ ಅನ್ಸುತ್ತೆ. ಇನ್ನು ನನ್ನ ಯೋಜನೆ ಪ್ರಕಾರ 10ನೇ ವಾರ ಅಂದ್ರೆ ಕೊನೆ ವಾರದಲ್ಲಿ ನಾವು ಮಾಡಬೇಕಾಗಿರೋದು, ನಮ್ಮ ಇಡೀ 9 ವಾರದ ಸಿದ್ಧತೆಯನ್ನ ರಿವಿಷನ್ ಮಾಡ್ಕೊಡೋದು, ಕಂಪ್ಲೀಟ್ ಆಗಿ ರಿವಿಷನ್ ಮಾಡ್ಕೊಡೋದು. ಏನು ಅಂದ್ರೆ, ಆ ವಾರದಲ್ಲಿ ಮೊದಲನೇ 3 ದಿನ ಏನ್ ಮಾಡ್ತೀರಾ ಅಂತಂದ್ರೆ, NCERT ಅಥವಾ ನಾವೇನೀಗ ಟೆಕ್ಸ್ಟ್ ಬುಕ್ಸ್ ಅಂತ ಕರೆದಲ್ಲ, ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳನ್ನ ಒಂದನ್ನು ಬಿಡದಂತೆ ಎಲ್ಲವನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಅದರ ನಂತರದ 1-2 ದಿನಗಳಲ್ಲಿ ಆನ್ಲೈನ್ ನಲ್ಲಿ ಅಥವಾ ಬೇರೆ ಬೇರೆ ಬುಕ್ಗಳಲ್ಲಿ ನಿಮಗೆ ಮಾರ್ಕ್ ಟೆಸ್ಟ್ಗಳು ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವೆಲ್ಲ ಸಿಗ್ತವೋ ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಕೊನೆಯ 2-3 ದಿನ ಏನ್ ಮಾಡ್ತೀರಾ ಅಂದ್ರೆ, ನೀವು ಯಾವ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರೋ ಅದಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ ನೀವು ಗಮನಿಸಿದ್ರೆ, ಅಂತ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ತಾನೆ ಇರ್ರಿ. ಅಂಡ್ ಫೈನಲಿ ಆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ ಭೂಗೋಳಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳನ್ನ ಸ್ವಂತಕ್ಕೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಹೀಗೆ ಒಂದು ನಾನು ನಿಮ್ಗೆ ಅಂದಾಜು ಕೊಟ್ಟಿದ್ದು, ಒಂದು 10 ವಾರದಲ್ಲಿ ಪ್ರತಿದಿನ 30-45 ನಿಮಿಷ ಪ್ರಿಪೇರ್ ಆಗ್ಕೊಳ್ತಾ ಒಂದು 10 ವಾರದಲ್ಲಿ ಯಾವ ರೀತಿ ಭೂಗೋಳಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನ ಗಮನಿಸಬಹುದು ಅಂತ ನಾನು ನಿಮಗೆ ಹೇಳಿದೆ. ನಿಮ್ಮ ಸಿದ್ಧತೆ ಮತ್ತೆ ನಿಮ್ಮ ಕಾಲಾವಕಾಶಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕಡಿಮೆನೂ ಮಾಡ್ಕೊಳ್ಬಹುದು, ಜಾಸ್ತಿನೂ ಮಾಡ್ಕೊಬಹುದು, ಬಟ್ ಪ್ರಿಫರಬಲಿ 10 ವಾರಕ್ಕಿಂತ ಜಾಸ್ತಿ ಮಾಡ್ಕೊಬಿಡಿ. ಇನ್ ಕೇಸ್ 10 ವಾರಕ್ಕಿಂತ ಜಾಸ್ತಿ ಟೈಮ್ ಸಿಗುತ್ತೆ ಅಂದ್ರೆ ಇದನ್ನ ಎಗೇನ್ ರಿವಿಷನ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಅದನ್ನ. ಅಥವಾ 5ನೇ ವಾರ ಟೈಮ್ ಸಿಗುತ್ತೆ ಅಂದ್ರೆ ನೀವು ಪ್ರತಿದಿನ 30 ನಿಮಿಷದ ಬದಲು ಅಂದ್ರೆ 1/2 ಗಂಟೆ ಬದಲು 1 ಗಂಟೆ ಓದೋದಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ನಾವು ಭೂಗೋಳ ಶಾಸ್ತ್ರವನ್ನ ನಾವೇನು 10ನೇ ತರಗತಿವರೆಗೆ ಓದಿದ್ವಿ, 10ನೇ ಕ್ಲಾಸ್ವರೆಗೂ ಓದಿರೋ ಜಿಯೋಗ್ರಫಿಯನ್ನ ಮತ್ತೆ 6ನೇ ಕ್ಲಾಸಿಂದ ಶುರು ಮಾಡಿಕೊಂಡು ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಾವು ಪ್ರಿಪೇರ್ ಆಗ್ಬಹುದು, ಮತ್ತೆ ಭೂಗೋಳ ಶಾಸ್ತ್ರದ ಪರೀಕ್ಷೆಗಳನ್ನ ಆ ವಿಭಾಗದ ಪ್ರಶ್ನೆಗಳನ್ನ ಪರಿಹರಿಸಬಹುದು ಅನ್ನೋದಕ್ಕೆ ನನ್ನ ಒಂದು ಸಣ್ಣ ಬ್ಲೂ ಪ್ರಿಂಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಈ ಒಂದು ನನ್ನ ಯೋಚನೆಗಳನ್ನ ನಿಮ್ಮೆಲ್ಲರ ಮುಂದೆ ತಂದಿಡೋದಕ್ಕೆ ಅವಕಾಶ ಮತ್ತು ವೇದಿಕೆ ನೀಡಿದಂತಹ ಜನಧ್ವನಿ 90.8 FM ನ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.
2: ಸಾಮಾನ್ಯ ಜ್ಞಾನ
3: ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
3: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
3: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
3: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ವಿಷಯದ ಕುರಿತು ಮೈಸೂರಿನಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಸುಕೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.

0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಆರೋಗ್ಯವಂತ ದೇಹ ಮತ್ತು ಚುರುಕಾದ ಮನಸ್ಸನ್ನು ರೂಪಿಸುವಲ್ಲಿ ಯೋಗಾಭ್ಯಾಸ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಯೋಗವು ಮಕ್ಕಳಲ್ಲಿ ಏಕಾಗ್ರತೆ, ಆತ್ಮವಿಶ್ವಾಸ, ಶಿಸ್ತು ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಆದ್ದರಿಂದ ಇಂದು ನಾವು ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗೆ ದಾರಿ ಮೈಸೂರಿನಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಸುಕೇಶ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
3: ನಮಸ್ಕಾರ, ಸ್ವಾಗತ ನಿಮಗೂ.
2: ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸುಕೇಶ್ ಅಂತ, ಮೈಸೂರಿಂದ. ನಾನು ಒಬ್ಬ ಯೋಗ ಶಿಕ್ಷಕ. ನನ್ನ ಯೋಗಾಭ್ಯಾಸ 35 ಮೀರಿದ್ದು.
2: ಓಕೆ ಸರ್.
3: ನಾನು ಮೈಸೂರಿನಲ್ಲೇ ಯೋಗಾಭ್ಯಾಸ ಮಾಡಿದೆ. ನಮ್ಮ ಗುರುಗಳಾದ ಶ್ರೀಯುತ ಶಾಂತಾರಾಮ್ ಅವರ ಕೆಳಗಡೆ ನನ್ನ ಯೋಗಾಭ್ಯಾಸ ಶುರು ಆಯ್ತು. ಅಲ್ಲಿಂದನೇ ಅವ್ರ ಜೊತೆನೆ ಸತತವಾಗಿ 12-14 ವರ್ಷಗಳ ಕಾಲ ಅವ್ರ ಜೊತೆನೆ ಅಭ್ಯಾಸ ಮಾಡಿದೆ. ಒಂದು 6 ಅವ್ರ ಜೊತೆ ಅಭ್ಯಾಸ ಮಾಡಿದ ನಂತರ ನನಗೆ ಅವ್ರ ಜೊತೆನೆ ಯೋಗ ಶಿಕ್ಷಣ ಕೊಡೋ ಅಂತ ಒಂದು ಸೌಭಾಗ್ಯ ಸಿಕ್ತು. ಹಾಗಾಗಿ ಅವ್ರ ಅಸಿಸ್ಟೆನ್ಸ್ ಅಂಡರ್ ಅಲ್ಲೇನೆ ನಾನು ಯೋಗ ಶಿಕ್ಷಣ ಅಂದ್ರೆ ಯೋಗ ಹೇಳ್ಕೊಡಕ್ಕೆ ಶುರು ಮಾಡಿದೆ. ಅವಾಗ ನಾನು ಆಲ್ಮೋಸ್ಟ್ ಒಂದು 4-6 ಆಗಿತ್ತು. ಯಾಕಂದ್ರೆ ನಾನು ಸೇರಿದಾಗ 10+ ನನ್ನ ಎಕ್ಸಾಕ್ಟ್ ಆಗಿ ನಾಪ್ಕ ಇಲ್ಲ. ಒಂದು 4-5 ಪ್ರಾಕ್ಟೀಸ್ ಮಾಡಿದ ನಂತರ ಅವ್ರಿಗೆ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ ಕಾರಣ ನಾನು ಅವ್ರಿಗೆ ಅಸಿಸ್ಟ್ ಮಾಡೋ ರೀತಿ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ಯೋಗ ಶಿಕ್ಷಕನ ಜರ್ನಿ ಶುರು ಆಯ್ತು. ಅಲ್ಲಿಂದ ಒಂದು ಕೆಲವು ವರ್ಷಗಳ ಅವ್ರ ಜೊತೆ ಹೇಗೆ ಹೇಗೆ ಶಿಕ್ಷಣ ಕೊಡಬೇಕು ಅಂತ ಟಿಪ್ಸ್ ತಗೊಂಡು ಹಾಗೆ 1-to-1 ಅಂದ್ರೆ ಒಬ್ಬ ವಿದ್ಯಾರ್ಥಿನ ನೋಡ್ಕೊಳ್ಳುವಂತ ಜವಾಬ್ದಾರಿ ಬಂತು ನನಗೆ. ಒಬ್ರಿಗೆ ಹೇಳ್ಕೊಡ್ತಾ ಇದ್ದೆ, ಇಬ್ರಿಗೆ ಹೇಳ್ಕೊಡ್ತಾ ಇದ್ದೆ. ಹಾಗೆ ಒಂದು MBA ಒಂದು ದೊಡ್ಡ ಟೀಮ್ ಬಂತು ನಮ್ಮ ಯೋಗ ಸೆಂಟರ್ಗೆ. ಅದು 100 ಮೀರಿದ್ದ ಒಂದು ಟೀಮ್ ಅದು. ಅವ್ರ ಒಬ್ರಿಗೆ ಹೇಳ್ಕೊಡಕ್ ಆಗದೆ ಇರೋ ಕಾರಣ ಅವ್ರ ಜೊತೆ ನಾನು ಕೂಡಿ ಹೇಳ್ಕೊಟ್ಟಿದ್ದು ಅದನ್ನ ತುಂಬಾ ಸಹಾಯ ಆಯ್ತು. ಅಲ್ಲಿಂದ ನಾನು ಯೋಗ ಶುರು ಮಾಡಿ ಅದಾದ್ಮೇಲೆ ಅವರ ಜೊತೆಗೆ ನಮ್ಮ ಇನ್ನ ಕೆಲವು ವೆಲ್ ವಿಶರ್ಸ್ ಸಹಾಯದಿಂದ ನನಗೆ ಹೊರದೇಶದಲ್ಲೂ ಅವಕಾಶ ಸಿಕ್ತು. ಹೊರದೇಶಕ್ಕೆ ಹೋಗಿ ಸತತವಾಗಿ 10 ಅಲ್ಲಿ ನನ್ನ ಸೇವೆ ಸಲ್ಲಿಸಿದ್ದೀನಿ. ಅದಾದ್ಮೇಲೆ ಭಾರತೀಯ ಜನತೆ ಮತ್ತೆ ನಾನು ಎಲ್ಲಿ ಕಲಿತೆ ಅಲ್ಲಿವರೆಗೂ ನನ್ನಿಂದ ಏನು ಹೇಳ್ಕೊಡ್ಬೋದು ಆ ಸಹಾಯ ಅಥವಾ ಅವ್ರ ಜೊತೆಗಿದ್ದು ನನ್ನ ಡೆವಲಪ್ಮೆಂಟ್ ಇನ್ನೇನು ಅನುಕೂಲ ಆಗುತ್ತೆ ಅಂತ ಆ ಕೆಲಸನ ಬಿಟ್ಟು ಪುನಃ ಮೈಸೂರಿಗೆ ಬಂದು ಮೈಸೂರಲ್ಲಿ ಈಗ ಆಲ್ರೆಡಿ 15-16 ಆಯ್ತು ಯೋಗ ಶಿಕ್ಷಕನಾಗಿ ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ.
2: ಬಹಳ ಸಂತೋಷ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಅನ್ನೋ ವಿಷಯವಾಗಿ. ಹಾಗಿದ್ರೆ ಮಕ್ಕಳಿಗೆ ಯೋಗಾಭ್ಯಾಸ ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
3: ಮಕ್ಕಳಿಗೆ ಯೋಗಾಭ್ಯಾಸ ಅಗತ್ಯನ ಅಂದ್ರೆ ಸ್ಟ್ರೇಟ್ ಆಗಿ ಹೌದು, ತುಂಬಾ ಬಹಳ ಅಗತ್ಯ. ಯಾಕಂದ್ರೆ ಈಗಿನ ಸಮಾಜ ಬೇರೆ ತರನೇ ಯೂಸ್ ಮಾಡ್ಕೋತಾ ಇದೆ ನಮ್ಮ ಸಿಟಿಜನ್ಸ್ನ. ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಯುವಕರಾಗಿರ್ಬೋದು ಬೇರೆ ರೀತಿನೇ, ಅಂದ್ರೆ ನಮ್ದು ಸೊಸೈಟಿನೇ ಚೇಂಜ್ ಆಗಿದೆ, ಜೊತೆಗೆ ಡೆವಲಪ್ಮೆಂಟ್ ಸ್ಪೀಡ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆ ಸ್ಪೀಡ್ಗೆ ಮಾನವ ದೇಹ ಅಥವಾ ಮಾನವ ಮನಸ್ಸು ಹೊಂದ್ಕೊಳ್ಳಿಕ್ಕೆ ಯೋಗ ಬೇಕೇ ಬೇಕು. ಮಕ್ಕಳ ಮನಸ್ಸಿನ ಮೇಲೆ ಮಕ್ಕಳಿಗೆ ಏನಕ್ಕೆ ಯೋಗ ಬೇಕಂದ್ರೆ ಅವರು ಮುಂದಿನ ಪೀಳಿಗೆ. ಅವರು ಈಗ ಆಲ್ರೆಡಿ ಇಷ್ಟು ಸ್ಪೀಡ್ ಜನರೇಷನ್ ಅಲ್ಲಿ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಗಳಾಗ್ತಾ ಇದೆ, ಅಪ್ಸ್ಕಿಂತ ಜಾಸ್ತಿ ಡೌನ್ಸೇ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ನಮ್ಮ ಯುವ ಜನತೆಗೆ. ಈಗಿನ ಸಣ್ಣ ಮಕ್ಕಳು ಅಂದ್ರೆ ಏನಂದ್ರೆ 8-10 ಮಕ್ಕಳು ಏನಿದ್ದಾರೆ ಅವ್ರಿಗೆ ಯೋಗಾಭ್ಯಾಸ ತುಂಬಾ ಅಗತ್ಯ. ಯಾಕಂದ್ರೆ ಈಗ ನೋಡಿ, ನಾವು ಮಾಡ್ತಾ ಇರೋ ಜೀವನ ಶೈಲಿಯಲ್ಲಿ ಆಹಾರ ಸರಿ ಇಲ್ಲ, ಆಹಾರ ಪದ್ಧತಿ ಬೇರೆ ಬಿಡಿ, ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ತುಂಬಾ ಇದೆ, ಜೊತೆಗೆ ವಿದ್ಯಾಭ್ಯಾಸದ ಹೊರೆನೂ ಜಾಸ್ತಿ ಇದೆ. ಈಗೇನಾಗಿದೆ ಅಂದ್ರೆ ವಿದ್ಯಾಭ್ಯಾಸ ಏನಕ್ ಮಾಡ್ತಿದೀವಿ ಅನ್ನೋ ಲಾಜಿಕ್ ನ ತುಂಬಾ ಟ್ರೈ ಮಾಡ್ತಾ ಇದಾರೆ ಮಕ್ಕಳ ಮೇಲೆ. ನೀವ್ ಇದ್ ಮಾಡಿದ್ರೇನೆ ಆ ಟಾರ್ಗೆಟ್ ರೀಚ್ ಆಗ್ಬೋದು, ನಿಮ್ ಜಾಬ್ ಆಗ್ಬೋದು, ಪ್ರೊಫೆಷನ್, ತುಂಬಾನೇ ಕಾಂಪಿಟೇಷನ್ ಆಗ್ಬಿಟ್ಟಿದೆ, ತುಂಬಾನೇ ಪ್ರೆಷರ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಸೊಸೈಟಿ, ಸೆಕೆಂಡ್ ಫುಡ್, ಆಹಾರ, ನಂತರ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದೆಲ್ಲದ ಮೀರಿ

0: ಅವರ ಕ್ವಾಲಿಟಿ ಆಗ್ಲಿ, ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಗ್ಲಿ, ಅಥವಾ ಅವರ ಓವರ್ ಆಲ್ ಹೆಲ್ತ್ ಬೀಯಿಂಗ್ ವೆಲ್ ಬೀಯಿಂಗ್ ಆಗ್ಲಿ, ಅದಕ್ಕೆ ಯೋಗ ತುಂಬಾನೇ ಅಗತ್ಯ.
1: ಹೌದು ಸರ್.
0: ಯೋಗ ಏನಂದ್ರೆ ದೇಹಕ್ಕೆ ಮನಸ್ಸಿಗೆ ಜೊತೆಗೆ ಈ ಒತ್ತಡಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಅಥವಾ ಒತ್ತಡಗಳನ್ನ ಹೇಗೆ ನಿರ್ವಹಿಸೋದು ಹೇಳದ್ ಸುಲಭ, ಅದೆಲ್ಲ ಹೇಗ್ ಮಾಡೋದು ಅದು ಯೋಗದಿಂದ ಬಹಳ ಉಪಯೋಗ ಆಗುತ್ತೆ. ಹಾಗಾಗಿ ಈಗಿನ ಜನರೇಷನ್ಗೆ ಮಕ್ಕಳಿಗೆ ಯೋಗಾಭ್ಯಾಸ ತುಂಬಾ ತುಂಬಾನೇ ಮುಖ್ಯ.
1: ಹೌದು ಸರ್. ಸರ್, ಹಾಗಾದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಯೋಗವನ್ನ ಕಲಿಸಬಹುದು?
0: ನೋಡಿ, ಯೋಗ ಅಂದ್ರೆ ಒಂದ್ ಪದ. ಈಗ ಯೋಗನ ಏನ್ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು ಭಾಗ ಮಾತ್ರ ತಗೊಂಡು ಹೇಳ್ಕೊಡ್ತಿರೋದ್ರಿಂದ ಯೋಗಾಸನ ಅನ್ನೋದು ಇನ್ನೊಂದ್ ಭಾಗ ಆಗ್ತಿದೆ. ಯೋಗನ ನಾವು ಚಿಕ್ಕ ಮಕ್ಕಳಿಂದಾನು ಹೇಳ್ಕೊಡ್ಬೋದು. 4-5 ವರ್ಷ ನಮ್ಮ ಮಾತವ್ರಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅಲ್ಲಿಂದನು ಶುರು ಮಾಡ್ಬೋದು. ಬಟ್ ಯೋಗಾಸನ ಅಂತ ಬಂದಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಿನಿಮಮ್ 8 ವರ್ಷ ಆಗಿರ್ಬೋದು. ಆ ಮಗು ದೈಹಿಕವಾಗಿ ಸ್ವಲ್ಪ, ಈಗ ಹೈಟ್ ವೈಸ್ ಆಗ್ಲಿ ಅದೆಲ್ಲ ಸ್ವಲ್ಪ ಆ ಎಲಿಜಿಬಿಲಿಟಿ ಇದ್ರೆ, 8 ವರ್ಷದ ಮಗುಗೆ ಏನಿರ್ಬೇಕಂತಿದ್ರೆ ಅಲ್ಲಿ 8 ವರ್ಷದಿಂದ ಶುರು ಮಾಡ್ಬೋದು. ಇಲ್ಲ, ಕೆಲವ್ರ ಮಕ್ಕಳ ಬೆಳವಣಿಗೆ ಸ್ವಲ್ಪ ನಿಧಾನ ಇರುತ್ತೆ, ಅದಾದ್ಮೇಲೆ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಸ್ವಲ್ಪ ಕಮ್ಮಿ ಇರೋದ್ರಿಂದ 8-10 ವರ್ಷದೊಳಗಡೆ ಆ ಏಜ್ ಅಲ್ಲಿ ಯೋಗ ಶುರು ಮಾಡೋದು ತುಂಬಾನೇ ಒಳ್ಳೇದು.
1: ಹಾಗಾದ್ರೆ ಸರ್, ಯೋಗಾಭ್ಯಾಸ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಯೋಗಾಭ್ಯಾಸ ಅಗತ್ಯ ಅಂತ ಹೇಳಿದೆ, ಅದು ಹೇಗೆ ಪ್ರಭಾವ ಬೀರುತ್ತೆ ಅದು ತುಂಬಾ ಮುಖ್ಯ.
1: ಹೌದು ಸರ್.
0: ನಮ್ಮ ಸಂಸ್ಕೃತಿ ಏನಾಗಿದೆ ಅಂದ್ರೆ ತುಂಬಾ ವಿಷಯಗಳು ನಮಗ್ ಗೊತ್ತು, ತುಂಬಾ ವಿಷಯಗಳು ನಾವು, ಇಫ್ ಐ ಆಮ್ ನಾಟ್ ರಾಂಗ್, ಬೇರೆಯವರಿಗೆ ದಾರೆನೇ ಎರೆದ್ಬಿಟ್ಟಿದ್ವಿ ನಾವು. ಆದ್ರೆ ನಮ್ ಸಂಸ್ಕೃತಿಲಿ ಏನಂದ್ರೆ ಅದ್ರದ್ದು ಏನು ಉಪಯೋಗ ಮಹತ್ವ ಏನು ಅಂತ ಹೇಳ್ಕೊಡ ಕ್ಷಮತೆ ಅಥವಾ ಹೇಳ್ಕೊಡೋ ಒಂದು ಸಂಸ್ಕೃತಿ ಅಥವಾ ಹೇಳ್ಕೊಡೋ ಒಂದು ರೀತಿ ಮಕ್ಕಳಿಗೆ ಅರ್ಥ ಆಗದೆ ಇರೋ ಕಾರಣಗಳಿಂದ ಏನಾಗತ್ತಂದ್ರೆ ಮಹತ್ವ ಏನು ಅಂತ ಗೊತ್ತಾಗಲ್ಲ. ಮಗು ಈಗ 8 ವರ್ಷನೂ ಇಲ್ಲ ಅಂದ್ರೆ ಜಸ್ಟ್ ಒಂದು ಉಸಿರಾಟದ ಮೇಲೆ ಸ್ವಲ್ಪ ಅವರು ಗಮನ ಇಟ್ಕೋತಾ ಬಂದ್ರೆ ಅದು ಒಂದು ರೀತಿ ಯೋಗನೆ, ಮಾನಸಿಕವಾಗಿ ಅದು ಶಾಂತವಾಗಿರ್ಸುತ್ತೆ, ಜೊತೆಗೆ ಏಕಾಗ್ರತೆ ಬೆಳೆಸುತ್ತೆ. ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಕೂತು, ಒಂದ್ ಬಂಗಿಲ್ ಕೂತು ಉಸಿರಾಟದ ಮೇಲೆ ಗಮನಿಸಿರೋದ್ರಿಂದಾನೆ ಅಷ್ಟೊಂದು ಉಪಯೋಗ ಇದೆ. ದೈಹಿಕವಾಗಿ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಅಂತ ಹೇಳ್ತೀವಿ ನಾವು. ಯೋಗಾಭ್ಯಾಸದಲ್ಲಿ ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ದಿನನಿತ್ಯ ಅಭ್ಯಾಸ ಮಾಡ್ತಿರ್ತೀವಿ. ಅದರಿಂದ ನೋಡುಗರಿಗೆ ಅಂದ್ರೆ ಔಟರ್ ಲುಕ್ ಏನ್ ಅನ್ಸುತ್ತೆ ಅಂದ್ರೆ ದೇಹ ಬಲ ಚೆನ್ನಾಗಾಗುತ್ತೆ. ಈಗಿನ ಮಕ್ಕಳಿಗೆ ಮೇನ್ ದೈಹಿಕ ಬಲ ವೃದ್ಧಿ ಆಗುತ್ತೆ. ದೈಹಿಕ ಬಲ ವೃದ್ಧಿ ಜೊತೆಗೆ ಏಕಾಗ್ರತೆ, ಯಾಕಂದ್ರೆ ನಾವು ಒಂದೇ ಆಸನ ಅಥವಾ ಕೆಲವು ಆಸನಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಅದರ ಮೇಲೆ ಗಮನ, ಅದನ್ನೇ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಏಕಾಗ್ರತೆ, ಎಲ್ಲೆಲ್ಲಿ ಯಾವ್ಯಾವ ಭಂಗಿ ಹೇಗೇಗಿರ್ಬೇಕು ಉಸಿರಾಟದ ಮೇಲೆ, ಜೊತೆಗೆ ಈಗ ಜ್ಞಾಪಕ ಶಕ್ತಿನೇ ಇಲ್ಲ ಮಕ್ಕಳಿಗೆ. ಅದಾದ್ಮೇಲೆ ಇನ್ನೊಂದು, ಓದಿನ ಒತ್ತಡದಿಂದ ಅವ್ರ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ ಈಗ. ಸೊ ಹಾಗಾಗಿ ಯೋಗ ರೆಗ್ಯುಲರ್ ಪ್ರಾಕ್ಟೀಸ್ ಇಂದ ಅಂದ್ರೆ ನಿರಂತರ ಅಥವಾ ನಿಯಮಿತ ಅಭ್ಯಾಸದಿಂದ ಏನಾಗುತ್ತೆ, ಮಸಲ್ ಗ್ರೋತ್ ಆಗ್ತಾ ಇರುತ್ತೆ. ಈಗ ಸಣ್ಣ ಮಕ್ಕಳಿಗೆ ಮಸಲ್ ಗ್ರೋತ್ ಹೌದು, ಅದು ಮಾಡ್ಲಿ ಮಾಡದೆ ಹೋಗ್ಲಿ ಆಗುತ್ತೆ. ಬಟ್ ಯೋಗದಿಂದ ಏನ್ ಉಪಯೋಗ ಅಂದ್ರೆ ಸ್ಪೆಷಲ್ ಬೆನಿಫಿಟ್ ಏನಂದ್ರೆ ಮಸಲ್ ಗ್ರೋತ್, ಆ ಮಸಲ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಮಸಲ್ ಗ್ರೋತ್ ಆಗುತ್ತೆ. ಈಗ ಬೇರೆ ಸ್ಪೋರ್ಟ್ಸ್ ಆಗ್ಬೋದು, ಈಗ ಮಕ್ಕಳಿಗೆ ಬೇರೆ ಸ್ಪೋರ್ಟ್ಸ್ ಹಾಕ್ಬೋದ್ರ ಸರ್ ಯೋಗಗಿಂತ ಏನ್, ಬೇರೆ ಸ್ಪೋರ್ಟ್ಸ್ ಗಿಂತ ಯೋಗ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ. ಬೇರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಏನಂದ್ರೆ ಪರ್ಟಿಕ್ಯುಲರ್ ರೀಜನ್ ನ ಫೋಕಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅವ್ರನ್ನ ರನ್ನರ್ ಮಾಡ್ಬೇಕು ಅಂದ್ರೆ ಅವ್ರ ಕೋರು, ಲೋವರ್ ಬಾಡಿ, ಫಿಸಿಕಲ್ ಸ್ಟ್ರೆಂತ್ ಅದನ್ನ ಮಾತ್ರ ಫೋಕಸ್ ಮಾಡ್ತಾರೆ, ಬೇರೆ ಮಾಡಲ್ಲ ಅಂತಲ್ಲ. ಬೇರೆದೆಲ್ಲ ಆತರ ಎಲ್ಲ ಆಗದೇನಾಗತ್ತೆ ಅಂದ್ರೆ ಪರ್ಟಿಕ್ಯುಲರ್ ಮಸಲ್ ನ ಟಾರ್ಗೆಟ್ ಮಾಡೋದ್ರಿಂದ ತುಂಬಾ ಮಸಲ್ಸ್ ಅಥವಾ ತುಂಬಾ ಗ್ರೂಪ್ಸ್ ನಾವು ಇಗ್ನೋರ್ ಮಾಡ್ತಾ ಹೋಗ್ಬಿಡ್ತೀವಿ. ಬಟ್ ಯೋಗದಲ್ಲಿ ಹಾಗಾಗಲ್ಲ. ಯೋಗದಲ್ಲಿ ಏನಂದ್ರೆ ಓವರ್ ಆಲ್ ಬಾಡಿಗೆ ಪ್ರಾಕ್ಟೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಆಸನ ಮಾಡ್ತಾ ಇದೀವಿ ಅಂದ್ರೆ ಈಗ ಒಂದ್ ಭಂಗಿ, ಈಗ ಕೈ ತೆಗೆದು ಮುಂದೆ ಇಡೋದು ಅಥವಾ ಕಾಲ್ ತೆಗೆದು ಹಿಂದೆ ಇಡೋದು, ಅದನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಆ ಮೆಸಲ್ ಮೆಮೊರಿ, ಬ್ರೈನ್ ಕನೆಕ್ಟಿವಿಟಿ ಮತ್ತೆ ಮಸಲ್ ಮೆಮೊರಿ ಶಾರ್ಪ್ ಆಗ್ತಾ ಹೋಗುತ್ತೆ. ಓಕೆ, ಅದರಿಂದ ಮಸಲ್ ಗ್ರೋತ್ ಏನಿದೆ, ಆ ಮಸಲ್ ಕ್ವಾಲಿಟಿ ಏನಿದೆ, ಅದೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಓಕೆ, ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಬೇರೆ ಯೋಗಾಸನ ಮಾಡೋದ್ರಿಂದ, ಬೇರೆ ಸ್ಪೋರ್ಟ್ಸ್ ಮಾಡೋದ್ರಿಂದ ಏನಾಗುತ್ತೆ, ಸುಸ್ತಾಗುತ್ತೆ, ಎಜುಕೇಶನ್ ಮೇಲೆ ಫೋಕಸ್ ಮಾಡಕ್ ಆಗುತ್ತೆ. ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕ ಅಂದ್ರೆ ಬಾಡಿ ಮೂವ್ಮೆಂಟ್ ಜೊತೆ ಉಸಿರಾಟನು ಸಿಂಕ್ ಮಾಡೋದ್ರಿಂದ, ಜೊತೆಗೂಡಿಸೋದ್ರಿಂದ ಆ ಟೈಮ್ ಟು ಟೈಮ್ ಆ ಟೆನ್ಷನ್ ಏನ್ ಬರುತ್ತೆ ಮಸಲ್ಸ್ ಮೇಲೆ, ಎವ್ರಿ ಟೈಮ್ ಅಂದ್ರೆ ಎವ್ರಿ ಸೆಕೆಂಡ್ ಅಥವಾ ಎವ್ರಿ ಟೈಮ್ ಟು ಟೈಮ್ ನೌ ಅಂಡ್ ದೆನ್ ಏನ್ ಪ್ರೆಷರ್ಸ್ ಬರುತ್ತೆ, ಆ ಬ್ರೀತಿಂಗ್ ಸಿಂಕ್ರನೈಸಿಂಗ್ ಇಂದ ಆ ಪ್ರೆಷರ್ಸ್ ಕಮ್ಮಿ ಆಗಿ

0: ಇದು ತುಂಬಾ ಕಾಮಿಂಗ್ ಫೀಲ್ ಆಗುತ್ತೆ. ಸೊ ಈ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇಂದ ಏನಾಗುತ್ತೆ, ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಕಾಮ್ ಆಗಿ ಏಕಾಗ್ರತೆ ಮತ್ತೆ ಜ್ಞಾಪಕ ಶಕ್ತಿ ಜೊತೆಗೆ ದೇಹ ಬಲನು ಕ್ರಮೇಣವಾಗಿ ವೃದ್ಧಿ ಆಗುತ್ತೆ. ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಂದ್ರೆ, ಈಗ ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ಮಾನಸಿಕವಾಗಿ ಆ ವ್ಯಕ್ತಿ ಅಷ್ಟು ಪ್ರಬಲನಲ್ಲ ಅಂತಾನೆ ಅರ್ಥ. ನೆನಪಿನ ಶಕ್ತಿ, ಏಕಾಗ್ರತೆ, ಮಾನಸಿಕ ಎಲ್ಲ ಒಂದಕ್ಕೊಂದು ಜೊತೆಗೂಡಿದೆ. ಇವಾಗಿನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇವಾಗಿನ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಎಲ್ಲಾನು ಸಪರೇಟ್ ಮಾಡಿ ಸಪರೇಟ್ ಚಾನಲೈಸ್ ತರ ತಗೊಂಡೋಗ್ತಾ ಇದೆ. ಬಟ್ ಯೋಗ ಎಲ್ಲ ಒಂದು ಚಾನಲ್ ಇಂದ ತಗೊಂಡೋಗ್ತಾ ಇರೋದ್ರಿಂದ ಮಾನಸಿಕ ಆರೋಗ್ಯ ಸರಿ ಇದ್ರೆ ಆರೋಗ್ಯವಾದ ದೇಹ, ಆರೋಗ್ಯವಾದ ಮನಸ್ಸು, ಸೊ ಅವೆರಡು ಇದ್ರೆ ಏಕಾಗ್ರತೆನೂ ಇರುತ್ತೆ, ನೆನಪಿನ ಶಕ್ತಿನೂ ತಾನಾಗ್ತಾನೆ ಜಾಸ್ತಿ ಆಗುತ್ತೆ. ಬಟ್ ಇದಕ್ಕೆಲ್ಲ ಏನಂದ್ರೆ ಕ್ರಮೇಣ ಅಭ್ಯಾಸ ಬೇಕು, ಪ್ರತಿನಿತ್ಯ ಅಭ್ಯಾಸ ಬೇಕು.
1: ಹೌದು ಸರ್, ನೀವು ಇವಾಗ ಹೇಳಿದ್ರಿ ಅಂದ್ರೆ ಯೋಗ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ತುಂಬಾ ವೃದ್ಧಿ ಆಗುತ್ತೆ, ಹಾಗೇನೇ ಯೋಗ ಮಾಡೋದ್ರಿಂದ ಏಕಾಗ್ರತೆ ಮತ್ತೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಸರ್. ಹಾಗೇನೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತೆ ಶಿಸ್ತು ಬೆಳೆಸೋದಿಕ್ಕೆ ಯೋಗ ಹೇಗೆ ಸಹಕಾರಿ ಆಗುತ್ತೆ?
0: ಆತ್ಮವಿಶ್ವಾಸ ಅನ್ನೋದು ಹೇಳ್ಕೊಟ್ಟು ಬರುವಂತದ್ದಲ್ಲ, ಏನಾಗುತ್ತೆ ಅಂದ್ರೆ ಅದು ಸೋತು ಗೆಲ್ಬೇಕು ಅಂತ ಒಂದಿದೆ. ಸೋಲ್ದೇನೆ ಗೆಲುವು ರುಚಿ ಕಂಡ್ಬಿಟ್ಟು ಬರೀ ಗೆಲ್ತಾನೆ ಹೋದ್ರೆ ಆ ಸೋಲಿನ ರುಚಿ ಕಂಡಾಗ ಆತ್ಮವಿಶ್ವಾಸ ಕುಗ್ಗದು, ಅದು ಸಹಜ. ಯೋಗದಲ್ಲಿ ಯೋಗಾಭ್ಯಾಸದಿಂದ ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಏನು ಒತ್ತು ಕೊಡುತ್ತೆ ಯೋಗ ಅಂದ್ರೆ, ಆಸನ ಅಭ್ಯಾಸ ಮಾಡ್ತೀವಿ, ಅದು ಸ್ಪೆಷಲಿ ಮಕ್ಕಳಲ್ಲಿ. ದೊಡ್ಡವ್ರು ನೋಡಿದಾಗ ಏನನ್ಸುತ್ತೆ, ಮಕ್ಕಳಿಗೆ ಎಲ್ಲ ಆಸನಗಳು ಈಸಿ ಅನ್ಸ್ಬಿಡುತ್ತೆ. ಆದ್ರೆ ಎಲ್ಲ ಆಸನಗಳು ಸುಲಭವಾಗಿರಲ್ಲ, ಕೆಲವು ಸುಲಭ ಆಸನಗಳು ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ, ಆ ಖುಷಿ ಸಣ್ಣದಾಗಿ ಒಂದು ಈಗೋ ರೀತಿ ಬದಲಾಗುತ್ತೆ. ಅದೇ ಸಮಯದಲ್ಲಿ ಕೆಲವು ಸಲ ಕ್ಲಿಷ್ಟಕರವಾದ ಆಸನಗಳ ಅಭ್ಯಾಸ ಮಾಡ್ಬೇಕಾದ್ರೆ ಅಷ್ಟು ಸುಲಭವಾಗಿ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಅವಾಗ ಅದೇ ಈಗೋ ಹರ್ಟ್ ಆಗುತ್ತೆ ಅವ್ರಿಗೆ. ಈಗೋ ಹರ್ಟ್ ಆಗುತ್ತೆ, ಮಾಡ್ಬೇಕು ಅನ್ನೋ ಛಲ ಬರುತ್ತೆ, ಕಲಿಬೇಕು ಅನ್ನೋ ಛಲ ಬರುತ್ತೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಹೇಳ್ತಾರೆ ನೀವು ಮಾಡ್ಲೇಬೇಕು ಇದು ಅಂತ. ಯೋಗದಲ್ಲಿ ನಾವ್ ಹೇಳ್ಕೊಡಲ್ಲ, ಯೋಗ ಶಿಕ್ಷಕರು ಯಾವತ್ತೂ ಅದ್ ಹೇಳಲ್ಲ, ಮಾಡ್ಬೇಕು ಕಲಿಬೇಕು ಅಷ್ಟೇ. ಸೊ ಆ ಸಹಜವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಗುತ್ತೆ, ಆ ಕ್ಲಿಷ್ಟಕರವಾದ ಆಸನನು ಒಂದ್ಸಲ ಬಂದ್ಬಿಟ್ರೆ ಆ ಈಗೋನ ಮೀರಿ ನಿಂತಾಗ ಭಯ ಹೋಗುತ್ತೆ, ಸೋತಿರ್ತಾರೆ, ಈಗೋ ಹರ್ಟ್ ಆಗಿರುತ್ತೆ, ಜೊತೆಗೆ ಭಯ ಇರುತ್ತೆ. ಅದನ್ನ ಪ್ರತಿನಿತ್ಯ ಅಭ್ಯಾಸದಿಂದ ಆ ಈಗೋನ ಓವರ್ಕಮ್ ಮಾಡ್ತಾರಲ್ಲ, ಆ ಭಯ ಹೋಗುತ್ತಲ್ಲ, ನಿರಂತರ ಅಭ್ಯಾಸನೇ ಅವ್ರಿಗೆ ಆತ್ಮವಿಶ್ವಾಸ ಕೊಡುತ್ತೆ.
1: ಓಕೆ, ಇವಾಗ ಹೇಳಿದ್ರಿ ನೀವು ಯೋಗದಿಂದ ಆತ್ಮವಿಶ್ವಾಸ ಕೂಡ ಹೇಗೆ ನೀಗಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ.
0: ಉಸಿರಾಟ ಇದೆ, ಆಸನಗಳಿದೆ, ಬಟ್ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಏನ್ ಎದುರಿಸ್ತಾರೆ ಮಕ್ಕಳು,
1: ಹೌದು,
0: ಆದ್ರೂ ಪ್ಯಾರಲಲ್ ಅಥವಾ ಕಂಪ್ಯಾರಿಸನ್ ಅಂದ್ರೆ ಅದಕ್ಕೆ ತಕ್ಕಂಗೆ ಅಂತ ಹೇಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಆಸನಗಳಲ್ಲಿ, ಈ ರೀತಿ ನಮ್ಮ ಮ್ಯಾಟ್ ಮೇಲೆ, ಯೋಗ ಮ್ಯಾಟ್ ಮೇಲೆ ಎದುರಿಸಿರುವಂತಹ ಅಥವಾ ಅವ್ರಿಗೆ ಮುಂದೆ ಬರುವಂತಹ ಆ ಪ್ರಶ್ನೆಗಳೇನಿದೆ ಅದನ್ನ ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ದಿನನಿತ್ಯ ಫೇಸ್ ಮಾಡ್ತಾ ಇರೋದ್ರಿಂದ ಅದನ್ ಯಾವಾಗ ಒಂದು ಆಸನದಲ್ಲಿ ಸಕ್ಸಸ್ ಆಗುತ್ತೆ ಅದ್ ಹೇಳಲ್ಲ. ಓ ನೀನ್ ಇಂಥದ್ರಲ್ಲಿ ಸಕ್ಸಸ್ ಆಗಿದ್ಯಾ, ಕಂಗ್ರ್ಯಾಚುಲೇಷನ್ಸ್ ಅಥವಾ ಹೇಳಲ್ಲ. ಆತರ ಆ ಖುಷಿ ಇದೆಯಲ್ಲ, ಆ ಭಯದಿಂದ ಹೊರಗಡೆ ಬಂದಿರೋ ಖುಷಿ, ಅದು ಅವರ ಆತ್ಮವಿಶ್ವಾಸ
1: ಹೆಚ್ಚಿಸುತ್ತೆ.
0: ಈ ರೀತಿ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಪ್ರತಿಯೊಬ್ಬ ಮಗುವಿಗೂ ಆತ್ಮವಿಶ್ವಾಸ ಬಹಳ ಬಹಳ ಜಾಸ್ತಿ ಆಗುತ್ತೆ.
1: ಹಾಗೇನೆ ಸರ್, ಇಂದಿನ ಒತ್ತಡದ ಜೀವನದಲ್ಲಿ ಮಕ್ಕಳಿಗೆ ಯೋಗ ಯಾವ ರೀತಿಯಲ್ಲಿ ನೆರವಾಗುತ್ತೆ?
0: ಒತ್ತಡ, ಒತ್ತಡ ಅಂದ ತಕ್ಷಣ ದೈಹಿಕ ಒತ್ತಡ ಅಂತ ಬರಲ್ಲ, ಇಲ್ಲಿ ಮಾನಸಿಕ ಒತ್ತಡ ಅಂತಾನೆ ಬಂದ್ಬಿಡುತ್ತೆ. ಈಗ ಎಲ್ಲಾ ಕಡೆನೂ ಹಾಗೆ ಆಗಿರುತ್ತೆ, ಮನಸ್ಸಿನ ಮೇಲೆ ತುಂಬಾ ಭಾರ ಆಗ್ತಾ ಇದೆ. ಅದೇ ಅದು ದೈಹಿಕವಾಗಿ ಮಾನಸಿಕ ಒತ್ತಡವನ್ನ ಹೇಗ್ ನಿವಾರಿಸ್ಕೊಳ್ಳೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗ ನಮ್ಮ ಮನಸ್ಸಿನ ಆಲೋಚನೆಗಳು ನಾವು ಯಾವತ್ತೂ ಹೊರ ಹಾಕ್ಲಿಲ್ಲ ಅಂದ್ರೆ, ಹೇಳ್ಕೊಳ್ಳಿಲ್ಲ ಅಂದ್ರೆ, ಇವಾಗಿನ ಜನರೇಷನ್ ಹಾಗೆ ಆಗ್ತಿರೋದು, ಹೇಳ್ಕೊಳ್ಳಿಲ್ಲ ಅಂದ್ರೆ ಅದ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದು ದೈಹಿಕವಾಗೂ ಪರಿಣಾಮ ಬೀಳುತ್ತೆ. ಸೊ ಇದನ್ನ ನಾವು ಆಪೋಸಿಟ್ ರೀತಿ ಉಲ್ಟಾ ತಗೊಳಕ್ಕಾದ್ರೆ, ದೈಹಿಕ ಶ್ರಮದಿಂದ, ದಿನನಿತ್ಯ ದೈಹಿಕ ಶ್ರಮದಿಂದ, ಆ ಶ್ರಮ ಯಾವ ತರ, ಸ್ಪೋರ್ಟ್ಸ್ ಆಡೋದ್ರಿಂದ ಆಗಲ್ವಾ ಸರ್ ಅಂತೀರಾ? ಹೌದು ಆಗುತ್ತೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಯೋಗದ ಏನಂದ್ರೆ, ನಾವು ದೈಹಿಕ ಶ್ರಮ ಉಸಿರಾಟದ ನಿಯಂತ್ರಣದ ಜೊತೆಗೆ ನಾವು ದೈಹಿಕ ಅಭ್ಯಾಸನ ಮಾಡ್ತೀವಿ. ಈಗ ಆಸನ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಉದಾಹರಣೆಗೆ ಉಸಿರು ತಗೊಳ್ತಾ ಕೈಗಳನ್ನ ಮೇಲೆತ್ತೀವಿ, ಅದು ಎಲ್ಲರೂ ಮಾಡ್ಬಿಡ್ತಾರೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಉಸಿರು ಬಿಡ್ತಾ ಮುಂದೆ ಬಗ್ಗೆ ಅಂತೀವಿ, ಅದನ್ನು ಚೆನ್ನಾಗಿ ಮಾಡ್ತಾರೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಉಸಿರು ತೆಗೆದುಕೊಳ್ತಾ ಕೈ

0: ಕೈಗಳನ್ನ ಮುಂದೆ ತಗೋಬೇಕು, ಕಾಲ್ಗಳನ್ನ ಹಿಂದೆ ತಗೋಬೇಕಾಗಿರುವಂತ ಒಂದು ಭಂಗಿ ಇರುತ್ತೆ, ಅದನ್ನ ವೀರಭದ್ರಾಸನ ಅಂತ ಕರೀತೀವಿ. ಸೊ ಆತರ ಎರಡೂ ಭಂಗಿಗಳು, ಒಂದಂಗ ಮುಂದೆ ಹೋಗ್ತಾ ಇದೆ, ಇನ್ನೊಂದಂಗ ಹಿಂದೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಉಸಿರು ದೀರ್ಘವಾಗಿ ಶ್ವಾಸ ಒಳಗಡೆ ಹೋಗ್ತಾ ಇದೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ದೈಹಿಕ ಒತ್ತಡಕ್ಕೆ ನಮ್ಮ ಉಸಿರಾಟದ ಒಂದು ಸಮತೋಲನವಾದ ಉಸಿರಾಟ ಏನಾಗುತ್ತೆ, ಆ ಒತ್ತಡಗಳನ್ನ ಅಲ್ಲಿಂದಲ್ಲೇ ಶಮನ ಮಾಡ್ತಾ ಬರುತ್ತೆ. ಸೊ ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ಕಾಲ್ ಮೇಲೆ ಈಗ ಉತ್ಕಟಾಸನ ಅಂತ ಒಂದು ಆಸನ ಇದೆ, ವಯಸ್ಕರು ಮೊದಲನೇ ದಿನನೇ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತೊಡೆಗಳು ವೈಬ್ರೇಟ್ ಆಗಕ್ ಶುರು ಆಗುತ್ತೆ, ಅದ್ರತ್ತೆ ನಡುಗುತ್ತೆ ಅಂತೀವಲ್ಲ ಆತರ. ಅದೇನಾಗುತ್ತೆ ಅಂದ್ರೆ ಆ ಉಸಿರಾಟದ ಜೊತೆ ಆ ಸ್ನಾಯುಗಳು ಹೊಂದ್ಕೊತಾ ಇರಲ್ಲ, ಹೊಂದಾಣಿಕೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅಭ್ಯಾಸ ಆಗಿರುತ್ತೆ. ಸೊ ಆತರ ಇದ್ದಾಗ ಆ ಪ್ರೆಷರ್ಸ್ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದೈಹಿಕ ಅಭ್ಯಾಸ ಜೊತೆಗೆ ನಿರಂತರ ಉಸಿರಾಟದ ಸಮತೋಲನ ಎರಡೂ ಇರೋದ್ರಿಂದ ಈ ಎರಡೂ ಕ್ರಿಯೆಗಳನ್ನ ನಮ್ಮ ಮನಸ್ಸು ಶಾಂತವಾದ ಮನಸ್ಸು ಏಕಾಗ್ರತೆಯಿಂದ ಗಮನಿಸಿಕೊಂಡು ಅಭ್ಯಾಸ ಮಾಡ್ತಿರ್ತೀವಿ. ನಿರಂತರ ಅಭ್ಯಾಸದಿಂದ ಎಂತಹದ್ದೇ ಒತ್ತಡ ಆಗ್ಲಿ ಅದನ್ನ ನಿವಾರಿಸ್ಕೊಳ್ಳಕ್ಕೆ ಬಹಳ ಉಪಯೋಗ ಆಗುತ್ತೆ. ಸ್ಪೆಷಲಿ ಮಕ್ಕಳಿಗೆ ಏನಂದ್ರೆ, ಮಕ್ಕಳಂದ್ರೆ ಒಂಥರ ಒದ್ದೆ ಮಣ್ಣು, ಎಷ್ಟು ಸಾಫ್ಟ್ ಅಂದ್ರೆ ಏನಾದ್ರೂ ಅವರು ತುಂಬಾ ಈಸಿಯಾಗಿ ಸ್ವೀಕರಿಸ್ತಾರೆ, ತುಂಬಾ ಈಸಿಯಾಗಿ ಅಡಾಪ್ಟ್ ಮಾಡ್ಕೋತಾರೆ. ಸೊ ಈ ಪ್ರಾಕ್ಟೀಸ್ ಯೋಗಾಭ್ಯಾಸ ದಿನನಿತ್ಯ ಮಾಡೋದ್ರಿಂದ ಈ ಒತ್ತಡಗಳ ನಿವಾರಣೆ ಅಂತ ಬರೋದೇ ಇಲ್ಲ ಮಕ್ಕಳುಗಳಿಗೆ. ಅಭ್ಯಾಸ ಮಾಡ್ಕೊಂಡೋದ್ರೆ ಮಕ್ಕಳು, ಈಗ 10 ವರ್ಷದ ಮಕ್ಕಳು ಮಿನಿಮಮ್ ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀವು ಅವ್ರದ್ದು ಚೇಂಜಸ್ ಎಷ್ಟು ನೀಟಾಗಿ ನೋಡ್ಬೋದು, ಅಷ್ಟು ನೀಟಾಗಿ ನೋಡ್ಬೋದು. ಈ ರೀತಿ ಒತ್ತಡಗಳನ್ನ ನಿವಾರಿಸ್ಕೊಳ್ಳಕ್ಕೆ ಯೋಗ ಬಹಳ ಉಪಯುಕ್ತವಾದ.
1: ಸರ್, ಹಾಗೇನೆ ಹಿಂದಿನ ಕಾಲದಲ್ಲಿ ಅಂದ್ರೆ ಮೊಬೈಲ್ ಮತ್ತೆ ಟಿವಿನ ಅತಿಯಾಗಿ ಬಳಕೆ ಮಾಡ್ತಾ ಇದಾರೆ ಮಕ್ಕಳು, ಇದರಿಂದ ಆಗುವಂತ ಸಮಸ್ಯೆಯನ್ನ ಯೋಗದ ಮೂಲಕ ಹೇಗೆ ನಿವಾರಿಸಬಹುದು?
0: ಇದು ಕ್ವಶ್ಚನ್ ಸ್ವಲ್ಪ ಟ್ವಿಸ್ಟ್ ಇದೆ, ಯಾಕಂದ್ರೆ ಈಗ ಮೊಬೈಲ್ ಬಗ್ಗೆ ಏನೇ ಹೇಳಿದ್ರು ಕೇಳುವಂತಹ ಮನಸ್ಥಿತಿಲಿ ಪೋಷಕರಿಲ್ಲ.
1: ಹೌದು ಸರ್,
0: ಟಿವಿ ಬಿಡಿ ಅದು ಮನೆ ಮನೋರಂಜನೆ, ಬಟ್ ಮೊಬೈಲ್ಸ್ ಏನಾಗಿದೆ ಅಂದ್ರೆ ಪೋಷಕರಿಗೆ ಒಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ, ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ. ಹೈಪರ್ ಆಕ್ಟಿವ್ ಮಕ್ಕಳೀಗ ಅಂದ್ರೆ ಸ್ವಲ್ಪ ಒಂದು 80% ಮಕ್ಕಳು ಹೈಪರ್ ಆಕ್ಟಿವ್. ಪೋಷಕರಿಗೆ ಏನಂದ್ರೆ ಎನರ್ಜಿ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ, ಸೊ ಹಾಗಾಗಿ ಅವರು ಮೊಬೈಲ್ ನ ಮೊರೆ ಹೋಗ್ತಾರೆ. ಮೊಬೈಲ್ ಇಂದ ಎಷ್ಟು ತೊಂದರೆಗಳು ಏಕಾಗ್ರತೆ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಆಮೇಲೆ ಸೋಷಿಯಲೈಸೇಷನ್, ಸಾಮಾಜಿಕವಾಗಿ ಅಂದ್ರೆ ಹೊರಗಡೆ ಯಾರ ಹತ್ರ ಮಾತಾಡಕ್ ಇಷ್ಟಪಡಲ್ಲ ಮಕ್ಕಳು. ಅದೇ ಕಾಲಕ್ರಮೇಣ ಏನಾಗ್ಬಿಡುತ್ತೆ ಅಂದ್ರೆ ಸ್ಟೇಜ್ ಫಿಯರ್ ಅಂತ ಅನ್ಬಿಡ್ತಾರೆ. ಆಮೇಲೆ ಮೊಬೈಲ್ ದಿನನಿತ್ಯ ಅಥವಾ ತುಂಬಾ ಓವರ್ ಯೂಸ್ ಅಥವಾ ಸ್ಕ್ರೀನ್ಗೆ ಫೇ ಮಾಡಬಾರ್ದು ಮಕ್ಕಳನ್ನ. ಮಕ್ಕಳು ನರ್ವ್ಸ್ ಆಗ್ಲಿ, ಮಕ್ಕಳದು ಕಣ್ಣುಗಳಾಗ್ಲಿ ತುಂಬಾ ಸೂಕ್ಷ್ಮ. ಮೊಬೈಲ್ ನಿಂದ ಸ್ಕ್ರೀನ್ ಇಂದ ಬರೋ ಲೈಟ್ ಏನಿದೆ ಅದು ಬ್ಲೂ ಲೈಟ್ ಅಂತೀವಿ. ಬ್ಲೂ ಲೈಟ್ ದೊಡ್ಡವರಿಗೆ ಒಳ್ಳೇದಲ್ಲ, ಮಕ್ಕಳಿಗಂತೂ ಬಹಳ ಒಳ್ಳೇದಲ್ಲ. ಸೊ ಈ ತರ ಮೊಬೈಲ್ ಮತ್ತೆ ಟಿವಿಗೆ ತುಂಬಾ ಅಡಿಕ್ಟ್ ಆಗಿರುವಂತ ಮಕ್ಕಳು ಯೋಗ ಮಾಡೋದ್ರಿಂದ ಏನಿದೆ ಅಂದ್ರೆ ಆ ಸ್ಕ್ರೀನ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾರಲ್ಲ ಅವ್ರ ವಿಷನ್ ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ನಾರ್ಮಲ್ ವಿಷನ್ನೇ ಹೋಗ್ ಚೆಕ್ ಮಾಡಿಸಿದ್ರೆ ನಾರ್ಮಲ್ ವಿಷನ್ನೇ ಬರುತ್ತೆ ಮಕ್ಕಳಿಗೆ, ವಿಷನ್ ಅಷ್ಟು ಸ್ಟ್ರೆಂತ್ ಇರಲ್ಲ, ಯಾಕಂದ್ರೆ ಸ್ಕ್ರೀನ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಹಲವಾರು ಕೆಮಿಕಲ್ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಸಿಸ್ಟಮ್ ಅಲ್ಲಿ. ಉದಾಹರಣೆಗೆ ಸೂರ್ಯ ನಮಸ್ಕಾರ ಮಾಡಿದಾಗ ಒಂದ್ ಆಸನದಲ್ಲಿ ಕಣ್ಣನ್ನ ಮೇಲ್ ನೋಡಿದ್ರೆ ಇನ್ನೊಂದು ಆಸನದಲ್ಲಿ ದೃಷ್ಟಿನ ಕೆಳಗ್ ಮಾಡ್ಬೇಕು. ಅದೇ ರೀತಿ ನಾವು ಒಂದರ ಸುತ್ತಲ್ಲಿ 12 ಸಲ ದೃಷ್ಟಿ ಬದಲಾಯಿಸ್ತೀವಿ. ಅದೇ ರೀತಿ ನಾವು 12 ಸುತ್ತ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಷ್ಟು ಸಲಿ ದೃಷ್ಟಿಗಳು ಮೇಲೆ ಕೆಳಗೆ ಬದಲಾಗ್ತಾ ಇರೋದ್ರಿಂದ ತುಂಬಾ ಬಹಳ ಕೆಮಿಕಲ್ ಪ್ರೊಡಕ್ಷನ್ ಆಗೋದ್ರಿಂದ ವಿಷನ್ಗೆ ತುಂಬಾ ಇಂಪ್ರೂವ್ಮೆಂಟ್ ಸಿಗುತ್ತೆ. ಓಕೆ, ಸೊ ವಿಷನ್ ಇಂಪ್ರೂವ್ಮೆಂಟ್. ಸೆಕೆಂಡು, ಟಿವಿ ಮೊಬೈಲ್ ಇಂದ ನರ್ವಸ್ ಸಿಸ್ಟಮ್ ಮೇಲೆ ಬಹಳ ಬಹಳ ಎಫೆಕ್ಟ್ ಆಗುತ್ತೆ, ಬಟ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರೋ ಮಕ್ಕಳುಗಳಿಗೆ ಅದು ಗೊತ್ತಾಗಲ್ಲ. ಸೊ ಅಂತಹ ಮಕ್ಕಳಿಗೆ ಯೋಗಾಭ್ಯಾಸ ಬಹಳ ಬಹಳ ಉಪಯುಕ್ತ. ಉಸಿರಾಟದ ಜೊತೆ ನಾವು ದೈಹಿಕ ಆಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಆ ಸ್ಟ್ರೆಚಸ್ ಮತ್ತೆ ಕಾಂಟ್ರಾಕ್ಷನ್, ಸ್ನಾಯುಗಳು ಸಂಕುಚಿತಗೊಳ್ಳುತ್ತೆ, ಅದಾದ್ಮೇಲೆ ಸ್ನಾಯುಗಳನ್ನ ತುಂಬಾ ಎಳಿತೀವಿ. ಆಗಾಗ ಆಗ್ತಾ ಇರೋ ಈ ಕಾಂಟ್ರಾಕ್ಷನ್ ಮತ್ತೆ ಈ ಸ್ಟ್ರೆಚಿಂಗ್ ಇಂದ ಇನ್ನೂ ಬಹಳ ಕೆಮಿಕಲ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗಿ ಓವರ್ ಆಲ್ ವೆಲ್ ಬೀಯಿಂಗ್ ಜೊತೆಗೆ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಹೆಲ್ಪ್ ಇದೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ.

0: ಸರ್, ಹಾಗಾದ್ರೆ ಈಗ ಮಕ್ಕಳು ಎಷ್ಟು ಸಮಯ ಯೋಗಾಭ್ಯಾಸ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಾ?
1: ನೋಡಿ, ಮಕ್ಕಳಿಗೆ ಯೋಗಾಭ್ಯಾಸ ಹೇಳ್ಕೊಡೋದು ಬಹಳ ಕಷ್ಟ. ಅವರು ದಿನನಿತ್ಯ ಮಾಡುವಂತಹ ಒಂದು ಅಭ್ಯಾಸ ರೂಢಿಸೋದು ಇನ್ನೂ ಕಷ್ಟ. ಸೊ ಹಾಗಾಗಿ ನನ್ನ ಯೋಗ ಕೇಂದ್ರಕ್ಕೆ ಕೆಲವು ಬರ್ತಾರೆ ಮಕ್ಕಳು, ಅವರು 10 ನಿಮಿಷ, ಅವರ ಏಕಾಗ್ರತೆ ಏನಿದ್ರು 10 ನಿಮಿಷ, ಅದಾದ್ಮೇಲೆ ಎಲ್ಲೆಲ್ಲೋ ಹೋಗುತ್ತೆ ಅವ್ರ ಮನಸ್ಸುಗಳು. ಸೊ ಹಾಗಾಗಿ ನನ್ನ ದೃಷ್ಟಿಕೋನದಿಂದ ಏನ್ ಹೇಳ್ಬೇಕಂದ್ರೆ, ಈಗ ಮಕ್ಕಳು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರೆ, 1 ವಾರ 2 ವಾರ ಆಗ ಸ್ಟಾರ್ಟ್ ಮಾಡ್ತಾ ಇದ್ರೆ 20 ಮಿನಿಟ್ಸ್ ಸಾಕು ಅವ್ರಿಗೆ. 20 ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಸಾಕಾಗುತ್ತೆ. ಜೊತೆಗೆ ಅವರಿಗೆ ಇಷ್ಟ ಆಗುವಂತ ಆಸನಗಳು, ಇಷ್ಟ ಆಗುವಂತ ಶೈಲಿಲಿ ಹೇಳ್ಕೊಟ್ರೆ ಅವರ ಏಕಾಗ್ರತೆ ಅಥವಾ ಅವರು ಸಪೋರ್ಟ್ ಮಾಡ್ತಾರಲ್ಲ ಕ್ಲಾಸ್ ರೂಮ್ ಅಲ್ಲಿ, ಅದು ಇನ್ನೊಂದ್ ಸ್ವಲ್ಪ ನಿಮಿಷಗಳು ಜಾಸ್ತಿ ಆಗ್ಬೋದು. 20 ರಿಂದ 1 ಗಂಟೆ, 1 ಗಂಟೆ ಕಾಲನು ಮಾಡ್ಬೋದು. ನಾನು ಹೇಳಿದ ಈಗ ಬಿಗಿನಿಂಗ್ ಮಕ್ಕಳುಗಳಿಗೆ, ಅವರು ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ನಿಲ್ಲಲ್ಲ ಅನ್ನೋ ಮಕ್ಕಳುಗಳಿಗೆ ಹೇಳಿದ್ದು. ಅದಾದ್ಮೇಲೆ ಅಭ್ಯಾಸ ಆಗ್ತಾ ಆಗ್ತಾ ಅವ್ರಿಗೆ 1 ಅವರ್ ಪ್ರಾಕ್ಟೀಸ್ ಸಾಕು. ಯಾಕಂದ್ರೆ ಅವರು ಬೇರೆ ಇದ್ರಲ್ಲೂ ಫೋಕಸ್ ಮಾಡೋದ್ರಿಂದ 45 ನಿಮಿಷದಿಂದ 1 ಗಂಟೆಗಳ ಕಾಲ ಯೋಗಾಭ್ಯಾಸ ಸೂಕ್ತ.
0: ಸರ್, ಹಾಗಾದ್ರೆ ಮಕ್ಕಳಲ್ಲಿ ಯಾವ್ಯಾವ ತರ ಸರಳ ಯೋಗಾಸನಗಳು ಕಲಿಬಹುದು ಮಕ್ಕಳು?
1: ಅಲ್ಲೇ ಹೇಳ್ದಾಗೆ ಅವರಿಗೆ ಇಂಟ್ರೆಸ್ಟ್ ಬರೋ ರೀತಿ ನಾವು ಹೇಳ್ಕೊಟ್ರೆ ಅವ್ರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಹಾಗಾಗಿ ಈಗ ಮಗು 8 ವರ್ಷ ದಾಟಿದೆ ಅಂದ್ರೆ ಅಂತವ್ರಿಗೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ಬೋದು. ಅವ್ರು ಕಲಿಯೋ ಕೆಪಾಸಿಟಿ ಇದ್ರೆ, ಅಂದ್ರೆ ಮಕ್ಕಳಿಗೆ ಇನ್ನೂ ಆ ಮೆಚುರಿಟಿ ಬಂದಿರಲ್ಲ, ಇಲ್ಲ ಅಂದ್ರೆ ಪ್ರತ್ಯೇಕವಾಗಿ ಆಸನಗಳ ತರ ಮಾಡ್ಕೋಬಹುದು. ಈಗ ಆಸನಗಳಲ್ಲಿ ಮೇನ್ ಏನಂದ್ರೆ ಅವ್ರಿಗೆ ದೈಹಿಕವಾಗಿ ಫೋಕಸ್ ಮಾಡ್ತೀವಿ ಫಸ್ಟ್. ಸೊಂಟ ಬಿಗಿ ಆಗತ್ತೆ, ಜಾಯಿಂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆಲ್ಲ ಏನ್ ಆಸನಗಳಂದ್ರೆ, ಈಗ ತಾಡಾಸನ ಅಂತ ಎಲ್ರಿಗೂ ಗೊತ್ತು, ಯೋಗದ ಮೊದಲನೇ ಆಸನ. ತಾಡಾಸನ ಹೇಳ್ಕೊಡ್ಬೋದು, ಅಂದ್ರೆ ಸುಮ್ಮನೆ ನೇರವಾಗಿ ನಿಂತು ಎಲ್ಲ ಅಂಗಗಳ ಮೇಲೆ ಗಮನ ಹರಿಸಿ ಡೀಪ್ ಬ್ರೀತ್, ದೀರ್ಘ ಶ್ವಾಸಗಳು ಮಾಡ್ಬೇಕು. ಅದ್ ನಂತರ ಸೊಂಟದ ಶಕ್ತಿಗೋಸ್ಕರ ಕಟಿ ಚಕ್ರಾಸನ ಅಂತ ಇದೆ, ಅರ್ಧ ಕಟಿ ಚಕ್ರಾಸನ ಅಂತ ಇದೆ. ಕಾಲುಗಳ ಶಕ್ತಿಗೋಸ್ಕರ ಉತ್ಕಟಾಸನ ಇದೆ, ವೀರಭದ್ರಾಸನ ಇದೆ, ಧನುರಾಸನ. ಇವೆಲ್ಲ ಏನಾಗುತ್ತೆ ಅಂದ್ರೆ ಹೈಟ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಕ್ಕಳುಗಳಿಗೆ. ಜೊತೆಗೆ ಶಲಭಾಸನ ಇದೆ, ಶಲಭಾಸನ ಜೊತೆ ಭುಜಂಗಾಸನ, ಇವೆಲ್ಲ ಹೊಟ್ಟೆ ಮೇಲೆ ಮಾಡುವಂತ ಭಂಗಿಗಳು. ಇದ್ರಿಂದ ಏನಾಗುತ್ತೆ ಅಂದ್ರೆ ಈ ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ ಮಕ್ಕಳು, ಜೊತೆಗೆ ಕೂತ್ಕೋತಾರೆ ಕ್ಲಾಸ್ ರೂಮ್ ಅಲ್ಲಿ 40 ರಿಂದ 45 ನಿಮಿಷ. ಆತರ ದಿನನಿತ್ಯ ಕೂತು ಕೂತು ಮಾಡೋದ್ರಿಂದ ಏನಾಗತ್ತಂದ್ರೆ ಬೆನ್ನು ಸ್ವಲ್ಪ ಬಲ ಕಳ್ಕೊಂಡಿರುತ್ತೆ. ಈ ಭುಜಂಗಾಸನ, ಶಲಭಾಸನ, ಈ ಧನುರಾಸನ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆನ್ನಿನ ಸ್ನಾಯುಗಳಿಗೆ ಬಹಳ ಶಕ್ತಿ ಸಿಗುತ್ತೆ. ಮೊದ್ಲೇ ಹೇಳಿದಾಗೆ ಯೋಗ ಯಾವತ್ತು ಪರ್ಟಿಕ್ಯುಲರ್ ರೀಜನ್ ಗೆ ಫೋಕಸ್ ಮಾಡಲ್ಲ. ಸೊ ಹಾಗಾಗಿ ಏನಂದ್ರೆ ಯೋಗಾಸನ ಕಾಲಿಂದ ಹಿಡಿದು ತಲೆ ಹೊರಗಡೆ ತಲೆ ತನಕ ಯಾವ ಯಾವ ಅಂಗಗಳಿಗೆ ಎಷ್ಟೆಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿ ಕೊಡಕ್ಕೆ ಬಹಳ ಉಪಯುಕ್ತ. ಸೊ ವೃಕ್ಷಾಸನ ಇದರಿಂದ ಅವ್ರು ಸ್ವಲ್ಪ ಇನ್ಸ್ಪೈರ್ ಆಗಿ ಮಾಡ್ಬೋದು ಅಂದ್ರೆ, ಹೆಣ್ಮಕ್ಳು 10 ರಿಂದ 12 ವರ್ಷ ಆ ತರದ್ ಶುರು ಮಾಡೋದಾದ್ರೆ ದಿನನಿತ್ಯ ಬದ್ಧ ಕೋಣಾಸನ, ಉಪವಿಷ್ಟ ಕೋಣಾಸನ, ಸುಪ್ತ ಪಾದಾಂಗುಷ್ಟಾಸನ, ಏಕೈಕ ಪಾದಾಸನ, ಶಲಭಾಸನ, ಇವೆಲ್ಲ ಏನಾಗುತ್ತೆ ಅಂದ್ರೆ 12 ದಾಟದ ಹೆಣ್ಮಕ್ಳುಗಳಿಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಬೆಳವಣಿಗೆಗೆ ತುಂಬಾ ಉಪಯುಕ್ತವಾದ.
0: ಸರ್, ಈಗ ಯೋಗಾಭ್ಯಾಸ ಮಕ್ಕಳ ನಿದ್ರೆ ಮತ್ತು ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ತರುತ್ತೆ?
1: ಯೋಗಾಭ್ಯಾಸ ನಿದ್ರೆಗೆ ಹೇಗೆ ಉಪಯೋಗ, ಸ್ಪೆಷಲಿ ಮಕ್ಕಳಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿರುತ್ತೆ ಎಲ್ಲರಲ್ಲೂ. ಅದು ಏನಾಗುತ್ತೆ ಅಂದ್ರೆ ಆಫ್ಟರ್ ಸರ್ಟನ್ ಏಜ್ ಅದು ಓಪನ್ ಅಪ್ ಆಗಕ್ ಶುರು ಆಗುತ್ತೆ. 8 ವರ್ಷ ಒಂದು ಸ್ಟ್ಯಾಂಡರ್ಡೈಸ್, 8 ವರ್ಷ ಅದಾದ್ಮೇಲೆ ಓಪನ್ ಅಪ್ ಆಗಕ್ ಶುರು ಆಗುತ್ತೆ. ಅದು ಏನೇನ್ ಮಾಡುತ್ತೆ ಅಂದ್ರೆ ಆ ಪೀನಿಯಲ್ ಗ್ಲ್ಯಾಂಡ್ ಸಣ್ಣದೊಂದು ಗ್ಲ್ಯಾಂಡ್ ಅದು ನಿದ್ರೆಗೆ, ಜೊತೆಗೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಡೆವಲಪ್ಮೆಂಟ್ ಮೇಲೆ ಅದ್ರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಯೋಗ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹಲವಾರು ಭಂಗಿ ಅಥವಾ ಆ ಭಂಗಿಗೆ ತಕ್ಕಂತಹ ಉಸಿರಾಟದ ಸಹಕಾರ ಇದೆಲ್ಲ ಆ ಪೀನಿಯಲ್ ಗ್ರ್ಯಾಂಡ್ ಫಂಕ್ಷನ್ಸ್ ನ ಪ್ರಾಪರ್ ಆಗಿ ಇಟ್ಕೊಳಕ್ ಶುರು
0: ಮಾಡುತ್ತೆ.
1: ಪೀನಿಯಲ್ ಗ್ರ್ಯಾಂಡ್ ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇನ್ನೊಂದ್ ಬರುತ್ತೆ, ಅದು ಎಲ್ಲ ಗ್ರಂಥಿಗಳಿಗೂ ಮಾಸ್ಟರ್. ಅದು ಅದು ಗ್ರೋತ್ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್ಸ್ ನು ಟ್ರಿಗರ್ ಮಾಡುತ್ತೆ. ಜೊತೆಗೆ ಈ ಗ್ಲ್ಯಾಂಡ್ಗಳ ಮೇಲೆ ಯೋಗ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ, ಮೊದ್ಲೇ ಹೇಳಿದಾಗೆ

0: ಬಾಡಿ ಮೂಮೆಂಟ್ಸ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಥವಾ ಒಂದು ಭಂಗಿಯಿಂದ ಇನ್ನೊಂದು ಭಂಗಿಗೆ ಬದಲಾಯಿಸಬೇಕಾದ್ರೆ ನಾವು ಉಸಿರಾಟದ ಜೊತೆ ಬದಲಾಯಿಸ್ತೀವಿ. ಸೊ ಆ ಉಸಿರಾಟ, ದೇಹದ ಭಂಗಿಗಳು ಇದೆಲ್ಲ ಏಕಾಗ್ರತೆಯಿಂದ ಮನಸ್ಸಿಟ್ಟು ಮಾಡೋದ್ರಿಂದ ಈ ಗ್ಲ್ಯಾಂಡ್ ಗಳೇನಿದೆ, ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್, ಅದರ ಮೇಲೆ ಒಳ್ಳೆ ರೀತಿ ಪ್ರಭಾವ ಬೀರ್ತಾ ಹೋಗುತ್ತೆ. ಇದು ಮಕ್ಕಳಿಗೆ ಏನಕ್ಕೆ ಈ ಟೈಮಲ್ಲಿ ಯೋಗಾಭ್ಯಾಸ ಮಾಡೋದು ತುಂಬಾ ಉಪಯೋಗ ಅಂದ್ರೆ, ಆಗ ತಾನೇ ಓಪನ್ ಆಗ್ತಾ ಇರೋ ಗ್ಲ್ಯಾಂಡ್ಸ್ ಅದು ಮಕ್ಕಳಿಗೆ. ಆ ಗ್ಲ್ಯಾಂಡ್ಸ್ ಎಲ್ಲ ತರದ ಇನ್ಫಾರ್ಮೇಶನ್ಸ್ ಯಾವ ರೀತಿ ಡೈಜೆಸ್ಟ್ ಮಾಡ್ಕೋಬೇಕು, ಯಾವ ರೀತಿ ತಗೋಬೇಕು, ಯಾವ ರೀತಿ ಎದುರಿಸ್ಬೇಕು, ಅದೆಲ್ಲನೂ ನಮ್ಮ ಅಭ್ಯಾಸದಿಂದ ಅವ್ರಿಗೆ ಕರಗತ ಮಾಡ್ತಾ ಬರುತ್ತೆ. ಆಹಾರ ಪದ್ಧತಿ ಅಂತ ಹೇಳಿದ್ರಿ, ಆಹಾರ ಪದ್ಧತಿಯಲ್ಲಿ ನಮ್ಮಲ್ಲಿ ಗೊತ್ತಿರೋ ಹಾಗೆ ಸಾತ್ವಿಕ ಆಹಾರ, ಇವಾಗಿನ ಬೆಳವಣಿಗೆ ಅಥವಾ ಹಲವಾರು ರೀತಿಯ ಜನ ಇರೋದ್ರಿಂದ ಒಳ್ಳೆ ಮನೇಲಿ ಮಾಡಿದಂತ ಆಹಾರ ಪದ್ಧತಿ ಅದು ಮನೇಲಿ ರೂಢಿಸ್ಕೋಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಂದ್ರೆ, ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ ನಾವೇನ್ ಮಾಡ್ಬೋದು ನಮ್ಮ ಲೆವೆಲ್ಗೆ, ಅದು ಆಹಾರದಲ್ಲಿ ಪೌಷ್ಟಿಕಾಂಶ ಇರೋದು ಅದು ಸೊಸೈಟಿ ಲೆವೆಲ್ ಒಟ್ಟೋಗುತ್ತೆ. ನಮ್ಮ ಲೆವೆಲ್ಗೆ ಏನ್ ಮಾಡ್ಬೋದು ಅಂದ್ರೆ, ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬಹುದು. ಈಗ ಸೂರ್ಯ ನಮಸ್ಕಾರದಲ್ಲಿ ಒಂದು ಪ್ರಸರಣ ಆಸನ ಅಂತ ಬರುತ್ತೆ. ಈಗ ಅದು ಪ್ರಸರಣ ಆಸನ ಅಂದ್ರೆ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು, ಅಶ್ವಸಂಚಲನ ಆಸನ ಅಂತಾರೆ. ಅದು ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಅಬ್ಸಾರ್ಪ್ಷನ್, ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ತಿನ್ನೋ ಆಹಾರದಲ್ಲಿರೋ ಪೌಷ್ಟಿಕಾಂಶನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಸ್ಟ್ರೆಂತ್ ಜಾಸ್ತಿ ಆಗ್ಬಿಡುತ್ತೆ. ಅದು ಈಗಿನ ಮಕ್ಕಳಲ್ಲಿ ಹಲವಾರು ಕಾರಣಗಳಿಂದ ಅದು ಕಮ್ಮಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಬಹಳ ಒತ್ತು ನೀಡುತ್ತೆ. ಯೋಗದಲ್ಲಿ ಸೂರ್ಯ ನಮಸ್ಕಾರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ನಾನು ಈ ಮೂಲಕ ಎಲ್ರಿಗೂ ಸಜೆಸ್ಟ್ ಮಾಡೋದೇನಂದ್ರೆ, ಉಸಿರಾಟದ ತರಗತಿ ಕಳಿಸ್ಕೊಡಿ. ಅವ್ರು ಯೋಗ ಮಾಡಕ್ ಆಗ್ಲಿಲ್ಲ, ತುಂಬಾ ಜಾಸ್ತಿ ಸ್ಪೋರ್ಟ್ಸ್ ಆಡ್ಬಿಟ್ಟಿದ್ದಾನೆ ನಮ್ಮ ಪಾಪು, ಅಷ್ಟೊಂದಿಲ್ಲ ಅಂದ್ರೆ ಪ್ರಾಣಾಯಾಮ, ಅಲ್ಲೇನ್ ತುಂಬಾ ಕ್ಲಿಷ್ಟಕರವಾದ ಪ್ರಾಣಾಯಾಮ ಹೇಳ್ಕೊಡಲ್ಲ ಅದು, 18-20 ವರ್ಷದ ಒಳಗಡೆ ಮಕ್ಕಳಿಗೆ ಅಷ್ಟೊಂದು ಹೇಳ್ಕೊಡಲ್ಲ. ಇಲ್ಲಾಂದ್ರೆ ಸಹಜವಾಗಿರುವಂತ ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಅದರಲ್ಲಿ ಬ್ರಾಹ್ಮರಿ ಅಂತ ಬರುತ್ತೆ, ಅನುಲೋಮ ವಿಲೋಮ ಅಂತ ಬರುತ್ತೆ. ಈ ಪ್ರಾಣಾಯಾಮಗಳು ಈ ರೀತಿ ಎಲ್ಲ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗುತ್ತಂದ್ರೆ, ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾಗಿದ್ರೆ ಏಕಾಗ್ರತೆ ಆಗ್ಲಿ ಅಥವಾ ನಿದ್ರೆ ಮೇಲಿಂದಾಗ್ಲಿ ಅಥವಾ ಆಹಾರದಲ್ಲಿರೋ ಪೌಷ್ಟಿಕಾಂಶನ ಹೀರುವಿಕೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಗ್ಲಿ ಎಲ್ಲನೂ ಕಾಲಕ್ರಮೇಣ ಪ್ರೋಗ್ರೆಸಿವ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ.
1: ಸರ್, ಇದುವರೆಗೂ ಯೋಗಾಭ್ಯಾಸ ಅಭ್ಯಾಸ ಮಾಡ್ತಾ ಬಂದ್ರೆ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಹೇಗೆ ಸಫಲಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಬಹಳ ಸಂತೋಷ ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಬಹಳ ಧನ್ಯವಾದಗಳು ನಿಮಗೂ ಕೂಡ. ನಾನು ನಿಮ್ಮ ವಾಹಿನಿ ಮೂಲಕ ಎಲ್ರಿಗೂ ಹೇಳೋದು ಒಂದು ವಿಷಯ, ನಮ್ಮ ಸಂಸ್ಕೃತಿ ಹಲವಾರು ಜನಗಳಿಗೆ ದಾರಿ ಎರೆದುಕೊಟ್ಟಿದೆ ಆ ವಿದ್ಯೆಗಳನ್ನ. ನಮ್ಮ ಸಂಸ್ಕೃತಿಗೆ ಸ್ವಲ್ಪ ಮಟ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಆಧರಿಸಿ ತಿಳ್ಕೊಂಡಿರೋದು ಬೇರೆ, ತಿಳ್ಕೊಳ್ಳೋದು ಎಲ್ಲ ತಿಳ್ಕೊಂಡಿರ್ತೀರ, ಆದ್ರೆ ದಿನನಿತ್ಯ ಜೀವನದಲ್ಲಿ ದಯವಿಟ್ಟು ನಮ್ಮ ಸಂಸ್ಕೃತಿಯ 1/10 ಭಾಗದಷ್ಟಾರುವೆ ನಿಮ್ಮ ಮನೆಯಿಂದ ಶುರುವಾಗ್ಲಿ ಈ ಅಭ್ಯಾಸಗಳು. ಯೋಗಾಭ್ಯಾಸ ಬಹಳ ದೊಡ್ಡ ಸಂಸ್ಕೃತಿ ಇದು. ಮಕ್ಕಳಿಗೆ ನೀವು ಯೋಗಾಭ್ಯಾಸ ಹೇಳ್ಕೊಡ್ತೀರಾ, ಕಳಿಸ್ತಾ ಇದ್ದೀರಾ ಯೋಗ ಕಲಿಯಕ್ಕೆ ಅಂದ್ರೆ ಅದೇ ದೊಡ್ಡ ವಿಷಯ. ಆ ಮಗು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋ ರೀತಿ ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ಈಗಿನ ಓದು ಬರಹ ಈಗ್ಲೇ ನೋಡಿದ್ರಿ, ಡಿಗ್ರಿ ಇದ್ರೆ ಓಕೆ ಆಗಿತ್ತು, ಮಾಸ್ಟರ್ ಡಿಗ್ರಿ ಇದ್ರೆ ಓಕೆ ಆಯ್ತು, PhD ಇದ್ರೆ ಓಕೆ ಆಯ್ತು. ಈಗ ಯಾವ ಡಿಗ್ರಿಗೂ ಬೆಲೆ ಇಲ್ಲ, AI ಪ್ರಪಂಚ ಈಗ. ಸೊ ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳಷ್ಟು ವಿಷಯಗಳಿದೆ, ಯೋಗಾಭ್ಯಾಸ ಅದರಲ್ಲಿ ಒಂದು ಭಾಗ ಆಗಿರೋದ್ರಿಂದ ದಿನನಿತ್ಯ ನಿಮ್ಮ ಮಗು ಹಾಗೂ ನೀವು ಯೋಗಾಭ್ಯಾಸ ಮಾಡಿ, ಯೋಗಾಭ್ಯಾಸನ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಇದರಿಂದ ಆಗೋ ಫಲಗಳನ್ನ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಒಂದು 6 ಮಂತ್ಸ್ ಮಾಡಿ, ಇದರಿಂದ ಆಗೋ ಫಲಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ನಮ್ಮ ಸಂಸ್ಕೃತಿನ ಬೆಳೆಸಿ, ನಿಮ್ಮ ಮಗುಗೆ ಯೋಗಾಭ್ಯಾಸ ದಯವಿಟ್ಟು ಮಾಡಿಸಿ.
1: ನಮ್ಮ ಕೇಳುಗರಿಗೆ ಒಂದು ಒಳ್ಳೆ ಸಂದೇಶ ನೀಡಿದ್ರಿ ಸರ್, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಮಕ್ಕಳ ದಿನನಿತ್ಯದ ಜೀವನದಲ್ಲಿ ಯೋಗವನ್ನು ಅಳವಡಿಸುವುದರಿಂದ ಅವರು ಆರೋಗ್ಯವಂತರು, ಚಿಂತನಶೀಲರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಯೋಗದ ಬಗ್ಗೆ

0: ಎತ್ತಿ ಮೂಡಿಸಿ ನಿಯಮಿತ ಯೋಗಾಭ್ಯಾಸಕ್ಕೆ ಪ್ರೋತ್ಸಾಹಿಸಬೇಕು ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು.
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.